0: ಸಬ್ ಅಪ್ನೇ ಶ್ರಮ ಶಕ್ತಿ ಪರ ಗರ್ವ ಕರ್ ರಹಾ ಹೈ ಶ್ರಮವೇ ಜಯತೇ
1: ನಾಲ್ಕು ಹೊಸ ಕಾರ್ಮಿಕ ಸಂಸ್ಥೆಗಳು ಕಾರ್ಮಿಕರಿಗೆ ನಿಜವಾದ ಗೌರವ ನೀಡುವ ನಿಟ್ಟಿನಲ್ಲಿ ಇಟ್ಟಿರುವ ಕಾಂಕ್ರೀಟ್ ಹೆಜ್ಜೆಗಳಾಗಿವೆ ಈ ಸಂಸ್ಥೆಗಳ ಸಿಪಾಯಿಗೆ ಕನಿಷ್ಠ ವೇತನ ಕಡ್ಡಾಯ

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಸೇವೆಯ ಜೂನ್ ತಿಂಗಳ 25 ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ನಮ್ಮೂರ ವೈಭವ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮಹಾಭಾರತ ಕಾರ್ಯಕ್ರಮ. 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ, 11:55 ಪತ್ರಿಕಾ ಮಾಹಿತಿ ಹಾಗೂ 3:00 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ನಮ್ಮ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಬರೆದಂತ ಪುಟ್ಟ ಕಥೆ. ನನಗೆ ಬಹಳ ಇಷ್ಟವಾದ ಕಥೆ ಇದು. ಒಬ್ಬ ಭಿಕ್ಷುಕ ಬೆಳಗ್ಗೆ ಎದ್ದು ತನ್ನ ಭಿಕ್ಷೆ ಬಿಡಕ್ಕೆ ಹೊರಡ್ಬೇಕಲ್ಲ, ಇರೋದೇನು ಅವನ ಕಡೆ ಪಾಪ,

ಒಂದು ಹರಿದ ಹೊದಿಕೆ ಇದೆ, ಅದನ್ನು ಚೀಲದಲ್ಲಿ ತುಂಬಿಕೊಂಡ, ಕೈಯಲ್ಲೊಂದು ಭಿಕ್ಷಾ ಪಾತ್ರೆ, ಅದನ್ನ ಹಿಡ್ಕೊಂಡು ಹೊರಟ. ಅವನಂದ, ಏನು ನನ್ನ ಜೀವನ ಅಂದ, ವಯಸ್ಸಾಯ್ತು ನನಗೆ, ಯಾವತ್ತಿದ್ದು ಭಿಕ್ಷಾ ಬಿಡ್ತಾ ಇದ್ದೀನಿ, ನನ್ನ ಇದ್ರ ಮುಕ್ತಿ ಇದೆಯಾ, ಏನಾದರೂ ಒಂದು ಸುಭದ್ರ ಜೀವನ ಮಾಡೋಕ್ಕೆ ಸಾಧ್ಯ ಇದೆಯಾ ನನ್ನ ಕಡೆಯಿಂದ, ಯಾರಾದರೂ ಸ್ವಲ್ಪ ಹಣ ಕೊಟ್ಟು ನಿತ್ಯ ಭಿಕ್ಷೆ ಬೇಡ ವೃತ್ತಿಯಿಂದ ನನ್ನ ಪಾರ್ ಮಾಡ್ತಾರೆ ಅಂತ ಬಿಡ್ಕೋತಿದ್ದ. ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಬರೀ ಆಸೆ ಮಾತ್ರ, ಹೇಗಾದರೂ ಮಾಡಿ ಪಾರ್ ಆಗ್ಬೇಕು ಭಿಕ್ಷೆ ಬಿಡೋದಿಂದ ಅಂತ. ತಿರುಗಾಡಿಕೊಂಡು ಒಂದು ಪ್ರಮುಖ ರಸ್ತೆಗೆ ಬಂದ, ಅಲ್ಲಿ ಒಳ್ಳೆ ಸ್ಥಾನ ಹುಡುಕಾಡಿ ಕೂತ್ಕೊಂಡ. ಜನ ಅಡ್ಡಾಡ್ತಾರೆ, ನನ್ನ ಬುಟ್ಟಿಯಲ್ಲಿ ಏನಾದರೂ ಹಾಕಿಯಾರು ಅಂತ. ಸೂರ್ಯ ನಿಧಾನವಾಗಿ ಮೇಲೆ ಬರ್ತಾ ಇದ್ದಾನೆ. ಒಮ್ಮೆ ರಸ್ತೆ ಮೇಲೆ ಏನೋ ಸಂಚಲನ ಆದಂಗಾಯ್ತು, ವಿದ್ಯುತ್ ಸಂಚಾರ ಆದಂಗಾಯ್ತು, ಜನ ಎಲ್ಲ ಓಡಾಡೋಕೆ ಶುರು ಮಾಡಿದ್ರು. ನೋಡಿದ್ರೆ ಸೈನಿಕರು ಬರ್ತಾ ಇದ್ದಾರೆ, ಸರಿರಿ ಸರಿರಿ ಸರಿರಿ ಅಂತ ಏನೋ ಗದ್ದಲ ಹಿಡಿದ್ಬಿಡ್ತು. ಏನೋ ಉತ್ಸಾಹ, ಏನೋ ಸಂಭ್ರಮ, ಸೈನಿಕರು ದಂಡ ಮುಂದೆ ಹೋಯ್ತು. ಅದರಿಂದ ಕುದುರೆ ಮೇಲೆ ಕೆಲವು ದರ್ಬಾರ್ನವ್ರು ಬರ್ತಾ ಇದ್ದಾರೆ, ರಾಜ ದರ್ಬಾರ್ನವರು, ದಾರಿ ಬಿಡಿ ಮಹಾರಾಜರು ಬರ್ತಾರೆ, ದೂರನಿಂದ ದರ್ಶನ ಪಡ್ಕೊಳ್ಳಿ, ದೂರ ದರ್ಶನ ಪಡ್ಕೊಳ್ಳಿ ಅಂತಿದ್ದಾರೆ. ಎಲ್ಲ ಜನಕ್ಕೆ ಸಂಭ್ರಮ, ರಾಜರು ಬರ್ತಾರೆ ನೋಡಬೇಕು ಅಂತ. ಎಲ್ಲ ಜನ ರಸ್ತೆ ಬದಿಗೆ ಸರಿದು ನಿಂತು ಗೌರವ ಪ್ರೀತಿ ತುಂಬಿದ ಕಣ್ಣುಗಳಿಂದ ಆ ರಾಜನ್ ಬರೋದನ್ನೇ ನೋಡ್ತಾ ಇದ್ರು. ಈ ಭಿಕ್ಷುಕ ಕೂತಿದ್ದಾರೆ, ಅವನೂ ಸಂಭ್ರಮ ಆಯ್ತು. ಮೊದಲನೇ ಬಾರಿಗೆ ರಾಜನ್ ನೋಡ್ತಾ ಇದ್ದಾನೆ, ನೋಡ್ಬೇಕು ರಾಜನ್ ನಾಂದ. ತಾ ಕುಳಿತಂಥ ಜಾಗದಿಂದ ಎದ್ದು ಬಂದ, ಮುಂದೆ ಬಂದು ನಿಂತ್ಕೊಂಡ ರಸ್ತೆ ಮುಂದೆ ಎಲ್ಲಕ್ಕಿಂತ ಮುಂದೆ. ಅವನಿಗೆ ಆಸೆ, ಆಸ್ತಿ ಏನಂದ್ರೆ ಆಸೆಗಳ ಮೆರವಣಿಗೆ, ಆಸೆ ಒಂದಲ್ಲ. ಮಹಾರಾಜನ ಕೃಪಾದೃಷ್ಟಿ ಏನಾದರೂ ತನ್ನ ಮೇಲೆ ಬಿದ್ದರೆ, ಆತ ಪ್ರೀತಿಯಿಂದ ತನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟರೆ ನನ್ನ ದಾರಿದ್ರ ಕರಿಗೆ ಹೋಗ್ತದೆ ಅಂದ್ಕೊಂಡ. ಮತ್ತೆ ಇನ್ನೊಮ್ಮೆ ಅಂದ್ಕೊಂಡ, ಛೇ ಇಂಥ ಕನಸುಗಳೇ ಬೀಳೋದು ನನಗೆ. ರಾಜ ನನ್ನ ಯಾಕೆ ನೋಡ್ತಾನೆ, ನಾನು ನೋಡಿ ನನಗೆ ಯಾಕೆ ಕೊಡ್ಬೇಕು ಅವನು, ಆಯಿತು ಏನೇ ಆಗಲಿ ಅಂದ್ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ರಸ್ತೆ ಮುಂಭಾಗಕ್ಕೆ ಎಲ್ಲರನ್ನ ಹಿಂಸರಿಸಿ ಬಂದು ನಿಂತ್ಕೊಂಡ. ಮುಂದೊಂದು 10 ನಿಮಿಷಕ್ಕೆ ರಸ್ತೆಯಲ್ಲಿ ಮಹಾರಾಜ ಬರೋದು ಕಾಣಿಸ್ತು. ಏನು ಬಂಗಾರದ ರಥದ ಮೇಲೆ ಬರ್ತಾ ಇದ್ದಾನೆ ರಾಜ. ಆ ಬಂಗಾರದ ರಥದ ಸೂರ್ಯನ ಬೆಳಕು ಬಿದ್ದು ಫಳ ಫಳ ಫಳ ಹೊಳಿತಾ ಇದೆ. ಮಹಾರಾಜನ ಮುಖದ ಮೇಲೆ ಏನು ಕಾಂತಿ ಸ್ವಾಮಿ, ಅದು ಅವನ ದೃಷ್ಟಿ ತನ್ನ ಮೇಲೆ ಬಿದ್ದೀತೆ ಅಂತ ಭಿಕ್ಷುಕ ಹಿಂಗೆ ನೋಡ್ಕೋತಾ ಇದ್ದ. ಅಷ್ಟೊಳಗೆ ಏನಾಯ್ತು ಗೊತ್ತಾ, ಮಹಾರಾಜ ಇವನು ನೋಡ್ಬಿಟ್ಟ. ನೋಡೋದಷ್ಟೇ ಅಲ್ಲ, ಮುಗುಳ್ನಕ್ಕ ರೋಮಾಂಚನ ಆಯ್ತು ಇವನಿಗೆ. ಎಲ್ರಿಗೂ ಆಶ್ಚರ್ಯ, ಅಂಥ ದೊಡ್ಡ ಮಹಾರಾಜ ಭಿಕ್ಷುಕನ್ನು ನೋಡಿ ನಗ್ತಾನಲ್ಲ ಅಂತ. ಮಹಾರಾಜ ಏನು ಮಾಡಿದ್ ಗೊತ್ತಾ, ರಥ ನಿಲ್ಲಿಸ್ಬಿಟ್ಟ. ಆ ಸುವರ್ಣ ರಥದಿಂದ ಕೆಳಗಿಳಿದ, ಸೀದಾ ನಡೆದು ಬಂದು ಭಿಕ್ಷುಕನ ಮುಂದೆ ನಿಂತ. ಭಿಕ್ಷುಕನಿಗೆ ಒಂದು ಕ್ಷಣದಲ್ಲಿ ಅನಿಸ್ತು, ನನ್ನ ಕಷ್ಟದ ದಿನ ಎಲ್ಲ ಮುಗಿದು ಹೋಯ್ತಪ್ಪ, ಇನ್ನು ಸಂಭ್ರಮದಲ್ಲಿ ಬದುಕ್ತೀನಿ ಅಂತ ಅನ್ಕೊಂಡ. ರಾಜ ಏನು ಮಾಡಿದೆ ಗೊತ್ತಾ, ಭಿಕ್ಷುಕನಿಗೆ ಏನಾದರೂ ಕೊಡೋದ್ರ ಬದಲು ನನ್ನ ಮಲಗೆಯನ್ನು ಮುಂದೆ ಚಾಚಿ ನನಗೇನು ಕೊಡ್ತೀಯಪ್ಪ ನೀನು ಕೊಡು ಅಂತ ಕೈ ಚಾಚಿದ. ಭಿಕ್ಷುಕ ನಿರಾಶೆಯಿಂದ ಕುಗ್ಗಿ ಹೋದ. ರಾಜ ಕೊಡ್ತಾನೆ ಅಂದರೆ ನನ್ನೇ ಕೇಳ್ತಾನಲ್ಲಪ್ಪ, ನಾನು ಭಿಕ್ಷುಕ ನನ್ನ ಕಡೆಯಿಂದ ಕೇಳ್ತಾನಲ್ಲ ಇವನು, ಇಲ್ಲ ಅನ್ನೋದು ಹೇಗೆ ರಾಜನಿಗೆ? ಭಿಕ್ಷಾ ಪಾತ್ರೆ ನೋಡಿದ, ಒಂದಿಷ್ಟು ಕಾಳಿತ್ತು ಅಕ್ಕಿ, ಅದೆಲ್ಲ ಇಷ್ಟು ಕಾಳು, ಕೊಡೋ ಮನಸ್ಸಿಲ್ಲ. ಹುಡುಕಾಡಿ ಹುಡುಕಾಡಿ ಒಂದು ಸಣ್ಣ ಧಾನ್ಯದ ಕಾಳನ್ನು ತೊಗೊಂಡು ರಾಜನ ಕೈಯಲ್ಲಿ ಕೊಟ್ಟನಂತೆ. ರಾಜ ನಕ್ಕು ಅದನ್ನು ತೊಗೊಂಡು ಹೊರಟೇ ಹೋಗ್ಬಿಟ್ಟ. ಇದೆತ್ತ ಮಹಾರಾಜರಿ, ಕೊಡೋ ಬದಲು ಇರೋದನ್ನ ಕಾಳು ತೊಗೊಂಡು ಹೋದ ಇವನು ಅಂತ ಬೇಸರ ಪಟ್ಕೊಂಡು ಭಿಕ್ಷುಕ ಮನೆಗೆ ನಡೆದ. ಸಾಯಂಕಾಲ ತನ್ನ ಗುಡಿಸಲು ಮುಂದೆ ಕೂತ್ಕೊಂಡು ಏನೇನು ಬಂದಿದೆ ಜೋಳಿಗೆಯಲ್ಲಿ ತೆಗೆದು ಹಾಕ್ತಾ ಇದ್ದ. ಆ ಕಣ್ಣಿಗೆ ಏನೋ ಹೊಳೆ ಫಳ ಫಳ ಹೊಳೆಯೋದು ಕಾಣಿಸ್ತು. ಏನೋ ಅಂತ ಎತ್ತಿ ನೋಡ್ತಾನೆ, ಒಂದು ಬಂಗಾರದ ಅಕ್ಕಿ ಕಾಳು, ಸಣ್ಣ ಕಾಳು, ಬಂಗಾರದ ಅಕ್ಕಿ ಕಾಳು. ತಕ್ಷಣವೇ ಆ ಭಿಕ್ಷುಕ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಹೇಳೋಕೆ ಶುರು ಮಾಡಿದ್ದಂತೆ. ಆಗ ಅನಿಸ್ತಂತೆ, ನಾನು ರಾಜನಿಗೆ ಕೊಟ್ಟಿದ್ನಲ್ಲ ಪುಟ್ಟ ಅಕ್ಕಿ ಕಾಳು, ಅದ್ರ ಬದಲಾಗಿ ಅವನು ಬಂಗಾರದ ಕಾಳು ಬಂದಿದೆ. ಅವನಂದ, ಎಂಥ ದರಿದ್ರ ನಾನು, ನನ್ನ ಪಾತ್ರೆಯಲ್ಲಿರೋ ಎಲ್ಲವನ್ನೂ ಕೊಟ್ಟಿದ್ರೆ ನನಗೆ ಎಷ್ಟು ಐಶ್ವರ್ಯ ಬರ್ಬೋದಾಗಿತ್ತಲ್ಲ. ಇದನ್ನು ಟ್ಯಾಗೋರ್ ಅವರು ಭಾಳ ಚೆಂದ ಹೇಳ್ತಾರೆ ಸ್ವಾಮಿ. ಒಂದು ಬಂಗಾರದ ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ, ಸಣ್ಣ ಕಾಳು ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ ಬಂಗಾರದ ಅಕ್ಕಿ ಕಾಳು ಬಂತು. ಎಲ್ಲವನ್ನೂ ಕೊಟ್ಟಿದ್ರೆ ಎಷ್ಟಾದರೂ ಸಿಕ್ತಿತ್ತು. ಅದಕ್ಕೆ ಟ್ಯಾಗೋರ್ ಹೇಳ್ತಾರೆ, ನಾವು ಪ್ರಪಂಚಕ್ಕೆ ಎಷ್ಟನ್ನು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಮರಳಿ ಬರ್ತದೆ. ನೆನಪಿಟ್ಕೋಬೇಕು, ನಾವೆಷ್ಟು ಕೊಡ್ತೇವೋ ಅಷ್ಟು ಮಾತ್ರ ಸಿಗೋದು. ಡಿವಿಜಿ ಹೇಳ್ತಾರೆ, ನಾವು ಜಗತ್ತಿಗೆ ಎಷ್ಟು ಕೊಡ್ತೇವಲ್ಲ ಅಷ್ಟನ್ನು ಪಡ್ಕೊಳ್ಳೋಕೆ ಅರ್ಹರಾಗ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಗಳಿಸಿದ್ದನ್ನ ಡಿವಿಜಿ ಕರೀತಾರೆ ಜೀರ್ಣಿಸದ ಋಣಶೇಷ ಅಂತಾರೆ. ಅದು ಶೇಷ, ಋಣಶೇಷ ಅದು, ಮತ್ತೊಬ್ಬರು ಸಾಲ ಅದು, ಋಣ ನನ್ನ ಮೇಲೆ ಇದೆ. ಅದೆಂಥದ್ದು ಜೀರ್ಣಿಸದ ಋಣಶೇಷ, ಅದೆಂದೂ ಒಳ್ಳೇದು ಮಾಡಲಾರದು. ಅದರಿಂದ ಸಮಾಜಕ್ಕೆ ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಸಿಗುವಂಥದ್ದು. ಸಮಾಜಕ್ಕೆ ಎತ್ತಿ ಎತ್ತಿ ಕೊಡೋಣ ಸ್ವಾಮಿ, 100 ಪಟ್ಟು ನಮಗೆ ವಾಪಸ್ ಬರ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ

0: ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮ ಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನ ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುಂಡ್ರಾಪದ ಶಾಲೆ ಹತ್ರ ಇರತಕ್ಕಂತ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ 1,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು 10,000-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010 ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ July 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ. ಇದೇ 28 ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಹುಡಿಂಗ್ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 142,030 ಮನೆಗಳಿದ್ದು ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ.

0: 23 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ಧರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 8:35.
4: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 56 ಕುರಿತು SEYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: DVG ಮಂಕುತಿಮ್ಮನ ಕಗ್ಗ.
5: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
6: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
5: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
7: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ.

0: ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ವ್ಯರ್ಥವೆಂದೆನಿಪುದಲ
1: ವ್ಯರ್ಥವೆಂದೆನಿಪುದಲ
0: ಸೃಷ್ಟಿಯಲ್ಲಿ ಬಹುಭಾಗ
1: ಸೃಷ್ಟಿಯಲ್ಲಿ ಬಹುಭಾಗ
0: ಅರ್ಥವೇಂ ಕ್ರಿಮಿಕೀಟ
1: ಅರ್ಥವೇಂ ಕ್ರಿಮಿಕೀಟ
0: ಕೋಟಿ ರಚನೆಯಲ್ಲಿ
1: ಕೋಟಿ ರಚನೆಯಲ್ಲಿ
0: ಕರ್ತನ್ ಆಲೋಚಿಸದ
1: ಕರ್ತನ್ ಆಲೋಚಿಸದ
0: ದುಂದಿನವನೆಂಬ ನುಡಿ
1: ದುಂದಿನವನೆಂಬ ನುಡಿ
0: ಅರ್ಧದೃಷ್ಟಿಯ ವಿವರ ಮಂಕುತಿಮ್ಮ
1: ಅರ್ಧದೃಷ್ಟಿಯ ವಿವರ ಮಂಕುತಿಮ್ಮ.
0: ಕಳೆದ ಎರಡು ಮುಕ್ತಕಗಳಲ್ಲಿ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೊಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿದರು. ಹೊರಗೆ ಬಂದಂಥ ಹೊರಗಿನಿಂದ ನಮ್ಮ ಒಳಗೆ ಬಂದಂಥ ವಿಷಯಗಳನ್ನು ವಿಚಾರದ ಶಕ್ತಿಯಿಂದ ಸಂಸ್ಕರಿಸಿಕೊಂಡು ಅದರ ನಿಜವಾದ ಅರ್ಥವನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದರು. ಸಾಧಾರಣವಾಗಿ ಏನಾಗುತ್ತೆ, ಈ ಥರ ಪ್ರಾರಂಭ ಆದಾಗ ನಮಗೆ ಸ್ವಲ್ಪ ಸ್ವಲ್ಪ ವಿಷಯ ಗೊತ್ತಿದ್ದಾಗ ಮಾನವನ ಒಂದು ಸಹಜ ಪ್ರವೃತ್ತಿ ಏನಂದರೆ, ಓಹ್ ನನಗಿನ್ನೆಲ್ಲ ಗೊತ್ತಾಗೋಯ್ತು, ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಇಲ್ಲಪ್ಪ ಬೇರೆ ಎಲ್ಲ ಇದೆ ಅಂತಂದಾಗ ನನಗೆ ಕಾಣಿಸ್ತಾನೆ ಇಲ್ಲ, ಸೊ ಹಾಗಾಗಿ ಅದು ಇಲ್ಲ, ನನಗೆ ಯಾವ್ದು ಕಾಣಿಸ್ತಾ ಇಲ್ವೋ ಅದು ಇಲ್ಲ, ನಾನು ಕಂಡದ್ದು ಮಾತ್ರ ಸತ್ಯ, ಅದರ ಬಗ್ಗೆ ನನಗಿರುವಂಥ ಅಭಿಪ್ರಾಯ ಇದು, ಹಾಗಾಗಿ ನಾನು ಹೇಳಿದ್ದೇ ಸತ್ಯ ಅನ್ನೋ ರೀತಿಯ ಒಂದು ದೃಷ್ಟಿಕೋನವನ್ನು, ಒಂದು ಮನೋಭಾವವನ್ನು ಹೆಚ್ಚಿನ ವ್ಯಕ್ತಿಗಳು ತಮ್ಮದಾಗಿಸ್ಕೊಂಡು ಬಿಡ್ತಾರೆ. ಈ ಹಳ್ಳಕ್ಕೆ ಸಾಧಾರಣ ಎಲ್ಲರೂ ಬೀಳ್ತಾರೆ. ಅದರ ಬಗ್ಗೆ ಜಾಗೃತರಾಗಿರಬೇಕು ಅಂತ ಡಿ ವಿ ಜಿ ಅವರು ಈ ಮುಕ್ತಕ ಮತ್ತು ಮುಂದಿನ ಎರಡು ಮುಕ್ತಕಗಳಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇನು, ನಾವು ಆಚೆ ಈಚೆ ಪ್ರಪಂಚದಲ್ಲಿ ನಮಗೆ ಕಾಣುವಂಥ ವಿಚಾರಗಳನ್ನೆಲ್ಲ ನೋಡಿದಾಗ ನಮಗನ್ಸುತ್ತೆ ಇದೇನು ಇಷ್ಟೊಂದು ವೈವಿಧ್ಯ ಇದೆಯಲ್ಲ, ಇದು ಯಾಕೆ ಯಾಕೆ ಬೇಕಿತ್ತು ಇಂಥದ್ದೆಲ್ಲ, ಗಿಡ ಮರ ಇರಬೇಕು ಅದರಿಂದ ಏನು ನಮಗೇನು ಆಕ್ಸಿಜನ್ ಸಿಕ್ಕತ್ತೆ, ಕಾರ್ಬನ್ ಡೈಆಕ್ಸೈಡ್ ಇದಾಗತ್ತೆ, ಅದು ಸೂರ್ಯನ ಕಿರಣದಿಂದ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಏನೋ ಒಂದು ಇದೆ. ಆಯ್ತಪ್ಪ ಒಂದು ಥರದ್ದೋ ಎರಡು ಥರದ್ದೋ ಗಿಡ ಮಾಡಲಿ, ಲಕ್ಷಾಂತರದ ಗಿಡಗಳಿದೆಯಲ್ಲ ಯಾಕೆ ಸುಮ್ಮನೆ, ಅವೆಲ್ಲ ಯಾಕೆ ಬೇಕು, ಒಂದು ಎರಡು ಥರದ್ದು ಮಾಡಿದರೆ ಸಾಕಾಗಿತ್ತು. ಸೊ ಬ್ರಹ್ಮ ಯೋಚನೆ ಮಾಡಲಿಲ್ಲ ಅನಿಸುತ್ತೆ, ಏನು ಬೇಕೋ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು, ಆವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಹಾಗೆ ಆಚೆ ಈಚೆ ನೋಡ್ತಾನೆ ವ್ಯಕ್ತಿ, ಅಲ್ಲೆಲ್ಲೋ ಒಂದು ಸಣ್ಣ ಹುಳ ಕಾಣಿಸ್ತು, ಇಲ್ಲಿ ಯಾವುದೋ ಒಂದು ಪಕ್ಷಿ, ಆ ಕಡೆ ಇನ್ನೊಂದು ಯಾವುದೋ ಈ ಪಕ್ಷಿಗಿಂತ ಇನ್ನೊಂದು ದೊಡ್ಡ ಪಕ್ಷಿ ಕಾಣಿಸ್ತು, ಅಲ್ಲಿ ಯಾವುದೋ ಒಂದು ಪ್ರಾಣಿ, ಆಗಲೂ ಅನಿಸುತ್ತೆ ಇವೆಲ್ಲ ಯಾಕೆ ಸುಮ್ಮನೆ, ಇವೆಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅನಿಸುತ್ತಂತೆ. ವ್ಯರ್ಥವೆನಿಪುದು ಸೃಷ್ಟಿಯಲ್ಲಿ ಬಹುಭಾಗ, ಅದರಿಂದ ಏನು ಪ್ರಯೋಜನವೋ ಆ ಪ್ರಯೋಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ, ಅಥವಾ ಆ ಪ್ರಯೋಜನವನ್ನು ಹೆಚ್ಚಿಸೋ ರೀತಿಯಲ್ಲಿ ಆ ರಾ ಮೆಟೀರಿಯಲ್ನೇ ಜಾಸ್ತಿ ಮಾಡು ಅಂತ. ಅದು ಆಂಥ್ರೋಪೋಸೆಂಟ್ರಿಕ್ ವ್ಯೂ ಅಂತ ಈಗ ಹೇಳ್ತೀವಿ, ಡೆವಲಪ್ಮೆಂಟ್ ಅಭಿವೃದ್ಧಿ ಅನ್ನೋಂಥ ಒಂದು ಪರಿಕಲ್ಪನೆ ಏನಿದೆ ಅದು ಮನುಷ್ಯ ಕೇಂದ್ರಿತವಾದಂಥದ್ದು. ದುರದೃಷ್ಟವಶಾತ್ ಇವಾಗ ನಾವು ಮಾಡ್ತಾ ಇರುವಂಥದ್ದು, ಮನುಷ್ಯ ತನಗೆ ಯಾವುದು ಬೇಕೋ, ತನಗೆ ಏನು ಬೇಕೋ, ತನಗೆ ಯಾವುದು ಪ್ರಯೋಜನಕಾರಿಯೋ ಅದಕ್ಕೆ ಮಾತ್ರ ಮೌಲ್ಯವನ್ನು ಕೊಡ್ತಾನೆ. ತನಗೆ ಯಾವುದು ಪ್ರಯೋಜನಕಾರಿ ಅಂತ ಅವನು ಹೇಗೆ ನಿರ್ಧಾರ ಮಾಡ್ತಾನೆ, ತನಗೆ ನೇರವಾಗಿ ಯಾವುದು ಕಾಣಿಸ್ತಾ ಇದೆಯೋ ಅದನ್ನಷ್ಟೇ ನೋಡ್ತಾ ಇದ್ದಾನೆ. ಈಗ ಭೂಮಿಯಲ್ಲಿ ಫಲವತ್ತತೆ ಇದೆ, ಯಾವುದನ್ನು ಬಿತ್ತಿದ್ರೂ ಆ ಬೆಳೆ ಬರುತ್ತೆ. ಈಗ ನಮ್ಮಲ್ಲೇ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ, ನನಗೆ ಯಾವ ಬೆಳೆಯಿಂದ ಅತಿ ಹೆಚ್ಚಿನ ಲಾಭ ಬರುತ್ತೋ ಅದನ್ನು ಮಾತ್ರ ಬಿತ್ತೀನಿ ನಾನು, ಯಾಕೆ ನನಗನ್ಸುತ್ತೆ ಬೇರೆದನ್ನ ಬಿತ್ತಿದ್ರೆ ವೇಸ್ಟು, ಅದ್ರ ಬದಲು ತಂಬಾಕು ಅಥವಾ ಶುಂಠಿ ಈ ಥರದ್ದು ಹಾಕಿದ್ರೆ ನನಗೆ ದುಡ್ಡು ಜಾಸ್ತಿ ಬರುತ್ತೆ, ಬೇರೆದು ಹಾಕೋದೇನು ವೇಸ್ಟ್. ಭಗವಂತನಿಗೆ ಬುದ್ಧಿ ಇಲ್ಲ ನನ್ನಷ್ಟು, ಏನೇನೇನೋ ಹಾಕಿದಾನವನು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆದರೆ ಈಗ ಕಳೆದ ಕೆಲವು ದಶಕಗಳಿಂದ, ಒಂದೆರಡು ಶತಮಾನಗಳಿಂದ ಮನುಷ್ಯ ಬಂದ ನಡೆದು ಬಂದ ದಾರಿ, ಅದರಿಂದಾಗಿ ಇಡೀ ಭೂಲೋಕದಲ್ಲಿ ಇಡೀ ಪರಿಸರದಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ನೋಡಿದಾಗ ಹೆಚ್ಚಿನ ಅನಾಹುತಗಳಿಗೆ ಈ ಮನೋಭಾವವೇ ಕಾರಣ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕ್ರಿಮಿ ಕೀಟ ಕೋಟಿಯ ರಚನೆ ಯಾಕೆ ಬೇಕಾಗಿತ್ತು ಅಂತ ಅನ್ಸಕ್ಕೆ ಶುರುವಾಗಿದೆ. ಯಾಕೆ ಆ ಭಾವನೆ ಯಾಕೆ

ಬರೋಕ್ಕೆ ಶುರುವಾಯಿತು. ಅದು ನಮ್ಮ ಸ್ವಾರ್ಥದ ದೃಷ್ಟಿಯಿಂದ, ನಮ್ಮ ಇತಿಮಿತಿಯಲ್ಲಿರುವಂಥ ಬಹಳ ಸೀಮಿತವಾದಂತಹ ದೃಷ್ಟಿಯಿಂದ. ಆ್ಯಕ್ಚುಲಿ ಈ ಇಡೀ ಪ್ರಪಂಚವನ್ನು ನಾವು ನೋಡಿದಾಗ, ಈ ಜೀವ ಜಗತ್ತನ್ನು ನಾವು ನೋಡಿದಾಗ, ಪ್ರತಿಯೊಂದು ಜೀವಿಯೂ ಕೂಡ ಇನ್ನೊಂದು ಜೀವಿಯ ಜೊತೆ ನಂಟನ್ನು ಹೊಂದೇ ಇರುತ್ತೆ. ಮುಂದಿನ ಮುಕ್ತಕಗಳಲ್ಲಿ ಆ ನಂಟನ್ನು ಕೂಡ

0: ಕೀಟ ಕೋಟಿಯ ರಚನೆ ಸುಮ್ಮನೆ ದುಂದಿನದು, ವೇಸ್ಟ್, ಖರ್ಚು ಜಾಸ್ತಿ ಅದಕ್ಕೆ. ಅದ್ರ ಬದಲು ನಮ್ಗೆ ಯಾವ್ದು ಉಪಯೋಗ ಬರುತ್ತೋ ಅಷ್ಟನ್ನ ಮಾತ್ರ ನಾವು ನೋಡಿದ್ರೆ ಸಾಕು. ಸೊ ಇದು ನಮಗೆಲ್ಲ ಬರ್ತಾ ಇರೋದು ಯಾಕೆ ಅಂತಂದ್ರೆ ಅದು ಅರ್ಧ ದೃಷ್ಟಿಯ ವಿವರ, ಪೂರ್ತಿ ದೃಷ್ಟಿ ನಮಗೆ ಸಿಗ್ತಾ ಇಲ್ಲ. ನಮಗೆ ಮೊದಲನೇದಾಗಿ ನಮ್ಮ ಕಣ್ಣು ಕಾಣೋದೇ ಅಲ್ಪ ಸ್ವಲ್ಪ, ಆ ಅಲ್ಪ ಸ್ವಲ್ಪ ನಮ್ಮ ಕಣ್ಣಿಗೆ ಬಿದ್ದದ್ದನ್ನು ನಾವು ನಿಜವಾಗ್ಲೂ ವಸ್ತು ಸಾಕ್ಷಾತ್ಕಾರದಿಂದ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲಿ ಒಂದು ಕಿಂಚಿತ್ ಭಾಗವನ್ನು ಮಾತ್ರ, ಆ ಕಿಂಚಿತ್ ಭಾಗವನ್ನೇ ನಾವು ಮಹಾನ್ ಜ್ಞಾನ ಅಂತ ಅಂದ್ಕೊಂಡು ಸೃಷ್ಟಿಕರ್ತನಿಗೆ ಬುದ್ಧಿ ಇಲ್ಲ ಅಂತ ಹೇಳೋ ಅಂಥ ಸಾಹಸವನ್ನು ಮಾಡಕ್ಕೆ ಹೊರಟಿದ್ದೀವಿ. ಅದು ಅದಕ್ಕಿಂತ ಒಂದು ದೊಡ್ಡ ಪ್ರಮಾದ ಬಹುಶಃ ಇಲ್ಲವೇ ಇಲ್ಲ, ಘಟಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಾವು ಮುಂದಿನದರಲ್ಲೂ ಕೂಡ ನೋಡ್ತೀವಿ. ಸೊ ಈಗ ಮುಖ್ಯವಾಗಿ ಏನಂತಂದರೆ ಜಂಪಿಂಗ್ ಟು ಕನ್ಕ್ಲೂಷನ್ಸ್ ಅಂದರೆ ನನಗೆ ಏನು ಗೊತ್ತಿದೆಯೋ ಅದೇ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಅಂತೀವಿ, ಅಂದರೆ ಅದೇ ಸಮಸ್ತ, ಅದೇ ಪರಿಪೂರ್ಣ, ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮನೋಭಾವದಿಂದ ಭಗವಂತನ್ನೇನೋ ನಾವು ಈ ಥರ ನಿಂದುಂದಿನವನು ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ಅಂತಂದರೆ, ಭಗವಂತನ್ನೇ ಆ ಥರ ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ ನಾವು ನಮ್ಮ ಸುತ್ತಮುತ್ತೂರು ಇರುವಂಥ ಜನರ ಬಗ್ಗೆ ಯಾವ ರೀತಿ ಭಾವನೆ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ನಿತ್ಯ ಜೀವನದಲ್ಲಿ ನಾವು ಕಲಿಬೇಕಾದಂಥ ಪಾಠ ಏನಂದರೆ, ನನಗೆ ಇಷ್ಟು ಗೊತ್ತಿದೆ, ಬಹುಶಃ ನನ್ನ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಗೆ ನನಗಿಂತ ಸ್ವಲ್ಪ ಹೆಚ್ಚು ಗೊತ್ತಿರಬಹುದು ಅನ್ನೋಂಥ ಒಂದು ಅವಕಾಶವನ್ನು ಕೂಡ ಅವ್ರಿಗೆ ಕೊಡಕ್ಕೆ ಪ್ರಾರಂಭ ಮಾಡಿದರೆ ಆಗ ಬಹುಶಃ ನಮ್ಮ ಒಂದು ಸಂಘಟಿತವಾದಂಥ ಜ್ಞಾನ ಹೆಚ್ಚುತ್ತೆ. ಇನ್ನೊಬ್ಬರ ಬಗ್ಗೆ ನಾವು ಇಟ್ಕೊಳ್ಳುವಂಥ ಪೂರ್ವಾಗ್ರಹಗಳು ಕಡಿಮೆಯಾಗುತ್ತೆ, ತಿಳಿಯಾದ ಮನಸ್ಸಿನಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 56 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3-4 ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ SS ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ

ಕೆಲಸವಾಗಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಒಂದು ಕೆಟ್ಟ ಪರಂಪರೆ ಇದೆ. ಅದು ಈ ದೇಶವನ್ನು, ಈ ದೇಶದ ಧರ್ಮವನ್ನು, ಈ ದೇಶದ ಆಚರಣೆಗಳನ್ನು ಟೀಕಿಸುವುದು. ಹೀಗೆ ಮಾಡಿದರೆ ನಾವು ದೊಡ್ಡವರಾಗುತ್ತೇವೆ, ನಮಗೆ ಹೆಚ್ಚಿನ ಪ್ರಚಾರ ಸಿಗುತ್ತದೆ ಎಂಬ ಭಾವನೆಯಿಂದ ಇಂತಹ ಕೆಲಸವನ್ನು ಮಾಡಲಾಗುತ್ತದೆ. ಭಾರತದ ಹಿಂದೂ ಧರ್ಮ ಸನಾತನ ಧರ್ಮವೇ. ಇದಕ್ಕೆ 10,000 ವರ್ಷಗಳ ಇತಿಹಾಸವಿದೆ. ಈ ಹಿಂದೆ ಯಾವುದೇ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ, ಜನಸಂಖ್ಯೆಯೂ ಕಡಿಮೆ ಇತ್ತು. ಒಂದಷ್ಟು ಜನರು ಒಟ್ಟಾಗಿ ಕೆಲವೆಡೆ ವಾಸವಿರುತ್ತಿದ್ದರು. ಅವರು ತಮ್ಮ ಜೀವನಕ್ಕೆ ತಮ್ಮದೇ ಆದ ರೀತಿ ನೀತಿಗಳನ್ನು ಮಾಡಿಕೊಂಡಿದ್ದರು. ಅವರ ಆಹಾರ ವಿಹಾರ, ಅವರ ಆಚಾರ ವಿಚಾರ ಅವರ ಮಟ್ಟಿಗೆ ಸೀಮಿತವಾಗಿತ್ತು. ಅದು ತಪ್ಪು ಎಂದಲ್ಲ, ಅವರಿಗೆ ತೋಚಿದ್ದನ್ನು ಅವರು ಆಚರಣೆಯಲ್ಲಿ ತಂದುಕೊಂಡಿದ್ದರು. ಅದರಲ್ಲಿ ಅನೇಕ ಆಚರಣೆಗಳು ತಪ್ಪಾಗಿಯೂ ಇದ್ದವು. ಆದರೆ ಅವರ ಗುಂಪಿಗೆ ಅದು ಸರಿ ಎನಿಸಿದ್ದಿರಬಹುದು, ಹಾಗಾಗಿ ಆಚರಿಸುತ್ತಿದ್ದರು. ಆದರೆ ಕಳೆದೆರಡು ಶತಮಾನಗಳಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆ ಸುಧಾರಿಸಿತು. ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಲು ಸಾಧ್ಯವಾಯಿತು. ಹಾಗೆಯೇ ಇನ್ನೊಂದು ಕಡೆಗೆ ಹೋದಾಗ ಅಲ್ಲಿನ ಜನರು ಆಚರಿಸುತ್ತಿದ್ದ ಆಚರಣೆಗಳನ್ನು ಅವರು ಕಂಡರು. ಅದನ್ನು ತಮ್ಮ ಆಚರಣೆಗಳ ಜೊತೆಗೆ ಹೋಲಿಕೆ ಮಾಡಿಕೊಂಡರು. ಆಗ ಸರಿಯಾವುದು ತಪ್ಪು ಯಾವುದು ಎಂಬ ಅರಿವಾಗ ತೊಡಗಿತು. ಅದನ್ನು ಕೆಲವು ಮುಖಂಡರು ಸರಿಪಡಿಸಲು ಪ್ರಯತ್ನಿಸಿ ಯಶಸ್ವಿಯೂ ಆದರು. ಹಾಗೆಂದು ತಾವು ಆಚರಿಸುತ್ತಿದ್ದದ್ದೇ ಸರಿ ಎಂದು ವಾದ ಮಾಡುವುದು ಸಮಂಜಸವಾಗುವುದಿಲ್ಲ. ಸುಧಾರಣೆ ಎನ್ನುವುದು ಇತರೆಡೆ ಕಂಡ ದೃಶ್ಯಗಳನ್ನು, ಆಚರಣೆಗಳನ್ನು ಕಂಡಾಗ ಸರಿಪಡಿಸಿಕೊಳ್ಳಬೇಕು ಎಂಬ ಭಾವನೆ ಮೂಡುವುದರಿಂದ ಆಗುತ್ತದೆ. ಈಗಂತೂ ಆಧುನಿಕ ವಾಹನಗಳು ಇರುವುದರಿಂದ ವಿಶ್ವದ ಯಾವುದೇ ಭಾಗಕ್ಕೂ ಸುಲಭವಾಗಿ ಸಂಚಾರ ಮಾಡಬಹುದಾಗಿದೆ. ಹಾಗೆ ಸಂಚರಿಸುವಾಗ ಅಲ್ಲಿನ ಆಚರಣೆ, ಅಲ್ಲಿನ ನಾಗರಿಕತೆ ಇವುಗಳನ್ನು ನಾವು ಕಾಣಬಹುದು. ಅದರಲ್ಲಿ ಕೆಲವು ನಮಗೆ ವಿಶೇಷ ಎನಿಸಬಹುದು, ನಾವು ಅದನ್ನು ಅಳವಡಿಸಿಕೊಳ್ಳಬಹುದು ಎಂಬ ಭಾವನೆಯು ಬರಬಹುದು. ಇದು ತಪ್ಪಲ್ಲ. ಹಾಗಾಗಿ ಇಂದು ನಾವು ತಮ್ಮ ತನಕ್ಕಿಂತ ಇತರೆಡೆ ಕಾಣುವುದನ್ನು ಚೆನ್ನ ಎಂದು ಹೆಚ್ಚಾಗಿ ಒಪ್ಪಿಕೊಳ್ಳುತ್ತಿದ್ದೇವೆ. ಇದು ತಪ್ಪಲ್ಲ, ಆದರೆ ನಾವು ಕಂಡಿದ್ದೇ ಸರಿ. ಇದು ನಮ್ಮ ದೇಶದಲ್ಲಿ, ಧರ್ಮದಲ್ಲಿ, ಆಚರಣೆಯಲ್ಲಿ ಇಲ್ಲ. ಆದುದರಿಂದ ನಮ್ಮ ಧರ್ಮ, ದೇಶ ಸರಿಯಿಲ್ಲ ಎಂಬ ಹೇಳಿಕೆ ನೀಡುವುದು ಸೂಕ್ತ ಎನಿಸುವುದಿಲ್ಲ. ಹಾಗೆ ನೋಡಿದರೆ ಪ್ರಪಂಚದ ಹಲವು ದೇಶ ಧರ್ಮಗಳು ಉದಯಿಸುವುದಕ್ಕೆ ಪೂರ್ವದಿಂದಲೂ ಈ ದೇಶದಲ್ಲಿ ದೊಡ್ಡ ಸಂಸ್ಕೃತಿ ತಲೆ ಎತ್ತಿ ನಿಂತಿದೆ. ಹಾಗೆ ಅದು ಪುರಾತನವಾದುದರಿಂದ ಅದರ ಆಚರಣೆಯ ಒಂದಷ್ಟು ಭಾಗ ಈಗಿನ ಸ್ಥಿತಿಗೆ ಒಪ್ಪುವುದಿಲ್ಲ ಎಂದು ನಮಗೆ ಅರಿವಾಗುತ್ತದೆ. ಅಂತಹ ತಪ್ಪು ಆಚರಣೆಗಳನ್ನು ಸರಿಪಡಿಸಬಹುದು, ಅದನ್ನು ನಾವೇ ವೈಯಕ್ತಿಕವಾಗಿ ಅಳವಡಿಸಿಕೊಳ್ಳಬಹುದು, ಅಥವಾ ಇಂತಹುದು ಸರಿ ಎನಿಸುವುದಿಲ್ಲ ಎಂದು ನಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇಂತಹುದಕ್ಕೆ ಮಾನ್ಯತೆ ಇರುತ್ತದೆ. ಆದರೆ ಹಾಗೆ ಹೇಳುವ ಭರದಲ್ಲಿ ಇಡೀ ದೇಶ ಧರ್ಮ ಸರಿಯಿಲ್ಲ ಎಂಬ ಹೇಳಿಕೆ ನೀಡುವುದು ಒಂದು ರೀತಿಯಲ್ಲಿ ಮೂರ್ಖತನ ಎನಿಸುತ್ತದೆ. ಇತ್ತೀಚೆಗೆ ಅಂತಹ ಹೇಳಿಕೆಗಳು ಹೆಚ್ಚಾಗುತ್ತಿರುವುದನ್ನು ಕಾಣಬಹುದು. ಅದರಲ್ಲೂ ಇಂತಹ ಟೀಕೆಗಳು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಆಗುತ್ತಿರುವುದನ್ನು ಗಮನಿಸಬಹುದು. ಈ ದೇಶದ ಇತಿಹಾಸ ಗಮನಿಸಿದಾಗ ಇಂತಹ ಅನೇಕ ಪುರಾತನ ಆಚರಣೆಗಳು ಸರಿಯಲ್ಲ, ಅದು ಬದಲಾಗಬೇಕು ಎಂದು ಹೋರಾಡಿದವರ ದೊಡ್ಡ ಪಟ್ಟಿಯನ್ನು ನಾವು ಮಾಡಬಹುದು. ಅವರೆಲ್ಲ ಇಲ್ಲಿಯ ಆಚರಣೆಯ ಕೆಲವು ವಿಧಾನ ಸರಿಯಲ್ಲ, ಅದು ಬದಲಾಗಬೇಕು ಎಂದು ಹೋರಾಡಿದರೆ ವಿನಃ ಇಡೀ ಧರ್ಮ ಸಂಸ್ಕೃತಿಯೇ ತಪ್ಪು ಎಂದು ಖಂಡಿಸಲಿಲ್ಲ, ಅಥವಾ ಅದರಿಂದ ಹೊರ ಹೋಗಲು ಇಲ್ಲ. ಬಹಳ ಹಿಂದೆ ಆಚರಣೆಗೆ ತಂದ ಪದ್ಧತಿ ಇಂದಿಗೆ ಹೊಂದುವುದಿಲ್ಲ, ಅದು ಈ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಎಂದು ಹೇಳುವುದು ಸೂಕ್ತವೇ. ಆದರೂ ಅದನ್ನು ಹೇಳುವ ಭರದಲ್ಲಿ ಇಡೀ ಧರ್ಮವೇ ಸರಿಯಲ್ಲ ಎಂಬ ಹೇಳಿಕೆ ನೀಡಬಾರದು. ನಮ್ಮ ದೇಶದಲ್ಲಿ ವಿದೇಶಿಯರು 7-8 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಆ ಸಮಯದಲ್ಲಿ ಅವರನ್ನು ಹಿಂದಕ್ಕೆ ಕಳುಹಿಸಿ
ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಬೇಕು ಎಂಬ ಹೋರಾಟ

ಆಗಿದೆ. ಆಯಾ ಕಾಲದಲ್ಲಿ ಅನೇಕ ದೇಶಭಕ್ತರು ಅಂತಹ ವಿದೇಶಿಯರ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಇದರ ಜೊತೆಗೆ ನಮ್ಮ ಸಮಾಜದಲ್ಲಿನ ಕೆಲವು ಪದ್ಧತಿಗಳು ಸರಿಯಿಲ್ಲ, ಅದರಲ್ಲಿ ಸುಧಾರಣೆಯಾಗಬೇಕು ಎಂದು ಹೋರಾಡಿದ ಅನೇಕ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅದರಲ್ಲಿ ಹೆಸರಿಸಬಹುದಾದ ಕೆಲವು ಹೆಸರುಗಳೆಂದರೆ ರಾಜಾರಾಮ್ ಮೋಹನ್ ರಾಯ್, ಜ್ಯೋತಿಬಾ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ನಾರಾಯಣ ಗುರು, ರವೀಂದ್ರನಾಥ್ ಟಾಗೋರ್ ಅವರು ಮೊದಲಾದವರು ಸೇರಿದ್ದಾರೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವು ಬಿತ್ತರಗೊಂಡಿತು. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు
2: ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಇಂದು

0: ಮತ್ತು ನಾಳೆ ಹರಿಯಾಣದ ಗುರುಗ್ರಾಮ್ನಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೆ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ ಎರಡನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ DCCA ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ HSBC ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡು ಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು

0: ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975 ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ಧತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ 1008 ಶ್ರೀ ಅನಂತಸ್ವಾಮಿ ಜಿನ ಚೈತನ್ಯಾಲಯದ ಇತಿಹಾಸ ಹಿನ್ನೆಲೆ ವಿಶೇಷ ಮತ್ತು ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾದ ಶ್ರೀಯುತ SN ದೇವೇಂದ್ರಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನಚೈತ್ಯಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಬಸದಿಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ

0: ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಎಸ್ಎನ್ ದೇವೇಂದ್ರಯ್ಯರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಬಸದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
1: ನನ್ನ ಹೆಸರು ಎಸ್ಎನ್ ದೇವೇಂದ್ರಯ್ಯ ಅನ್ನೋದಾಗಿರುತ್ತೆ. ನಾನು ವೃತ್ತಿಯಲ್ಲಿ ಆಡಿಟರ್ ಅಂದರೆ ಲೆಕ್ಕಿಗನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 30-35 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಸರಗೂರಿನವರೇ ಆದಂಥ ಎಸ್ ನಾಗೇಂದ್ರಯ್ಯನವರ ಮಕ್ಕಳಾದ ಎಸ್ ಎನ್ ದೇವೇಂದ್ರಯ್ಯ ಅಂತ ನಾನು ಪರಿಚಯನ ಮಾಡ್ಕೊಂಡೆ.
0: ಸರ್, ಮೊದಲನೇದಾಗಿ ಈ ಒಂದು ಸರಗೂರಿನಲ್ಲಿರುವ ಈ ಒಂದು ಜೈನ ಬಸದಿಯ ಇತಿಹಾಸ ಮತ್ತು ಇದೇ ನೆಲೆ ನಿಂತಿರುವಂತಹ ಮೂಲ ತೀರ್ಥಂಕರರಾದಂತಹ ಶ್ರೀ ಅನಂತನಾಥ ಸ್ವಾಮಿಯವರ ಒಂದು ಹಿನ್ನೆಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದರೆ.
1: ಖಂಡಿತ. ಮೊದಲನೇದಾಗಿ ಶ್ರೀ 1008 ಅನಂತನಾಥ ಸ್ವಾಮಿಯೇ ನಮಃ. ಮೊದಲನೇದಾಗಿ ದೇವರಲ್ಲಿ ನಮನ ಹೇಳುತ್ತಾ ವಿವೇಕಾನಂದ ಸಂಸ್ಥೆ ಹಾಗೂ ಜನಧ್ವನಿ ಕೇಂದ್ರದ ಪದಾಧಿಕಾರಿಗಳವರೇ ಹಾಗೂ ಕಚೇರಿಯ ಅಧಿಕಾರ ವರ್ಗದವರೇ ಮತ್ತು ಎಲ್ಲ ಧಾರ್ಮಿಕ ಸಂಘಗಳ ಮುಖ್ಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಧರ್ಮ ಬಂಧುಗಳೇ ಮತ್ತು ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಈ ದಿವಸ ಶ್ರೀ 1008 ಅನಂತನಾಥ ಸ್ವಾಮಿ ದೇವಸ್ಥಾನದ 131ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಧಾಮ ಸಂಪ್ರೋಕ್ಷಣೆ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 11/6/2026 ನಡೆದ ವಿಚಾರವಾಗಿ ಹಾಗೂ ಆ ಮಂದಿರದಲ್ಲಿ ಇರತಕ್ಕಂಥ ಮೂಲ ಸ್ವಾಮಿ ವಿಚಾರವಾಗಿ ಹೇಳುವುದಾದರೆ, ಮೊದಲನೇದಾಗಿ ಅನಂತನಾಥ ಸ್ವಾಮಿ ವಿಚಾರಕ್ಕೆ ಇವರು ನಮ್ಮ ಜೈನ ಧರ್ಮದಲ್ಲಿ 24 ತೀರ್ಥಂಕರರ ಒಂದು ಸಮೂಹದಲ್ಲಿ 14ನೇ ತೀರ್ಥಂಕರರಾಗಿರ್ತಾರೆ. ಇವರು ಜಂಬೂದ್ವೀಪದ ಅಯೋಧ್ಯೆಯಲ್ಲಿ ಇಕ್ವಾಕು ವಂಶದ ರಾಜ ಸಿಂಹಸೇನ ಇವರ ಧರ್ಮಪತ್ನಿ ಜಯಶಾಮಾದೇವಿ ಇವರ ಪುತ್ರರಾಗಿರ್ತಾರೆ. ಅಂದರೆ ಅಯೋಧ್ಯೆಯಲ್ಲಿ ಜನನ, ಯೌವನಾವಸ್ಥೆ ಕಳೆದು ನಂತರ ವಿವಾಹ ಆಗಿ ಮತ್ತು ರಾಜಾಭಿಷೇಕವಾಗಿರಲು ಒಂದು ದಿನ ಉಲ್ಕಾಪಾತವನ್ನು ಕಂಡು ರಾಜ್ಯದಲ್ಲಿ ದುಃಖ ಕಷ್ಟ ನೀತಿಗಳನ್ನ ಸಹಿಸಲಾರದೆ ವಿರಕ್ತಿ ಹೊಂದಿರ್ತಾರೆ. ಇದನ್ನು ಕಂಡ ದೇವಾನುದೇವತೆಗಳು ಇವರ ಭಾವನೆಗೆ ಸಹಕರಿಸಿ ದೀಕ್ಷ ಕಲ್ಯಾಣ ಮಾಡಿ ಇವರಿಗೆ ಕೇವಲ ಜ್ಞಾನವಾಗುತ್ತದೆ. ಇವರು 2 ವರ್ಷ ತಪಸ್ಸು ಮಾಡಿ ಇವರಿಗೆ ಸಾಕೇತೂಕ ವನ ಅಶ್ವತ್ಥ ವೃಕ್ಷದಡಿಯಲ್ಲಿ ಅಮಾವಾಸ್ಯ ದಿನ ರೇವತಿ ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇವರಿಗೆ ನಾವು ವಂದಿಸ್ತೀವಿ. ಇವರು ಅಹಿಂಸಾ ಮಾರ್ಗ, ಬಾಳು ಬಾಳಲು ಬಿಡು, ಶಾಂತಿ ಮಾರ್ಗದ ಉಪದೇಶ ಮಾಡಿ ವಿಹಾರ ನಿಲ್ಲಿಸಿ ಸಮ್ಮೇದಗಿರಿ ನಮ್ಮದು ಶಿಖರ ಅಂತ ನಮ್ಮಲ್ಲಿ ಯಾತ್ರಾ ಸ್ಥಳ ಇದೆ. ಸಮ್ಮೇದಗಿರಿಯಲ್ಲಿ ಚೈತ್ರ ಮಾಸ ಅಮಾವಾಸ್ಯ ದಿನ ಬೆಳಗಿನ ಜಾವ ಮುಕ್ತರಾಗುತ್ತಾರೆ. ಇದನ್ನು ಕಂಡ ಇಂದ್ರಾದಿ ದೇವತೆಗಳು ಮೋಕ್ಷ ಕಲ್ಯಾಣವನ್ನು ಮಾಡುತ್ತಾ ಇವರಿಗೆ ಅನಂತಮತಿ ಪಾತಾಳ ಯಕ್ಷ ಹಾಗೂ ಅನಂತಮತಿ ಪಾತಾಳ ಯಕ್ಷಿ ಸಹ ಯಕ್ಷಯಕ್ಷರು ಇಬ್ಬರು ಇರ್ತಾರೆ. ಇವರಿಗೆ ಲಾಂಛನ ಹಂದಿ ಇರುತ್ತೆ. ಇವರ ಪರಿಚಯ ಸ್ವಾಮಿಗೆ ಇಷ್ಟು. ಯಾಕೆಂದರೆ ಸಮಯ ಕಡಿಮೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ಮಂದಿರದ ವಿಚಾರಕ್ಕೆ ಬಂದರೆ ಎಷ್ಟು ಹೊತ್ತು ಭಗವಂತನ ವಿಚಾರ ತಿಳಿಸ್ಕೊಟ್ಟೆ. ಹಾಗೆ ಈ ಜನ ನಮ್ಮ ಮಂದಿರಕ್ಕೆ ವಿಚಾರಕ್ಕೆ ಬಂದರೆ 131 ವರ್ಷ ಹೇಗಾಯಿತು ಅಂತ ಹೇಳಿದೆ. ಸರಗೂರಿನಲ್ಲಿ ಹಿಂದೆ ಚೈತ್ಯಾಲಯ ಇರಲಿಲ್ಲ. ನಮ್ಮ ಊರಿನಲ್ಲಿ ಹಿಂದೆ ದೇವಸ್ಥಾನದ್ದು ಅವಶ್ಯಕತೆ ಇತ್ತು. ಆ ಸಮಯ ಸರಗೂರಿನ ಮತ್ತೇನಾಗಪ್ಪನವರ ಕುಟುಂಬ ಅಂದರೆ ಚನ್ನಪ್ಪ ಶೆಟ್ಟರು ಅಂತಿದ್ದರು. ಅವರ ಸಹೋದರಿ ಚಂದ್ರಮ್ಮ ತಮ್ಮ ಎನ್ನುವ ಸಹೋದರಿಯನ್ನು ಸಾಲಿಗ್ರಾಮ ಅಕ್ಕೆ ಮದುವೆ ಮಾಡಿಕೊಟ್ರು. ಯಾರಿಗೆ ಅಂತ ಹೇಳಿದ್ರೆ ಅವರ ಪತಿ ಜಯಣ್ಣವರು ವಂಶಕ್ಕೆ ಅವರ ಮನೆಗೆ ಮದುವೆ ಮಾಡಿಕೊಟ್ಟಿದ್ರು. ಅವರಿಗೆ ಇಲ್ಲಿ ದೇವಸ್ಥಾನ ಇಲ್ಲದ ಒಂದು ವಿಚಾರ ತಿಳಿಸಿ ಅವರ ಪತಿಯವ್ರಿಗೆ ಅವರ ಮನ ಒಲಿಸಿ ಇಲ್ಲಿ ಮಂದಿರ ಕಟ್ಟಿಕೊಡಲು ಕೇಳ್ಕೊಂಡದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸರಗೂರಿನಲ್ಲಿ ಒಂದು ಮಂದಿರ ಕಟ್ಟಕ್ಕೆ 1895 ಇಸ್ವಿಯಲ್ಲಿ ಇಲ್ಲಿ ಜಿನಮಂದಿರ ಕಟ್ಟಿಸುವರು. ಈ ಜಿನಮಂದಿರಕ್ಕೆ ಅನಂತ ತೀರ್ಥಂಕರ ಮೂರ್ತಿಯನ್ನು ಮಾಡಿಸಲು ಪಂಚಲೋಹ ಹಾಗೂ ಹಣ ದೇಣಿಗೆ ನೀಡಿದರು. ಜೊತೆಗೆ ಸರಗೂರಿ ಶ್ರಾವಕ ಶ್ರಾವಕಿಯರು ಸಹ ಪಂಚಲೋಹಗಳು ಹಾಗೂ ಹಣ ಸಹಾಯ ಮಾಡಿ ಸಹಕರಿಸಿದ್ದಕ್ಕೆ ವಿಗ್ರಹ ಆಯಿತು. ಈ ಸ್ವಾಮಿಗೆ ಪಂಚಕಲ್ಯಾಣ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಯಿತು. ಅಂದರೆ 1895 ಇಸ್ವಿಯಿಂದ ಈಗಿನವರೆಗೆ 131 ವರ್ಷ ಕಳೆದಿರುವುದರಿಂದ ಈಗ 131ನೇ ವರ್ಷದ ವಾರ್ಷಿಕ ಪೂಜೆ ಮಾಡಲಾಯಿತು. ಇದಕ್ಕಾಗಿ 21/6/2026 ಭಾನುವಾರರಂದು ನಮ್ಮ ಕ್ಷೇತ್ರ ಕನಕಗಿರಿ ಸ್ವಾಮೀಜಿಗೆ ಸ್ವಾಮೀಜಿ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ ಮಹಾಸ್ವಾಮಿ ಹಾಗೂ ಪರಮ ಪೂಜ್ಯ ಸೃಷ್ಟಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿ ಮಹಾಸ್ವಾಮಿಗಳು ಆರ್ತಿಪುರ. ಇವರುಗಳು ಪಾವನ ಸಾನ್ನಿಧ್ಯ ಹಾಗೂ ಆಶೀರ್ವಚನಗಳೊಂದಿಗೆ ಬಿಂಬಶುದ್ಧಿ ಹಾಗೂ ನಿತ್ಯ ಪೂಜೆ ಮತ್ತು ನವಕಲಶ ಪಂಚಾಮೃತ ಮಹಾಭಿಷೇಕ ಪೂಜೆ ಮಾಡಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮ ಮಾಡಲಾಗಿದೆ.

0: ಈ ಎಲ್ಲ ಕಾರ್ಯಕಲಾಪಗಳನ್ನು ನೆರವೇರಿಸಲು ಸರಗೂರಿನ ಶ್ರಾವಕ ಶ್ರಾವಕಿಯರೆಲ್ಲ ಸೇರಿ ಜೊತೆಗೆ ನಮ್ಮ ಸಮಾಜದವರೇ ಆದ ಯುವಕರು ಹಾಗೂ ಅನಂತಮತಿ ಮಹಿಳಾ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರ ಆತ್ಮಪೂರ್ವಕ ಸಹಕಾರ ಸಹಯೋಗದಿಂದ ನೆರವೇರಿರುತ್ತೆ. ಈ ಒಂದು ವಾರ್ಷಿಕ ಪೂಜೆಯನ್ನು ನಾವು ಮಾಡಿ ಮುಗಿಸಿರ್ತೇವೆ. ಮತ್ತೆ ಭಗವಂತನ ಪರಿಚಯ ಆಯಿತು, 331ನೇ ವರ್ಷಕ್ಕೆ ಈ ವಿಚಾರ ಆಯಿತು.
1: ಸರ್, ಈ ಒಂದು ದೇವಸ್ಥಾನವನ್ನು ಎಷ್ಟು ವರ್ಷಗಳ ಹಿಂದೆ ನಿರ್ಮಿಸಲಾಯಿತು, ಜೊತೆಗೆ ಇದರ ವಾಸ್ತುಶಿಲ್ಪ ಶೈಲಿಯಾಗಿರ್ಬೋದು, ಜೊತೆಗೆ ಇತ್ತೀಚೆಗೆ ನಡೆದಂತಹ ಒಂದು ನವೀಕರಣ ಕಾರ್ಯಗಳ ಬಗ್ಗೆ ನಮ್ಮ ಕೇಳುಗರ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದರೆ,
0: ಅನಂತನಾಥ ಸ್ವಾಮಿ ಎಷ್ಟು ಹಿಂದಿನ ವರ್ಷದ್ದು ಅಂತ ಹೇಳಿದ್ರೆ 131ನೇ ವರ್ಷ. ಹೇಗೆ ಅಂತ ಹೇಳಿದ್ರೆ, ಮೊದಲೇ ನಾನು ನಿಮಗೆ ಇದರಲ್ಲಿ ಹೇಳಿದ್ದೆ 1895ನೇ ಇಸ್ವಿ ಅಂತ ಹೇಳಿದೆ. 1895 ಈಗ 2026ನೇ ವರ್ಷ ಇಸ್ವಿವರೆಗೆ 131 ವರ್ಷ ಕಳೆದಿದೆ. ಹಾಗೆ ಆ ನಮ್ಮ ದೇವಸ್ಥಾನದಲ್ಲಿ ಅನಂತನಾಥ ಸ್ವಾಮಿ ಮೂಲ ಸ್ವಾಮಿಗಳಾಗಿರ್ತಾರೆ, ಹಾಗೂ ಅವರ ಅದೇ ಮಂದಿರದಲ್ಲಿ ಪದ್ಮಾವತಮ್ಮನವರು ಯಕ್ಷಯಕ್ಷಿ ಅಂತ ಹೇಳಿದ್ರಲ್ಲಿ ಪದ್ಮಾವತಿ ಮತ್ತು ಜ್ವಾಲಾಮಾಲಿನಿಯ ಯಕ್ಷಯಕ್ಷರಿ ಬಿಂಬಗಳನ್ನು ಸಹ ಸ್ಥಾಪನೆ ಮಾಡಿದೆ. ಹಾಗೆ ಬ್ರಹ್ಮದೇವರು ಕ್ಷೇತ್ರಪಾಲ ಅಂತ ಹೇಳಿ ಈ ಮಂದಿರದಲ್ಲೇ ಇರ್ತಾರೆ. ಅವ್ರನ್ನ ಮಂದಿರದ ಹೊರಗಡೆ ಒಂದು ಅವರಿಗೆ ಆದಂಥ ಒಂದು ರೂಮನ್ನು ಕಟ್ಟಿ ಅವರು ಯಕ್ಷ ಬ್ರಹ್ಮದೇವರು ಅಂತ ಹೇಳ್ತೀವಿ, ಅವರು ಸಹ ಇರ್ತಾರೆ. ಮತ್ತು ಮುಂದೆ ಮಾನಸ್ತಂಭ ಉಪರಿಗಳಿದೆ. ಇಷ್ಟು ದೇವಸ್ಥಾನದಲ್ಲಿ ಇರುತ್ತೆ. 331ನೇ ವರ್ಷದಿಂದ ಇದು ಸ್ಥಾಪಿತವಾಗಿರ್ತದೆ.
1: ಈಗ ನಿಮ್ಮ ಒಂದು ದೇವಸ್ಥಾನದಲ್ಲಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಈಗ ನೀವು ಕಂಡಂತೆ ಏನೆಲ್ಲ ಒಂದು ಚಿತ್ರಗಳಿದೆ, ಏನೆಲ್ಲ ಒಂದು ಆಕಾರಗಳಿದೆ, ಅದು ಏನು ಒಂದು ಸಂದೇಶಗಳನ್ನು ಕೊಡ್ತಾ ಇದೆ ಜನರಿಗೆ ಪ್ರಸ್ತುತ, ಅದ್ರ ಬಗ್ಗೆ ಹೇಳಿ.
0: ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೈನ ಧರ್ಮದಲ್ಲಿ ಒಂದು ವಿಶೇಷತೆ ಭಗವಂತನ ದರ್ಶನ, ಹಾಗೆ ಗೋಪುರ. ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಒಂದು ಗೋಪುರ ಇದ್ದೇ ಇರ್ತದೆ. ಭಗವಂತನ ದರ್ಶನ, ಗೋಪುರ ದರ್ಶನ ಹಾಗೂ ಧ್ವಜ, ಮೂರು ಸಹ ಒಂದೇ ಸಮಯದಲ್ಲಿ ಒಂದೇ ಕಡೆ ದರ್ಶನ ಆಗಬೇಕು ಅನ್ನೋ ಒಂದು ಪ್ರತೀತಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಂದಿರದಲ್ಲಿ ಒಂದು ಜಾಗದಲ್ಲಿ ನಾವು ನಿಂತು ನೋಡಿದ್ರೆ ಭಗವಂತ ಎದುರುಗಡೆ ಕಾಣ್ತಾರೆ, ಮೇಲ್ಗಡೆ ಅಂತಕೊಂಡು ನೋಡಿದ್ರೆ ಗೋಪುರ ಕಾಣ್ತದೆ, ಗೋಪುರದಲ್ಲೇ ಒಂದು ಧ್ವಜನೂ ಸಹ ಕಾಣ್ತದೆ. ಹಾಗೆ ಮೂರು ದರ್ಶನಗಳ ಭಾಗ್ಯವನ್ನು ನಾವು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗೆ ಅನಂತನಾಥ ಸ್ವಾಮಿ ಅನಂತವಾಗಿರ್ಬೇಕು ಅಂತ ಹೇಳಿ ಅನಂತನ ದರ್ಶನ, ಅನಂತ ದರ್ಶನ ಅಂತ ಹೇಳಿ ಒಂದು ಕನ್ನಡಿ ರೂಪದಲ್ಲಿ ಅದನ್ನು ಒಂದೇ ಸಾರಿ ನೋಡಿದಾಗ ಅನಂತವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ಹಾಗೆ ಮರದ ಕೆತ್ತನೆ ಅಂತ ಕೇಳಿದ್ರು. ಆ ಮರದ ಕೆತ್ತನೆಗಳು ಏನಪ್ಪ ಅಂತಂದರೆ, ಭಗವಂತನಿಗೆ ಜನಿಸಬೇಕಾದ್ರೆ ಮುಂಚಿತವಾಗಿ ಸ್ವಪ್ನಗಳು ಬೀಳ್ತದೆ ಅವ್ರ ತಾಯಿಗೆ. ಮತ್ತು ಆ ಸ್ವಪ್ನಗಳ ಅರ್ಥ ಏನಪ್ಪ ಅಂತಂದರೆ, ಈ ಜೋಡಿ ಕಳಶಗಳು ಮತ್ತು ಉರಿತಿರ್ತಕ್ಕಂಥ ಬೆಂಕಿ, ಇಂಥ ಒಂದು ವಿಶೇಷವಾದ ಒಂದು ಕಲೆಯನ್ನು ಮರದ ಕೆತ್ತನೆ ಮಾಡಿ ಭಗವಂತನ ದೇವಸ್ಥಾನದ ಬಾಗಿಲಲ್ಲೇ ಮಾಡಿದ್ದೀವಿ. ಆ ಭಗವಂತನ ಬಾಗಿಲಲ್ಲಿ ಇರ್ತಕ್ಕಂಥ ಕೆತ್ತನೆಗಳೆಲ್ಲ ಅವರಿಗೆ ಬಂದ ಸ್ವಪ್ನಾವಳಿ ಚಿತ್ರಗಳಾಗಿರ್ತದೆ. ಆ ಸ್ವಪ್ನಾವಳಿ ಚಿತ್ರಗಳಿಗೆ ಅರ್ಥ ಇರೋದನ್ನು ತಿಳ್ಕೊಂಡು ಈಗ ನಮ್ಮಲ್ಲಿ ಭಗವಂತ ಜನಿಸ್ತಾ ಇದ್ದಾರೆ, ನಾವು ಅವ್ರನ್ನ ಕಾಪಾಡ್ಕ ಸರಿಗೆ ನೋಡ್ಕೋಬೇಕು ಅಂತ ಒಂದು ಅರ್ಥ ಬರ್ತದೆ. ಈ ಇದೇ ಅನಂತನಾಥ ಸ್ವಾಮಿ ಹುಟ್ಟಬೇಕಾದ್ರೆ ಅವ್ರ ತಾಯಿಗೆ ಈ ಸ್ವಪ್ನಾವಳಿ ಬೀಳ್ತದೆ. ಅವರ ತಾಯಿಗೆ ಈ ಅದರ ಅರ್ಥ ಗೊತ್ತಿಲ್ಲದ್ರಿಂದ ಅವರ ಯಜಮಾನರನ್ನ ಸೇನನ್ನು ಕೇಳಿದಾಗ, ಮಹಾರಾಜರನ್ನು ಕೇಳಿದಾಗ ಅವ್ರಿಗೆ ಗೊತ್ತಿದ್ದು ಈ ಸ್ವಪ್ನಾವಳಿಗಳ ಅರ್ಥಗಳನ್ನು ಅವರ ಪತ್ನಿಗೆ ತಿಳಿಸಿ ಅವರು ಉಲ್ಲಾಸದಿಂದ ಅವರಿಗೆ ಮಗು ಜನಿಸ್ತದೆ. ಈ ಸ್ವಪ್ನಾವಳಿ ಒಂದು ಕೆತ್ತನೆಯೇ ನಮ್ಮ ವಿಶೇಷವಾದ ಕೆತ್ತನೆಯಾಗಿರ್ತದೆ.
1: ಸರ್, ಇಲ್ಲಿನ ಒಂದು ಮೂಲ ಮೂರ್ತಿಯ ಜೊತೆಗೆ ಈಗ ಚೌಮುಖ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ ಎಂದು ನಾವು ಕೇಳಿದ್ದೇವೆ, ಅದರ ಒಂದು ವಿಶೇಷತೆ ಮತ್ತು ಇಲ್ಲಿರುವ ಇತರ ಜಿನಬಿಂಬಗಳ ಒಂದು ಮಹತ್ವವನ್ನು ತಿಳಿಸೋದಾದ್ರೆ.
0: ಖಂಡಿತ, ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ತ್ಯಾಗವೇ ಮುಖ್ಯ. ಇದರಲ್ಲಿ ಚತುರ್ಮುಖ ಅಂತ ಬಂದು ಪದ ಕೇಳಿದ ತಕ್ಷಣ ಆ ಚತುರ್ಮುಖ ವಿಗ್ರಹವನ್ನು ನಾವು ಮಾನಸ್ತಂಭದ ಮೇಲೆ ಸ್ಥಾಪಿಸಿರ್ತೀವಿ. ಯಾಕೆ ಮಾನಸ್ತಂಭ? ಇಲ್ಲಿ ದೇವರ ಎದುರುಗಡೆ ಭಾಗದಲ್ಲಿ ಮಾನಸ್ತಂಭ ದಾಖಲಾತಿ ಇರುತ್ತೆ. ಆ ಮಾನಸ್ತಂಭ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲು ಮನ ಕಷಾಯಗಳು ಅವು ತ್ಯಾಗ ಆಗಬೇಕು. ನಮ್ಮಲ್ಲಿ ಕ್ರೂರ, ಬಾಬಾ, ಸುಮೋಹ ಇವೆಲ್ಲ ಇದ್ರೆ ಅದನ್ನ ತ್ಯಾಗ ಮಾಡಬೇಕು. ಆ ತ್ಯಾಗ ಮಾಡೋ ಉದ್ದೇಶದಿಂದ ಆ ಮಾನಸ್ತಂಭವನ್ನು ನಾವು ಅತಿ ಎತ್ತರವಾಗಿ ಮಾಡಿರ್ತೀವಿ. ನಾವು ಯಾವಾಗಲೂ ಬಗ್ಸೋ ಇಲ್ಲ, ನಮ್ಮ ಕಣ್ಣು ನೇರವಾಗೋ ದರ್ಶನ ಮಾಡ್ತೀವಿ. ಇದು ನೋಡಬೇಕಾದ್ರೆ ಅಂತ್ಕಂಡು ನೋಡಬೇಕು. ಅಂತ್ಕಂಡು

0: ಮಾಡ್ಬೇಕಾದ್ರೆ ಈ ಒಂದು ಮನಕಷಾಯಗಳೆಲ್ಲ ಹೋಗ್ಲಿ, ತ್ಯಾಜ್ಯವಾಗ್ಲಿ ಹೋಗ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ನಾವು ಮಾನಸ್ತಂಭವನ್ನ ನಾವು ನಮ್ಮ ಮಂದಿರಗಳ ಮುಂದೆ ಮಾಡಿರ್ತೀವಿ. ಇತರ ಮೇಲ್ಗಡೆ ಚತುರ್ಮುಖ ವಿಗ್ರಹವನ್ನು ಸಹ ನಾವು ಸ್ಥಾಪಿಸಿರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾಲ್ಕು ದಿಕ್ಕಿಗೂ, ನಾಲ್ಕು ಮೂಲೆ ಮೂಲೆಗೂ ಸಹ ಭಗವಂತನ ಆಶೀರ್ವಾದ ತಲುಪಬೇಕು. ನಾಲ್ಕು ಮೂಲೆಯಲ್ಲಿ ಇರತಕ್ಕಂಥ ಜನಗಳ ಒಂದು ದರ್ಶನ ಮಾಡಲಿ, ಭಗವಂತನ ದರ್ಶನ ಮಾಡಲಿ, ಅವರ ಒಂದು ಆಶೀರ್ವಾದ ಪಡೀಲಿ ಅನ್ನೋ ಉದ್ದೇಶಕ್ಕೆ ಚತುರ್ಮುಖ ವಿಗ್ರಹವನ್ನು ಸ್ಥಾಪಿಸಿ ಎಲ್ಲರಿಗಿಂತ ಎತ್ತರ ಅಂದರೆ ನಮ್ಮ ಮಂದಿರದಲ್ಲಿ ಆ ಭಗವಂತನ ಅಳತೆಗೆ ಮತ್ತೆ ಬಿಲ್ಡಿಂಗ್ಗೆ ಲೆಕ್ಕಾಚಾರವಾಗಿ ನಾವು 27 ಎತ್ತರದ ಒಂದು ಮಾನಸ್ತಂಭವನ್ನು ಈ ದೇವಸ್ಥಾನಕ್ಕೆ ನಾವು ಮಾಡಿದ್ದೀವಿ. ಅದಕ್ಕೆ ಒಬ್ಬರು ದಾನವಾಗಿ ಆ ಮಾನಸ್ತಂಭವನ್ನು ಸೋಮಪ್ರಭಾರವರು ಇದೇ ಇರಬೇಕು ನಂದಾಗಿ ದೇಣಿಗೆ ಅಂತ ಹೇಳಿ ಮಾನಸ್ತಂಭವನ್ನು ಮಾಡಿಸ್ಕೊಟ್ಟಿರ್ತಾರೆ. ಆ ಮಾನಸ್ತಂಭ ನಮ್ಮ ದೇವ ಜಿನ ಮಂದಿರದಲ್ಲಿ ಮುಂದುಗಡೆ ಇರ್ತದೆ. ಇದರ ಅರ್ಥ ಮೂಲೆ ಮೂಲೆಗೂ ಭಗವಂತನ ಆಶೀರ್ವಾದ ದಯೆ ತಲುಪಲಿ, ನಾಲ್ಕು ಮೂಲೆಯಲ್ಲೂ ಇರತಕ್ಕಂಥ ಜನಗಳು ದರ್ಶನ ಮಾಡಲಿ ಅನ್ನೋ ಉದ್ದೇಶದಿಂದ ಮಾನಸ್ತಂಭವನ್ನು ನಾವು ಮಾಡಿರ್ತೀವಿ.
1: ಸರ್, ಈ ಬಸದಿಯಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ವಾರ್ಷಿಕ ಪೂಜಾ ಮಹೋತ್ಸವ ಮತ್ತು ಒಂದು ಧಾಮ ಸಂಪ್ರೋಕ್ಷಣೆ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತವೆ, ಆ ಸಮಯದಲ್ಲಿ ಯಾವೆಲ್ಲ ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅದರ ಬಗ್ಗೆ ತಿಳಿಸೋದಾದರೆ?
0: ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ನಿತ್ಯ ಭಗವಂತನಿಗೆ ಅಭಿಷೇಕ ಪೂಜೆಗಳಾಗಬೇಕು. ನಾವು ಸ್ಥಾಪನೆ ಮಾಡಿದಾಗಿಂದ ಶುರು ಆಗಿದ್ದಾಗ ಯಾವ ಕಾರಣಕ್ಕೂ ನಿಲ್ಲದೆ ಪ್ರತಿ ದಿನ ಬೆಳಗ್ಗೆ ಪೂಜಾ ಮತ್ತೆ ಅಭಿಷೇಕ ಪೂಜೆಗಳು ಆಗಬೇಕು. ಪ್ರತಿದಿನ ವರ್ಷ ಮಾಡಿ ಅಭಿಷೇಕ ಪೂಜೆಗಳು ನೈವೇದ್ಯ ಅರ್ಪಣೆ ಮಾಡಿ ಪೂಜಾ ವಿಧಿಗಳನ್ನ ನಾವು ಇಂದ್ರ ವರ್ಗದವ್ರ ಕೈಲೇ ನಾವು ಮಾಡ್ತಕ್ಕಂಥ ಒಂದು ಪ್ರತೀತಿ. ಇಂದ್ರ ವರ್ಗದವರಿಗೆ ಒಂದು ನಿಯಮಗಳಿರುತ್ತೆ, ಆ ಇಂದ್ರ ವರ್ಗದವ್ರ ಕಡೆಯಿಂದ ನಾವು ಭಗವಂತನಿಗೆ ಅಭಿಷೇಕ ಪೂಜೆಗಳನ್ನ ಮಾಡಿಸಿ ಪ್ರತಿದಿನ ಪೂಜೆ ಮಾಡ್ತೀವಿ. ಹಾಗೆ ನೈವೇದ್ಯ ಸಹ ಆಗಬೇಕಾಗ್ತದೆ, ಪೂಜಾ ವಿಧಿ ಮಾಡಲೇಬೇಕು. ವಾರದಲ್ಲಿ ಶುಕ್ರವಾರ ಪದ್ಮಾತಮ್ಮನವ್ರದ್ದು ಮತ್ತು ಭಾನುವಾರ ಜ್ವಾಲಾಮಾಲಿನಿ ಅಮ್ಮನವರ ಒಂದು ಪೂಜಾ ವಿಧಿಗಳು ನಡೀತಾ ಇರ್ತದೆ. ಹಾಗೆ ವಾರ್ಷಿಕವಾಗಿ ಬಂದಾಗ ಅನಂತನಾಥ ಸ್ವಾಮಿಯ ಒಂದು ದೇವಸ್ಥಾನವೇ ಆದ್ರಿಂದ ಅನಂತನ ವ್ರತ ಅನಂತನ ನೋಂಪಿ ಅಂತ ನಮ್ಮಲ್ಲಿ ಪ್ರತೀತಿ ಇದೆ. ಹಾಗೆ ಅನಂತನ ಆ ಸಮಯಕ್ಕೆ ಅನಂತನ ವ್ರತ ಮಾಡ್ತೀವಿ. ಮತ್ತೆ ಮಹಾವೀರ ಜಯಂತಿ ಸಮಯಕ್ಕೆ ಮಹಾವೀರ ಜಯಂತಿ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಪೂರ್ವಿಕವಾಗಿ ಏನೇನು ವಿಚಾರಗಳಿದೆ ಅದನ್ನ ಒಂದು ನೆನಪಿಗಾಗಿ ಅಷ್ಟಾನಿಕ ಪರ್ವಗಳು ಅಂತ ಮಾಡ್ತೀವಿ. ಅಷ್ಟಾನಿಕ ಪರ್ವದಲ್ಲಿ 8 ದಿನಗಳ ಒಂದು ಪೂಜಾ ವಿಧಿಗಳ ಒಂದು ಪರ್ವ ಅಂದರೆ ಹಬ್ಬಕ್ಕೆ ನಾವು ಪರ್ವ ಅಂತ ಹೇಳೋದು. ಆ ಅಷ್ಟಾನಿಕ ಪರ್ವಗಳನ್ನು ಸಹ ಪ್ರತಿ ವರ್ಷದಲ್ಲಿ ಆಯಾಯ ಸಮಯಕ್ಕೆ ತಕ್ಕಂಗೆ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಮತ್ತು ಯಕ್ಷಗಿರಿಗೂ ಸಹ ನಾವು ಅವರ ಒಂದು ವಾರ ಅಂದರೆ ಶುಕ್ರವಾರ ಪದ್ಮಾವತಿ ಆಗ್ಬೋದು, ಇವರ ಒಂದು ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಪಾರ್ಶ್ವನಾಥ ಸ್ವಾಮಿ ಆಗಿರ್ತಾರೆ. ಜ್ವಾಲಾಮಾಲಿನಿ ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಚಂದ್ರನಾಥ ಸ್ವಾಮಿ ಅಂತ ತೀರ್ಥಂಕರೇ ಆಗಿರ್ತಾರೆ. ಇವರ ಒಂದು ವಾರಗಳಲ್ಲಿ ಶುಕ್ರವಾರ ಭಾನುವಾರ ಅವರಿಗೆಲ್ಲ ಅಭಿಷೇಕ ಪೂಜೆ ಮಾಡಿ ಮತ್ತೆ ಅಲಂಕಾರ ಮಾಡಿ ಅವ್ರಿಗೆ ಸಂಜೆ ಸಹ ಮಂಗಳಾರತಿ ಕಾರ್ಯಕ್ರಮವನ್ನು ಸಹ ನಾವು ಮಾಡುವ ಒಂದು ವ್ಯವಸ್ಥೆ ಇರುತ್ತೆ.
1: ಸರ್, ಸರಗೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಜನ ಜೈನ ಧರ್ಮೀಯರು ಮತ್ತು ಇತರ ಧರ್ಮದ ಜನರು ಒಟ್ಟಾಗಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತಿದ್ದಾರೆ, ಇಲ್ಲಿನ ಸಾಮುದಾಯಿಕ ಸಾಮರಸ್ಯದ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ?
0: ಸುತ್ತಮುತ್ತಲಿನ ಭಾಗದವರು ಸಹ ಒಂದು ಅನಂತನಾಥ ಸ್ವಾಮಿ ದೇವಸ್ಥಾನ ಅಂತಂದ್ರೆ ವಿಶೇಷತೆ ಇರ್ತದೆ. ಪುಷ್ಪ ತೀರ್ಥಂಕರರು ಮೊದಲನೇ ಆದರು 24 ತೀರ್ಥಂಕರರು ಒಂದು ಸಮೂಹನೇ ಇದೆ, ಆದರೆ ಅನಂತನಾಥ ಸ್ವಾಮಿ ಒಂದು ವಿಶೇಷವಾದ ಒಂದು ಮಂದಿರವಾದ್ರಿಂದ ಈ ಅಕ್ಕಪಕ್ಕದಿಂದ ಮತ್ತೆ ಮೈಸೂರು ಬೆಂಗಳೂರು ಸಹ ಕಡೆಯಿಂದನೂ ಸಹ ಎಲ್ಲ ಧಾರ್ಮಿಕರು ದರ್ಶನಕ್ಕಾಗಿ ಬರ್ತಾರೆ. ಇದು ಕ್ಷೇತ್ರ ಅಲ್ಲದೆ ಇದ್ರೂ ಸಹ ಮಂದಿರ ಚೆನ್ನಾಗಿದೆ, ಭಗವಂತನ ಆಶೀರ್ವಾದ ಇರ್ತದೆ, ಪೂಜಾ ವ್ಯವಸ್ಥೆಗಳಲ್ಲಿ ಒಂದು ಮಾನ್ಯತೆ ಇದೆ ಅಂತೇಳಿ ಭಾವಿಸಿ ಅಕ್ಕಪಕ್ಕದವ್ರು ಬರ್ತಾರೆ. ಬಂದವ್ರನ್ನ ನಾವು ಆದರದಿಂದ ಕಂಡು ಅವರಿಗೆ ಪೂಜಾ ವ್ಯವಸ್ಥೆಗಳನ್ನ ಮಾಡಿಸಿ ಮಂಗಳಾರತಿಗಳನ್ನ ಮಾಡಿಸಿ ಪ್ರಸಾದ ಕೊಡಿಸಿ ಅವರಿಗೆ ಅಕಸ್ಮಾತ್ ಅವರಿಗೆ ಒಂದು ಅವಶ್ಯಕತೆ ಇದ್ದಾಗ ಉಪಹಾರಗಳನ್ನ ವ್ಯವಸ್ಥೆನೂ ಸಹ ನಮ್ಮ ಈ ನಮ್ಮದೇ ಆದಂತಹ ಧಾರ್ಮಿಕ ಛತ್ರ ಇರುತ್ತೆ, ಆ ಛತ್ರದಲ್ಲಿ ವ್ಯವಸ್ಥೆ ಮಾಡಿ ಸಹ ಕಳಿಸ್ತಾ ಇರ್ತೀವಿ. ಹಾಗೆ ಬೃಂದ ಸ್ಪಂದಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ, ಭಗವಂತನ ದರ್ಶನ ಮಾಡಿಕೊಂಡು ಜನ ಬಂದು ಹೋಗ್ತಾರೆ.
1: ಸರ್, ಈ ಒಂದು ಬಸದಿಯ ಆವರಣದಲ್ಲಿ ಹಳೆಯ ಶಾಸನಗಳಾಗಿರ್ಬೋದು ಅಥವಾ ಪ್ರಾಚೀನ ಲಿಪಿಗಳಾಗಿರ್ಬೋದು ಏನಾದರೂ ಪತ್ತೆ ಆಗಿದೆಯಾ, ಅವು ಇಲ್ಲಿನ ಇತಿಹಾಸದ ಬಗ್ಗೆ ಏನಾದರೂ ಹೇಳ್ತಾ ಇದೆಯಾ ಅದರ ಬಗ್ಗೆ ಹೇಳೋದಾದರೆ?
0: ದೇವಸ್ಥಾನದ ಸುತ್ತ ಪೌಳಿ ಇರುತ್ತೆ, ಭಗವಂತನಿಗೆ ಸುತ್ತ ಒಂದು ಸುತ್ತುವರಿ ಬಂದು ದರ್ಶನ ಮಾಡ್ಕೊಂಡು ಬರಬೇಕು ಅಂತಂದರೆ ಇದರ ಆವರಣದಲ್ಲಿ ಬಸದಿ ಸುತ್ತ ಪಾಳಿ ಹಾಗೂ ಕ್ಷೇತ್ರಪಾಲರು ಅಂದರೆ ಈ ಒಂದು ಕ್ಷೇತ್ರವನ್ನು ಪಾಲನೆ ಮಾಡೋದಕ್ಕೇನೆ ಸಹ ಒಬ್ಬರು ದೇವತೆ ಇರ್ತಾರೆ, ಅವರ ಒಂದು ಗುಡಿ ಕ್ಷೇತ್ರಪಾಲರ ಆದ ಬ್ರಹ್ಮದೇವರು ಮತ್ತೆ ದಶ ದಿಕ್ಕುಪಾಲಕರಿಗೆ ಪ್ರತಿ ಒಂದು ದಿವಸ ಭಗವಂತನ

0: ಪೂಜೆ ಆದಾಗ ದಶ ದಿಕ್ಪಾಲಕರು ಅಂದ್ರೆ ಸೂರ್ಯ ಚಂದ್ರ ಮಹಾ ಗ್ರಹಗಳೆಲ್ಲ ಇರ್ತಾರೆ, ಆ ದಶ ದಿಕ್ಪಾಲಕರಿಗೂ ಸಹ ಅವರಿಗೆ ಆಹಾರ ನೀಡಕ್ಕೆ ಒಂದು ಸ್ಥಾನವನ್ನು ನಾವು ಗುರುತು ಇಂತಿಂತ ದಿಕ್ಕಿನಲ್ಲಿ ಇಂತಿಂತ ಗ್ರಹ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಒಂದು ಸ್ಥಾನವನ್ನು ಏರ್ಪಾಡು ಮಾಡಿರುತ್ತೆ. ಅವ್ರಿಗೆ ಅವ್ರಿಗೆ ಪ್ರಸಾದ ನಿಯೋಗ ಮಾಡ್ತಾರೆ. ದಶ ದಿಕ್ಪಾಲಕ ಸ್ಥಾನ ಮಾನಸ್ತಂಭ ಇರುತ್ತೆ, ಇದೆಲ್ಲ ದೇವಸ್ಥಾನ ಸುತ್ತ ಆವರಣದಲ್ಲಿ ಇರುವ ವಿಚಾರ ಆಗಿರ್ತದೆ.
1: ಸರ್, ಸರಗೂರು ಪಕ್ಕದಲ್ಲೇ ಇರುವಂತಹ ಒಂದು ಬಿಡುಗಲು ಗ್ರಾಮದ ಶಾಂತಿನಾಥ ದಿಗಂಬರ ಜೈನ ದೇವಸ್ಥಾನಕ್ಕೂ ಮತ್ತು ಈ ಸರಗೂರು ಬಸದಿಗೂ ಏನಾದರೂ ಐತಿಹಾಸಿಕ ಸಂಬಂಧ ಏನಾದರೂ ಇದೆಯಾ?
0: ಸಂಬಂಧಕ್ಕಿಂತ ಹೆಚ್ಚಾಗಿ ಆತ್ಮೀಯತೆ ಜಾಸ್ತಿ. ಅಲ್ಲಿಯೂ ಸಹ ಶಾಂತಿನಾಥ ತೀರ್ಥಂಕರರೇ, ಇಲ್ಲಿ ಅನಂತನಾಥ ತೀರ್ಥಂಕರು, 24 ತೀರ್ಥಂಕರ ಸಮೂಹದಲ್ಲಿ ಇವರು ನಮ್ಮ ಒಂದು ತೀರ್ಥಂಕರಾಗಿರ್ತಾರೆ, ಅವರು ತೀರ್ಥಂಕರಾಗಿರ್ತಾರೆ. ಮತ್ತು ಅಲ್ಲಿಯ ಜನ ನಮ್ಮ ನಮ್ಮ ಸರಗೂರಿನ ಏನು ಜನ ಅಂದರೆ ಶ್ರಾವಕ ಶ್ರಾವಕಿಯರು, ಆತ್ಮೀಯತೆ ಇರೋದ್ರಿಂದ ಸಂಬಂಧಕ್ಕಿಂತ ಆತ್ಮೀಯತೆಯೇ ಜಾಸ್ತಿ.
1: ಸರ್, ಮುನಿ ಮಹಾರಾಜರು ಅಥವಾ ಜೈನ ಧರ್ಮ ಗುರುಗಳು ಈಗ ಸರಗೂರಿಗೆ ಭೇಟಿ ಮಾಡಿದರೆ ಚತುರ್ಮಾಸ ಅಥವಾ ವಿಹಾರದ ಸಮಯದಲ್ಲಿ ಅವರು ನೀಡಿದಂತಹ ಈ ಬಸದಿಯಲ್ಲಿ ಅವರ ವಾಸ್ತವ್ಯ ಮತ್ತು ಪ್ರವಚನಗಳು ಹೇಗೆ ಆಯೋಜನೆಗೊಳ್ಳುತ್ತಿದ್ದು ಅದರ ಬಗ್ಗೆ ಹೇಳೋದಾದರೆ
0: ಭಗವಂತನ ದರ್ಶನಕ್ಕೆ ಮತ್ತು ನಮ್ಮಲ್ಲಿ ಜೈನ ಮುನಿಗಳು ನಿರ್ವಾಣವಾಗಿ ಎಲ್ಲವನ್ನು ತಿಳಿಸಿ ಅವರಿಗೆ ಮನೆ ಮತ್ತು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬರ್ತಾ ಇರ್ತಾರೆ. ಒಂದು ವಿಚಾರ ನಮ್ಮಲ್ಲಿ ಏನು ರೂಢಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಮುನಿಗಳಿಗೆ ಹಿಂದಿನ ಊರಿನವರು ಮುಂದಿನ ಊರಿಗೆ ತಲುಪಿಸ್ಬೇಕು. ಈಗ ನಮ್ಮ ಇಲ್ಲಿಗೆ ಬರಬೇಕಾದ್ರೆ ಹಿಂದಿನಲ್ಲಿ ಎಲ್ಲಿ ವಾಸ್ತವ್ಯ ಉಳಿದ್ರೋ ಆ ಊರಿನವರು ಇಲ್ಲಿಗೆ ಕರ್ಕೊಂಬಂದ್ಬಿಡ್ತಾರೆ. ಅವರಿಗೆ ಆತ್ಮ ಕಲ್ಯಾಣಕ್ಕೆ ಭಗವಂತನ ದರ್ಶನ ಆಗಬೇಕು. ಭಗವಂತನ ದರ್ಶನ ಅನಂತನಾಥ ಸ್ವಾಮಿ ಜಿನ ಮಂದಿರ ಇದೆ, ಭಗವಂತನ ದರ್ಶನ ಆಗುತ್ತೆ. ಅವರು ಆಹಾರ ಅಂತ ಒಂದೇ ಹೊತ್ತು ಒಂದು ದಿನದಲ್ಲಿ ಒಂದೇ ಹೊತ್ತು ತಗೊಳ್ಳೋದು, ಅವ್ರಿಗೆ ಆಹಾರದ ವ್ಯವಸ್ಥೆ ಎಲ್ಲರೂ ಸೇರಿ ನಾವು ಮಾಡಿಕೊಡ್ತೀವಿ. ಹಾಗೆ ಅವರ ಆಹಾರ ಆದ ನಂತರ ನಮ್ಮ ಧಾರ್ಮಿಕ ವಿಚಾರದ ಒಂದು ತಿಳುವಳಿಕೆಗಾಗಿ ಒಂದು ಪ್ರವಚನ ಮಾಡ್ತಾರೆ. ಆಹಾರ ಆದನೆ ಒಂದು ಪ್ರವಚನ ಆಗ್ತದೆ, ಮತ್ತೆ ಅವರಿಗೆ ನಾವು ಸೇವೆ ಮಾಡಬೇಕು. ನಮ್ಮ ಶ್ರಾವಕರ ಸೇವೆ ಬಂದಂತ ಮುನಿಗಳ ಸೇವೆಯೇ ನಮ್ಮ ಶ್ರಾವಕರಿಗೆ ಸೇವೆ, ನಾವು ಸೇವೆ ಅವ್ರಿಗೆ ಮಾಡಬೇಕು. ಅವರು ಆತ್ಮ ಕಲ್ಯಾಣಕ್ಕೆ ಭಗವಂತನ ದರ್ಶನ ಮಾಡಿ ನಮ್ಮ ಮಾರ್ಗದರ್ಶನ ಕೊಟ್ಟು ಮುಂದುವರಿತಾರೆ. ನಾವು ಇಲ್ಲಿಂದ ಮುಂದೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಸಮಾಜದ್ದಾಗಿರುತ್ತೆ. ನಾವು ಆ ಕೆಲಸ ಕಾರ್ಯ ಮಾಡ್ತೀವಿ.
1: ಸರ್, ಇಂದಿನ ಒಂದು ಯುವ ಪೀಳಿಗೆ ಜೈನ ಧರ್ಮದ ತತ್ವಗಳಾದಂತಹ ಒಂದು ಅಹಿಂಸೆ ಮತ್ತು ಸತ್ಯವನ್ನು ತಲುಪಿಸಲು ಈ ಬಸದಿಯ ವತಿಯಿಂದ ಏನಾದರೂ ಧಾರ್ಮಿಕ ತರಗತಿಗಳು ಅಥವಾ ಶಿಬಿರಗಳನ್ನೇನಾದರೂ ನಡೆಸ್ತಾ ಇದ್ದೀರಾ? ಅದ್ರ ಬಗ್ಗೆ ಹೇಳೋದಾದರೆ,
0: ಅದರ ಬಗ್ಗೆ ಹೇಳಿದ್ದಾರೆ, ಮಕ್ಕಳಿಗಾಗಿ ಜೈನ ಧರ್ಮದ ತತ್ವಗಳಾದ ಅಹಿಂಸಾ ಮಾರ್ಗ ತಿಳಿಸಲು ಮನೆಯಲ್ಲಿ ಸಂಸ್ಕಾರ ಹಾಗೂ ಹಿರಿಯರ ನಡೆ ನುಡಿ ಮತ್ತು ಸಾಧು ಸಂತರನ್ನು ಕರೆಸಿ ಧಾರ್ಮಿಕ ವಿಚಾರ ವಿನಿಮಯ ಮಾಡೋದು, ಬೇಸಿಗೆ ಶಿಬಿರ ಸಹ ಮಾಡ್ತೀವಿ, ಮಾಡುವ ಮೂಲಕ ಹಾಗೂ ಹಿರಿಯರು ಸಂಸ್ಕಾರ ಆಚಾರ ವಿಚಾರಗಳ ಸಮತೋಲನ, ಆಚಾರನೂ ಒಂದೇ ಮತ್ತು ವಿಚಾರ ಒಂದು ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದು ಆಚರಣೆ. ನಾವು ದಿನನಿತ್ಯ ಏನು ನಡವಳಿಕೆ ನಡೀಬೇಕು ಅದು ಆಚಾರ, ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು, ನಡವಳಿಕೆಯಿಂದ ಮಾರ್ಗದರ್ಶನ ಆಗ್ತದೆ. ಹಾಗೆ ಮಕ್ಕಳಿಗೆ ಹಿರಿಯರ ಒಂದು ಏನು ಮಾರ್ಗದರ್ಶನ ಇರುತ್ತೋ ಅವರಿಂದ ನಮ್ಮ ಧಾರ್ಮಿಕ ವಿಚಾರಗಳು ಉಳಿಬೇಕು ಅಂತ ನಾನು ಭಾವಿಸ್ತೀನಿ.
1: ಸರ್, ದೂರದ ಊರುಗಳಿಂದ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ಇತಿಹಾಸ ಆಸಕ್ತರಿಗೆ ಬಸದಿಯ ಒಂದು ದರ್ಶನದ ಸಮಯ ಆಗಿರ್ಬೋದು ಹಾಗೂ ಬಸದಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಪಾಲಿಸಬೇಕಾದಂತಹ ಒಂದು ನಿಯಮಗಳ ಬಗ್ಗೆ ಹೇಳೋದಾದರೆ
0: ಭಗವಂತನ ದರ್ಶನಕ್ಕೆ ಎಲ್ಲರಿಗೂ ಸಹ ಜೈನ ಧರ್ಮೀಯರಿಗೆ ನಮ್ಮ ಶುಚಿತ್ವ ಎಲ್ಲ ತಿಳಿದೇ ಇರತಕ್ಕಂಥ ವಿಚಾರನೆ. ಬಂದವರು ಮಡಿ ಶುದ್ಧಿ ಶುಚಿ ಎಲ್ಲ ಒಂದೇ, ಶುಚಿಯಾಗಿ ಬರಬೇಕು. ಶುಚಿಯಾಗಿ ಬಂದವರಿಗೆ ಗರ್ಭಗುಡಿಗೆ ಹೋಗೋಕ್ಕೆ ಅವಕಾಶ ಇರೋದಿಲ್ಲ, ಗರ್ಭಗುಡಿಗೆ ಇಂದ್ರರು ಹೋಗ್ತಾರೆ. ಅವರು ಸ್ನಾನ ಮತ್ತು ಶುಚಿತ್ವ ಮಾಡ್ಕೊಂಡೇ ಹೋಗಬೇಕು ಅಂತ ನಮ್ಮಲ್ಲಿರುತ್ತೆ. ಆದ್ದರಿಂದ ಬಂದವರು ಸಹ ಬಸ್ನಿಂದ ಬಂದಿರ್ಬೋದು, ವಾಹನದಿಂದ ಬಂದಿರ್ಬೋದು, ನಡ್ಕೊಂಬಂದಿರ್ಬೋದು, ಆ ಒಂದು ಅವರು ಶುಚಿ ಮಾಡ್ಕೊಳ್ಳೋಕ್ಕೆ ಒಂದು ಶುದ್ಧ ನೀರಿನ ವ್ಯವಸ್ಥೆ ಇರುತ್ತೆ. ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ಭಗವಂತನ ದರ್ಶನಕ್ಕೆ ಒಳಗಡೆ ಹೋಗ್ಬೋದು. ಶುದ್ಧಿ ಮಾಡ್ಕೊಂಡು ಭಗವಂತನ ದರ್ಶನ ಮಾಡಿ ಅವ್ರಿಗೇನಾದರೂ ಆ ಸಮಯ ಮಂಗಳಾರತಿ ಮತ್ತು ಏನಾದರೂ ಇಷ್ಟಪಟ್ಟರೆ ಅವರಿಗೆ ಪೂಜಾ ವಿಧಿಗಳನ್ನ ಮಾಡಿಸಿ ಅವರಿಗೆ ಪ್ರಸಾದ ವಿನಿಯೋಗ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಹಾಗೆ ನಮ್ಮ ಸಂಬಂಧಿಕರೇ ಆದಂತೆ ಆಗಿದ್ದರೆ ನಮ್ಮ ನಮ್ಮ ಒಂದು ಆತ್ಮವಿಶ್ವಾಸದಿಂದ ಅವ್ರಿಗೆಲ್ಲ ಆತ್ಮೀಯತೆಯಿಂದ ಉಪಹಾರಗಳು ಅದೆಲ್ಲ ನಡೆಯುತ್ತೆ. ಇನ್ನೂ ಅವಶ್ಯಕತೆ ಇದ್ದರೆ ನಮ್ಮದೇ ಅಂತ ಒಂದು ಛತ್ರ ಇರುತ್ತೆ, ಆ ಛತ್ರದಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿ ಅಲ್ಲೂ ಸಹ ಊಟ ಉಪಚಾರಗಳ ವ್ಯವಸ್ಥೆ ಮಾಡಿ ಅವರ ಸೇವೆ ಮಾಡಿ ಕಳಿಸ್ತೀವಿ.
1: ಸರ್, ಈ ಕ್ಷೇತ್ರವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರವಾಸಿ ನಕಾಶೆಯಲ್ಲಿ ಗುರುತಿಸುವಂತೆ ಮಾಡಲು ಸರ್ಕಾರಕ್ಕೆ ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ನಿಮ್ಮ ಮನವಿ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹೇಳೋದಾದರೆ?
0: ಜೈನ ಧರ್ಮ ಇಲ್ಲಿಗೆ ಸೀಮಿತ ಆಗಬಾರ್ದು, ನಮ್ಮ ಧರ್ಮ ಹಾಗೂ ನಾಣ್ಣುಡಿ

0: ಏನು ಎಲ್ಲರ ಮನ ಮುಟ್ಟಬೇಕು ಹಾಗೂ ಪ್ರವಾಸಿ ತಾಣವಾಗಬೇಕು, ಇದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ಇವರು ಆಚಾರ ವಿಚಾರ ಸಮತೋಲನವಾಗಿಕೊಂಡು ನಮ್ಮ ಇದರಲ್ಲಿ ಹೇಳೋದಾದರೆ ನಮ್ಮ ಧಾರ್ಮಿಕ ವಿಚಾರಗಳನ್ನ ಇಲ್ಲಿಗೆ ನಿಂತ್ಕೊಳ್ಳದೆ ಎಲ್ಲರಿಗೂ ಮನ ಮುಟ್ಟಂಗೆ ವಿಷಯ ತಿಳಿಸ್ಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಸಹ ಸಹಕಾರ ಕೊಟ್ಟಿದ್ದೀರಿ, ಮಾಡ್ತಾ ಇದ್ದೀರಿ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ನಮ್ಮ ಜೈನ ಧರ್ಮದಲ್ಲಿ ಸಂಸ್ಕಾರ ಹಾಗೂ ಆಚಾರ ವಿಚಾರ ಸಮತೋಲನವಾಗಿರಬೇಕು. ಆಚಾರ ಮಾಡೋದು ಮಾತಲ್ಲಿ ಆಡೋದು ಒಂದು, ನಾವು ನಡ್ಕೊಳ್ಳೋದೊಂದು ಹಾಗಲ್ಲ. ಅದಕ್ಕೆ ಆಚಾರ ಅಂತ ಹೇಳ್ತೀವಿ. ವಿಚಾರ ಅಂತಂದರೆ ನಮ್ಮ ಒಂದು ಸ್ವಾಧ್ಯಾಯ, ಏನು ಭಗವಂತನ ವಿಚಾರಗಳನ್ನ ನಾವು ಓದಿ ತಿಳ್ಕೊತೀವೋ, ನಮ್ಮ ಧರ್ಮ ವಿಚಾರಗಳಾಗ್ಬೋದು, ಎಲ್ಲ ವಿಚಾರಗಳನ್ನು ನಾವು ಏನು ತಿಳ್ಕೊತೀವೋ ಅದು ವಿಚಾರ ಆಗಿರ್ತದೆ. ನಮ್ಮ ನಡವಳಿಕೆ ಮತ್ತು ಆಚಾರ ವಿಚಾರ ಸಮತೋಲನವಾಗಿರಬೇಕು. ಸಮತೋಲನವಾಗಿರಬೇಕು. ಆಚಾರ ಜಾಸ್ತಿ ವಿಚಾರನೆ ಗೊತ್ತಿಲ್ಲ ಅನ್ನಂಗಿಲ್ಲ, ವಿಚಾರನೂ ಗೊತ್ತಿರಬೇಕು, ನಮ್ಮ ಆಚಾರನೂ ಗೊತ್ತಿರಬೇಕು. ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು. ಅದನ್ನು ಸಮತೋಲನವಾಗಿಟ್ಕೊಂಡು ಅಹಿಂಸಾ ಮಾರ್ಗದಲ್ಲಿದ್ದರೆ ಎಲ್ಲರಿಗೂ ಶಾಂತಿ, ಸುಖ ಹಾಗೂ ನೆಮ್ಮದಿ ಸಿಗುತ್ತೆ ಅಂತ ಈ ವಿಚಾರ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಮತ್ತು ವಿವೇಕಾನಂದ ಸಂಸ್ಥೆಯವರು ಇಷ್ಟೊತ್ತು ನಮ್ಮ ವಿಚಾರವಾಗಿ ಅಂದರೆ ಮಂದಿರದ ವಿಚಾರ ಆಗಿರ್ಬೋದು, ಭಗವಂತನ ವಿಚಾರ ಆಗಿರ್ಬೋದು, ಎಲ್ಲರ ಕಿವಿಗೂ ಆತ್ಮಕ್ಕೂ ತಿಳಿಸಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಜನಧ್ವನಿ ಕೇಂದ್ರದವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.
1: ಇದು ಕೇವಲ ಒಂದು ಬಸದಿಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
0: ತಮಗೂ ಸಹ ನನ್ನ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನ ಚೈತ್ಯಾಲಯದ ಕುರಿತು ಸರಗೂರು ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ SN ದೇವೇಂದ್ರಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಅಥವಾ ಬಸದಿಯ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದಲ್ಲಿರುವ 1008 ಶ್ರೀ ಅನಂತಸ್ವಾಮಿ ಜಿನ ಚೈತನ್ಯಾಲಯದ ಇತಿಹಾಸ, ಹಿನ್ನೆಲೆ, ವಿಶೇಷತೆ ಮತ್ತು ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಎಸ್ ಎನ್ ದೇವೇಂದ್ರಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀಯುತ ಹೇಮಂತ್ ಕುಮಾರ್ ಅವರು ತಮ್ಮ 36ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹೇಮಂತ್ ಕುಮಾರ್ ಅವರಿಗೆ ಶುಭಾಶಯಗಳನ್ನು ತಿಳಿಸುವವರು ಪತ್ನಿ ಶಾಂತ, ಮಗಳು ಪರಿಣಿತ, ತಂಗಿ ತೇಜಸ್ವಿನಿ, ಅಮ್ಮ ನಂಜಮಣಿ, ಅತ್ತೆ ಮಾವ ಮತ್ತು ಕುಟುಂಬ ವರ್ಗದವರು. ಶ್ರೀಯುತ ಹೇಮಂತ್ ಕುಮಾರ್ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಜಾಕ್ಲಿನ್ ಮೇರಿ, ನನ್ಗೆರೆ ಶಿವಾಜಿ, ಚೇತನ, ಅಶೋಕ್ ಮತ್ತು ಕಿರಣ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

26ರ ಗುರುವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು, ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ರವೀಂದ್ರನಾಥ್ ಶಾಪ್ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ.

ಚಿಕಿತ್ಸಕರಾಗಿದ್ದಾರೆ. ಡಾಕ್ಟರ್ ವಿದ್ಯಾಶೀಲ್ ಅವರು ದಂತ ಚಿಕಿತ್ಸಕರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗೆ ಮತ್ತು ತಂಗಟೆ ಗಿಡ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಚಾಕ್ಲೇಟ್ ತಯಾರಿಕೆಯು ಉಷ್ಣವಲಯದ ಹವಾಮಾನದಲ್ಲಿ ಬೆಳೆಯುವ ಕೋಕೋ ಮರದ ಬೀಜವಾದ ಕೋಕೋ ಬೀನ್ಸ್ನಿಂದ ಪ್ರಾರಂಭವಾಗುವ ಒಂದು ಆಕರ್ಷಕ ಪ್ರಕ್ರಿಯೆಯಾಗಿದೆ. ಕೊಯ್ಲು ಮಾಡಿದ ನಂತರ ಬೀನ್ಸ್ ಅನ್ನು ಹಲವಾರು ದಿನಗಳವರೆಗೆ ಹುದುಗಿಸಲಾಗುತ್ತದೆ. ಇದು ಅವುಗಳ ಸುವಾಸನೆ, ಪರಿಮಳ ಮತ್ತು ಬಣ್ಣವನ್ನು ಅಭಿವೃದ್ಧಿಪಡಿಸುವ ನಿರ್ಣಾಯಕ ಹಂತವಾಗಿದೆ. ಹುದುಗುವಿಕೆಯ ನಂತರ ಬೀನ್ಸ್ ಅನ್ನು ಒಣಗಿಸಲಾಗುತ್ತದೆ. ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಅವುಗಳ ತೇವಾಂಶವನ್ನು ಕಡಿಮೆ ಮಾಡಲು ಬೀನ್ಸ್ ಅನ್ನು ಮುಂದಿನ ಹಂತಕ್ಕೆ ತಯಾರಿಸಲು ಈ ಒಣಗಿಸುವ ಪ್ರಕ್ರಿಯೆಯು ಅತ್ಯಗತ್ಯವಾಗಿದೆ. ಬೀನ್ಸ್ ಅನ್ನು ಹುರಿಯುವುದು ಅವುಗಳ ಪರಿಮಳ ಮತ್ತು ಬಣ್ಣವನ್ನು ಮತ್ತಷ್ಟು ಹೆಚ್ಚಿಸುವುದಲ್ಲದೆ ಅವುಗಳ ಚಿಪ್ಪುಗಳನ್ನು ತೆಗೆದುಹಾಕಲು ಸುಲಭವಾಗುತ್ತದೆ. ಒಳಗಿರುವ ನೀಬ್ಗಳನ್ನು ಬೇರ್ಪಡಿಸಲಾಗುತ್ತದೆ. ನೀಬ್ಗಳು ಚಾಕ್ಲೇಟ್ ಮದ್ಯ ಅಥವಾ ಕೋಕೋ ಮಾಸ್ ಎಂದು ಕರೆಯಲ್ಪಡುವ ಪೇಸ್ಟ್ ಆಗಿ ಪುಡಿ ಮಾಡಲಾಗುತ್ತದೆ. ಈ ಪೇಸ್ಟ್ ಎಲ್ಲ ಚಾಕ್ಲೇಟ್ ಉತ್ಪನ್ನಗಳ ಅಡಿಪಾಯವಾಗಿದೆ. ರುಬ್ಬುವಾಗ ನಿಬ್ಗಳು ಕೋಕೋ ಬೆಣ್ಣೆಯನ್ನ ಬಿಡುಗಡೆ ಮಾಡುತ್ತದೆ. ಇದು ಚಾಕ್ಲೇಟ್ಗೆ ಅದರ ನಯವಾದ ವಿನ್ಯಾಸವನ್ನು ನೀಡುವ ನೈಸರ್ಗಿಕ ಕೊಬ್ಬು ಅಪೇಕ್ಷಿತ ಅಂತಿಮ ಉತ್ಪನ್ನವನ್ನು ಅವಲಂಬಿಸಿ ಈ ಚಾಕ್ಲೇಟ್ ಮದ್ಯವನ್ನು ಕೋಕೋ ಪುಡಿಯನ್ನು ತಯಾರಿಸಲು ಮತ್ತಷ್ಟು ಸಂಸ್ಕರಿಸಬಹುದಾದ ಅಥವಾ ಇತರೆ ಪದಾರ್ಥದೊಂದಿಗೆ ಸಂಯೋಜಿಸಿ ವಿವಿಧ ರೀತಿಯ ಚಾಕ್ಲೇಟ್ ತಯಾರಿಸಬಹುದು.

0: ಫ್ರೋಸ್ಟಿಂಗ್ ಎನ್ನುವುದು ಚಾಕ್ಲೇಟ್ ತಯಾರಿಕೆಯಲ್ಲಿ ಮತ್ತೊಂದು ನಿರ್ಣಾಯಕ ಹಂತ. ಇದು ಕೋಚಿಂಗ್ ಯಂತ್ರದ ಬಳಕೆಯ ಮೂಲಕ ಚಾಕ್ಲೇಟ್ ಮದ್ಯವನ್ನು ನಿರಂತರವಾಗಿ ಮಿಶ್ರಣ ಮಾಡುವುದು ಮತ್ತು ಗಾಳಿ ಬೀಸುವುದು ಒಳಗೊಂಡಿರುತ್ತದೆ. ಈ ಪ್ರಕ್ರಿಯೆಯು ಅಪೇಕ್ಷಿತ ವಿನ್ಯಾಸ ಮತ್ತು ಸುವಾಸನೆ ಮತ್ತು ಬಳಸುವ ಯಂತ್ರದ ಪ್ರಕಾರವನ್ನು ಅವಲಂಬಿಸಿ ಕೆಲವು ಗಂಟೆಗಳಿಂದ ಹಲವಾರು ದಿನಗಳವರೆಗೆ ತೆಗೆದುಕೊಳ್ಳಬಹುದು. ಕೋಚಿಂಗ್ ಚಾಕ್ಲೇಟ್ನ ಸುವಾಸನೆ ಮತ್ತು ಏಕರೂಪತೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಕೋಚಿಂಗ್ನ ತಾಪಮಾನ ಮತ್ತು ಅವಧಿಯನ್ನು ಎಚ್ಚರಿಕೆಯನ್ನು ನಿಯಂತ್ರಿಸಲಾಗುತ್ತದೆ. ಈ ಹಂತವು ಚಾಕ್ಲೇಟ್ ಅನ್ನು ದಾನಿದ ಪೇಸ್ನಿಂದ ರೇಷ್ಮೆಯಂತಹ ನಿಮ್ಮ ಬಾಯಿಯಲ್ಲಿ ಕರಗುವ ಖಾದ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ. ಹಾಗೆ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಂಗಟಿ ಗಿಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ತಂಗಟಿ ಗಿಡ ನಮ್ಮ ರಾಜ್ಯದ ಹಳ್ಳಿಗಾಡು ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುತ್ತದೆ. ತಂಗಟಿ ಗಿಡಕ್ಕೂ ನಮ್ಮ ಹಳ್ಳಿಯ ಪರಿಸರಕ್ಕೂ ಹೇಳಿ ಮಾಡಿಸಿದ್ದಂತಿವೆ. ದೀಪಾವಳಿಯಲ್ಲಿ ಮನೆ ಮನೆಗೂ ಹೂಚೆಲ್ಲುವ ಹೂರಿನ ಕಾಳಜ್ಜ ತಂಗಟಿ ಹೂವನ್ನು ಉಪಯೋಗಿಸುವುದನ್ನು ನಾವು ಎಲ್ಲೆಡೆ ನೋಡಿರುತ್ತೇವೆ. ತಂಗಟಿ ಗಿಡದ ಸೊಪ್ಪನ್ನು ಭೂಮಿಯಲ್ಲಿ ಹೂಳಿ ಚೆನ್ನಾಗಿ ಕಳಿತ ಮೇಲೆ ಗೊಬ್ಬರ ಮಾಡುತ್ತೇವೆ. ದನದ ಕುಟ್ಟಿಗೆಗೆ ಹಾಕುವುದು ಉಂಟು. ಭತ್ತ ಬೆಳೆಯುವಾಗ ಹೊಲಕ್ಕೆ ಸರಬು ತರ ಹೂಳಿ ಭತ್ತ ಚೆನ್ನಾಗಿ ಬೆಳೆಯಲು ತಂಗಟಿ ಗಿಡವನ್ನು ಭತ್ತ ನಾಟಿಗಿಂತ ಮುಂಚೆ ತೊಳೆಯುತ್ತಾರೆ. ಎತ್ತು ಎಮ್ಮೆ ಮಲಗುವ ಸ್ಥಳಕ್ಕೆ ಸಹ ತಂಗಟಿ ಸೊಪ್ಪನ್ನು ಹಾಕುತ್ತೇವೆ. ಸಗಣಿ ಮತ್ತು ಗಂಜಲ ಅವುಗಳ ಮೈಗೆ ಮೆತ್ತಿ ಕೊಳೆಯದಿರಲಿ ಎಂದು ಅವುಗಳನ್ನು ಹಚ್ಚುವುದು ಉಂಟು. ಹಳದಿ ಬಣ್ಣ ತಿಳಿಯುವ ಅದರ ಹೂಗಳಲ್ಲಿ ಒಂದು ವಿಶೇಷವಿದೆ. ತಂಗಟಿ ಹೂವಿನ ಎರಡು ದಳಗಳು ಸಾಮಾನ್ಯವಾಗಿರುತ್ತವೆ ಮತ್ತು ಅವು ಗಂಡ ಹೆಂಡತಿ ರೀತಿಯಲ್ಲಿ ಇರುತ್ತವೆ ಎನ್ನುವುದು ಉಂಟು. ಜೊತೆಗೆ ವಾದ್ಯ ಎಂದು ಕರೆಯುವುದು ಉಂಟು. ಇನ್ನುಳಿದವರು ಬಂಧು ಬಳಗ ಎಂದು ಗುರುತಿಸುವುದು ಉಂಟು. ತಲೆನೋವು ಬಂದಾಗ ಹರಳೆಣ್ಣೆ ಹಚ್ಚಿ ತಲೆಗೆ ತಂಗಟಿ ಸೊಪ್ಪು ಕಟ್ಟಿದರೆ ಉಷ್ಣಾಂಶ ಕಡಿಮೆ ಮಾಡುತ್ತದೆ. ಹೂ ನೋಡುವುದಕ್ಕೂ ತುಂಬ ಅತ್ಯಾಕರ್ಷವಾಗಿದೆ. ನಮ್ಮ ಹಳ್ಳಿಗಳಲ್ಲಿ ಮಳೆರಾಯನ ಪೂಜೆ ಅಲ್ಲಲ್ಲಿ ನಡೆಯುವುದು ಉಂಟು. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಎಂದು ಹಾಡುತ್ತಾ ನಡೆಯುವ ಜನಪದ ಪೂಜೆ ಅದು. ಈ ಪೂಜೆಗೆ ತಂಗಟಿ ಹೂ ಬಳಕೆಯಾಗುತ್ತದೆ. ಜೊತೆಗೆ ದೀಪಾವಳಿಯ ಸಂದರ್ಭದಲ್ಲಿ ಬಾಗಿಲಲ್ಲಿ ಈ ಹೂಗಳನ್ನು ಇಟ್ಟು ಪೂಜಿಸುವಂತೆ ತಂಗಟಿ ಹೂವಿನಿಂದ ಅನೇಕ ಔಷಧಿ ಗುಣಗಳಿರುತ್ತವೆ ಎನ್ನುತ್ತಾರೆ. ನಮ್ಮ ಹಳ್ಳಿಯ ಜನಪದ ವೈದ್ಯರು ಮಕ್ಕಳಿಗೆ ಕೆಮ್ಮು ಮತ್ತು ನೆಗಡಿಯಾದರೆ ಅದರ ದಳವನ್ನು ತೊಳೆದು ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಕೆಮ್ಮು ನೆಗಡಿ ಗುಣವಾಗುತ್ತದೆ ಎಂದು ನಮ್ಮ ಹಿರಿಯರು ಅದನ್ನು ಕೊಡುತ್ತಾ ಇದ್ದರು. ಯಾರ ತಂಟಿಗೂ ಹೋಗದೆ ತಂಗಟಿ ಉಪಯೋಗಿಸಿ ಗಿಡ ಹಾಗೂ ನೋಡಲು ಸುಂದರವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗ್ಗೆ ಹಾಗೂ ತಂಗಟಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗ್ಗೆ ಮತ್ತು ತಂಗಟ ಗಿಡ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/6/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ರವೀಂದ್ರನಾಥ್ ಶಾಫ್ರ ಅವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಗ್ಗೆ 10:30 ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಾಶೀಲ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರ್ ಅವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು

0: ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರ್ ಅವರು ವಾಕ್ಭಾಷಾ ಶ್ರವಣ ತಜ್ಞರು, ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ. ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: వ్యక్తికి జమీన్, ఘర్, గహనే యా దూసరా కోయి సామాన్ बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
1: 12 సంవత్సరాల విశ్వాసం, అభివృద్ధి, ప్రజా సంక్షేమం.
3: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 12ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೇ ಚೈವ ಸಾತ್ವಿಕ ಭಾವಃ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಭಾವಗಳೆಲ್ಲ ನನ್ನಿಂದಲೇ ಹುಟ್ಟಿದವು ಎಂದು ತಿಳಿ. ಆದರೆ ನಾನು ಅವುಗಳಲ್ಲಿ ಇಲ್ಲ, ಅವುಗಳೆಲ್ಲವೂ ನನ್ನಲ್ಲಿವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕದ ಮೂಲಕ ನಮ್ಮ ಬದುಕಿನಲ್ಲಿ ಇರಬಹುದಾದಂತಹ 3 ಗುಣಗಳ ಬಗ್ಗೆಯೂ ಕೂಡ ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ. 1 ತಮಸ್ಸು, 2ನೆಯದು ರಜಸ್ಸು, 3ನೆಯದು ಸಾತ್ವಿಕ ಅಥವಾ ಸತ್ವ. ಈ 3 ಗುಣಗಳು ಕೂಡ ಭಗವಂತನಿಂದಲೇ ಬಂದಿರುವಂಥದ್ದು. ಒಂದು ದೃಷ್ಟಿಯಿಂದ ಇವೆಲ್ಲ ಒಂದೇ ಗುಣ. ಇವುಗಳನ್ನ ಬೇರೆ ಬೇರೆ ಮಾಡಿದರೆ 3 ಭಾಗವಾಗಿ ನಾವು ಮಾಡಬಹುದು. ಇವು ಒಂದೇ ಗುಣದ 3 ಬೇರೆ ಬೇರೆ ಸ್ವಭಾವ ಎಂತಲೂ ಕೂಡ ಹೇಳಬಹುದು. ನೀರು 3 ರೂಪದಲ್ಲಿದೆ. ಅಂದ್ರೆ ನೀರು ಅನ್ನುವಂಥದ್ದು ಘನೀಭೂತವಾಗಿದ್ದಾಗ ಅದು ಕಲ್ಲು ಬಂಡೆಯಂತೆ ಹಿಮರಾಶಿಯಾಗಿ ಬಿದ್ದಿರುತ್ತದೆ. ಅದಕ್ಕೆ ಚಲನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಬಿಡಿ. ಶುದ್ಧ ತಮಸ್ಸು ಅದು, ತಮಸ್ಸಿನ ರೂಪ. ಯಾವಾಗ ನೀರು ಘನೀಭೂತವಾಗುತ್ತೋ ಅದು ತಮಸ್ಸಿನ ರೂಪ. ಯಾವಾಗ ಆ ಹಿಮಬಂಡೆಯಾಗಿದ್ದಂತಹ ಒಂದು ಘನೀಭೂತವಾದಂತಹ ನೀರು ಯಾವಾಗ ಕರಗಿ ನೀರಾಗುವುದೋ ಆಗ ಅದು ಹರಿಯುವುದಕ್ಕೆ ಆರಂಭವಾಗುತ್ತೆ. ಮೇಲಿನಿಂದ ಕೆಳಗೆ ಅದು ಹರಿದುಕೊಂಡು ಹೋಗ್ತಾ ಹೋಗುತ್ತೆ. ನೀರನ್ನ ಚೆನ್ನಾಗಿ ಮರಳಿಸಿದಾಗ ಅಥವಾ ತೀಕ್ಷ್ಣವಾದ ಸೂರ್ಯನ ರಶ್ಮಿ ಅದರ ಮೇಲೆ ಬಿದ್ದಾಗ ಅದು ಆವಿಯಾಗಿ ಕೆಳಗಿನಿಂದ ಮೇಲೆ ಹೋಗುತ್ತೆ.

ಯಾವ ನೀರು ದ್ರವರೂಪದಲ್ಲಿರುವಾಗ ಮೇಲಿನಿಂದ ಕೆಳಕ್ಕೆ ಬರುವುದೋ, ಅದೇ ನೀರು ಆವಿಯಾದಾಗ ಕೆಳಗಿನಿಂದ ಮೇಲೆ ಹೋಗುತ್ತದೆ. ಹಾಗೆಯೇ ಗುಣಗಳು ಕೂಡ. ತಮೋಗುಣಿ ಒಂದು ರೀತಿ ಜಡ ಇದ್ದಂತೆ, ಅವನು ಚಲಿಸುವಂಥದ್ದು ಬಹಳ ನಿಧಾನ. ನಿದ್ರೆ, ಆಲಸ್ಯ, ಅಜ್ಞಾನ, ಮೋಹ ಇವೆಲ್ಲ ತುಂಬಿ ತುಳುಕಾಡ್ತಾ ಇರುತ್ತೆ. ಅದೇ ರಜೋಗುಣಿಯ ಮನಸ್ಸು, ಅದು ಪಾದರಸದಂತೆ ಚಂಚಲ, ಯಾವಾಗಲೂ ಒಂದರಿಂದ ಮತ್ತೊಂದಕ್ಕೆ ನೆಗಿತಾ ಇರುತ್ತೆ. ಬೇಕಾದಷ್ಟು ಆಸೆ ಆಕಾಂಕ್ಷೆಗಳು ಕುದಿಯುತ್ತಲೇ ಇರುತ್ತೆ ಒಳಗೆ. ಅವನ್ನ ತೃಪ್ತಿಪಡಿಸಿಕೊಳ್ಳಲು ಧಾವಿಸುತ್ತಾನೆ ಹೊರಗಡೆ. ಹಾಗೆ ಪ್ರಯತ್ನ ಮಾಡುವಾಗ ಒಮ್ಮೆ ಸಂತೋಷ ಪಡ್ತಾನೆ, ಒಮ್ಮೆ ದುಃಖ ಪಡ್ತಾನೆ. ಹಲವಾರು ಪೆಟ್ಟುಗಳು ಬೀಳ್ತಲೇ ಹೋಗ್ತವೆ. ಬಿದ್ದಾಗ ಸ್ವಲ್ಪ ಕಾಲ ತೆಪ್ಪಗಿರ್ತಾನೆ, ನಂತರ ಪುನಃ ಶುರು ಮಾಡ್ತಾನೆ ವಿಷಯ ಸುಖದ ಬೇಟೆಗೆ. ಅನಂತರ ಬರುವವನೇ ಸಾತ್ವಿಕ ಪ್ರಕೃತಿಯ ಮನುಷ್ಯ. ಅವನಲ್ಲಿ ಜ್ಞಾನವಿದೆ, ಶಾಂತಿ ಇದೆ, ಸಮಾಧಾನವಿದೆ, ಹಾಗೆ ಗಾಂಭೀರ್ಯವಿದೆ. ಇಲ್ಲಿ ಚೈತನ್ಯ ವಿಷಯ ವಸ್ತುಗಳನ್ನು ಬಿಟ್ಟು ಭಗವಂತನ ಕಡೆಗೆ ಸದಾ ಮನಸ್ಸು ಹಾರ್ತಾ ಇರುತ್ತೆ. ಹಾಗಾಗಿ ಎಲ್ಲ ಗುಣಗಳು ಬಂದಿರುವುದು ಭಗವಂತನಿಂದಲೇ. ಮೊದಲು ಕಟ್ಟಿ ಹಾಕಿ ಅನಂತರ ಕಟ್ಟನ್ನ ಬಿಡಿಸ್ತಾ ಹೋಗ್ತಾನೆ. ಆದರೆ ಅವುಗಳಲ್ಲಿ ನಾನು ಇಲ್ಲ ಅಂತ ಇದ್ದಾನೆ. ಭಗವಂತನಾದರೂ ಈ ಮೂರು ಗುಣಗಳಿಗೆ ಬಂಧಿಯಲ್ಲ, ಇವನು ಅವುಗಳ ಯಾವ ಹಂಗಿಗೂ ಸಿಕ್ಕಿಲ್ಲ. ಆದರೆ ಈ ಗುಣಗಳಾದರೂ ನಾವು ಬೇರೆ ಇರುವುದಕ್ಕೆ ಆಗುವುದಿಲ್ಲ, ಭಗವಂತನ ಆಧಾರದ ಮೇಲೆಯೇ ಇರಬೇಕಾಗಿದೆ. ಅಲೆಗೆ ಸಾಗರದ ಆಧಾರ ಬೇಕು, ಸಾಗರಕ್ಕೆ ಅಲೆ ಬೇಕಿಲ್ಲ. ಹಾಗೆಯೇ ಭಗವಂತನಿಗೆ ಗುಣಗಳ ಆಧಾರ ಬೇಕಾಗಿಲ್ಲ, ಅವನು ಇವುಗಳನ್ನು ಅತಿಕ್ರಮಿಸಿದ್ದಾನೆ. ಹಾಗಾಗಿ ಎಲ್ಲವೂ ಕೂಡ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಸೂತ್ರದಲ್ಲಿ ಮಣಿಗಳಿದ್ದಂತೆ ಅಂಥೇಳಿ ಪರಮಾತ್ಮ ಇಲ್ಲಿ ಈ ಶ್ಲೋಕದಲ್ಲಿ ವ್ಯಾಖ್ಯಾನವನ್ನು ಆರಂಭಿಸ್ತಾ ಇದ್ದಾನೆ. ಮನಸ್ಸು ಬುದ್ಧಿಯಲ್ಲಿ ಈ ಮೂರು ಗುಣಗಳು ಆತ್ಮನ ಶಕ್ತಿಯನ್ನು ಪಡೆದೇ ತಮ್ಮ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತವೆ. ಹಿಂದೆ ಹೇಳಿದುದನ್ನೇ ಪರಮಾತ್ಮನು ಪುನರುಚ್ಚರಿಸುತ್ತಿದ್ದಾನೆ. ಪುರುಷನ ವಿನಃ ಪ್ರಕೃತಿಗೆ ಏನು ಮಾಡಲೂ ಕೂಡ ಸಾಧ್ಯವಿಲ್ಲ. ಸಮುದ್ರದಲ್ಲಿ ಅಲೆಗಳು ಉತ್ಪತ್ತಿಯಾಗಿ ಕೆಲವು ಕಾಲ ಇದ್ದು ಅಲ್ಲೇ ಅವು ಲಯವಾಗುವಂತೆ ಇದು. ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿವೆ ಎಂಬುದೇ ಪರಮಾತ್ಮನ ಹೇಳಿಕೆ. ಈ ಹೇಳಿಕೆಯನ್ನ ಓದುವಾಗ ಅದು ಅರ್ಥವಾಗುವುದಿಲ್ಲ, ಮಾತ್ರವಲ್ಲ ಹೇಳಿರುವ ರೀತಿಯೇ ಸರಿಯಲ್ಲ ಎಂದು ಧ್ವನಿಸುತ್ತದೆ. ಏಕೆಂದರೆ ಎಯಲ್ಲಿ ಬಿ ಇರದಿದ್ದರೆ ಬಿಯಲ್ಲಿ ಎ ಇರಲು ಸಾಧ್ಯವಿಲ್ಲ. ಅಂದರೆ ನಾನು ಅವುಗಳಲ್ಲಿ ಇಲ್ಲದಿದ್ದರೆ ಅವುಗಳೂ ನನ್ನಲ್ಲಿರಲು ಸಾಧ್ಯವಿಲ್ಲ ಅಂಥೇಳಿ ಒಂದು ಲೌಕಿಕವಾದಂಥ ಒಂದು ಮಾತಿದೆ. ಆದರೆ ಇಲ್ಲಿ ಪರಮಾತ್ಮನು ಹೇಳಿರುವಂತಹ ರೀತಿಯೇ ಬೇರೆ. ನಾನು ಅವುಗಳಲ್ಲಿಲ್ಲ, ಆದರೆ ಅವುಗಳು ನನ್ನಲ್ಲಿವೆ ಅಂತ ಹೇಳಿ ಈ ಹೇಳಿಕೆ ಪರಮಾತ್ಮನಿಗೂ ಮತ್ತು ಪ್ರಕೃತಿಗೂ ಇರುವಂತಹ ಒಂದು ಸಂಬಂಧವನ್ನು ಸ್ಪಷ್ಟವಾಗಿ ವಿವರಿಸ್ತದೆ. ಪುರುಷನಿಗೂ ಪ್ರಕೃತಿಗೂ ಕಾರ್ಯಕಾರಣ ಸಂಬಂಧವಿಲ್ಲ ಎಂಬುವುದನ್ನು ಸ್ಪಷ್ಟವಾಗಿ ಇದು ತೋರಿಸ್ತಾ ಇದೆ. ಇವರಿಬ್ಬರ ನಡುವಣ ಸಂಬಂಧ ಅದ್ಯಾವ ಸಂಬಂಧ ಅಂತಂದರೆ, ಭ್ರಾಂತಿಗೊಂಡವನಿಗೆ ಕತ್ತಲೆಯಲ್ಲಿ ಒಂದು ಕಂಬವೂ ಕೂಡ ಪುರುಷನಂತೆ ಕಾಣುವಾಗ ಆ ಕಂಬವು ಹೇಳಬಹುದು, ನಾನು ಪುರುಷನಲ್ಲಿಲ್ಲ, ಬದಲಿಗೆ ಪುರುಷನು ನನ್ನಲ್ಲಿದ್ದಾನೆ ಎಂದು. ಹಾಗಾಗಿ ಆಚಾರ್ಯ ಶಂಕರರು ಹೇಳುವ ಹಾಗೆ ಈ ಒಂದು ಹೇಳಿಕೆಯ ಮೂಲಕ ನಮಗೆ ಏನು ಸ್ಪಷ್ಟವಾಗ್ತಾ ಇದೆ ಅಂತಂದರೆ, ಪ್ರಕೃತಿಗೆ ಪುರುಷನಿಗಿಂತ ಬೇರೆಯಾದ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂಥೇಳಿ. ಪ್ರಕೃತಿಯು ತನ್ನ ಅಸ್ತಿತ್ವಕ್ಕಾಗಿ ಸದಾ ಪುರುಷನನ್ನು ಅವಲಂಬಿಸಿಕೊಂಡಿರಲೇಬೇಕು. ಹಾಗೆ ಪ್ರತಿಯೊಬ್ಬ ಮಾನವನು ಕೂಡ ಈ ಒಂದು ಪ್ರಕೃತಿ ದೇವನಿಗೆ, ಭಗವಂತನಿಗೆ ಸದಾ ಸಮರ್ಪಿಸಿಕೊಂಡಿರಲೇಬೇಕು, ಹಾಗೆ ಅವಲಂಬಿತಗೊಂಡಿರಲೇಬೇಕು. ಹಾಗಾಗಿ ತನ್ನ ಮಹಿಮೆಯನ್ನು ಯಾರು ಸರಿಯಾಗಿ ತಿಳಿಯರು ಎಂಬ ಕಾರಣದಿಂದಲೇ ತನ್ನ ಮಹಿಮೆಯನ್ನು ತಿಳಿ ಅಂತ ಹೇಳಿ ಭಗವಂತ ಈ ಶ್ಲೋಕದ ಮೂಲಕ ರಾಜಸಿಕ ಗುಣ, ತಾಮಸಿಕ ಗುಣ ಮತ್ತು ಸಾತ್ವಿಕ ಗುಣ ಇವೆಲ್ಲವೂ ಕೂಡ ತನ್ನಿಂದಲೇ ಏರ್ಪಟ್ಟಿರುವಂಥದ್ದು ಎಂಬ ದಿವ್ಯವಾದ ಅಂಶವನ್ನು ತಿಳಿ ಹೇಳ್ತಾ ಇದ್ದಾನೆ. ಆ ಮೂಲಕ ಯಾವ ಗುಣಗಳು

0: ತನ್ನಲ್ಲಿರಬೇಕು, ಯಾವ ಗುಣಗಳಿಂದ ಏನೆಲ್ಲ ಸಾಧ್ಯವಾಗುತ್ತೆ ಅನ್ನುವುದನ್ನು ಕೂಡ ಭಗವಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಅನ್ನೋದನ್ನ ಗಮನಿಸೋಣ ಬನ್ನಿ.
1: ಲೋಕದಲ್ಲಿ ನೀನೇನು ಮೊದಲಿಗನೆ ಕೊನೆಯವನೇ, ಲೋಕದಲ್ಲಿ ನೀನೇನು ಮೊದಲಿಗನೆ ಕೊನೆಯವನೇ,

ನೀ ಕ್ಷಣಿಕ ಜಗವಲ್ಲ ಮುದ್ದು ರಾಮ, ನೀ ಕ್ಷಣಿಕ ಜಗವಲ್ಲ ಮುದ್ದು ರಾಮ. ಹಾಗಾಗಿ ಮೊದಲಿಗನು ಕೊನೆಯವನು ಎಂಬುದು ಎಂಥದೂ ಇಲ್ಲದೆ ಯಾಕೆ ನಾವು ತೊಳಲಾಡ್ತಾ ಇದ್ದೇವೆ? ವಿಶ್ವ ಮೊದಲಿಂದಲೂ ಇದೆ, ಅದು ನಂತರ ಅಳಿದರೂ ಅಳಿಯಬಹುದು. ಆದರೆ ನಾವು ಕ್ಷಣಿಕವೇ ಹೊರತು ಜಗತ್ತು ಕ್ಷಣಿಕವಲ್ಲ. ಜಗತ್ತು ಶಾಶ್ವತವಾಗಿರುತ್ತೆ. ಅದರೊಟ್ಟಿಗೆ ನಾವು ಒಂದಾಗಿ ಬೆರೆತರೆ ಮಾತ್ರ ಈ ಜಗತ್ತು ನಮಗೆ ಸುಂದರವಾಗಿ ಕಾಣುತ್ತೆ. ಇಲ್ಲದೆ ಹೋದರೆ ಜಗತ್ತು, ನಾವು ಎರಡೂ ಕೂಡ ಕುರುಪರಾಗಿ ಹೋಗ್ತೇವೆ. ಹಾಗೆ ಜಗತ್ತನ್ನು ಸುಂದರವಾಗಿ ಕಾಣುವುದಕ್ಕೆ ನಾವು ಹಾಗೆ ಪ್ರಯತ್ನ ಮಾಡ್ತಾ ಇರೋಣ. ಸದಾ ಭಗವಂತನ ಸಮರ್ಪಣೆಯ ಕಡೆಗೆ ನಮ್ಮ ಚಿತ್ತ ಹರಿಯಲಿ ಎಂಬುವಂಥದ್ದೇ ಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಮನ ಪದ್ಯದ ಕುರಿತು ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮಹಾಭಾರತ ಕಾರ್ಯಕ್ರಮದಲ್ಲಿ ಅಶ್ವತ್ಥಾಮನ ಭಯಂಕರ ಯುದ್ಧ ಎಂಬ ವಿಷಯದ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ MC ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ದುರ್ಯೋಧನ ಭೀಮನ ಆ ಭೀಕರವಾದ ಲೋಹದ ಗದೆಯ ಹೊಡೆತಕ್ಕೆ ಬಿದ್ದ. ಕವಿ ಅದು ಹೇಗೆ ಬಿದ್ದ ಅಂತಾನೆ ಅಂದರೆ, ಮಹಾಭಾರತದ ದುಷ್ಟತನವೇ ಬಿದ್ದಂತೆ ಆ ಮಾನ ನಿಧಿಯಾದಂತಹ ಅಭಿಮಾನಿಯಾದ ದುರ್ಯೋಧನ ಬಿದ್ದ ಅಂತ ಸಂಜಯ ಹೇಳ್ತಾನೆ. ಕವಿ ಸಂಜಯನ ಬಾಯಲ್ಲಿ ಹಾಗೆ ಹೇಳಿಸ್ತಾನೆ, ಅವನು ದುಷ್ಟತನ ಇದ್ದೇ ಇತ್ತು. ಅವನು ಬಿದ್ದಾಗ ಬಹಳಷ್ಟು ಪ್ರಕೃತಿ ವಿಕೋಪಗಳು ಕಾಣಿಸ್ಕೊಂಡುವಂತೆ, ಅಪಶಕುನಗಳೆಲ್ಲ ಕಾಣಿಸ್ಕೊಂಡುವಂತೆ. ಇದು ಪಾಂಡವರಿಗೆ, ಉಪ ಪಾಂಡವರಿಗೆ, ಎಲ್ಲರಿಗೂ ಏನೋ ಒಂದು ಕೆಡುಕನ್ನು, ಏನೋ ಕೆಟ್ಟದ್ದಾಗುತ್ತೆ ಅನ್ನೋ ಸೂಚನೆ ಇದ್ದಂಗೆ ಅನ್ನಿಸ್ತು. ಈಗ ಭೀಮ ಬಂದು ತನ್ನ ಹಿಂದಿನ ಅವಮಾನಗಳನ್ನೆಲ್ಲ ಸೇಡು ತೀರಿಸ್ಕೋಬೇಕಲ್ಲ, ಅವಮಾನಗಳನ್ನು ತೀರಿಸ್ಕೋಬೇಕಲ್ಲ, ಆ ಕೆಲಸಕ್ಕೆ ಶುರು ಮಾಡ್ತಾನೆ. ಈ ದುರ್ಯೋಧನನ್ನು ವಿಧ ವಿಧವಾಗಿ ಅವಮಾನ ಪಡಿಸೋ ಕೆಲಸಕ್ಕೆ ಆರಂಭಿಸ್ಕೊತಾನೆ. ತನ್ನ ಗದಿಯನ್ನು ಊರು ನಿಂತ್ಕೊಂಡು ಕೌರವನನ್ನು ಈಗ ಮಾತಾಡಿಸ್ತಾನೆ, ಏನಪ್ಪ ಈಗಲಾದ್ದು ನೆಲದ ಅರ್ಧ ಭಾಗವನ್ನು ಕೊಡ್ತೀಯೋ? ಸಂಕೋಚ ಪಟ್ಕೋಬೇಡ, ಹೇಳು. ನಾವು 5 ಊರು ಕೇಳಿದರೆ ಕೊಡೋದಿಲ್ಲ ಅಂದೆ. ಸೂಜಿಯ ತುದಿಯಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತಂದೆ. ಈಗ ಹೆದರಬೇಡ, 5 ಊರು ಬೇಡ, 2 ಊರುಗಳನ್ನು ತಗೊಂಡಿದ್ದೀನಿ ಅಂದ. ಯಾಕೆಂದರೆ ಅವನು ಹೇಳಿದ್ದು ಕೇಳಿದ್ದು ಕನ್ನಡದ 5 ಊರು ತಗೊಂಡಿ

ಇರೋದು ಸಂಸ್ಕೃತದ ಎರಡು ಊರು ದೊಡೆಗಳನ್ನು, ನಮ್ಮನ್ನು ಕಾಡುಗೂಡಿಸದೆ, ನಮ್ಮನ್ನು ಎತ್ತುಗಳು ಅಂತ ಅಪಹಾಸ್ಯ ಮಾಡದೆ, ಎತ್ತುಗಳ ಜೊತೆಗೆ ರಾಜರು ಮಾತನಾಡೋದುಂಟೇನೋ, ಪಾಪ ಹಿಂಗೆ ಮಲ್ಕೊಂಬಿಟ್ಟಿದೆಯಲ್ಲೋ ದುರ್ಯೋಧನ, ನೆಲದ ಕಲ್ಲು ಒತ್ತೋದಿಲ್ವೇನೋ, ಗದೆಯಿಂದ ತಿವಿಲೇನೋ. ಆಯಿತು, ನನ್ನ ಪ್ರತಿಜ್ಞೆಗಳನ್ನೆಲ್ಲ ಪೂರೈಸಿದ್ದೀನಿ, ನಾನು ಪ್ರತಿಜ್ಞೆಗಳನ್ನು ಪೂರೈಸಿದ್ದೀನಿ, ನಿನ್ನ ತೊಡೆಯನ್ನು ಮುರಿದಿದ್ದೀನಿ, ನಿನ್ನ ತಮ್ಮ ದುಶ್ಯಾಸನ ರಕ್ತವನ್ನು ಕುಡಿದಿದ್ದೀನಿ, ಧೃತರಾಷ್ಟ್ರನ 100 ಮಕ್ಕಳನ್ನು ನಾನು ಕೊಂದಿದ್ದೀನಿ, ಅಲ್ಲಿಗೆ ನನ್ನ ಪ್ರತಿಜ್ಞೆ ಮುಗೀತು. ಈಗ ನಮ್ಮನ್ನು ಕಾಡಿಗೆ ನೂಕಿದೆಯಲ್ಲ, ಜೂಜಿನಲ್ಲಿ ಮೋಸದಿಂದ ಸೋಲಿಸಿದೆಯಲ್ಲ, ನಮ್ಮ ದ್ರೌಪದಿಯನ್ನು ಎಲ್ಲರ ಎದುರಲ್ಲಿ ಅವಮಾನಿಸಿದೆಯಲ್ಲ, ಅದಕ್ಕೆ ಫಲವನ್ನು ಈಗ ಅನುಭವಿಸು ಅಂಥೇಳಿ ಅವನ ತಲೆಯನ್ನು ಎಡಗಾಲನ್ನ ಒದ್ದನಂತೆ, ಎಡಗಾಲಿನಿಂದ ಅದನ್ನೇ ಹೇಳಿದ್ದ, ನಿನ್ನ ತಲೆ ಒದ್ದೀನಿ ಎಂದಿದ್ದ ಮಾಡ್ದ ಅದನ್ನು. ವಾಮೇನ ಪದ ಮೌಲಿನ್ ಉಪಾಸ್ಪೃಶತ್, ಇಲ್ಲಿ ಉಪಾಸ್ಪೃಶತ್ ಅಂತ ಹೇಳಿದ್ದಾರೆ, ಎಡಗಾಲಿಂದ ಮುಟ್ಟದ ಅಂತ ಅಷ್ಟೇ, ತುಂಬ ಒದ್ನೋ ಇಲ್ವೋ ಆಮೇಲೆ ಒದ್ದಿದ್ದು ಹೇಳ್ತಾರೆ. ಶಿರಶ್ಚ ರಾಜಸಿಂಹಸ್ಯ ಪಾದೇಮ ಸಮಲೋಡಯತ್, ತಲೆ ಅವನ ರಾಜಸಿಂಹದಂತಹ ಅವನ ತಲೆಯನ್ನು ಒದ್ದ, ಆಮೇಲೆ ಸುತ್ತಲೂ ಕುಣಿದಾಡ್ಕೊಂಡು ಬಂದಂತೆ. ಅದೊಂದಿದೆ, ಅವನು ಕುಣಿದಾಡ್ದ ಅಂತಿದೆ. ಇದು ಒಂಥರ ಮನಸ್ಸಿಗೆ ಬೇಜಾರೂ ಆಗುತ್ತೆ, ಆದರೆ ಭೀಮನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಜೆ ಅದನ್ನ ಹೇಳ್ತಾನೆ, ಹೀಗೆ ಮಾಡ್ಬಿಟ್ನಪ್ಪ ನಿಮ್ಮ ಮಗನನ್ನ ಭೀಮ, ತವ ಪುತ್ರಂ ತಥಾ ಹತ್ವಾ ಕಥಮಾನಂ ಮೃಕೋದರಂ ನೃತ್ಯಮಾನಂ ಚ ಬಹುಶೋ ಧರ್ಮರಾಜೋ ಅಬ್ರವೀತ್ ಇದಂ. ಅವನು ನಿನ್ನ ಮಗನನ್ನು ಹಾಗೆ ಕೊಂದು ತನ್ನ ಜಂಬವನ್ನು ಕೊಚ್ಕೋತಾ ಇದ್ದಂತಹ ಈ ತೋಳದ ಹೊಟ್ಟೆಯ ಮೃಗೋದರ ಭೀಮನನ್ನು, ಮತ್ತೆ ನೃತ್ಯಮಾನಂ ಕುಣಿತಾ ಇದ್ದಂತಹ ನೃತ್ಯ ಮಾಡ್ತಿದ್ದಂತಹ ಆ ಭೀಮನನ್ನು ಪಾಪ ಧರ್ಮರಾಜ ಬಹಳ ಮಾತುಗಳಲ್ಲಿ ಹೇಳಿದಂತೆ, ಭೀಮ ಹಂಗೆಲ್ಲ ಮಾಡಬಾರ್ದಪ್ಪ ಅಂತ. ಆದರೆ ಭೀಮನಿಗೆ ತನ್ನ ಹಳೆಯ ಅವಮಾನ ಬಿಡೋದಿಲ್ಲ, ಏನು ಮಾಡೋದು, ಗೌಹು ಗೌಹು ಅಂತ ಅವತ್ತು ಕರೆದಿರ್ತಾನೆ, ಹಸು ಹಸು ಅನ್ನು ಅಂತ ಈಗ ಹೇಳ್ತಾನೆ, ಈಗ ಹಸು ಹಸು ಅನ್ನು ಅಂತೇಳಿ ತಲೆಯ ಕಿರೀಟನ ಒದ್ದಾಗ ಕಿರೀಟ ಪುಡಿ ಪುಡಿ ಆಗೋಯ್ತು. ಒಂದೊಂದಾಗ ಅವನು ಮಾಡಿದ ಅನ್ಯಾಯಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಅವನ ತಲೆ ಹಣೆ ಎಲ್ಲ ಒದ್ದು ಹಲ್ಲುಗಳನ್ನೆಲ್ಲ ಉದುರಿಸಿಬಿಡ್ತಾನೆ. ಅಲ್ಲಿರೋ ಕೆಲವರು ಏನಪ್ಪ ಇದು ಇಂಥ ಕೆಲಸ ಮಾಡೋದೆ ಅಂತ ಕೆಲವರು ಅಂತಾರೆ. ಕೆಲವರು ಹಿಂದೆ ಅವನ ಇವರಿಗೆ ಅವಮಾನ ಮಾಡಿದ್ದ, ತೊಂದರೆ ಮಾಡಿದ್ದ, ಅದಾಯಿತು ಅಂತ ಕೆಲವರು ಅಂತಾರೆ. ಕೆಲವರು ಇದು ಅವನ ಹಿಂದಿನ ಜನ್ಮದ ಪಾಪಗಳು ಈ ರೂಪದಲ್ಲಿ ಬಂದಿವೆ ದುರ್ಯೋಧನಿಗೆ ಅಂತ ಕೆಲವರು ಅಂತಾರೆ. ಹೀಗೆಲ್ಲ ಮಾಡ್ತಾನೆ. ಆಮೇಲೆ ಧರ್ಮರಾಜ, ಅಲ್ಲಪ್ಪ ಹೀಗೆಲ್ಲ ಮಾಡಬೇಡ, ಏನೇ ಆಗಲಿ ರಾಜನಾದವನು ಹಾಗೆ ಮಾಡಬಾರ್ದು, ನೀ ಹೀಗೆ ಮಾಡಿದರೆ ನಾಳೆ ನಾವು ಧೃತರಾಷ್ಟ್ರನನ್ನು ಎದುರಿಸೋಕ್ಕಾಗತ್ತೆ, ಗಾಂಧಾರಿಯನ್ನು ನಾವು ಎದುರಿಸೋಕ್ಕಾಗತ್ತೆ, ಮೊದಲೇ ಕೋಪಿಷ್ಠೆ ಅವಳು, ರಾಜ್ಯಕ್ಕೋಸ್ಕರ ಯುದ್ಧ ಮಾಡಬೇಕಾಯ್ತು ಮಾಡಿದ್ವಿ ಆಯಿತು, ಆದರೆ ಯುದ್ಧ ಆದಮೇಲೂ ಮುಗಿದ ಮೇಲೂ ಅವನು ಸತ್ತ ಮೇಲೂ ಅಂದರೆ ಸಾಯೋಕ್ಕಾಗಿದ್ದಾನಲ್ಲ, ಆದ್ಮೇಲೂ ಅವನಿಗೆ ನೋವುಂಟು ಮಾಡೋಕ್ಕೆ ಅವನಿಗೆ ಅವಮಾನ ಬೇಜಾರು ಮಾಡೋದು ಒಳ್ಳೇದಲ್ಲಪ್ಪ ಅಂತ ಹೇಳಿ ದುರ್ಯೋಧನ ಹತ್ರ ಹೋಗಿ ಧರ್ಮರಾಜ ಧರ್ಮರಾಜನ ರೀತಿ ಧರ್ಮರಾಜಂದೇನೆ ಅವನಿಗೂ ಸಮಾಧಾನ ಮಾಡಿ ಅವನ ಕಣ್ಣೀರನ್ನು ಒರೆಸಿ ಎಲ್ಲ ಯಾವುದೋ ಕಾಲದ ಹಿಂದಿನ ಜನ್ಮದ ಪಾಪವನ್ನು ಅನುಭವಿಸಬೇಕಾಗಿದೆಯಪ್ಪ, ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಧರ್ಮರಾಜ ಅವನು ಕೇಳ್ಕೊತಾನೆ. ಆದರೆ ಉಳಿದವರೆಲ್ಲ ಏನಾದರೂ ಅಂದ್ಕೊಳ್ಳಿ, ಬಲರಾಮನಿಗೆ ಇದು ಸಹಿಸೋದೇ ಇಲ್ಲ. ಮೊದಲನೇದಾಗಿ ಅವನು ಗದಾ ಯುದ್ಧದಲ್ಲಿ ಗುರು ಇಬ್ಬರಿಗೂ, ಅವನಿಗೆ ದುರ್ಯೋಧನ ಅಂದರೆ ವಿಶೇಷವಾದ ಪ್ರೀತಿ, ಕಾರಣ ಇರಬೇಕು ಅಂತಿಲ್ಲ, ಚೆನ್ನಾಗಿ ಕಲಿತ ಅಂತಲೋ ಏನೋ ಪ್ರೀತಿ. ಹಾಗಾಗಿ ಗದಾಯುದ್ಧ ವಿಶೇಷಜ್ಞೋ ಗದಾಯುದ್ಧ ವಿಶಾರದಃ ಅಂತ ವ್ಯಾಸರು ಹೇಳ್ತಾರೆ. ಅಂತಹ ಏನು ಪರಿಣತ ಗದಾಯುದ್ಧದಲ್ಲಿ, ಅವನಿಗೆ ಕೋಪ ಬಂದ್ಬಿಡ್ತು, ಪಾಂಡವರು ಬೈಯೋಕ್ಕೆ ಶುರು ಮಾಡ್ತಾನೆ. ರಾಜ್ಯಕ್ಕೋಸವಾಗಿ ದುರಾಸೆ ಪಟ್ಟರಲ್ಲ ನೀವು ನೀಚರ ಅಂತ ಬೈಯೋಕ್ಕೆ ಶುರು ಮಾಡ್ತಾನೆ. ಅವನ ಮಾತಲ್ಲಿ ಯಾವುದೋ ಒಂದು ತಾಂತ್ರಿಕ ನ್ಯಾಯ ಇದ್ರೂ ಒಂದು ಅವನು ಮರೆತು ಬಿಡೋದು ಏನು ಅಂದರೆ, ಪಾಂಡವರಿಗೆ ಏನೇನು ತೊಂದರೆ ಅವನು ಮಾಡಿದ್ದ ಮುಂಚಿಂದ, ಯಾವ ರೀತಿ ಮೋಸ ಮಾಡಿ ತೊಂದರೆ ಮಾಡ್ದ, ಅವ್ರಿಗೆ ಕಷ್ಟ ಕೊಟ್ಟ, ಅವಮಾನ ಪಡಿಸ್ದ, ಅದನ್ನ ವಿಶೇಷವಾಗಿ ದ್ರೌಪದಿಯನ್ನು ಅವಮಾನ ಪಡ್ತ, ಈ ಅಂಶಗಳನ್ನು ಅವನು ಪರಿಗಣನೆಗೆ ತಗೊಳ್ಳೋದೇ ಇಲ್ಲ, ಅವನು ಪರಿಗಣನೆಗೆ ಅದನ್ನು ತಗೊಳ್ಳೋದಿಲ್ಲ. ಅದು ಅವನಲ್ಲಿರುವಂತಹ ತಪ್ಪು, ಇಬ್ಬರ ನ್ಯಾಯವನ್ನು ನೋಡಬೇಕು, ಅದು ಮಾಡೋಲ್ಲ ಅವನು. ಅದಕ್ಕೋಸ್ಕರ ಕೋಪ ಬಂದ್ಬಿಡ್ತು, ರಾಜ್ಯಕ್ಕಾಗಿ ದುರಾಸೆ ಪಟ್ಟವ್ರು ನೀವು, ನಾಭಿ ಕೆಳಗಡೆ ಹೊಕ್ಕಳ ಕೆಳಗಡೆ ಹೊಡೆಯೋದು ಅಧರ್ಮ, ಅದು ಮಾಡಬಾರ್ದು ಅಂತಿದೆ. ಅದೋ ನಾಭ್ಯ ನ ಹಂತವ್ಯಮಿತಿ ಶಾಸ್ತ್ರಸ್ಯ ನಿಶ್ಚಯ, ಶಾಸ್ತ್ರ ನಿಶ್ಚಿತವಾಗಿ ಹೇಳಿದೆ,
ಹೊಟ್ಟೆಯ ಕೆಳಗಡೆ

ಮಕ್ಕಳಿನ ಕೆಳಗಡೆ ಅಂತೂ ಹೊಟ್ಟೆ ಕೆಳಗಡೆ ಹೊಡಿಬಾರದು, ಅದು ಅಧರ್ಮ ಅಂತ. ನಾವುಗಳು ಯುದ್ಧಕ್ಕೆ ಬಂದಿಲ್ಲ ಅಂದ, ಅಂದ್ರೆ ನಾನು ಬಂದ್ರೆ ನಿನ್ ಗತಿ ಅಷ್ಟೇನೆ ಅಂತ. ನಾವು ಯುದ್ಧಕ್ಕೆ ಸಾಕ್ಷಿ ಮಾತ್ರ, ತೊಡೆಯನ್ನು ಮುರಿದ್ರೆ ಸಾಕಾಗಿತ್ತು, ಹೋಗ್ಲಿ. ಅದು ಅಲ್ಲದೆ ಒದಿತಾ ಇದ್ದೀರಾ ಅಂದ್ಬಿಟ್ಟು ಕೋಪ ಬಂತು ಅವನಿಗೆ. ತನ್ನ ನೇಗಿಲು ಒನಕೆ ತಗೊಂಬಂದ್ಬಿಟ್ಟು ನುಗ್ಕೊಂಡು ಬಂದ್ಬಿಡ್ತಾನೆ. ಅವ್ನು ಏನ್ ಮಾಡ್ತಿದ್ನೋ ಬಿಡ್ತಿದ್ನೋ, ಬರೀ ಕೋಪ ತೋರಿಸ್ತಿದ್ನೋ. ಅದಕ್ಕೆ ಇಡೀ ಜಗತ್ತೇ ನಡುಗೋಕೆ ಶುರು ಆಗ್ಬಿಡುತ್ತೆ. ಅದನ್ನ ನೋಡಿ ಅರ್ಜುನ್ ತನ್ನ ಬಿಲ್ಲನ್ನ ಎತ್ಕೊಂಡು ಬಂದ್ಬಿಡ್ತಾನೆ. ಅವನು ಶಬ್ದ ಮಾಡ್ತಾನೆ, ನಕುಲ ಸಹದೇವರು ಸಿದ್ಧರಾಗ್ಬಿಡ್ತಾರೆ, ಸುಮ್ಮನೆ ಇರ್ತಾರೇನೋ. ಧರ್ಮರಾಜನಿಗೆ ಆಶ್ಚರ್ಯ ಆಗಿತ್ತು, ನಡುಗ್ತಾನೆ, ಎಲ್ಲರೂ ನಡುಗೋಕೆ ಶುರು ಮಾಡ್ತಾರೆ. ಬಲರಾಮನ ಕೋಪ ಅಷ್ಟು ಹೆಚ್ಚಿಂದು. ಇದನ್ನ ನೋಡ್ದಾನೆ ಕೃಷ್ಣ, ಬಲರಾಮನ ಕೋಪ, ಪಾಂಡವರ ಪ್ರತಿಕ್ರಿಯೆ ನೋಡಿ ಓ ಸರಿಯಲ್ಲ ಅಂದ್ಬಿಟ್ಟು ಮಧ್ಯೆ ಬಂದು ಬಲರಾಮನಿಗೆ ಹೇಳ್ತಾನೆ, ನಾ ಬರೀ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ, ಕೋಪದ ಹಿನ್ನೆಲೆ ನೋಡ್ಕೊ. ಇವ್ರಿಗೆ ಏನಾಗಿತ್ತು ಅನ್ನೋದನ್ನ, ಪಾಂಡವ್ರಿಗೆ ಏನಾಗಿತ್ತು ಮುಂಚೆ ಅನ್ನೋದು ನೋಡು. ನೀನು ಕೌರವ ಮಾಡಿರೋ ಮೋಸ ಗೊತ್ತಿಲ್ವೆ ನಿನಗೆ? ಈಗ ನೀನು ನನ್ನ ಮಾತನ್ನು ಕೇಳೋಲ್ಲ, ನಿನ್ನ ಕೋಪ ಒಂದಿಷ್ಟು ಕಡಿಮೆ ಆಗಲಿ, ನಾನೇ ವಿವರಿಸ್ತೀನಿ ಏನೇನು ಮಾಡಿದ್ದ ಅಂತ. ಅದಕ್ಕೆ ಬಲರಾಮ ವಾದ ಮಾಡ್ತಾನೆ, ಅವನು ಅವರು ಅಂತ ಹೇಳ್ತಾನೆ ಅವನು, ಅಲ್ಲಿ ಭೀಮನೇ ಇರಲಿ, ಅದು ಅಧರ್ಮ ಅಲ್ವೇ ಹೊಟ್ಟೆ ಕೆಳಗಡೆ ಹೊಡೆದಿದ್ದು ಅಂತ. ಹಿಂದಿನ ಯೋಚನೆ ಮಾಡಿಲ್ಲ. ಅದಕ್ಕೆ ಕೃಷ್ಣ ಅವನ ಕೈಯನ್ನು ತಡೆದು, ಹಿಂದೆ ದುರ್ಯೋಧನ ಮೋಸದ ಜೂಜ್ ಮಾಡ್ದ, ಎಲ್ಲರ ಎದುರಲ್ಲಿ ದ್ರೌಪದಿಯ ಬಟ್ಟೆಯನ್ನು ಸುಲಿಸಿಬಿಟ್ಟ, ಇದು ಧರ್ಮದ ಕೆಲಸವ? ಬಲರಾಮನ ಕೇಳಿದ, ಇದು ಧರ್ಮದ ಕೆಲಸವ ಅಥವಾ ಭೀಮ ಮುರಿದಿದ್ದ ಧರ್ಮದ ಕೆಲಸವ? ಹೋಗ್ಲಿ, ಭೀಮ ಮುರಿದ ತೊಡೆಯನ್ನ ಅಂತ ಅನ್ಯಾಯ ಅಂತ ಹೇಳ್ತಿದ್ದೀಯ, ಭೀಮ ಮುರಿದಿದ್ದು ಅಂದ್ಕೊಂಡಿದೀಯ? ಅಲ್ಲ, ಇವನು ಮೈತ್ರೇಯ ಋಷಿಗೆ ತೊಡೆ ತೋರಿಸಿ ಅವಮಾನ ಮಾಡದ ದುರ್ಯೋಧನ. ಮೈತ್ರೇಯ ಬಂದು ಧೃತರಾಷ್ಟ್ರನಿಗೆ ಒಂದು ಒಳ್ಳೆ ಮಾತು ಹೇಳ್ತಾನೆ, ನೋಡಪ್ಪ ಇದು ಅಧರ್ಮದ್ದು, ಕಾಡಕ್ಕೆ ಕಳಿಸಿದ್ದೀರಾ, ದಯವಿಟ್ಟು ಅವ್ರನ್ನ ವಾಪಸ್ ಕರೆಸ್ಬಿಡಿ ಪಾಂಡವರನ್ನ, ಇಲ್ಲಿ ಹೋದ್ರೆ ನಿಮ್ಗೆ ದುರ್ಗತಿ ತಪ್ಪಿದ್ದೇ ಅಲ್ಲ ಅಂತ ಬಹಳ ಒಳ್ಳೆ ಮಾತನ್ನ ಹೇಳ್ತಾನೆ ಧೃತರಾಷ್ಟ್ರ. ಹೌದೇ ಹೌದೇ ಅಂತ ಕೇಳ್ಕೊತಾ ಇರ್ತಾನೆ. ಇದಕ್ಕೆ ಸುಮ್ಮನೆ ಇರೋ ಬಿಟ್ಬಿಟ್ಟು ದುರ್ಯೋಧನ ಒಂದು ತನ್ನ ತೊಡೆಗಳನ್ನ ತೋರಿಸ್ಕೋತಾ ಅದನ್ನ ಹೀಗೆ ತಡವರಿಸ್ಕೊಂಡು ಅದನ್ನ ಕುಣಿಸ್ಕೊಂಡು ಅಪಹಾಸ್ಯ ಮಾಡಿಬಿಡ್ತಾನೆ ಋಷಿನ. ಕೋಪ ಬಂದ್ಬಿಡುತ್ತೆ ಅವ್ರಿಗೆ, ಕೋಪ ಬಂದು ಮೈತ್ರಿ ಹೇಳ್ತಾನೆ, ಹೀಗೆ ನನಗೆ ನೀನು ಅವಮಾನ ಮಾಡ್ತಿದ್ದೆ, ಒಳ್ಳೆ ಮಾತು ಹೇಳೋಕೆ ಬಂದರೆ ನಿನ್ನ ತೊಡೆಗಳನ್ನ ಭೀಮ ಮುರಿಲಿ ಗದಾಯುದ್ಧ ಆದಾಗ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬಿಡ್ತಾನೆ ಶಾಪ. ಅದು ಹೆದರ್ತಾನೆ ಧೃತರಾಷ್ಟ್ರ, ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳೋದೆಲ್ಲ ಆಗೋಲ್ಲ, ಅವ್ರ ರಾಜ್ಯ ಕೊಟ್ಟು ಅವ್ರ ಪಾಡಗ ಅವ್ರು ಇರೋ ಹಾಗೆ ಮಾಡಿದ್ರೆ ಅದು ಹೋಗುತ್ತೆ, ಇಲ್ಲದೆ ಅವರು ಇದ್ದೇ ಇದೆ ಹಾಗೆ ಆಗುತ್ತೆ ಅಂತ ಹೇಳೋಗ್ತಾನೆ. ಇದೇ ರೀತಿ ದ್ರೌಪದಿಗೂ ಕೂಡ ಆ ಸಭಾ ಮಧ್ಯದಲ್ಲಿ ಎಂಥ ಅಂಥದ್ದು ಮಾಡಬಹುದೇ, ತನ್ನ ಅಣ್ಣ ತಮ್ಮಂದರ ಧರ್ಮಪತ್ನಿ ಅಲ್ವೇ ಇವಳು, ಅವಳಿಗಲ್ಲಿ ತನ್ನ ತೊಡೆಯನ್ನು ತೋರಿಸ್ಬಿಟ್ಟು ಬಾ ಇಲ್ಲಿ ಕೂತ್ಕೋ ಅಂತ ಹೇಳ್ಬಿಡ್ತಾನೆ, ಅವನು ಆ ಸೂಚನೆ ಕೊಟ್ಬಿಡ್ತಾನೆ. ತಕ್ಷಣ ಅವಳ ಕೋಪ ಬಂದ್ಬಿಡುತ್ತೆ, ಹೆಣ್ಣಿನ ಕೋಪ ಅದು, ಅವಮಾನಿತಳಾದ ಹೆಣ್ಣಿನ ಕೋಪ. ಭೀಮ ನಿನ್ನ ತೊಡೆಯನ್ನು ಮುರಿಲಿ ಶಾಪ ಕೊಡ್ತಾಳೆ. ಇದನ್ನ ಕೃಷ್ಣ ಹೇಳಿಬಿಟ್ಟು, ಇಂಥ ಶಾಪ ತಪ್ಪುತ್ತೀಯ ಅಣ್ಣ, ಏನು ಮಾಡ್ತೀಯ, ಇದೆಲ್ಲ ಇದ್ದಿದ್ದೆ, ಪ್ರಾಪ್ತಂ ಕಲಿಯುಗಂ ವಿದ್ಧಿ, ಇಷ್ಟೇ ಕಲಿಯುಗ ಬಂದಿದೆ ಅಂತ ತಿಳ್ಕೊಂಬಿಡು ನೀನು ಅಂತ ಹೇಳ್ತಾನೆ. ಇಂಥ ಒಳ್ಳೆ ಮಾತಿಂದ ಬಲರಾಮನನ್ನು ತಿದ್ದಿದ್ರೂ, ತಿದ್ದಿದ ಅಂದ್ರೆ ಇಷ್ಟೇ, ಬಲರಾಮ ಅವ್ರಿಗೆ ಹೊಡಿಯೋಕೆ ಹೋಗೋದನ್ನು ತಪ್ಪಿಸ್ದ ಅಷ್ಟೇನೆ, ಇನ್ನೇನು ಬೇರೆ ವಿಶೇಷ ಇಲ್ಲ. ಯಾಕೆಂದ್ರೆ ಅವನ ಮನಸ್ಸೇನು ಬದಲಾಗೋದಿಲ್ಲ, ಅವನ ಮನಸ್ಸೇನು ವ್ಯತ್ಯಾಸ ಆಗೋದಿಲ್ಲ. ಬಲರಾಮ ಬಹಳ ದುಃಖದಿಂದ ಕೋಪದಿಂದ ನೋವು ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ನೈವ ಪ್ರೀತಮನ ರಾಮೋ ವಚನಂ ಪ್ರಾಹ ಸಂಸದಿ, ಅವನು ಅಲ್ಲಿ ಎಲ್ಲರ ಎದುರಲ್ಲಿ ಏನು ಅವನೇನು ಮಾತೇನು ಹೇಳೋಕೆ ಹೋಗೋಲ್ಲ, ಆದರೆ ಮನಸ್ಸಲ್ಲಿ ಅಂದುಕೋತಾನೆ, ಹತ್ವಾ ಅಧರ್ಮೇಣ ರಾಜಾನಂ ಧರ್ಮಾತ್ಮಾನಂ ಸುಯೋಧನಂ ದುರ್ಯೋಧನೋಪಿ ಧರ್ಮಾತ್ಮ ಗತಿಂ ಯಾಸ್ಯತಿ ಶಾಶ್ವತೀಂ. ಅವನು ಬಹಳ ಮನಸ್ಸಿಗೆ ಬೇಜಾರು ಮಾಡಿಕೊಂಡು, ಇಂತಹ ಅಧರ್ಮದಿಂದ ಧರ್ಮಾತ್ಮನಾದ ಸುಯೋಧನನ ಕೊಂದರು ಇವರು ಅಂತ ಹೇಳ್ಕೊತಾನೆ. ಅದು ತಪ್ಪು, ಧರ್ಮಾತ್ಮನಾದ ದುರ್ಯೋಧನ ಅನ್ನೋದು ಮಹಾ ಕೆಟ್ಟ ಮಾತು, ತಪ್ಪು ಮಾತು. ಅವನು ಮಾಡಿರೋ ಅಂಥ ಅನ್ಯಾಯಗಳು, ದ್ರೌಪದಿನ ಮಧ್ಯೆ ತರೋ ಅಗತ್ಯವೇ ಇರಲಿಲ್ಲ, ಅವಳಿಗೆ ಅವಮಾನ ಮಾಡೋ ಅಗತ್ಯವೇ ಇಲ್ಲ, ಅದನ್ನು ಮಾಡ್ದ ಅವನು. ಅದಕ್ಕೋಸ್ಕರ ಬಲರಾಮ ಅವನು ಧರ್ಮಾತ್ಮ ಅಂತ ಹೇಳೋದು ಸರಿಯಾದ ಮಾತಲ್ಲ ಹೇಳ್ದ. ಆದರೆ ಒಂದು ಹೇಳ್ತಾನೆ, ದುರ್ಯೋಧನ ಮುಂದೆ ಒಳ್ಳೆಯ ಗತಿಯನ್ನು ಸದ್ಗತಿಗೆ ಅವನಿಗೆ ಸಿಕ್ಕುತ್ತೆ, ಯಾಸ್ಯತಿ ಶಾಶ್ವತೀಂ ಗತಿಂ, ಅವನು ಒಳ್ಳೆ ಗತಿ ಸಿಗುತ್ತೆ, ಈ ಪಾಂಡವರು ಕೆಟ್ಟ ಗತಿ ಆಗುತ್ತೆ ಅಂತೆಲ್ಲ ಬೈಕೊಂಡು ಹೋಗ್ತಾನೆ. ಈಗ ದುರ್ಯೋಧನ ಬಿದ್ದಿದ್ದಾನೆ, ಆದರೆ ಕೃಷ್ಣನ ಹೀಯಾಳಿಸ್ಕೊಂಡು ಬರ್ತಾನೆ. ಇಷ್ಟು ದಿನ ಧರ್ಮವನ್ನು ಉಳಿಸ್ಕೊಂಡು ಬಂದ್ರಿ ಅಂದರೆ ಕಾಡಿಗೆ ಹೋಗ್ಬೇಕು ಅಂದರೆ ಕಾಡಿಗೆ

ಎಲ್ಲ ಮಾಡಿದ್ರಲ್ಲ, ಇಂದು ನಿಮ್ಮ ಧರ್ಮಕ್ಕೆ ದುರ್ಗತಿ ಬಂತು. ಯಾಕೆ ಅಂತಂದ್ರೆ ನನ್ನ ಕಿರೀಟವನ್ನು ಒದ್ದಾಗ ನಿಮ್ಮ ಧರ್ಮ ಹೋಯ್ತು ಅಂತಾನೆ. ಬಿದ್ದ ರಾಜನ ತಲೆಯನ್ನು ಒದೆಯೋದು ಹೇಗೆ, ಕಿರೀಟವನ್ನು ಒದೆಯೋದು ಹೇಗೆ? ಮತ್ತೆ ತಾನು ಮಾಡಿದ ನೆನಪಾಗುವಲ್ಲ ಅವನಿಗೆ, ಇದು ಮನುಷ್ಯ ಸ್ವಭಾವ ಅವನದು ಹಾಗೆ. ಧರ್ಮರಾಜ ಇದಕ್ಕೆ ತಲೆ ತಗ್ಗಿಸ್ತಾನೆ, ಧರ್ಮರಾಜನ ಸ್ವಭಾವ. ಅರ್ಜುನಿಗೂ ಕಣ್ಣೀರು ಬರುತ್ತೆ. ಆದರೆ ಕೃಷ್ಣ ಧರ್ಮರಾಜನಿಗೆ ದುರ್ಯೋಧನ ಮಾಡಿದ ದುಷ್ಟ ಕಾರ್ಯಗಳನ್ನೆಲ್ಲ ನೆನಪಿಸ್ಬಿಟ್ಟು ಸಮಾಧಾನ ಮಾಡ್ತಾನೆ. ಈಗ ದುರ್ಯೋಧನಿಗೆ ಕೃಷ್ಣನ ಮೇಲೆ ಕೋಪ ಬರುತ್ತೆ. ನಾವು ಹೇಗೋ ಇಟ್ಕೋತಿದ್ವಿ, ಆದರೆ ನಮ್ಮ ಮಧ್ಯೆ ವೈರವನ್ನು ಪ್ರಚೋದನೆ ಮಾಡಿದವು ನೀನು, ನೀನೇ ವೈರದ ಬೀಜವನ್ನು ಬಿತ್ತಿದವನು. ಅದೇನಲ್ಲ, ಹಂಗೇನವನು ಮಾಡಿಲ್ಲ. ಹಾಗೆ ನೀನು ಭೀಮಾರ್ಜುನರು ಕ್ಷುದ್ರರು, ಧರ್ಮರಾಜನಿಗೆ ನಿನ್ನ ಮಾಯೆ ನಿನ್ನ ಮೋಸ ಏನೂ ಗೊತ್ತಿಲ್ಲ. ಹಾಗಾದ್ರೆ ನೀನು ಯಾಕೆ ಮಾಡಿದೆ? ಯಾಕೆ ಅಂತಂದರೆ ಭೂಭಾರವನ್ನು ಕಡಿಮೆ ಮಾಡೋದು ನಿನ್ನ ಉದ್ದೇಶ ಆಗಿತ್ತು ಯುದ್ಧ ಮಾಡಿಸ್ಬಿಟ್ಟು. ಅದಕ್ಕೆ ಯುದ್ಧವನ್ನು ಮಾಡಿಸ್ದೆ, ಹಾಗಾಗಿ ಯುದ್ಧದ ಪಾಪ ಅಷ್ಟು, ಇಷ್ಟು ಜನರ ಸಾವಿನ ಪಾಪ ಅಷ್ಟೂ ನಿನಗೇ ಅಂಟಲಿ ಅಂತ ಶಾಪ ಕೊಟ್ಟಂಗೆ ಹೇಳ್ತಾನೆ. ಇಂಥ ಮಾತುಗೆಲ್ಲ ಯಾವ ಅರ್ಥನೂ ಇಲ್ಲ. ಆದರೂ ಹೇಳ್ತಾನೆ, ನಾನು ನೋಡು ಆದರೆ ಇಂತಹ ಪಾಪವನ್ನು ಮಾಡಿದ ನೀನು ನಿಜವಾದ ವೈರಿ, ಭೀಮನೂ ಅಲ್ಲ. ಆದರೆ ನಾನು ಮಾತ್ರ ಶಾಸ್ತ್ರ ರೀತಿಯ ಯುದ್ಧ ಮಾಡಿದ್ದೀನಿ, ಪ್ರಾಣದ ಆಸೆ ಬಿಟ್ಟು ಯುದ್ಧ ಮಾಡಿದ್ದೀನಿ, ಹಾಗಾಗಿ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊತಾನೆ. ಆವಾಗ ದುರ್ಯೋಧನ ಮೇಲೆ ಹೂ ಮಳೆ ಕರೆಯುತ್ತಂತೆ, ಮೇಲಿಂದ ಸ್ತುತಿ ಮಾಡಿದ್ರಂತೆ. ಅಲ್ಲ, ವೀರನಾಗಿ ಯುದ್ಧ ಮಾಡ್ದ ಅನ್ನೋದನ್ನ ಇಲ್ಲ ಅನ್ನೋ ಹಂಗಿಲ್ಲ, ಅದು ಸರಿನೇ. ಆದರೆ ಅವನು ಮಾಡಿದ್ದೆಲ್ಲ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ. ಇಷ್ಟೊತ್ತಿಗೆ ರಾತ್ರಿ ಆಯಿತು, ಎಲ್ಲರೂ ಹೊರಟು ವಿಶ್ರಾಂತಿ ತಗೊಂಡ್ಬಿಡಿ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಧರ್ಮರಾಜ ಹೇಳ್ತಾನೆ, ನೀವು ಇಲ್ಲಿ ಹೋಗ್ಬಿಡಿ, ನಾವು ಈ ಕಡೆ ಹೋಗೋಣ ಅಂತ. ಉಪ ಪಾಂಡವರು, ಪಾಂಚಾಲರು ಎಲ್ಲರೂ ಅಂದರೆ ಧೃಷ್ಟದ್ಯುಮ್ನ ಇವರುಗಳು, ನೀವು ಶಿಬಿರಕ್ಕೆ ಹೋಗಿ, ಶಿಖಂಡಿ ಅವನ ಅಣ್ಣ ಎಲ್ಲರೂ, ನೀವು ಆ ಶಿಬಿರಕ್ಕೆ ಹೋಗಿ ಅಂತ ಅಲ್ಲಿಯ ಪಾಳೆಯಕ್ಕೆ ಕಳಿಸ್ತಾನೆ. ಕೃಷ್ಣ ಪಾಂಡವರನ್ನು ಕೌರವನ ಪಾಳೆಯಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೇನೆ ದ್ರೌಪದಿನೂ ಕರ್ಕೊಂಡು ಹೊರಟು ಹೋಗ್ಬಿಡ್ತಾನೆ. ಬೇಕಂತಲೇ ಮಾಡಿದ್ನೋ, ಗೊತ್ತಿದ್ದು ಮಾಡಿದ್ನೋ, ಗೊತ್ತಿಲ್ಲದೆ ಮಾಡಿದ್ನೋ ಗೊತ್ತಿಲ್ಲ. ದಾರಿಯಲ್ಲಿ ಹೋಗ್ತಾ ಧರ್ಮರಾಜ ಮುಂತಾದವರ ದೇಹ, ಸತ್ತ ದೇಹ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿ ಬೇಜಾರು ಮಾಡಿಕೊಂಡು ದುಃಖಿಸ್ಕೊಂಡು ಹೋಗ್ತಾನೆ. ಅದು ಅವನ ರೀತಿ. ಕಡೆಗೆ ಆ ಪಾಳ್ಯ ಬಂದ ಮೇಲೆ ಇದೊಂದು ಸ್ವಾರಸ್ಯದ ಘಟನೆ, ಇದು ಸಾಮಾನ್ಯ ಪರಿಚಿತ ಇರುವಂಥದ್ದೇ. ರಥದಿಂದ ಇಳಿತಾರೆ. ಇಳಿಬೇಕಾದ್ರೆ ಕೃಷ್ಣ ಅರ್ಜುನ್ ನೀನು ಮೊದಲು ಇಳಿಯಪ್ಪ, ನಾನು ಆಮೇಲೆ ಇಳಿತೀನಿ ಅಂತಾನೆ. ಅರ್ಜುನ ಇಲ್ಲ, ನೀನೇ ಮೊದಲು ಇಳಿ, ನಾನು ಆಮೇಲೆ ಇಳಿತೀನಿ, ಇಲ್ಲ ಇಲ್ಲ ಹಂಗಲ್ಲ, ನೀನು ಇಳಿ ಅಂತ ಇಳಿಸ್ತಾನೆ. ಇಳಿಸಿ ಅರ್ಜುನ ಆ ಕಡೆ ಹೋದ ತಕ್ಷಣ, ಇಳಿದ ಆ ಕಡೆ ಹೋದ ತಕ್ಷಣ ಕೃಷ್ಣನ ತಾನು ಇಳಿತಾನೆ. ತಕ್ಷಣ ಅವನ ರಥ ಬೆಂಕಿ ಹತ್ಕೊಂಡು ಭಸ್ಮ ಆಗ್ಬಿಡುತ್ತೆ. ಈಗ ಕೇಳ್ತಿರ್ತೀವಲ್ಲ, ಎಲೆಕ್ಟ್ರಿಕ್ ಕಾರು ಅಥವಾ ಇನ್ನೇನು ಏರ್ ಕಂಡೀಷನ್ ಬಸ್ಸು ಬೆಂಕಿ ಹತ್ಕೊಂಡು ಉರಿದೋಯ್ತು ಅಂತ. ಈಗ ಒಂದು 2-3 ತಿಂಗಳಿಂದ ಆ ಥರದ್ದು ಅವಘಡಗಳು, ಆಕಸ್ಮಿಕಗಳು ಆಗಿದ್ದು ಕೇಳಿದ್ವಿ ನಾವು. ಇಲ್ಲ, ಅದೇ ಥರ ರಥವೇ ಬೆಂಕಿ ಹತ್ಕೊಂಡು ಭಸ್ಮ ಆಗ್ಬಿಡುತ್ತೆ. ಹನುಮಂತ ಹಾರು ಹೋಗ್ಬಿಡ್ತಾನೆ. ತಕ್ಷಣ ಯಾಕೆ ಏನಾಯಿತು ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನಿದು ಅಂತ ಅವನು ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲಪ್ಪ, ಭೀಷ್ಮ ಕೃಷ್ಣ ಹೇಳೋ ಮಾತು, ಭೀಷ್ಮ ದ್ರೋಣ ಇವರೆಲ್ಲ ಪ್ರಯೋಗ ಮಾಡಿದಂತಹ, ನಿನ್ನ ಮೇಲೆ ಬಿಟ್ಟಂತಹ ದೈವಿಕ ದೇವರಿಂದ ಬಂದಂಥ ಅಸ್ತ್ರಗಳು ಅವೆಲ್ಲ ರಥದಲ್ಲೇ ಇದ್ದವು. ನಾನಿರೋ ತನಕ ಅವು ತಡ್ಕೊಂಡಿದ್ವು, ಏನೂ ಆಗ್ತಿಲ್ಲ. ನಾನು ಇಳಿದು ಒಂದು ಕಡೆ ಸಲ ಇಳಿದು ಬಂದ ತಕ್ಷಣ ಅದು ಎಲ್ಲ ಹತ್ಕೊಂಡು ಉರಿದು ಬಿಡ್ತಪ್ಪ ಅಂತ ಅವನು ಹೇಳಿದ. ಹೀಗೆ ಕೃಷ್ಣ ಅರ್ಜುನನನ್ನು ಬಹಳ ವಿಧದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನನ್ನು ಕಾಪಾಡ್ಕೊಂಡು ಬಂದಿದ್ದನ್ನು, ರಕ್ಷಿಸ್ತಾ ಬಂದಿದ್ದನ್ನು ನಾವು ಕಾಣ್ತೀವಿ. ಇನ್ನು ಮುಂದೂ ಇದೆ ಅದೇನೆ. ಈ ಕಡೆ ದುರ್ಯೋಧನ ಅಲ್ಲಿ ಬಿದ್ದುಕೊಂಡಿದ್ದಾನೆ. ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯ ಇವರುಗಳು ದುರ್ಯೋಧನ ಗತಿ ಏನಾಯ್ತೋ, ಸಿಕ್ಕಾಕೊಂಡಂತೆ, ಅವನು ಸಿಕ್ಕಿಬಿದ್ದಂತೆ ಮುಚ್ಚಿಟ್ಕೊಂಡಿದ್ನಲ್ಲ ನೀರಲ್ಲಿ, ಅದು ಗೊತ್ತಾಗಿ ಬಂದ್ಬಿಡ್ತಾರೆ. ಬಂದು ನೋಡಿ ಅವನ ಪರಿಸ್ಥಿತಿ ನೋಡಿ ಧೊಪ್ಪ ಅಂತ ಬಿದ್ದು ಬಿಡ್ತಾರೆ. ಅಲ್ಲಿ ಚೆಲ್ಲಿದೆ ರಕ್ತ, ಕಿರೀಟ ಒಡೆದಿದೆ, ಪುಡಿಯಾಗಿ ಹೋಗಿವೆ ರತ್ನಗಳು, ಅವನ ಮೈಯಿಂದ ಬರ್ತಿದ್ದ ರಕ್ತವನ್ನು ನೆಕ್ಕೋಕೆ ನರಿಗಳು ಎಲ್ಲ ಬರ್ತಾ ಇವೆಯಂತೆ. ಅವುಗಳನ್ನು ಓಡಿಸೋದಕ್ಕೆ ಅವನ ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾನೆ. ಅವನ ಆ ಪರಿಸ್ಥಿತಿಯನ್ನು ನೋಡಿ ಸಿಂಹಾಸನದ ಮೇಲೆ ವೈಭವದಿಂದ ಕೂತ ದುರ್ಯೋಧನನನ್ನು ನೋಡಿದಂಥವರು ಅವರು. ಈಗಿಂತಹ ಅವನ ಪತನವನ್ನು ನೋಡಿ ಅವರಿಗೆ ಬಹಳ ದುಃಖ ಆಗುತ್ತೆ. ಕೂಗ್ತಾರೆ, ಅಳುತ್ತಾರೆ, ಎಲ್ಲ ಮಾಡ್ತಾರೆ. ಕೃಪಾಚಾರ್ಯನು ಆಯ್ತಪ್ಪ, ಎಲ್ಲ ಆಯಿತು, ಈಗಲಾದರೂ ನಿನ್ನ ದುಷ್ಟ ಬುದ್ಧಿಯನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಅಶ್ವತ್ಥಾಮ ಹೇಳ್ತಾನೆ, ನೋಡು, ನಾನು ನಿನಗೆ ಮಾಡಿರುವಂತಹ ಈ ಅಪರಾಧಕ್ಕೆ ಅವರ ತಲೆಗಳನ್ನು ತರ್ತೀನಿ ನಾನು. ಅದಕ್ಕೆ ದುರ್ಯೋಧನ ಸಮಾಧಾನ ಮಾಡಿ ಅವರಿಗೆ, ಏನಲ್ಲಪ್ಪ,
ನೀವು ಸಮಾಧಾನ.

ಮಾಡ್ಕೊಳ್ಳಿ, ನಾಳೆ ಬೆಳಿಗ್ಗೆ ನಾನು ಹೊರಡ್ತಾ ಇದ್ದೀನಿ ಅಂದ್ರೆ ಸಾಯ್ತಾ ಇದ್ದೀನಿ ಅಂತಾನೆ. ಅಶ್ವತ್ಥಾಮ ಅವ್ರಿಗೆ ಧೈರ್ಯ ಹೇಳಿ, ನೀನು ಅಳಬೇಡ, ದುಃಖಿಸಬೇಡ ಮಹಾರಾಜ, ಈ ರಾತ್ರಿ ಅವರ ತಲೆಗಳನ್ನು ಕತ್ತರಿಸಿ ಬಿಡ್ತೀನಿ, ತನ್ ತೋರಿಸ್ತೀನಿ ನಿನಗೆ ಪಾಂಡವರ ತಲೆಗಳನ್ನು ಅಂತ ಆಯಿತು ಹೇಳ್ದ. ಅದಕ್ಕೆ ದುರ್ಯೋಧನ, ಅವನಿಗೆ ಒಳಗಡೆ ಅರಿವಿದ್ದೇ ಇದೆ, ಇದೇನು ವಿಕಾರ ವಿಚಿತ್ರ ಬುದ್ಧಿಪ್ಪ, ಅಶ್ವತ್ಥಾಮ ಪಾಂಡವರನ್ನ ಮುಟ್ಟೋದಕ್ಕೆ ಕೃಷ್ಣ ಬಿಡ್ತಾನೇನು, ಅವರನ್ನು ಸಾಯಿಸೋಕೆ ಸಾಧ್ಯ ಇದೆಯಾ, ಏನಾದರೂ ಅವನು ಕೃಷ್ಣ ಅವರನ್ನ ಕಾಪಾಡದೆ ಬಿಡೋದೇ ಇಲ್ಲ. ಆದರೆ ಅಶ್ವತ್ಥಾಮನ ಕೋಪ ಬಂದ್ಬಿಡ್ತದೆ, ಎಲ್ಲಿ ಯಾರಾದರೂ ಬರ್ರಿ, ಹರಿಹರರು ಈಶ್ವರ ಬರಲಿ ವಿಷ್ಣು ಬರಲಿ ಯಾರಾದರೂ ಬರಲಿ, ಇವತ್ತು ರಾತ್ರಿ ಅವರ ತಲೆಗಳನ್ನು ಕೊಯ್ದು ಅವನ್ನೆಲ್ಲ ಕೊಂದು ತಲೆಯನ್ನು ಕತ್ತರಿಸಿ ತಂದು ತೋರಿಸ್ತೀನಿ, ಇಲ್ಲದೇವ್ರೆ ನಾನು ದ್ರೋಣನ ಮಗನೇ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಅದಕ್ಕೆ ದುರ್ಯೋಧನ, ಆಯ್ತಪ್ಪ ಸಾಧ್ಯ ಆಗೋಲ್ಲ, ಆಯಿತು ನಾನು ಯಾಕೆ ನಿನಗೆ ಬೇಡ ಅನ್ಲಿ, ಆಯಿತು ಇನ್ನು ಮೇಲೆ ಈಗ ನೀನೇ ನನ್ನ ಸರ್ವಸೇನಾಧಿಪತಿ ಅಂತ ಅಭಿಷೇಕ. ಎಲ್ಲ ಸೈನ್ಯ ಏನೂ ಇಲ್ಲ, ಇರೋದು ಅವನು ಕೃಪಾಚಾರ್ಯ ಕೃತವರ್ಮ ಮೂರೇ ಜನ, ಅದಕ್ಕೆ ಸದೇವ ಸೇನಾಧಿಪತಿ ಇವನು ಅಂದರೆ ಒಂದು ಶಿಷ್ಟಾಚಾರದ ಪ್ರಕಾರ ಆಗಬೇಕಲ್ಲ, ಅದು ಮಾಡಿದ್ಮೇಲೆ ಇವರು ಮೂರು ಜನನು ಪಾಂಡವರದ ಪಾಳಿಯಕ್ಕೆ ಬಂದರು. ಹತ್ರ ಬಂದು ಅಲ್ಲಿ ಒಂದು ದೊಡ್ಡ ಆಲದ ಮರ, ಆ ಆಲದ ಮರದ ಹತ್ರ ರಥವನ್ನು ನಿಲ್ಲಿಸ್ತಾರೆ ಅವರು. ಇಲ್ಲಿಂದ ಅವರು ಮಾತಾಡಿದ್ದು ಅದು ಇದು ಕೇಳಿಸುತ್ತೆ, ಏನಾಗ್ತಿದೆ ನೋಡೋಣ ಅಂತ. ಸರಿ ಇಲ್ಲೇ ಕೂತ್ಕೊಂಡಿರೋಣ ಅಂತ ಕೂತ್ಕೊಂಡು ಇದ್ದಂಗೆನೆ ನಿಧಾನವಾಗಿ ಕೃಪಾಚಾರ್ಯನಿಗೆ ನಿದ್ದೆ ಬರೋಕೆ ಶುರು ಆಗುತ್ತೆ. ಆಯಿತು, ಕೃಪಾಚಾರ್ಯ ನಿದ್ದೆ ಆಯಿತು, ಮಲ್ಕೊಂಡಾಯ್ತು. ಕೃತವರ್ಮ ಹಂಗೆ ತುಕ್ಕೊಡಿಸ್ತಿರ್ತಾನೆ, ಅವನಿಗೂ ನಿದ್ದೆ. ಇವ್ರಿಗೆಲ್ಲರಿಗೂ ಹಾಗೆ ನಿದ್ರೆ ಬಂದ್ರೂ ಅಶ್ವತ್ಥಾಮನಿಗೆ ಮಾತ್ರ ನಿದ್ರೆ ಬರೋದಿಲ್ಲ. ಅವನಿಗೆ ಆತಂಕ, ಭಯ, ಕೋಪ, ದುಃಖ, ಏನು ಹೇಗೆ ನಾನು ಆಡಿದ ಮಾತನ್ನು ನಡೆಸ್ತೀನಿ ಅಂತ ದುರ್ಯೋಧನ ಮಾತು ಕೊಟ್ಟಿದ್ದಾನಲ್ಲ. ಆವಾಗ ನೋಡ್ತಾನೆ ದೊಡ್ಡ ಮರ, ಭಾರಿ ರೆಂಬೆಗಳು, ಟೊಂಗೆಗಳು, ಬಳ್ಳಿಗಳು ಎಲ್ಲ ಇವೆ. ಅಲ್ಲಿ ಮೇಲ್ಗಡೆ ತುದಿಯಲ್ಲಿ ಕಾಗೆಗಳ ಗೂಡಿದೆ, ಕಾಗೆಗಳು ಗೂಡಿನಲ್ಲಿ ಇವೆ. ಕತ್ತಲ ಆದಮೇಲೆ ಅಲ್ಲೊಂದು ಗೂಬೆ ಬಂದುಬಿಡುತ್ತೆ, ದೊಡ್ಡ ಗೂಬೆ. ಆ ಗೂಬೆ ಬಂದು ಕಾಗೆಗಳ ಗೂಡನ್ನ ಹೊಡೆದು ತನ್ನ ಕೊಕ್ಕಿನಿಂದ ಅದನ್ನ ಒಡೆದು ಹಾಕಿ ಕಾಗೆಗಳನ್ನು ಹೊರತೆಗೆದು ಒಂದೊಂದ ಚುಚ್ಚು ಚುಚ್ಚು ಕೊಲ್ಲೋಕೆ ಶುರು ಮಾಡಿಬಿಡುತ್ತೆ. ಏನಾಗುತ್ತೆ ಅಂದರೆ ಗೂಬೆಗೆ ರಾತ್ರಿ ಹೊತ್ತು ಕಣ್ಣು ಕಾಣುತ್ತೆ, ಕಾಗೆಗಳಿಗೆ ಸಹಜವಾಗಿ ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ. ಕಣ್ಣು ಕಾಣದೇನೆ ಕಾಗೆಗಳಿಗೆ ಎಲ್ಲಿ ಹೋಗ್ತೀವಿ ಗೊತ್ತಾಗ್ತಿಲ್ಲ, ಯಾರು ಬಂದರೂ ಗೊತ್ತಾಗ್ತಿಲ್ಲ, ಯಾರು ಹೊಡಿತಿದ್ದಾರೆ ಗೊತ್ತಾಗಲಿಲ್ಲ. ಒಂದೊಂದಾಗ ಎಷ್ಟು ಜ್ವರ ಹೊಡೆಯುತ್ತೆ ಅಂದರೆ ಅಶ್ವತ್ಥಾಮನ ಎದುರಿನಲ್ಲಿ ನೂರಾರು ಕಾಗೆಗಳು ಸತ್ತು ಬಿದ್ದುಬಿಡ್ತವೆ. ಇದನ್ನು ನೋಡಿ ತಕ್ಷಣ ಅವನಿಗೆ ಹೊಳೆದು ಬಿಡ್ತು ಉಪಾಯ, ಓ ಇನ್ನು ಪಾಂಡವರನ್ನ ಸಾಯಿಸುವ ಕ್ರಮ ಗೊತ್ತಾಯಿತು, ಇದೇ ಉಪಾಯ, ಇದು ಮದೀಯ ಮನೋರಥದ ಸೌಹೃದದ ಒಲು ಸಂಕಲ್ಪ ಕಾರ್ಯಾಭ್ಯುದಯ ಸೂಚಕವಾಯಿತು. ಅವನು ಅಂದ್ಕೊಂಡಂತೆ ನನ್ನ ಮನೋರಥ, ನನ್ನ ಮನಸ್ಸಿನ ಇಷ್ಟ, ನನ್ನ ಉದ್ದೇಶ ಏನಿದೆಯೋ ಅದಕ್ಕೆ ಸರಿಯಾಗೋ ಹಾಗೆ ಸಂಕಲ್ಪ ಕಾರ್ಯಾಭ್ಯುದಯ, ನನ್ನ ನಿರ್ಧಾರಕ್ಕೆ ದೃಢ ನಿರ್ಧಾರ ಏನು ನಾನು ಮಾಡಿದ್ದೀನಿ ಅದರ ಕಾರ್ಯಾಭ್ಯುದಯ, ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಇದು ಸೂಚನೆಯಾಯಿತು, ಇದು ನನಗೆ ಕೊಡ್ತು, ಏನು ಮಾಡಬೇಕು ಅನ್ನೋದಂತ ನನಗೆ ಸುಳುವನ್ನು ಕೊಡ್ತು ಅಂದ್ಕೊಂಡು ತಕ್ಷಣ ನಿದ್ರೆ ಮಾಡಿರೋ ಕೃಪಾಚಾರ್ಯ ಕೃತವನ್ನು ಎಬ್ಬಿಸ್ಬಿಡ್ತಾನೆ. ಅವ್ರು ಗಾಬರಿಯಿಂದ ಹೇಳ್ತಾ ಏನಾಯ್ತು ಏನಾಯ್ತು ಅಂತ ಅವನು ಅವಾಗ ಹೇಳ್ತಾನೆ, ಮಾವ ಕೃಪಾಚಾರ್ಯವನು ಮಾವ ತಾನೆ, ಮಾವ ಇಲ್ಲೊಂದು ಗೂಬೆ ಬಂದು ಕಾಗೆಗಳನ್ನು ಇರದಿರು ಸಾಯಿಸ್ತಾ ಇದೆ, ನಾವು ಹಾಗೆ ಮಲಗಿರೋ ಪಾಂಡವನ ಗೊಲೆ ಮಾಡಿದರೆ ಏನು ಪಾಪುವೆ ಅಂತಾನೆ. ಕೃಪಾಚಾರ್ಯ ಹೌದಪ್ಪ, ಅವ್ರಿಗೆ ನಾವು ಅವ್ರಿಗೆ ಏಟು ಕೊಡೋದಕ್ಕೆ ಅವ್ರನ್ನ ಸಾಯಿಸೋದಕ್ಕೆ ರಾಜಾಜ್ಞೆ ಪಡೆದು ಬಂದಿದ್ದೀವಿ ಅದು ನಿಜ, ಆದರೆ ಒಂದು ನೆನ್ಪಿಟ್ಕೋ, ಕೃಷ್ಣನ ಕೃಪೆ ಎಷ್ಟು ದೊಡ್ಡದು ಅಂದರೆ ಅವ್ರು ಉಳಿತಾರೆ, ಅವನು ನಾವೇನೂ ಮಾಡೋಕ್ಕಾಗೋದಿಲ್ಲ. ಹೇಳ್ದ ಅವನು ಅಭಿಷೇಕ ಮಾಡಿದ್ದಾಯಿತು ಬಂದಿದ್ದಾಯಿತು ನಿಜ, ನಿಮಗೆ ವರ್ಕ್ ಆರ್ಡರ್ ಅಂತಾರಲ್ಲ ಅದನ್ನು ಕೊಟ್ಟಿದ್ದಾನೆ ಅವನು, ಕೊಂದು ಬನ್ನಿ ಅಂದ್ಕೊಂಡು ನಿಜ, ಆದರೆ ಕೊಲ್ಲೋಕ್ಕಾಗೋಲ್ಲ, ಕೃಷ್ಣ ಅದನ್ನು ಮಾಡೋಕ್ಕೆ ಬಿಡೋಲ್ಲ. ಹಾಗಾದ್ರೆ ನಮಗೆ ಅಪಕೀರ್ತಿ ಒಂದು ಉಳಿಯುತ್ತೆ, ಕತ್ಲಲ್ಲಿ ಹೋಗಿ ಹೊಡೆಯೋಕೆ ಹೋದ್ರು ನಿಂತು ಉಳಿಯುತ್ತೆ ಅಷ್ಟೇ, ಇದುವರೆಗೂ ಅವರ ಜಯಕ್ಕೆಲ್ಲ ಕಾರಣ ಕೃಷ್ಣ, ನೆನ್ಪಿಟ್ಕೋ. ಅವನು ಎಷ್ಟು ಎಚ್ಚರಿಕೆ ವಹಿಸ್ತಾನೆ ಅವ್ರ ವಿಷಯದಲ್ಲಿ ಅಂತಂದರೆ ಬಹಳ ಎಚ್ಚರಿಕೆ ವಹಿಸ್ತಾನೆ ಅವನು. ಪಾಂಡವರನ್ನ ಇಲ್ಲಿ ಇಟ್ಟಿರೋದೇ ಇಲ್ಲ, ಅವನು ಇರೋಕೆ ಬಿಟ್ಟಿರೋದಿಲ್ಲ ನೋಡು ಅವನು ಅಂಥ ಇದು ಅಂತ. ಅದು ಕೃತವರ್ಮ ಕೃಪಾಚಾರ್ಯರು ಹೇಳ್ತಿರೋ ಮಾತು ಸರಿ ಇದೆ, ಆದರೆ ಇದು ಶೂರರ ರೀತಿಯಲ್ಲ,
ಇದು ನಾವು ಶೂರರಾದವ್ರು ಮಾಡೋ ಕ್ರಮ ಅಲ್ಲ. ಆಮೇಲೆ ಅದನ್ನು ತಪ್ಪಿಸೋ ರೀತಿಯೂ ಕೃಷ್ಣನಿಗೆ ಗೊತ್ತಿರುತ್ತೆ. ಹಾಗಾಗಿ

ಹಾಗೆ ಅದಾಗೋದಿಲ್ಲ. ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ಜನಾಪವಾದದ ಭಯವಿಲ್ಲ. ಅಂದರೆ ಜನರು ಕೆಟ್ಟ ಮಾಡೋದಾದ್ರೆ ಅಪಕೀರ್ತಿ ಬರುತ್ತೆ, ರಾತ್ರಿ ಹೊಡೆದು ಬಿಡ, ಏನಾದರೂ ಅದು ಏನು ತೊಂದರೆ ಇಲ್ಲ, ನಮ್ಮವ್ರನ್ನೆಲ್ಲ ಹಂಗೆ ಕೊಂದಿರೋದವರು, ನಾನು ಅದನ್ನೇ ಮಾಡ್ತೀನಿ ಅಂದ. ರಥದ ಜೋಡಿಸ್ಕೊಂಡ, ಕತ್ತಿ ಬಾಣ ಬಿಲ್ಲು ಎಲ್ಲ ಇಟ್ಕೊಂಡ, ಅವ್ರು ಕೇಳಲೇ ಇಲ್ಲ, ನೀವು ಬಂದ್ರೆ ಬರ್ರಿ ನಾನಂತೂ ಹೊರಟೆ ಅಂತ ಹೊರಟೆ ಬಿಟ್ಟ. ಆವಾಗ ಅಯ್ಯೋ ನೀನು ಒಬ್ಬನೇ ಯಾಕೆ ಹೋಗ್ತೀಯ, ನಾವು ಬರ್ತೀವಿ ಅಂತ ಅವರು ಹತ್ಕೊಂಡು ಬರ್ತಾರೆ. ಬಂದರು ಪಾಂಡವರ ಪಾಳಿ, ಇಲ್ಲಿ ಪಾಳಿ ಅಂದ್ರೆ ದೊಡ್ಡ ಕೋಟೆನೇ ಇದ್ದು ಬಿಡುತ್ತೆ ಅಂತ, ಒಂದು ಊರ ಥರ ಕೋಟೆ ಅನ್ನೋ ಥರ ಇಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದಾನೆ. ಕೋಟೆಯನ್ನು ಒಂದು ಕಡೆ ಒಡೆದು ಮುರಿದು ಒಳಗಡೆ ಜಾಗ ಮಾಡಿಕೊಂಡು ಅದನ್ನು ತೆರೆಕೊಂಡು, ಯಾಕಂದ್ರೆ ರಥದ ಮೇಲೆ ಹೋಗ್ತಾರೆ, ಒಳಕ್ಕೆ ನುಗ್ಗು ಹೋಗ್ಬಿಟ್ರು. ಅಲ್ಲಿ ಎರಡು ಬಾಗಿಲನ್ನ ಕೃಪಾಚಾರ್ಯನಿಗೆ ಹೇಳ್ದ, ಅಲ್ಲಿ ಕತ್ತಿ ಹಿಡ್ಕೊಂಡು ಕೂತು ಬಿಡು, ನಿಂತು ಬಿಡು, ನೀನು ಯಾರು ಬಂದರೂ ಕೊಚ್ಚಾಕು ಅಂತ. ಇನ್ನೆರಡು ಬಾಗಿಲು ಪೂರ್ವದ್ದು ಇನ್ನೊಂದು ದಿಕ್ಕಿಂದು, ಅಲ್ಲಿ ಕೃತವರ್ಮ ನೀನು ನಿಂತ್ಕೋ, ಆನೆ ಕೂದುರೆ ಶತ್ರುಗಳ ಸೈನಿಕರು ಅಥವಾ ಶತ್ರುಗಳ ಜನರು ಸೈನಿಕರೇ ಆಗ್ಬೇಕು ಅಂತ, ಯಾರು ಬಂದರೂ ಕತ್ತರಿಸಾಕಿ ನೀವು. ನಾನು ರಾಜರುಗಳು ಎಲ್ಲ ಒಳಗಡೆ ಇದ್ದಾರಲ್ಲ ಅವರಿಗೆ ನಾನು ಯಮ ಆಗ್ತೀನಿ, ಮೃತ್ಯು ಆಗ್ತೀನಿ, ಅವನು ಸಾಯಿಸ್ತೀನಿ, ತನ್ನ ಕೆಲಸವನ್ನು ಆರಂಭಿಸ್ತಾನೆ. ರಥವನ್ನು ಓಡಿಸ್ಕೊಂಡು ಹೋಗ್ತಾನೆ. ಅದು ಕೋಟೆ ಥರ ಅಂತ ಮಾಡಿಟ್ಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡ ಜಾಗ, ಶಿಬಿರ ಆದರೆ ಒಂದು ಸಣ್ಣ ಟೆಂಟ್ ಥರ ಅಲ್ಲ ಅದು. ಹಾಗಾಗಿ ರಥವನ್ನು ಓಡಿಸ್ಕೊಂಡು ರಾಜ ಬೀದಿಯಲ್ಲಿ ಬಿಲ್ ಹಿಡಿದು ಬಿಟ್ಟಿದ್ದಾನಂತೆ, ಕೈಯಲ್ಲಿ ಬಾಣ ಇಟ್ಕೊಂಡು ತಿರುಗಿಸ್ತಾ ತಿರುಗಿಸ್ತಾ ಒಳಗಡೆ ಹೋಗ್ತಾ ಇದ್ದಾನ ಅವನು. ಆವಾಗ ಏನಾಗ್ಬಿಡುತ್ತೆ, ಒಂದು ಅದ್ಭುತ ಆಗುತ್ತೆ. ಒಂದು ಭೂತ ಬಂದು ನಿಂತ್ಕೊಂಡ್ಬಿಡುತ್ತೆ. ಏನು ಅಂದರೆ ಅದರ ಸ್ವರೂಪ ಶಿವನ ಜಡೆ ಥರ ಜಡೆಗಟ್ಟಿದ ಕೂದಲಂತೆ, ಅದರ ಮೂಗಿನ ಹೊಳ್ಳೆಯಿಂದ ಭೂತ್ಕರಿಸ್ತಾ ಉರಿ ಹೊಗೆ ಕಾರ್ತಾ ಉರಿ ಹೊರಗೆ ಬರ್ತಾ ಇದೆಯಂತೆ. ಅದು ಅಡ್ಡನಾಗಿ ಜನಿವಾರದ ಥರ ಒಂದು ಹಾರವನ್ನು ಹಾಕೊಂಡ್ಬಿಟ್ಟಿದೆ. ಅದು ವಿಷ ಸರ್ಪದಂತೆ ಕಾಣಿಸ್ತಾ ಇದೆ, ಘೋರವಾದ ಶಬ್ದ. ಅಂತಹ ಅದನ್ನು ನೋಡಿ ಅಶ್ವತ್ಥಾಮನಿಗೆ ಹೆದರಿಕೆ ಆಗಲಿಲ್ಲ, ಅವನಿಗೆ ಎದುರಿಸ್ತಾನೋನು ಏನು ಭೂತ ಅಂತ. ಅದಕ್ಕೆ ಬಾಣಗಳಿಂದ ಹೊಡೆಯೋಕೆ ಶುರು ಮಾಡ್ತಾನೆ, ಬಾಣಗಳೇ ಸುಟ್ಟು ಹೋಗ್ತವೆ. ಮಂತ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಆ ನೋಡಿದ್ರೆ ಆ ಮಂತ್ರ ಅಸ್ತ್ರಗಳಿಗೆ ದೇವತೆಗಳಿರ್ತಾರೆ, ಆ ಶಸ್ತ್ರ ದೇವತೆಗಳು, ಅಸ್ತ್ರ ದೇವತೆಗಳು ಆ ಭೂತಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಇವೆ. ಕತ್ತಿಯಿಂದ ಇವನು ಹೊಡೆದ್ರೆ ಕತ್ತಿನೇ ಜಾರಿ ಬಿದ್ದು ಹೋಗುತ್ತೆ. ಅಲ್ಲಿ ಬೇಕಾದಷ್ಟು ಭೂತಗಳು ಸೇರ್ಕೊಂಡಿವೆ, ಬೇರೆ ಬೇರೆ ಪಕ್ಷಿಗಳು, ನವಿಲು ಹಂಸ ಬಳಾಕ ಅಂದ್ಕೊಂಡು ಬೇರೆ ಬೇರೆ ಪಕ್ಷಿಗಳು ಈ ಥರದ್ದೆಲ್ಲ ಅದನ್ನು ಸೇರ್ಕೊಂಡ್ಬಿಟ್ಟಿವೆ. ಆವಾಗ ಗೊತ್ತಾಗುತ್ತೆ, ಓಹೋ ಇದು ಶಿವನ ಮನಃಕ್ಷೋಭೆಯಿಂದ, ಶಿವನ ಮನಸ್ಸಿನಲ್ಲಿ ಆಗಿರುವಂಥ ಅಲ್ಲೋಲ ಕಲ್ಲೋಲದ ಬಂದಿರುವಂಥ ಒಂದು ವಿಕಾರ ರೂಪ ಇದು. ಹಾಗಾದರೆ ಶಿವನನ್ನೇ ಪೂಜಿಸ್ತೀನಿ ಅಂತ. ಅಲ್ಲಿ ಅಗ್ನಿಯಲ್ಲಿದೆ, ಏನು ಮಾಡೋದಕ್ಕೆ ಅಗ್ನಿಯಲ್ಲಿದೆ, ಇನ್ನು ಹೋಮಕ್ಕೆ ಮಾಡೋಕ್ಕೆ ಬೇಕಾಗಿರುವಂಥದ್ದು, ಯಜ್ಞ ಮಾಡೋಕ್ಕೆ ಬೇಕಾಗಿರೋದು ವಸ್ತುಗಳು ಎಲ್ಲಿವೆ, ಅವನಿಗಿದೆ. ಏನು ಮಾಡ್ತಾನೆ ಅಂದರೆ ಹೊಟ್ಟೆಯಲ್ಲಿ ಅಗ್ನಿ ಇದೆ ಅಂತ ನಮ್ಮ ಒಂದು ಕಲ್ಪನೆ. ಆ ಹೊಟ್ಟೆಯೊಳಗಿನ ಅಗ್ನಿಯಿಂದ ಮೂರು ವಿಧಗಳ ಅಗ್ನಿಗಳನ್ನು ಸ್ಥಾಪಿಸ್ಕೊಂಡಂಥವನು, ಮೂರು ವಿಧದ ಅಗ್ನಿಯನ್ನು ಸ್ಥಾಪಿಸ್ಕೊಂಡು ತನ್ನ ನರಗಳನ್ನೇ ದರ್ಭೆತರ ಹುಲ್ಕಡ್ಡಿ ಮಿದುಳು ಹವಿಸ್ಸು ಅಂದರೆ ಬೆಂಕಿಯೊಳ ಅಗ್ನಿಯೊಳಗೆ ಹಾಕಬೇಕಾದಂಥ, ಯಜ್ಞೇಶ್ವರಿಗೆ ಹಾಕಬೇಕಾದಂಥ ಏನೋ ನೈವೇದ್ಯ, ಕಪಾಲದ ತನ್ನ ತಲೆಯ ಕಪಾಲದನ್ನೇ ಪಾತ್ರೆ ಮಾಡಿಕೊಂಡು, ಬೆರಳ ಮೂಳೆಗಳನ್ನು ಸಮಿತ್ತು ಥರ ಕಟ್ಟಿಗೆ ಚೂರು, ಮಜ್ಜೇನೆ ತನ್ನ ಫ್ಯಾಟ್ ಅಂತೀವಲ್ಲ ಕೊಬ್ಬು ಅದನ್ನೇ ತುಪ್ಪ ಮಾಡಿ, ಆಮೇಲೆ ರಕ್ತವನ್ನೇ ಆಹುತಿಯಾಗಿ ಕೊಟ್ಟು ಯಜ್ಞ ಮಾಡಿದಂತೆ. ವೇದ ಮಂತ್ರವನ್ನು ಉಚ್ಚರಿಸ್ತಾ ಎಲ್ಲ ಮಾಡಿ ಕಡೆ ಪೂರ್ಣಾಹುತಿ ಅಂತ ಕೊನೆಗೆ ಆಹುತಿ ಕೊಡಬೇಕು, ಅದಕ್ಕೆ ತನ್ನ ದೇಹವನ್ನೇ ಹಾಕ್ಬಿಟ್ಟ. ಆವಾಗ ಈಶ್ವರ ಮೆಚ್ಚಿ ಅನ್ನ ಆ ಹೋಮದ ಅಗ್ನಿ ಅವನ ಸುಡೋ ಮುಂಚೆನೆ ಅವನನ್ನು ಹೊರಗೆ ತೆಗೆದು ತನ್ನ ತಲೆಯಿಂದ ಗಂಗಾ ಚೆಲ್ಲವನ್ನು ತೆಗೆದು ಅದರಲ್ಲಿ ನೆನೆಸಿ ಅವನು ಹೇಳ್ತಾನೆ, ತಗೋ ನೀನು ನನ್ನ ಹಿರಿಯ ಮಗ ಇದ್ದ ಹಾಗೆ ನನಗೆ ಹೊಡೆದಿರೋ ಬಾಣಗಳನ್ನು ವಾಪಸ್ ತಗೋ, ನಿನ್ನ ಖಡ್ಗನ್ನ ಕತ್ತಿ ತಗೋ ವಾಪಸ್ಸು. ಇದುವರೆಗೂ ಭೂಭಾರವನ್ನು ಕಡಿಮೆ ಮಾಡುವ ಕೆಲಸಕ್ಕೆ ಕೃಷ್ಣ ಸಾರಥಿಯಾಗಿ ಮಾಡಿದ, ಅವನ ಕೆಲಸ ಅದಾಗಿತ್ತು. ಈಗ ಇನ್ನು ಇಷ್ಟು ಭಾರವನ್ನು ಕಡಿಮೆ ಮಾಡೋ ಹೊಣೆ ನನಗೆ ಬಂದಿದೆ, ಅದನ್ನು ನೀನು ಮಾಡು. ಈಗ ಶತ್ರು ಸಂಹಾರದ ಕೆಲಸವನ್ನು ನೀನು ಮಾಡು ಅಂತ ಹೇಳಿ ಕಳಿಸ್ಬಿಟ್ಟ. ಅಂದರೆ ಈಶ್ವರನ ಶಕ್ತಿ ಅವನಿಗೆ ಬಂದುಬಿಡ್ತು, ಅವನನ್ನು ಆ ರಾತ್ರಿ ಅವನಿಗೆ ತಡೆಯೋಕ್ಕಾಗೋದೇ ಇಲ್ಲ, ಅವ್ರಿಗೆ ಯಾರೂ ಎದುರಿಸೋಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಕರ್ಕೊಂಡು ಹೋಗಿರೋದು ಪಾಂಡವರನ್ನ ಎಲ್ಲರನ್ನು, ಅವತ್ತು ಈಶ್ವರನ ವರಪ್ರಸಾದ ಇದೆ ಅವತ್ತು, ಅವನಿಗೆ ಏನು ಮಾಡೋಕ್ಕಾಗೋಲ್ಲ ಅಂತ ಗೊತ್ತು ಕೃಷ್ಣನಿಗೆ, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಥರ ಆಗುತ್ತೆ ನೋಡಿ, ನಮ್ಮ ಈ 20-20 ಮ್ಯಾಚು 50 ಓವರ್ಸ್ ಮ್ಯಾಚು ಇದರಲ್ಲಿ ಒಂದೊಂದು ದಿನ ಒಬ್ಬ ಆಟಗಾರ ಭಾರಿ ಜೋರಾಗಿ ಆಡ್ಬಿಡ್ತಾನೆ, ಅವತ್ತು ಅವನೇನು ನಿಲ್ಲಿಸೋಕೆ ಆಗೋಲ್ಲ ಆ ಥರ, ಅಂತ ಮುಂದಿನ ಮ್ಯಾಚಲ್ಲಿ ಆಡೋಲ್ಲ, ಅದರಲ್ಲಿ ಆಡ್ತಾನೆ ಅವನು. ಅವತ್ತು ಅವನನ್ನು ಯಾವ ಬೌಲರ್ನು ಅವನನ್ನು ನಿಲ್ಲಿಸೋಕ್ಕಾಗೋದಿಲ್ಲ, ಹಂಗೆ ಹೊಡೆಯೋಕ್ಷ ಮಾಡಿಬಿಡ್ತಾರೆ ಆ ರೀತಿ ಅದು. ಇವತ್ತು ಹಂಗೆ ವಿಶೇಷ, ಅವನು ನಮಸ್ಕಾರ ಮಾಡಿ ಅಶ್ವತ್ಥಾಮ ಒಳಗೆ ಹೋಗ್ತಾನೆ.

ಮೊದಲು ಯುಧಿಷ್ಠಿರನ ಮರಮನೆಯನ್ನು ನೋಡ್ತಾನೆ. ಅಲ್ಲಿ ಪಾಂಡವರು ಇಲ್ಲ ಅಂತ ಕಾಣುತ್ತೆ, ಆದರೆ ಮೊದಲು ನಮ್ಮ ಅಪ್ಪನ ಸೇಡನ್ನು ತೀರಿಸ್ತೀನಿ ಅಂತಂದ್ಬಿಟ್ಟು ಧೃಷ್ಟದ್ಯುಮ್ನನ್ನು ಹುಡುಕ್ತೀನಿ ಅಂತ ಅರಮನೆ ಒಳಗೆ ಹೋಗ್ತಾನೆ. ಕಾವಲ್ನವರು ಇರ್ತಾರೆ, ಅವ್ರನ್ನ ಅಲ್ಲಿ ಕೊಚ್ಚ ಹಾಕಿದ, ಅಲ್ಲಿ ಒಳಗಡೆ ಹೋಗ್ತಾನೆ. ಮಂಚದ ಮೇಲೆ ಚೆನ್ನಾಗಿ ಸ್ನಾನ ಗಿನ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಆಭರಣ ಹಾಕೊಂಡು ಧೃಷ್ಟದ್ಯುಮ್ನ ದ್ರುಪದನ ಮಗ ಸೇನಾಧಿಪತಿ ದ್ರೋಣನನ್ನ ಕೊಂದವನು ಮಲ್ಕೊಂಡಿದ್ದಾನೆ. ಇವನನ್ನು ಒದ್ದು ಬಿಡ್ತಾನೆ, ಅವನು ವದ್ರ ಧಡಕ್ ಅಂತ ಹೇಳ್ತಾನೆ. ನೋಡಿದ್ರೆ ಪ್ರಳಯ ಕಾಲದ ರುದ್ರನಂತೆ ಇರುವಂತಹ ಅಶ್ವತ್ಥಾಮ ಕಾಣ್ತಾನೆ. ಅವನು ಎಲ್ಲಿ ನನ್ನ ಕತ್ತಿ, ಎಲ್ಲಿ ನನ್ನ ಗುರಾಣಿ ಅಂತ ಹೀಗೆ ಹುಡುಕಿ ತಡಕಿ ತಗೋಷ್ಟರಲ್ಲಿ ಅವನ ಮುಂದಲಿಯನ್ನ ಹಿಡಿದು ಅವನ ತಲೆ ಕೂದಲು ಹಿಡಿದು ಅಡ್ಡ ಬೀಳಿಸಿ ಅವನನ್ನ ಅಗಸ ಬಟ್ಟೆ ಒಗೆಯುವಂತೆ ಸದೆ ಬಡಿದ್ನಂತೆ, ಹಿಂಗೆ ಒಡೆದ್ ಹಾಗೆ ಒಗೆದು ಬಿಟ್ಟನಂತೆ ಅವನನ್ನ. ಆಮೇಲೆ ಏನ್ ಮಾಡ್ತಾನೆ, ತನ್ನ ಬಿಲ್ಲಿನ ಹಗ್ಗವನ್ನ ಎಳ್ಕೊಂಡು ಹಗ್ಗ ಬಿಲ್ಲೆಲ್ಲ ಹಗ್ಗನ್ನು ಎಳೆದು ಅವನ ಕೊರಳಿಗೆ ಬಿಗಿದು ಬಿಟ್ಟು ಚೆನ್ನಾಗಿ ಬಿಗಿದು ಬಿಡ್ತಾನೆ. ಆವಾಗ ಧೃಷ್ಟದ್ಯುಮ್ನ ಬೇಡ್ಕೋತಾನೆ, ದಯವಿಟ್ಟು ನನ್ನನ್ನು ಕತ್ತಿಯಿಂದ ನನ್ನ ತಲೆ ಕತ್ತರಿಸಪ್ಪ, ನನಗೆ ವೀರ ಸ್ವರ್ಗ ಸಿಕ್ಕುತ್ತೆ, ಅಥವಾ ಕತ್ತಿ ಕೊಟ್ಟರು ಸಾಕು ಯುದ್ಧ ಮಾಡ್ಕೊಂಡು ಸಾಯಬಹುದು ಅಂತ ಹೇಳ್ತಾನೆ. ಇಲ್ಲ, ನೀನು ಗುರುಹತ್ಯೆ ಮಾಡಿದಂತಹ ಮಹಾಪಾಪಿ, ನಿನಗೆ ಸ್ವರ್ಗ ಪ್ರವೇಶ ಇಲ್ಲ. ಏನಾದರೂ ಸ್ವರ್ಗಕ್ಕೆ ದೇವತೆಗಳು ನಿನಗೆ ಏನಾದರೂ ಒಳಗೆ ಬಾ ಅಂತ ಬಿಟ್ಟರೆ ಸ್ವರ್ಗಕ್ಕೆ ಬೆಂಕಿ ಇಟ್ಟುಬಿಡ್ತೀನಿ ತಿಳ್ಕೊಂಡಿರು ಅಂತ ಹೇಳಿ, ನಿನಗೆ ನರಕದ ಪಾಕಗಳೇ ನಿನಗೆ ಅರಮನೆ, ಅಂದ್ರೆ ನರಕದಲ್ಲಿ ಬೇರೆ ಬೇರೆ ಪಾಪಗಳಿರ್ತವೆ, ನಿನ್ನ ಖಡ್ಗದಿಂದ ಹೊಡೆಯ ಸಾಯಿಸೋದು ಉಂಟೆ ಅಂತ ಹೇಳ್ಬಿಟ್ಟು ಬಿಲ್ಲಿನ ಹಗ್ಗದಿಂದ ಅವನು ಕಟ್ಟಿ ಅದನ್ನ ಗಟ್ಟಿಯಾಗಿ ಉರುಳು ಹಾಕಿ ಕುತ್ತಿಗೆಗೆ ಗರ ಗರ ಗರ ಅನ್ನುತ್ತಾ ಅವನು ಎಳೆದು ಬಿಗಿ ಮಾಡ್ತಾನೆ. ಗರ್ ಗರ್ ಗರ್ ಗರ್ ಗರ್ ಗುರು ಗುರು ಅಂದ್ಬಿಟ್ಟು ಅವನ ಪ್ರಾಣ ಹೋಗ್ಬಿಡುತ್ತೆ. ಅಲ್ಲಿ ಶಿಖಂಡಿಯ ಅರಮನೆ ಹೋಗ್ತಾನೆ, ಅವನನ್ನ ಕತ್ತರಿಸಾಕ್ತಾನೆ. ಇನ್ನು ಉಳಿದವ್ರು ಏನ್ ಶಬ್ದ ಏನ್ ಶಬ್ದ ಅಂತ ಬರ್ತಾ ಇದ್ರೆ ಹೇಳೋ ಮುಂಚೆನೆ ಎಲ್ಲಾರನ್ನು ತೆರೆದು ಹಾಕ್ಬಿಡ್ತಾನೆ, ಕತ್ತರಿಸಿ ಹೋಗದು ಬಿಡ್ತಾನೆ ಎಲ್ಲಾರನ್ನು. ಒಂದ್ ಕಡೆ ಅಲ್ಲಿ ಪಾಂಡವರು ಸಿಗ್ತಾರೆ, ಪಾಂಡವರ ಮಕ್ಕಳು, ಅವ್ರನ್ನೆಲ್ಲ ಕತ್ತರಿಸಿ ಹಾಕ್ಬಿಡ್ತಾನೆ. ಏನಿದು ಶಿವನ ಕೋಪ ಕಾರಣವು, ಇವನು ಯಮನ ಕೋಪ ಕಾರಣವು, ಕೃಷ್ಣ ಅವರೆಲ್ಲ ಎಲ್ಲಿ ಹೋದ್ರು, ಹೀಗೆ ಮಾಡ್ಬಿಟ್ನಲ್ಲ. ಈ ತರ ಹತ್ಯೆ ಮಾಡಿದ ಅಶ್ವತ್ಥಾಮ ನೋಡೋದು ಭಯಂಕರ ಸ್ವರೂಪನಾಗಿದ್ದಂತೆ, ರಕ್ತ ಸೋರುವಂತಹ ಕತ್ತಿ, ಕೊಬ್ಬು ಮೆತ್ತಿದ ಗೊಂಚಲುಗಳು ಬಟ್ಟೆಯಲ್ಲಿವೆ, ಉಗ್ರವಾದ ಹುಬ್ಬು, ಕಚ್ಚಿದ ತುಟಿ, ಈ ತರ ಇದೆಲ್ಲವನ್ನ ಹೇಳ್ತಾ ಇದ್ದಾನೆ ಇವನಿಗೆ. ಆಮೇಲೆ ಕೃಪಾಚಾರ್ಯನಿಗೆ ಹೇಳ್ತಾನೆ, ಹೀಗೆ ಎಲ್ಲರನ್ನು ಕೊಂದಿದ್ದೀನಿ ನಾನು, ಎಲ್ಲರನ್ನು ಆಗಿದೆ, ಹಾಗಾದ್ರೆ ಪಾಂಡವರಲ್ಲಿ ಹುಡುಕ್ತೀನಿ ಅಂದಾಗ ಕೃಪಾಚಾರ್ಯ ಹೇಳ್ತಾನೆ, ಇಲ್ಲಪ್ಪ, ಅವರು ಕೃಷ್ಣ ರಕ್ಷಣೆಯಲ್ಲಿರೋರು ಸಿಗ್ತಾರೆಯೇ ಅಂತ ಕೇಳ್ತಾನೆ. ಮುಂದಿನ ನೋಡೋಣ.

0: ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಅಶ್ವತ್ಥಾಮನ ಭಯಂಕರ ಯುದ್ಧ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂ ಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
0: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ

0: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಹೂ ಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆಗೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ.

0: ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
4: बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
3: 12 సంవత్సరాల విశ్వాసం, అభివృద్ధి, ప్రజా సంక్షేమం.
5: ಇನ್ನು ಮುಂದೆ ಕೇಳಿ ಬರೋಣ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
6: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ಲಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
7: ನಮಸ್ಕಾರ.
6: ಸರ್, ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಸರ್, ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ? ಸರ್
7: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಏನಾಯಿತು, ಈ

ಸೊ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ

0: ಪ್ರಾಣಿಗಳು ಅಂದ್ರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂತ ಏನು ಬೆಳೆಗಳ ಮೇಲೆ ದಾಳಿ ಮಾಡದಂತ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನ ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸಬಹುದು.
1: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
0: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದ್ರೆ ಕನ್ಸರ್ವೇಷನ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದ್ರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ ಇಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರಬಹುದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
1: ಓಕೆ ಸರಿ, ತಾವು ಮೊದಲೇ ಹೇಳಿದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ನೀವು ಈಗ ಒಂದು ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದ್ರೆ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಸೊ ಹುಲಿಗೆ ನಿರ್ದಿಷ್ಟವಾದಂತ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದ್ರೆ ಈ ಹುಲಿ ಯೋಜನೆ 1973 ಬಂದ ದಿನದಿಂದ ಇವತ್ತಿನವರೆಗೂ ಬಹಳಷ್ಟು ನಾವು ಅಂದ್ರೆ ಅದಕ್ಕೆ ಅಂದ್ರೆ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ವಿಸ್ತಾರವಾದಂತ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್ ಮತ್ತೆ ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದ್ರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಹುಡುಕ್ತಾ ಆಚೆ ಕಡೆ ಬರ್ತಾ ಇದಾವೆ. ಮತ್ತೆ ಕಾರಿಡಾರ್ ಅಂತ ಏನ್ ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದ್ರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂತ ವೃದ್ಧಿ ಆಗ್ತಿರ್ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮ್ಗೆ ಈ ಸಂಘರ್ಷ ಕಾಣ್ತಾ ಇದೀವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣಬಹುದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದ್ರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣಬಹುದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು

0: ಕಾಣ್ತಾ ಇದ್ದೀವಿ ಅಂತಂದರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದರೆ ಇದರ ಭಾಳ ಮೈನರ್ ಮಿಲೆಟ್ಸು ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ, ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು, ಕಬ್ಬು ಇರ್ಬೋದು, ಈ ತರ ಹತ್ತು ಹಲವಾರು ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ, ನಾನು ಜಯರಾಮ್ ಸಾಗರದಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬ್ರಿ ಕೇಳೋದಂದ್ರೆ, ಅದನ್ನು ಕಾಡಿಗೆ ಸೌದೆ ತರಕ್ಕೆ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು, ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೆ ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ವರ್ಷದ ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತ ಇರ್ತಕ್ಕಂತ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ, ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ, ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾಡ್ ಅಂಚಿನವರೆಗೂ ಗ್ರ್ಯಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು, ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಜಾಗೂ ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
2: ಸರ್, ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
2: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
2: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ, ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವ್ದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು ಸಾಗರ ಅಂತನಾ? ಯಾವ
1: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು. ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ್ ಬರುತ್ತಾ ನೋಡ್ಕೊಂಡು ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ.

0: ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
1: ಧನ್ಯವಾದಗಳು ಜಯರಾಮ್.
2: ಆಮೇಲೆ ಸರ್ ಇನ್ನೊಂದು, ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
0: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
1: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100-150 ಕೆಜಿ ಅಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೆಯ್ಟಿನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100-200 liters ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು, ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 kg ಅಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಅಷ್ಟು ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನೆ ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ, ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೆ ಏನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೇ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರೆಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
1: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ
3: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
3: ನಾವು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ರಾಡಿ ಅಂತ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ, ನಂದೀಶ್ ಸರ್.
3: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ, ಹೇಳಿ.
3: ಸರ್, ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
3: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡಬಹುದು?
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ, ಹೇಳಿ ಏನು ಭೂಮಿಯ
3: ಸಮಸ್ಯೆ? ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
3: ವನ್ಯಜೀವಿ ಸಂಘದಲ್ಲ.
0: ಓಕೆ,
3: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊ ಬರ್ತಿದ್ರು.
0: ಓಕೆ,
3: 2017 ತಂತೀನಿ. ಅರಣ್ಯ ಇಲಾಖೆದವರು ಟೈಮ್ ಹೊಡೆದ್ರು.
0: ಓಕೆ,
3: ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಆಗ್ಯಾರ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಕಂದಾಯ ಸಾಹೇಬ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದು 10 ಸಭೆನೆ ಮಾಡಿದ್ರು. ಸರ್ವೆ ಜಂಟಿ ಸರ್ವೆ ಎಲ್ಲ ಆಯ್ತು.
0: ಓಕೆ,
3: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದು ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
0: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ, ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನು

0: ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನು ಕೈಗೊಂಡಿದೆ ಸರ್?
1: ಸೊ ಅದೇ, ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ, ಸೊ ಅಂದರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ, ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಯಾವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅಂದರೆ ಪ್ರಕರಣಗಳನ್ನೋದಕ್ಕಿನ್ನ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ದರಿಂದ ಏನಾಯಿತು, ಇಲ್ಲಿನ ನಾವೇನಾದ್ರೂ ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ಥರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು,
0: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೊಂದು ಕರೆ ಇದೆ. ಹಲೋ,
2: ನಮಸ್ತೆ.
0: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾರದು ಸರ್.
0: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
2: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನಂದಿ ಸರ್. ಸರ್ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತ ಹೇಳಿದ್ದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ರು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. ಅರ್ಧ ಲೀಟರ್ ಬಾಟ್ಲು, ಒಂದ್ ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
1: ಆಕ್ಚುಲಿ ಯಾವುದೇ ಒಂದು ಅಂದರೆ ಪಾರ್ಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದರೆ ಬಿಡುವಂಥ ಎಲ್ಲ ಪ್ರಕ್ರಿಯೆ ಮಾಡ್ತಿದ್ದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ಸನ್ನು ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕ್ಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂಥ ಎಲ್ಲ ಕ್ರಮನ ಇನ್ನು ಮುಂದೆ ತೊಗೊಳ್ಲಿಕ್ಕೆ ನಾನು ಅಂದರೆ ಕ್ರಮ ಜರುಗಿಸ್ತೀವಿ ಇನ್ನು ಮುಂದೆ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು?
1: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ, ಮತ್ತೆ ಅದರಿಂದ ಪ್ರಯೋಜನನೂ ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ, ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ, ಎಸ್ಪೆಷಲಿ ಈ ಒಂದು ಆನೆ ಇಂದ ಆಗ್ತಾ ಇರತಕ್ಕಂಥ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
0: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
3: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
0: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ನಮಸ್ತೆ ಸರ್.
1: ನಮಸ್ಕಾರ, ಹೇಳಿ.
3: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ರಿಗೆ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
1: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದೂ ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ,

0: ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ದರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋದು ಅದಕ್ಕೆ ಯಾವುದೂ ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಿ ಹೇಳಲಿಕ್ಕಾಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲ ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ, ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತ ಹೇಳಿ ಯಾವುದು ನಿರ್ದಿಷ್ಟವಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ. ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು.
1: ಸರ್ ಇನ್ನೊಂದು ಪ್ರಶ್ನೆ, ಹಂದಿಗಳು ನಿಮ್ಮ ಕಾಡಿನಲ್ಲಿ ಅದಕ್ಕಿಂತ ನಾಡಿನಲ್ಲೇ ಜಾಸ್ತಿ ಇವೆಲ್ಲ ಯಾವ ರೀತಿ ಅವಾಯ್ಡ್ ಮಾಡಬಹುದು?
2: ಯಾವುದು
1: ಹಂದಿಗಳು? ಹಂದಿಗಳು
0: ಇದ್ರದ್ದು ಅದೇ ಅದಕ್ಕೆ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಷ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟ್ ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್? ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ?
1: ಇಂಟೆಲಿಜೆನ್ಸ್ ಪ್ರಕಾರ ಅಂತ ಅನ್ಬಿಟ್ಟು ಹೇಳಿದ್ರು ಸರ್ ಮೊದಲು ಮಧ್ಯೆ ಒಂದ್ಸತಿ.
0: ಏನು ಏನು
1: ಅದ್ರ ಬಗ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಏನು ಎತ್ತರವಾದ ಬೆಟ್ಟದಲ್ಲಿ ಜಲಮಾಲ್ಗಳು ನೋಡಕ್ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು GS ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು AI ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದ್ರೆ ಅನಿಮಲ್ ಯಾವ ತರದ ಅನಿಮಲ್ ಅಂತ ಹೇಳು ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತು

0: ಇಂಪಾರ್ಟೆಂಟ್ ಅಲ್ಲಿ ಅಂದ್ರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಿ ಹಾನಿನ ಪ್ರಾಣ ಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು AI ಕ್ಯಾಮ್ರಾದಾಯಿತು. ಅದೇ ರೀತಿ GSM ಕ್ಯಾಮ್ರಾಗಳು ನಾವು 50 GSM ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರೋಕ್ಕಿಂತ ಮುಂಚೆನೇ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟ್ ಆಗಿ ಮಾಹಿತಿನ ಜನರಿಗೆ ತಲುಪಿಸೋಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
1: ಓಕೆ, ಧನ್ಯವಾದ.
2: ಆನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಇಲ್ಲೇನಾದ್ರು ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಐಡೆಂಟಿ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ಥರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ ಮಾಡ್ತೀವಿ.
1: ಓಕೆ ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದೆ. ಸರಿ, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ನ ಹೇಗೆ ಯಾವ ಥರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ಥರ ಒಂದು ಮಾನದಂಡನ ಇಟ್ಕೊಂಡು ಮಾಡ್ತಾರ ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ನ ನಾವು ಈಗ ನೋಡ್ತಾ ಇದ್ದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತಿನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು 2 ವರ್ಷದಲ್ಲಿ ಎಲ್ಲ
0: 2-3 ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದೀಶ್ ಇದ್ದಾರೆ.
3: ಸಿಎಫ್
1: ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ, ಸಿಎಫ್ ಸರ್ ಇದ್ದಾರೆ ಹೇಳಿ. ನಂದೀಶ್
3: ಸರ್,
0: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಚಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
0: ಹೌದು,
3: ಅದರಲ್ಲಿ ಆಲ್ಮೋಸ್ಟ್ ನಮ್ಮ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
3: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
3: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್?
0: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದ್ರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
3: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10-20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
0: ಹೌದೌದು.
3: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರು ಸುಮಾರು ಸಂಗತಿಗಳಿದಾವೆ.
0: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ.

0: ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನು ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೆ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
1: ಅವರಿಗೆ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸ್ ಬರ್ತಾರೆ ಸರ್, ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
0: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
1: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
0: ಹೇಳಿ ಹೇಳಿ
1: ಸರ್. ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಅಂದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
0: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
2: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀವಿ. ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
0: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣ ಹಾನಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣ ಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ ಇಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದ್ರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯ್ತು ಅಥವಾ ಒಂದು ಹಾಸ್ಪಿಟಲೈಸ್ ಆದ್ರು ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನು ಭರಿಸುವಂತ ಎಲ್ಲಾ ಕ್ರಮನು ಜರುಗಿಸ್ತಾ ಇದೆ.
2: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
0: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
2: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು, ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣ ಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ, ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದ್ ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದ್ರೂ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ತರ ಆಗುವಂತ ಸಾಧ್ಯತೆ ಇರುತ್ತೆ.
2: ಸರಿ, ತಾವು ಹೇಳ್ದಂಗೆ ಈ ತರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ತರ ಒಂದು ಸಂಘರ್ಷವನ್ನ ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ತರ ಬೇಕು ಸರ್?
0: ಇದೇ ಬಹಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಬಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತೆ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ

0: ನಮ್ಮ ಜನಗಳು ಸಹಿತ ಅಂದರೆ ವಿಶ್ವಾಸ, ಇದು ಏನು ಇಲಾಖೆ ಮತ್ತು ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದರೆ ಈ ಒಂದು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾವು ಹೊಸಬೀರೋಳ್ ಮುಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರೋಳ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನೇ ಆಗಿದೆ ಸರ್. 17 ಜನದ ದುರಸ್ತಿಯಾಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊಂಡು ಬಂದಿದ್ದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದ್ವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್. ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಯಲ್ಲಿ ಬರುತ್ತಾ ಇದು? ವಲಯಾಧಿಕಾರಿಗಳು ನಮ್ಮ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನು ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ ಇದೆ ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಉರ್ಲಳ್ಳಿ ಹಾಡಿಂದ ಮಣಿಕಂಠ ಅಂತ.
1: ಹಾ ಮಣಿಕಂಠ ಅವ್ರೆ, ಹೇಳಿ ನಮ್ ಜೊತೆ ನಂದಿಸಲಿದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಾವು ಅರಣ್ಯದಲ್ಲಿ ಮತ ಮಾಡ್ತಿದ್ದಲ್ಲಿ ಜಮೀನ್ ಮಾಡ್ತಿದ್ದ ಸರ್. ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೆಂಚ್ ಹೊಡೆದು ಬಿಟ್ಟಾದ್ನೆ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರ ಸರ್.
0: ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
0: ಲಕ್ಷ್ಮಣಪುರ
3: 31-32 ಸರ್ವೆ ನಂಬರ್
0: 31-32.
3: ಅಲ್ಲಿ ಇಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತಿದ್ರು. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಟ್ರೆಂಚ್ ಹೊಡೆದಾರ.
0: ಟ್ರೈಬಲ್ ಇದಕ್ಕೆ ಬರ್ತೀರಾ?
3: ಹೌದು ಸರ್, ನಾವು ಟ್ರೈಬಲ್ ಕಮ್ಯುನಿಟಿಗೆ ಬರ್ತಾ ಇರೋದು.
0: ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
3: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
0: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ?
3: FRA
0: ನಲ್ಲಿ ಹಾಕಿದ್ರೆ ಅದರದು ಏನು ಆಗೋಗಿ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆತಕ್ಕಂತ ಒಂದು ನಿಟ್ಟಿನಲ್ಲಿ ನಮ್ಮ ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನ ಮಾಡುತ್ತೆ ಸರ್? ಯಾವ
0: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
1: ಇದ್ದೆ,
0: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ.

0: ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತ ಏನ್ ಹೇಳ್ತೀವಿ ಡಿ ಆರ್ ಎಫ್ ಓಗಳು ಇರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ ಏನು ಪೈಲಟ್ ಲೈಸೆನ್ಸು ಕೊಡ್ಸಿದೀವಿ ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
1: ಸರಿಗೆ ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷನವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳಿದ್ನಲ್ಲ, ಫಸ್ಟ್ ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳಿದ್ನಲ್ಲ ಈ ರೈಲ್ ಬ್ಯಾರಿಕೇಡ್, ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂದರೆ ಹೇಗೆ ಸರ್, ಯಾವ ಥರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
0: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟಲ್ಲೇ ಭಾಳ ಕ್ಲೀನಾಗಿ ಹೇಳಿದ್ದಾರೆ. ಸೊ 1976 ಅನ್ನೋಂಥ ಒಂದು 1926 ಸಾರಿ 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363-08040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
0: ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ.
1: ಸರಿ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದರೂ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ಥರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
0: ಖಂಡಿತ ಖಂಡಿತ, ಯಾಕೆಂದರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPFನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ಲ್ಲಿ ಇರ್ಬೋದು ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದ್ರೂ ಯಾವ್ದಾದ್ರು ಮೂವ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ ಕುಂಬಿಂಗ್ ಮಾಡ್ತಾ ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಸೊ ಎಲಿಫೆಂಟ್ ಟಾಸ್ಕ್

0: ಅವರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನೂ ಹೊಂದಿದೆ 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನು ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳಾಗಿದ್ದಾಗ ಈ ನಂಬರ್ ಕರೆ
0: ಮಾಡಬಹುದು.
1: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು.
1: ಹೌದು,
0: ಅಂದರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೇ ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರೆ, ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನು ಕೈಗೊಳ್ಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ. ಯಾವುದೇ ಕಾರಣಕ್ಕೂ ಅವ್ರನ್ನ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೀನಿ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು

0: ಬೀನಿಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೇ, ಕೇಳಿದ್ದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೇ, ಕೇಳಿದ್ದೀರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ನಿಮಗ್ನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಜಾಕ್ಲಿನ್ ಮೇರಿ, ನನ್ಗೆರೆ ಶಿವಾಜಿ, ಚೇತನ, ಅಶೋಕ್ ಮತ್ತು ಕಿರಣ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳನ್ನ. ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ನಿಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪನಾನಿಯವರ ಜನ್ಮದಿನಾಚರಣೆ ಹಾಗೂ ಭಾರತ ಕ್ರಿಕೆಟ್ ತಂಡಕ್ಕೆ ಮೊದಲ ವಿಶ್ವಕಪ್ ಲಭಿಸಿದ ದಿನ. ಜೂನ್ 25ರಂದು ಭಾರತವು ಸುಚೇತಾ ಕೃಪನಾನಿಯವರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತದೆ. ಅವರ ಕೊಡುಗೆಗಳು ರಾಷ್ಟ್ರದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿವೆ. ಸುಚೇತಾ ಕೃಪನಾನಿಯವರ ಜನ್ಮ ವಾರ್ಷಿಕೋತ್ಸವ 2025 ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರ ಚೊಚ್ಚಲ ಬದ್ಧತೆ ಮತ್ತು ಭಾರತೀಯ ರಾಜಕೀಯದಲ್ಲಿ ಅವರ ಪತ್ರಕರ್ತ ಪಾತ್ರವನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತದೆ. ಸುಚೇತಾನಿ ಕೃಪನಾನಿಯವರು ಜೂನ್ 25, 1908ರಂದು ಜನಿಸಿದರು. ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿರಲಿಲ್ಲ, ಬದಲಾಗಿ ಪತ್ರಕರ್ತ ರಾಜಕಾರಣಿಯಾಗಿ ಇದ್ದರು. ಅವರ ಕೊಡುಗೆಗಳು ಭಾರತೀಯ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿವೆ. ಅವರು ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯ

ಮಂತ್ರಿಯಾಗಿದ್ದರು ಮತ್ತು ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ರಾಷ್ಟ್ರದ ಇತಿಹಾಸದಲ್ಲಿ ಧೈರ್ಯ ಮತ್ತು ನಾಯಕತ್ವವನ್ನು ಸಾಕಾರಗೊಳಿಸಿದ್ದರು. ಸುಚೇತಾ ಕೃಪಲಾನಿಯವರು ಪಂಜಾಬ್ ಅಂಬಾಲದಲ್ಲಿ ಸುಶಿಕ್ಷಿತ ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಎಸ್ಎನ್ ಮಜುಂದಾರ್ ಸರ್ಕಾರಿ ವೈದ್ಯರಾಗಿದ್ದರು ಮತ್ತು ತಾಯಿ ಗೃಹಿಣಿಯಾಗಿದ್ದರು. ಇವರು ಇಂದ್ರಪ್ರಸ್ಥ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ನಂತರ ದೆಹಲಿ ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ ಪದವಿಯನ್ನು ಪಡೆದರು. ಭಾರತದ ದೊಡ್ಡ ಕ್ರಾಂತಿಯ ಸಮಯದಲ್ಲಿ ಸುಚೇತಾ ಕೃಪಲಾನಿಯವರ ರಾಜಕೀಯ ಪ್ರವೇಶವಾಯಿತು. ಇವರು 1936 ಸ್ವತಂತ್ರ ಹೋರಾಟಗಾರ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ಆಚಾರ್ಯ ಕೃಪಲಾನಿಯವರನ್ನ ವಿವಾಹವಾದರು. 1938 ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿ ವಿದೇಶಾಂಗ ಇಲಾಖೆ ಮತ್ತು ಮಹಿಳಾ ವಿಭಾಗದ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದರು. 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದಲ್ಲಿ ಗಾಂಧಿ ತತ್ವಗಳಿಗೆ ಅವರ ಆಳವಾದ ಬದ್ಧತೆ ಸ್ಪಷ್ಟವಾಗಿತ್ತು. 1946 ಸಂವಿಧಾನ ಸಭೆಯಲ್ಲಿ ಯುನೈಟೆಡ್ ಪ್ರಾಂತ್ಯಗಳನ್ನು ಪ್ರತಿನಿಧಿಸಲು ಕೃಪಲಾನಿಯವರನ್ನ ಆಯ್ಕೆ ಮಾಡಲಾಯಿತು. ಸಂವಿಧಾನ ಸಭೆಗೆ ಉದ್ಘಾಟನಾ ಭಾರತೀಯ ಧ್ವಜವನ್ನು ಪ್ರಸ್ತುತಪಡಿಸಿದ ಸಮಿತಿಯ ಭಾಗವಾಗಿದ್ದರು. 1947 ಭಾರತ ಸ್ವತಂತ್ರ ಪಡೆದ ನಂತರ ಸುಚೇತಾ ಕೃಪಲಾನಿ ದೇಶದ ರಾಜಕೀಯ ಭೂದೃಶ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವುದನ್ನು ಮುಂದುವರೆಸಿದರು. ಅವರು ಸಂವಿಧಾನ ಸಭೆಗೆ ಆಯ್ಕೆಯಾದರು. ಅಲ್ಲಿ ಅವರು ಭಾರತೀಯ ಸಂವಿಧಾನದ ರಚನೆಗೆ ಕೊಡುಗೆ ನೀಡಿದರು. ಇವರು 1950 1952 ಪ್ರಾಂತೀಯ ಸಂಸತ್ತಿನ ಸದಸ್ಯರಾಗಿ 1952-56 ಅವಧಿಯಲ್ಲಿ ಮೊದಲ ಲೋಕಸಭೆಯ ಸದಸ್ಯರಾಗಿ ಮತ್ತು 1957-1962 ಎರಡನೆಯ ಲೋಕಸಭೆಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರ ವಾಗ್ಮೀಯತೆ, ಬುದ್ಧಿವಂತಿಕೆ ಮತ್ತು ಸಾರ್ವಜನಿಕ ಸೇವೆಗೆ ಸಮರ್ಪಣೆ ಅವರನ್ನು ಲೋಕಸಭೆಯಲ್ಲಿ ಗೌರವಾನ್ವಿತ ವ್ಯಕ್ತಿಯನ್ನಾಗಿ ಮಾಡಿತು. ಆದಾಗ್ಯೂ 1963 ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇವರ ವೃತ್ತಿ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲಾಗಿ ಉಂಟಾಯಿತು. ಸುಚೇತಾ ಕೃಪಲಾನಿ ಯಾವುದೇ ಭಾರತೀಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಭಾರತೀಯ ರಾಜಕೀಯದಲ್ಲಿ ಮಹಿಳೆಯರಿಗೆ ಹೊಸ ಅಡಿಪಾಯವನ್ನು ಹಾಕಿಕೊಟ್ಟರು. ಮಾಜಿ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿಯವರು ಅಕ್ಟೋಬರ್ 1963 ಮಾರ್ಚ್ 1967 ಈ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು. ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಸುಚೇತಾ ಕೃಪಲಾನಿ ರಾಜ್ಯದ ಮೂಲಸೌಕರ್ಯ, ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಗಳನ್ನು ಸುಧಾರಿಸುವತ್ತ ಗಮನ ಹರಿಸಿದರು. ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸಲು ಮತ್ತು ಸಮಾಜದ ಹಿಂದುಳಿದ ವರ್ಗಗಳ ಉನ್ನತಿಗಾಗಿ ಅವರು ಅವಿಶ್ರಾಂತವಾಗಿ ಶ್ರಮಿಸಿದರು. ಅವರ ಆಡಳಿತವು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಮತ್ತು ಆಡಳಿತವನ್ನು ಸುಧಾರಿಸಲು ಭವಿಷ್ಯದ ನಾಯಕರಿಗೆ ಉನ್ನತ ಗುಣಮಟ್ಟವನ್ನು ನಿಗದಿಪಡಿಸುವ ಪ್ರಯತ್ನಗಳಿಂದ ಗುರುತಿಸಲ್ಪಟ್ಟಿದೆ. 1967 ರಾಜ್ಯ ನೌಕರರ ದೀರ್ಘಕಾಲದ ಮುಷ್ಕರವನ್ನು ಯಶಸ್ವಿಯಾಗಿ ಪರಿಹರಿಸುವುದು ಅವರ ಗಮನಾರ್ಹ ಸಾಧನೆಗಳಲ್ಲಿ ಒಂದಾಗಿದೆ. 1954 ಟರ್ಕಿಗೆ ಸಂಸದೀಯ ನಿಯೋಗ, 1961 ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, 1949 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಂತಹ ಹಲವಾರು ಅಂತಾರಾಷ್ಟ್ರೀಯ ನಿಯೋಗಗಳಲ್ಲಿ ಕೃಪಲಾನಿ ಕೂಡ ಭಾಗವಹಿಸಿದ್ದರು. ಅವರು ಭಾರತೀಯ ರಾಜಕೀಯದಲ್ಲಿ ಮಹಿಳೆಯರಿಗೆ ದಾರಿ ಮಾಡಿಕೊಟ್ಟರು. ಪೀಳಿಗೆಯ ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯ ಪಾತ್ರ ವಹಿಸಲು ಪ್ರೇರಣೆಯಾದರು. ಗಾಂಧಿವಾದಿ ತತ್ವಗಳಿಗೆ ಅವರ ಸಮರ್ಪಣೆ, ಸಾಮಾಜಿಕ ನ್ಯಾಯಕ್ಕಾಗಿ ಅವರ ಬದ್ಧತೆ ಮತ್ತು ಅವರ ಅಚಲ ದೇಶಭಕ್ತಿ ಇಂದಿಗೂ ಭಾರತೀಯರಿಗೆ ಸ್ಫೂರ್ತಿ ನೀಡಿದೆ. ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ, ಭಾರತ 1983 ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ 3ನೇ ಆವೃತ್ತಿಯಾಗಿತ್ತು. ಇದು 1983 ಜೂನ್ 6 25 ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ ನಡೆಯಲಾಯಿತು ಮತ್ತು ಭಾರತ ಗೆದ್ದುಕೊಂಡಿತು. 8 ದೇಶಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದವು. ಇಂಗ್ಲೆಂಡ್, ಭಾರತ, ಪಾಕಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ಸೆಮಿಫೈನಲ್ಗೆ ಅರ್ಹತೆ ಪಡೆದವು. ಪ್ರಾಥಮಿಕ ಪಂದ್ಯಗಳನ್ನು ತಲಾ 4 ತಂಡಗಳ 2 ಗುಂಪುಗಳಲ್ಲಿ ಆಡಿಸಲಾಯಿತು ಮತ್ತು ಪ್ರತಿ ದೇಶವು ತನ್ನ ಗುಂಪಿನಲ್ಲಿರುವ ಇತರರೊಂದಿಗೆ 2 ಬಾರಿ ಆಡಿತು. ಈ ಗುಂಪಿನಲ್ಲಿ ಆಗ್ರಾ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆದವು. ಪಂದ್ಯಗಳು ಪ್ರತಿ ಇನ್ನಿಂಗ್ಸ್ಗೆ 60 ಓವರ್ಗಳನ್ನು ಒಳಗೊಂಡಿದ್ದವು ಮತ್ತು ಸಾಂಪ್ರದಾಯಿಕ ಬಿಳಿ ಉಡುಪು ಮತ್ತು ಕೆಂಪು ಚೆಂಡುಗಳೊಂದಿಗೆ ಆಡಲ್ಪಟ್ಟವು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 55 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪುಸ್ತಕದಿ ದೊರೆತರಿವು,
4: ಪುಸ್ತಕದಿ ದೊರೆತರಿವು,
3: ಮಸ್ತಕದಿ ತಳೆದ ಮಣಿ,
4: ಮಸ್ತಕದಿ ತಳೆದ ಮಣಿ,
3: ಚಿತ್ತದೊಳು ಬೆಳೆದರಿವು,
4: ಚಿತ್ತದೊಳು ಬೆಳೆದರಿವು,
3: ತರು ತಳೆದ ಪುಷ್ಪ,
4: ತರು ತಳೆದ ಪುಷ್ಪ,
3: ವಸ್ತು ಸಾಕ್ಷಾತ್ಕಾರ,
4: ವಸ್ತು ಸಾಕ್ಷಾತ್ಕಾರ,
3: ಅಂತರೀಕ್ಷಣೆಯಿಂದ,
4: ಅಂತರೀಕ್ಷಣೆಯಿಂದ,
3: ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ,
4: ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ.
3: ನನಗೆ ಅತ್ಯಂತ ಪ್ರಿಯವಾದಂಥ ಮುಕ್ತಕಗಳಲ್ಲಿ ಬಹುಶಃ ಇದು ಒಂದು ಅಂತ ಅನಿಸುತ್ತೆ. ಬಹಳ ಸುಂದರವಾದಂಥ ಪದ ಜೋಡಣೆ, ಅರ್ಥ ಕೂಡ ಹಾಗೆ ನೇರವಾಗಿ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಪುಸ್ತಕದ ಬದನೆಕಾಯಿಗಳು ಅಂತ ಇರ್ತಾರೆ. ಎಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಎಲ್ಲ ಉರು ಹೊಡ್ಕೊಂಡಿರ್ತಾರೆ. ಒಂದು ಹಂತದವರೆಗೆ ಅಂಥವರೇ ಫಸ್ಟ್ ರ್ಯಾಂಕ್ ಬರ್ತಾ ಇರ್ತಾರೆ. ಯಾರು ಚೆನ್ನಾಗಿ ಉರು ಹೊಡಿತಾರೋ ಅವ್ರು ಫಸ್ಟ್ ರ್ಯಾಂಕ್ ಬಂದರು. 1ನೇ ಕ್ಲಾಸಿಂದ ಬಹುಶಃ 5ನೇ ಕ್ಲಾಸ್ವರೆಗೂ ಇದು ಖಂಡಿತ ಈ ಥರ ನಡೆಯುತ್ತೆ, ಉರು ಹೊಡೆದ್ರೆ ಫಸ್ಟ್ ರ್ಯಾಂಕು ಅಂತ. 6ನೇ ಕ್ಲಾಸ್ ಆದಮೇಲೆ ಸ್ವಲ್ಪ ಅದಕ್ಕಿಂತ ವಿಭಿನ್ನವಾದಂಥ ರೀತಿಯ ಪರೀಕ್ಷೆಗಳು ಶುರುವಾಗುತ್ತೆ. ಬರೀ ಉರು ಹೊಡೆದು ಪಾಸ್ ಮಾಡೋಕ್ಕಾಗಲ್ಲ, ಯೋಚನೆ ಮಾಡುವಂಥ ಶಕ್ತಿ ಬೇಕಾಗತ್ತೆ. ಹಾಗೆ ಮುಂದುವರಿತಾ 10ನೇ ಕ್ಲಾಸು ದಾಟಿದ ಮೇಲೆ ಸುಮ್ಮನೆ ಉರು ಹೊಡ್ಕೊಂಡು ಬಂದು ನಾನು ಪರೀಕ್ಷೆ ಬರೀತೀನಿ ಅಂತಂದರೆ 1 ಮಾರ್ಕು ಕೂಡ ನನಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಜೀವನದಲ್ಲೂ ಕೂಡ ನಾವು ನೋಡ್ತೀವಿ. DVJ ಅವರು ಅದನ್ನೇ ಹೇಳ್ತಿರೋದು. ಇದರ ಹಿಂದಿನ ಮುಕ್ತಕದಲ್ಲೇ ಹೇಳಿದರು, ವಿಚಾರ ಯುಕ್ತಿಗಳು ಒನಕೆಯನ್ನಾಗಿಸ್ಕೊಂಡು ನಾವು ವಸ್ತುಗಳನ್ನು ನೋಡಬೇಕು, ವಿಚಾರಗಳನ್ನು ನೋಡಬೇಕು. ಸೊ ಅದು ಮಾಡಬೇಕಾಗಿರೋದು ನಾವು ನಮ್ಮ ಆಂತರ್ಯದ ಒಂದು ವಿಶೇಷ ಶಕ್ತಿಯನ್ನು ಉಪಯೋಗಿಸ್ಕೊಂಡು. ಪುಸ್ತಕದಲ್ಲಿರುವಂಥ ಅನೇಕ ವಿಚಾರಗಳನ್ನು ನಾವು ಓದ್ತೀವಿ, ಅದನ್ನು ಓದಿದಾಗ ಓ ತುಂಬ ಚೆನ್ನಾಗಿದೆಯಪ್ಪ ಅಂತಲೂ ಅನಿಸುತ್ತೆ. ಬಹುಶಃ DVJ ಅವರ ಈ ಕಗ್ಗದ್ದೇ ನಾವು ಉದಾಹರಣೆ ಅಂತ ತಗೋಬೋದು. ನಾನು ಕೂಡ ಕಗ್ಗವನ್ನು ಓದ್ತಾ ಇದ್ದಾಗ ಮೊದಲದು ಪುಸ್ತಕದಲ್ಲಿ ಓ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ಇತ್ತು, ಅದು ಹೊರಗಿತ್ತು. ಈಗ ಸ್ವಲ್ಪ ಸ್ವಲ್ಪ ಒಳಗಡೆ ಬರೋದಕ್ಕೆ ಪ್ರಾರಂಭ ಆಗಿದೆ. ಈಗ ಅದರ ಸೌಂದರ್ಯವನ್ನು ನಾವು ಅರ್ಥ ಮಾಡಿಕೊಂಡು ಸವಿಯೋದಕ್ಕೆ ಹೆಚ್ಚು ಸಾಧ್ಯವಾಗುತ್ತೆ. ಸೊ ಹಾಗೆ ಹೊರಗಿನ ಪುಸ್ತಕದಲ್ಲಿ ನಾನು ಓದಿ ಕೇವಲ ಆ ಮಟ್ಟದಲ್ಲಿ ಮಾತ್ರ ನಾನು ಪ್ರದರ್ಶನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಾಗ ಆ ಜ್ಞಾನ ಎಲ್ಲಿರುತ್ತಪ್ಪ ಅಂದರೆ ಅದು ಹೊರಗೆ ಇರುತ್ತೆ, ಅದು ಒಳಗಡೆಗೆ ಬರಲ್ಲ ಅಂತ. ಆದರೆ ಹೊರಗಿನಿಂದ ನೋಡೋರಿಗೆ ಅದು ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಓ ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ, ಓ ಎಷ್ಟೆಲ್ಲ ಹೇಳ್ತಾರಪ್ಪ, ಎಷ್ಟು ತಿಳ್ಕೊಂಡಿದ್ದಾರಪ್ಪ ಅಂತ. ಸೊ ಹೊರಗಿನಿಂದ ನೋಡೋರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ, ನಮಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ನಾವೇನೋ ಅಲಂಕಾರ ಮಾಡಿಕೊಂಡಾಗ. ಸೊ ಹಾಗೆ ಈ ಪುಸ್ತಕದಲ್ಲಿರೋದನ್ನು ಮಾತ್ರ ನಾನು ಉರು ಹೊಡ್ಕೊಂಡು 4-5 ಜನರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದರೆ ಅದು ನನ್ನ ತಲೆ ಮೇಲೊಂದು ಕಿರೀಟ ಇಟ್ಕೊಂಡಂಗೆ. ಸುಂದರವಾಗೇನೋ ಇದೆ, ಆದರೆ ಇದಿನ್ನೂ ಹೊರಗೆ ಇದೆ, ನನ್ನ ತಲೆಯಿಂದ ಹೊರಗೆ. ಮಸ್ತಕ, ಮಸ್ತಕ ಅಂದರೆ ತಲೆ, ತಲೆಯ ಮೇಲೊಂದು ಮಣಿ ಕೂಡಿಸ್ಕೊಂಡಿದ್ದೀನಿ ನಾನು ಅಷ್ಟೇ. ಅದು ನನ್ನ ಪ್ರಭೆಯಲ್ಲ, ಪುಸ್ತಕದಲ್ಲಿದ್ದಂಥದ್ದನ್ನು ನನ್ನ ಮೇಲೆ ಇಟ್ಕೊಂಡಿದ್ದೀನಿ. ಏನೋ ಅಕಸ್ಮಾತ್ ಆಗ ಇಲ್ಲಿದೆ, ಅದನ್ನೇ

0: ಹೇಗಾದ್ರೆ ಇನ್ನೊಬ್ರು ಕೂಡ ಇಟ್ಕೋಬಹುದು, ಮತ್ತೊಬ್ರು ಕೂಡ ಇಟ್ಕೋಬಹುದು.
1: ಮಣಿ ಪುಸ್ತಕದಲ್ಲಿದ್ರೂ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನಾವು ಯಾವುದಕ್ಕೆ ಕೊಡಬೇಕು ಅಂತಂದರೆ, ಚಿತ್ತದೊಳು ಬೆಳೆದರಿವು. ನಮ್ಮ ಚಿತ್ತದಲ್ಲಿ ಈ ಅರಿವು ಅನ್ನುವಂಥ ಬೆಳಕು ಮೂಡಬೇಕಂತೆ. ಆವಾಗ ಏನು ವ್ಯತ್ಯಾಸ ಏನು? ತಲೆಯ ಮೇಲೆ ಬರೀ ಕಿರೀಟವನ್ನು ಹೊತ್ತು ನಾನೀಗ ತಿರುಗಾಡ್ತಾ ಇಲ್ಲ, ನನ್ನ ಒಳಗೆ ಅದಿದೆ, ಕಿರೀಟ ಬಿದ್ದರೂ ತೊಂದರೆ ಇಲ್ಲ, ಅಂತರ್ಯದಲ್ಲಿ ಆ ಬೆಳಕು ಸದಾಕಾಲ ಬೆಳಗ್ತಾ ಇರುತ್ತೆ. ಇದರ ವಿಶೇಷತೆ ಹೇಗಪ್ಪ ಅಂತಂದರೆ, ತರು ತಳೆದ ಪುಷ್ಪ. ಒಂದು ಪ್ಲಾಸ್ಟಿಕ್ ಹೂವು, ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಹೂವು ಕೊಡ್ತಾರೆ, ಎಷ್ಟೋ ಸರ್ತಿ ಅದು ಪ್ಲಾಸ್ಟಿಕ್ ಹೂವು. ಆ ಪ್ಲಾಸ್ಟಿಕ್ ಹೂವಿನಲ್ಲಿ ಯಾವ ಗಂಧವೂ ಇಲ್ಲ, ಯಾವ ರಸವೂ ಇಲ್ಲ, ಕೇವಲ ನೋಟಕ್ಕಷ್ಟೇ ಹೂವು. ಆದರೆ ಬದಲಿಗೆ ಗಿಡದಿಂದ ಕಿತ್ತು ಒಂದು ಹೂವನ್ನು ನಾವು ನೋಡಿದರೆ ಆ ಹೂವಿನೊಳಗೆ ತರುವಿನ ರಸ ಇರುತ್ತೆ. ತರು ಅಂದರೆ ಗಿಡ, ಆ ಗಿಡದ ರಸ ಅದರಲ್ಲಿ ತುಂಬಿರುತ್ತೆ. ಗಿಡ ತನ್ನೆಲ್ಲ ಶಕ್ತಿಯನ್ನು ಧಾರೆ ಎರೆದು ಒಂದು ಹೂವನ್ನು ಸೃಷ್ಟಿ ಮಾಡುತ್ತೆ, ಎಲ್ಲ ಸುಗಂಧವನ್ನು ಹೂವಿನೊಳಗಡೆ ಶೇಖರಿಸಿಟ್ಟಿರುತ್ತೆ. ಸೊ ಅದು ತಾನಾಗಿಯೇ ತನ್ನ ರಸವನ್ನು ಅದರಲ್ಲಿ ಸೇರಿಸಿ ಮೂಡಿಸಿದಂತಹ ಒಂದು ವಿಶೇಷವಾದಂಥ ಸೃಷ್ಟಿಯ ಒಂದು ಸೃಷ್ಟಿಯದು. ಆ ಪರಿಕಲ್ಪನೆ ನಮ್ಮೆಲ್ಲರಿಗೂ ಆಂತರ್ಯದಲ್ಲಿ ಬರಬೇಕು. ಸೊ ನಮಗೆ ಜ್ಞಾನದ ಉದಯವಾಗಬೇಕು ಅಂತಂದರೆ ಯಾವುದೋ ಪುಸ್ತಕದಲ್ಲಿರೋದನ್ನು ಉರು ಹೊಡೆದ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಓಡಾಡೋದಲ್ಲ, ಆ ವಿಚಾರ ನಮ್ಮ ಮನಸ್ಸಿನ ಒಳಗಡೆ ಹೋಗಬೇಕು. ತರು ತಳೆದ ಪುಷ್ಪವಾದಾಗ ಮಾತ್ರ ನಮ್ಮ ಒಳಗೆ ಅರಿವು ಬರುತ್ತೆ. ಇದು ಹೇಗೆ ಸಾಧ್ಯ ಅಂತಂದರೆ, ವಸ್ತು ಸಾಕ್ಷಾತ್ಕಾರವಾಗಬೇಕು ಅಂತಂದರೆ ಅಂತರೀಕ್ಷಣೆಯಿಂದ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಹಿಂದಿನ ಮುಕ್ತಕದಲ್ಲಿ ಹೇಳಿದಂತೆಯೇ ಹೊರಗಿನಿಂದ ಬಂದಂತಹ ವಿಚಾರಗಳನ್ನು, ವಿಷಯಗಳನ್ನು ನನ್ನ ಸ್ವಂತದ ಆಲೋಚನೆಗಳಿಂದ ಸಂಸ್ಕರಿಸಿದಾಗ ನನ್ನ ಒಳಗಡೆ ಆ ವಿಚಾರಗಳು ಭದ್ರವಾಗಿ ಕೂತ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಬರೀ ಶಾಸ್ತ್ರೀತನ, ಬರೀ ಪಾಂಡಿತ್ಯ. ಇದು ಡಿ ವಿ ಜಿ ಅವರು ಈ ಮಾತನ್ನು ಹೇಳಿರುವಂಥದ್ದು ನಮ್ಮ ಬಹುಶಃ ಎಲ್ಲ ಗ್ರಂಥಗಳಲ್ಲೂ ಪದೇ ಪದೇ ಉಲ್ಲೇಖವಾಗಿದೆ. ಉಪನಿಷತ್ತುಗಳಿಂದ ಮೊದಲುಗೊಂಡು ನಮ್ಮ ಎಲ್ಲ ಪುರಾಣಗಳು ಅದು ಇದು ಎಲ್ಲದರಲ್ಲೂ ಕೂಡ ಅನೇಕ ಬಾರಿ ಇದೇ ಮಾತನ್ನು ಬೇರೆ ಬೇರೆ ಮಹಾನ್ ಚಿಂತಕರು, ಬೇರೆ ಬೇರೆ ಮಹಾನ್ ಜ್ಞಾನಿಗಳು, ಋಷಿಗಳು ಇದನ್ನು ಹೇಳಿದ್ದಾರೆ. ಪದೇ ಪದೇ ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ, ಈ ನಡವಳಿಕೆಯನ್ನು ನಾವು ಅನೇಕ ಸರ್ತಿ ನಮ್ಮ ಸುತ್ತಮುತ್ತಲೂ ಕಾಣ್ತೀವಿ. ಏನೋ ಚೂರುಪಾರು ತಿಳ್ಕೊಂಬಿಟ್ಟು ನಾನೇ ಎಲ್ಲವನ್ನೂ ತಿಳಿದಂಥ ಪರಮಜ್ಞಾನಿ ಅನ್ನೋ ರೀತಿಯಲ್ಲಿ ಆ ಸೋಗಿನಲ್ಲಿ ಓಡಾಡುವಂಥ ಡೊಂಗಿ ವ್ಯಕ್ತಿಗಳು ಅನೇಕ ಜನ ನಮ್ಮ ಮಧ್ಯೆ ಇರ್ತಾರೆ. ನಾವು ಅದ್ರ ಬಗ್ಗೆ ಜಾಗೃತರಾಗಬೇಕು ಅನ್ನೋದು ಒಂದಾದರೆ, ಆ ರೀತಿ ನಾವಾಗೋದು ಬೇಡ ಅನ್ನೋದು ಕೂಡ ಬಹಳ ಮುಖ್ಯ. ಒಂದೆರಡು ಅಂಶಗಳನ್ನು, ಅಕ್ಷರಗಳನ್ನು ಕಲಿತು ಮಾತ್ರಕ್ಕೆ ನಾನೇ ದೊಡ್ಡವನು ಅಂತ ಅಂದ್ಕೊಳ್ಳೋವಂಥ ಆ ಒಂದು ಅಹಂಕಾರದ ಭಾವಕ್ಕೆ ನಾವು ಬಲಿಯಾಗಬಾರ್ದು. ಬಂದಂಥ ವಿಷಯವನ್ನು, ನಮಗೆ ಸಿಕ್ಕಿದಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ವಿಮರ್ಶೆ ಮಾಡಿ ಅದರಲ್ಲಿರುವಂಥ ಒಳ ಅರ್ಥವನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಇದು ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಸುಮಾರು ಸರ್ತಿ ಬರೆದಿರ್ತಾರೆ. ವಿವೇಕ ಚೂಡಾಮಣಿ ಅನ್ನುವಂಥದ್ರಲ್ಲಿ ಒಂದು ಕಡೆ ಹೇಳ್ತಾರೆ, ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷಂ ವಿದುಷಾಂ ತದ್ವದ್ ಭುಕ್ತಯೇ ನತು ಮುಕ್ತಯೇ ಅಂತ. ಅಂದರೆ ವಾಗ್ವೈಖರಿ, ಓಹ್ ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ, ನಿರರ್ಗಳವಾದಂಥ ಒಂದು ವಾಗ್ಝರಿ ನಡೀತಾ ಇದೆ, ಎಂಥ ಪಾಂಡಿತ್ಯ ಇರಬೇಕು ಇವನಿಗೆ ಅಂತ ಅನ್ಸೋ ರೀತಿಯಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ನಿಜವಾಗ್ಲೂ ಅವರು ತಿಳ್ಕೊಂಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟೋ ಸರ್ತಿ ಆ ವೈದುಷ್ಯ, ಅವರಿಗಿರುವಂತಹ ಒಂದು ಪಾಂಡಿತ್ಯ ಭುಕ್ತಯೇ ಅಂದರೆ ಊಟಕ್ಕೋಸ್ಕರ, ನೀವು ಪ್ರವಚನ ಕೊಡ್ರಿ ನಿಮ್ಗೊಂದು ದುಡ್ಡು ಕೊಡ್ತೀವಿ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಪ್ರವಚನ ಕೊಡೋದು, ನತು ಮುಕ್ತಯೇ ಮುಕ್ತಿಗಾಗಿ ಅಲ್ಲ. ಮುಕ್ತಿಗಾಗಿ ಇರೋಂಥ ಪಾಂಡಿತ್ಯ ಈ ಥರದ ಪ್ರದರ್ಶನಕ್ಕೆ ಬಳಕೆಯಾಗಲ್ಲ. ಸಾಧಾರಣವಾಗಿ ತಮ್ಮಲ್ಲೇ ಅದನ್ನಿಟ್ಕೊಂಡು ಯಾರು ನಿಜವಾಗ್ಲೂ ಅದನ್ನು ಬಯಸ್ತಾರೋ, ಯಾರು ಅದನ್ನು ಬಳಸಿ ಉಪಯೋಗಿಸ್ಕೋತಾರೋ ಅಂಥವ್ರಿಗೋಸ್ಕರ ಅದು ವಿನಿಯೋಗ ಆಗುತ್ತೆ. ಹಾಗೆ ನಾವು ಕೊಡ್ಬೋದಾದಂಥ ನಮ್ಮಲ್ಲಿ ಉಲ್ಲೇಖ ಇರುವಂತಹ ಇನ್ನೊಂದು ಸುಂದರವಾದಂತಹ

0: ಉದಾಹರಣೆ ಅಂತಂದರೆ ಕತ್ತೆಗಳನ್ನು ಧೋಬಿಗಳು ಉಪಯೋಗಿಸ್ತಾ ಇದ್ರು ಮೊದಲು ಬೇರೆ ಎಲ್ಲರೂ ಉಪಯೋಗಿಸ್ತಾ ಇದ್ರು. ಯಾಕೆ? ಭಾರದ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಅಂತ. ಆ ಕತ್ತೆ ಮೇಲೆ ಏನಿಟ್ಟರು ಹಾಗೇನೆ, ಒಂದು ದೊಡ್ಡ ಚೀಲದಲ್ಲಿ ಕಲ್ಲುಗಳನ್ನು ತುಂಬಿಸ್ಬಿಟ್ಟು ಆ ಕತ್ತೆ ಮೇಲಿಟ್ಟರೆ ಕತ್ತೆ ಅದನ್ನು ಹೊತ್ಕೊಂಡು ಹೊರಗಡೆ ಹೋಗಿ ನಡ್ಕೊಂಡು ಹೋಗುತ್ತೆ, ಎಲ್ಲಿಗೆ ಹೊಡಿತಾನೋ ಯಜಮಾನ ಅಲ್ಲಿಗೆ ಹೋಗುತ್ತೆ. ಅದೇ ಥರ ಚಂದನ, ಸುಗಂಧ ಭರಿತವಾದಂತಹ ಗಂಧದ ಕೊರಡುಗಳನ್ನು ಆ ಒಂದು ಮೂಟೆ ಕಟ್ಬಿಟ್ಟು ಅದನ್ನಿಟ್ಬಿಟ್ಟು ನಡಿ ಮುಂದಕ್ಕೆ ಅಂತಂದ್ರು ಅದು ನಡೆಯುತ್ತಂತೆ. ಅದಕ್ಕೆ ಇದು ಕಲ್ಲು ಮಣ್ಣು, ಇದು ಚಂದನ ಇದು ಮುಖ್ಯ ಅನ್ನುವಂಥ ವ್ಯತ್ಯಾಸ ಗೊತ್ತಿರಲ್ಲ. ಯಾಕೆ? ಅಂತರೀಕ್ಷಣೆಯಿಂದ ವಸ್ತು ಸಾಕ್ಷಾತ್ಕಾರವಾಗಿಲ್ಲ. ಸೊ ಹಾಗಾಗಿ ನಾವು ಯಾವುದೇ ವಸ್ತುವನ್ನು ಯಾವುದೇ ವಿಚಾರವನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ಕೇವಲ ಅದು ಮಸ್ತಕದಲ್ಲಿರುವಂಥ ಒಂದು ಮಣಿಯಾಗೋದು ಬೇಡ, ಅಲ್ಲಿಂದ ಪ್ರಾರಂಭವಾಗಲಿ, ಆದರೆ ಚಿತ್ತದಲ್ಲಿ ಬೆಳೆದ ಅರಿವಾಗಿ ಅದು ಬದಲಾವಣೆಗೊಳ್ಳಬೇಕಾಗುತ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 55 ಕುರಿತು SBYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 25ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಗೃಹಲಕ್ಷ್ಮಿ 225 ಕೋಟಿ ಅಕ್ರಮ, ಟೆಂಡರ್ ವಿಳಂಬ, ಸಂಕಷ್ಟದಲ್ಲಿ ಆದಿವಾಸಿಗಳು. ಜುಲೈ 1-31 ಬೆಳೆ ಸಮೀಕ್ಷೆ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ. ಜಿಲ್ಲೆಯಲ್ಲಿ ಬರಗಾಲದ ಮುನ್ಸೂಚನೆ. ಮುಂಬೈ ನಡುಗಿಸಿದ ಮಹಾಮಳೆ, ರೈಲು ರಸ್ತೆ ಸಂಚಾರದಲ್ಲಿ ವ್ಯತ್ಯಯ, 20 ಸೆಂಟಿಮೀಟರ್ ಮಳೆ ದಾಖಲು. ವಂಚನೆ, 5 ದಿನಗಳಲ್ಲಿ ಹಣ ಮರುಪಾವತಿ. ಆನ್ಲೈನ್ ಮೂಲಕ ನಡೆಸುವ ವಂಚನೆಗಳಿಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳಿಗೆ RBI ನಿರ್ದೇಶನ. ಮಾವಿಗೆ ತಕ್ಷಣವೇ ಬೆಂಬಲ ಬೆಲೆ, ಕರ್ನಾಟಕದ ಮಾವು ಬೆಳೆಗಾರರಿಗೆ ಚೌಹಾಣ್ ಭರವಸೆ. ಹಡಗುಗಳಿಗೆ ಇರಾನ್ ಶುಲ್ಕ ವಿಧಿಸಿಲ್ಲ ಅಮೆರಿಕ. ಗಾನ ರಕ್ಷಣೆ ಆಟ, ಇಂಗ್ಲೆಂಡ್ಗೆ ಹತಾಶೆ. ಮಳೆಯ ನಡುವೆ ನಡೆದ ಎಲ್ ಗುಂಪಿನ ಪಂದ್ಯ ಗೋಲಿಲ್ಲದೆ ಡ್ರಾ. ಆಡಿದ 6 ಆವೃತ್ತಿಗಳಲ್ಲಿ ಗೋಲು ಹೊಡೆದ ದಿಗ್ಗಜ, ವಿಶ್ವಕಪ್ನಲ್ಲಿ ರೊನಾಲ್ಡ್ ದಾಖಲೆ. ನಿರ್ಣಾಯಕ ಪಂದ್ಯದಲ್ಲಿ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲುವತ್ತ ಕೌರ್ಪಡೆ ಚಿತ್ತ. ಭಾರತಕ್ಕೆ ಇಂದು ಬಾಂಗ್ಲಾ ಸವಾಲು. ಪ್ರಮುಖ ಅಂಶಗಳ ವಿವರಣೆ: ಗೃಹಲಕ್ಷ್ಮಿ 225 ಕೋಟಿ ಅಕ್ರಮ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿವರಣೆ ಕೇಳಿರುವ ಸಿಎಜಿ ಬೆಂಗಳೂರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ ಮೊದಲ 2 ವರ್ಷದಲ್ಲಿ 225 ಕೋಟಿಯಷ್ಟು ಅಕ್ರಮ ನಡೆದಿದೆ ಎಂದು ಮಹಾಲೇಖಪಾಲರು ಲೆಕ್ಕ ಪರಿಶೋಧನೆ ವೇಳೆ ಗುರುತಿಸಿದ್ದಾರೆ. ಈ ಬಗ್ಗೆ ವಿವರಣೆ ನೀಡಿ ಎಂದು ಹಲವು ತಿಂಗಳು ಹಿಂದೆಯೇ ಪತ್ರ ಬರೆದಿದ್ದರೂ ವರದಿ ಸಲ್ಲಿಸದೆ ನಿರ್ಲಕ್ಷ್ಯ ತೋರಿದ್ದೀರಿ ಎಂದು ಸಿಎಜಿಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪತ್ರ ಬರೆದು ಆಕ್ಷೇಪ ವ್ಯಕ್ತಪಡಿಸಿದೆ. ಸಿಎಜಿ ಪತ್ರವನ್ನು ಲಗತ್ತಿಸಿ ಇಲಾಖೆಯ ಕಾರ್ಯದರ್ಶಿಯು ಅಧೀನ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದು ತಕ್ಷಣವೇ ಅಗತ್ಯ ಮಾಹಿತಿಗಳೊಂದಿಗೆ ಅನುಪಾಲನಾ ವರದಿ ಸಲ್ಲಿಸಿ ಎಂದು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದ್ದಾರೆ. ಟೆಂಡರ್ ವಿಳಂಬ, ಸಂಕಷ್ಟದಲ್ಲಿ ಆದಿವಾಸಿಗಳು. 3 ತಿಂಗಳಿಂದ ಸಿಕ್ಕಿಲ್ಲ ಪೌಷ್ಟಿಕ ಆಹಾರ ಕಿಟ್, ಮಳೆಯ ಅಭಾವದಿಂದ ಕೂಲಿ ಕೆಲಸವೂ ಇಲ್ಲ ಹಂಪಾಪುರ. ರಾಜ್ಯ ಸರ್ಕಾರವು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗಾಗಿ ವಿಸ್ತರಿಸುತ್ತಿರುವ ಪೌಷ್ಟಿಕ ಆಹಾರ ಕಿಟ್ಗಳು ಕಳೆದ 3 ತಿಂಗಳಿಂದ ಪೂರೈಕೆಯಾಗಿಲ್ಲ. ಎಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಜೇನುಕುರುಬ, ಕಾಡುಕುರುಬ ಮತ್ತು ಬೆಟ್ಟಕುರುಬ ಸಮುದಾಯಗಳ 100 ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಹಂಪಾಪುರ ಹೋಬಳಿಯ ವಿವಿಧ ಹಾಡಿಗಳು ಸೇರಿ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಕುಟುಂಬಗಳು ಸಾಮಾನ್ಯವಾಗಿ ಕೃಷಿ ಕೂಲಿ ಕೆಲಸ ಹಾಗೂ ಅರಣ್ಯ ಉತ್ಪನ್ನಗಳ ಸಂಗ್ರಹಣೆಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿವೆ. ಆದರೆ ಈ ಬಾರಿ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದ ಕಾರಣ ರೈತರು ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿಲ್ಲ. ಇದರಿಂದ ಕೂಲಿ ಕೆಲಸ ಕಡಿಮೆಯಾಗಿದ್ದು ಆದಿವಾಸಿ ಕುಟುಂಬಗಳಿಗೆ ಆದಾಯದ ಮೂಲವೇ ಕುಂಠಿತವಾಗಿದೆ. ಜುಲೈ 1-31 ಬೆಳೆ ಸಮೀಕ್ಷೆ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ. ಜಿಲ್ಲೆಯಲ್ಲಿ ಬರಗಾಲದ ಮುನ್ಸೂಚನೆ. ಮೈಸೂರು ಜಿಲ್ಲೆಯಲ್ಲಿ ಮುಂಗಾರು ಬೆಳೆ ಸಮೀಕ್ಷೆಯನ್ನು ಜುಲೈ 1-31 ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಬರಗಾಲದ ಮುನ್ಸೂಚನೆ ಇರುವುದರಿಂದ ಯಾವುದೇ ಕಾರಣಕ್ಕೂ ಲೋಪ ಆಗದಂತೆ ನೋಡಿಕೊಳ್ಳಬೇಕು.

ಮತ್ತು ಶೇಕಡಾ 100% ಪ್ರಗತಿ ಸಾಧಿಸಬೇಕು ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಅವರು ಹೇಳಿದರು. ಇಲ್ಲಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ ಜಿಲ್ಲಾ ಮಟ್ಟದ ಬೆಳೆ ಸಮೀಕ್ಷೆ ಅನುಷ್ಠಾನ ಸಮಿತಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ, ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆ ಅಭಿಯಾನ ಹಾಗೂ ಎಣ್ಣೆಕಾಳು ಅಭಿಯಾನ ಸಮಿತಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮುಂಬೈ ನಡುಕಿದ ಮಹಾಮಳೆ, ರೈಲು ರಸ್ತೆ ಸಂಚಾರದಲ್ಲಿ ವ್ಯತ್ಯಯ, 20 cm ಮಳೆ ದಾಖಲು. ಮುಂಬೈ ನಗರಕ್ಕೆ ನೈಋತ್ಯ ಮುಂಗಾರು ಮಂಗಳವಾರ ಪ್ರವೇಶಿಸಿದ್ದು ರಾತ್ರಿಯಿಡೀ ಭಾರಿ ಮಳೆಯಾಗಿದೆ. ಬುಧವಾರ ಬೆಳಿಗ್ಗೆ 8 ಗಂಟೆಗೆ ಕೊನೆಗೊಂಡಂತೆ ಸರಾಸರಿ 19.5 cm ಮಳೆ ದಾಖಲೆಯಾಗಿದೆ. ಪಶ್ಚಿಮ ಉಪನಗರದಲ್ಲಿ 20.8 cm ಹಾಗೂ ಪೂರ್ವ ಉಪನಗರದಲ್ಲಿ 16.7 cm ಮಳೆ ಸುರಿದಿದ್ದು ತಗ್ಗು ಪ್ರದೇಶಗಳು ಜಲಾವೃತಗೊಂಡು ಸಂಚಾರಕ್ಕೆ ತೊಡಕಾಯಿತು. ಉಪನಗರ ರೈಲುಗಳ ಸಂಚಾರ ವ್ಯತ್ಯಯಗೊಂಡು ಜನರು ಪರದಾಡುವಂತಾಯಿತು. ಅಂತೇರಿ ಸುರಂಗ ಮಾರ್ಗ, ಹಿಂದೂ ಮಾತಾ ಮತ್ತು ಕಿಂಗ್ಸ್ ವೃತ್ತಗಳು ಬೆಳಂಬೆಳಿಗ್ಗೆ ನದಿಯಂತಾಗಿದ್ದವು. ಕೆಲವು ಸ್ಥಳಗಳಲ್ಲಿ ಉಪನಗರ ರೈಲು ಹಳಿಗಳು ನೀರಿನಲ್ಲಿ ಮುಳುಗಿದ್ದವು ಎಂದು ಪಾಲಿಕೆ ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ವಂಚನೆ, 5 ದಿನಗಳಲ್ಲಿ ಹಣ ಮರುಪಾವತಿ. ಆನ್ಲೈನ್ ಮೂಲಕ ನಡೆಯುವ ವಂಚನೆಗಳಿಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳಿಗೆ ಆರ್ಬಿಐ ನಿರ್ದೇಶನ. ಮುಂಬೈ ಕ್ರೆಡಿಟ್ ಕಾರ್ಡ್ ಬಳಸಿ ವಂಚನೆಯ ಉದ್ದೇಶದ ವಹಿವಾಟು ನಡೆಸಿದಾಗ ಗ್ರಾಹಕ ಆ ವಹಿವಾಟಿನ ಬಗ್ಗೆ ದೂರು ನೀಡಿದಾಗ ಬ್ಯಾಂಕ್ಗಳು ವಹಿವಾಟಿನ ಮೊತ್ತವನ್ನು ತಾತ್ಕಾಲಿಕವಾಗಿ ಆ ಗ್ರಾಹಕನಿಗೆ ಮರುಭರ್ತಿ ಮಾಡಿಕೊಡಬೇಕು ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಬುಧವಾರ ಸೂಚನೆ ನೀಡಿದೆ. ವಂಚನೆಯ ಬಗ್ಗೆ ಗ್ರಾಹಕ ಮಾಹಿತಿ ಒದಗಿಸುವ 5 ದಿನಗಳ ಒಳಗೆ ಬ್ಯಾಂಕ್ಗಳು ಮೊತ್ತವನ್ನು ತಾತ್ಕಾಲಿಕವಾಗಿ ಮರುಪಾವತಿ ಮಾಡಬೇಕು ಎಂದು ಹೇಳಿದೆ. ಇದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಆರ್ಬಿಐ ಪ್ರಕಟಿಸಿದೆ. ಎಲೆಕ್ಟ್ರಾನಿಕ್ ವೇದಿಕೆಯ ಮೂಲಕ ಬ್ಯಾಂಕಿಂಗ್ ವಹಿವಾಟು ನಡೆಸುವುದು ಸುರಕ್ಷಿತ ಎಂಬ ಭಾವನೆ ಗ್ರಾಹಕರಲ್ಲಿ ಮೂಡುವಂತೆ ಬ್ಯಾಂಕ್ಗಳು ತಮ್ಮ ವ್ಯವಸ್ಥೆಯನ್ನು ರೂಪಿಸಬೇಕು ಎಂದು ಹೇಳಿದೆ. ಮಾವಿಗೆ ತಕ್ಷಣವೇ ಬೆಂಬಲ ಬೆಲೆ, ಕರ್ನಾಟಕ ಮಾವು ಬೆಳೆಗಾರರಿಗೆ ಚೌಹಾಣ್ ಭರವಸೆ. ನವದೆಹಲಿ, ಹವಾಮಾನ ವೈಪರೀತ್ಯ ಹಾಗೂ ಬೆಲೆ ಕುಸಿತದಿಂದ ಸಂಕಷ್ಟಕ್ಕೆ ಗುರಿಯಾಗಿರುವ ಕರ್ನಾಟಕವು ಮಾವು ಬೆಳೆಗಾರರ ನೆರವಿಗೆ ಧಾವಿಸುವುದಾಗಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭರವಸೆ ನೀಡಿದರು. ನವದೆಹಲಿಯಲ್ಲಿ ನಡೆದ ಸಂಜೆ ಚೌಹಾಣ್ ನಿವಾಸಕ್ಕೆ ತೆರಳಿ ಮಾವು ಬೆಳೆಗಾರರ ಸಂಕಷ್ಟದ ಬಗ್ಗೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಚರ್ಚೆ ನಡೆಸಿದರು. ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಚೌಹಾಣ್ ತಕ್ಷಣವೇ ಮಾವು ಬೆಳೆಗಾರರಿಗೆ ಅನುಕೂಲವಾಗುವ ನಿರ್ಧಾರ ಕೈಗೊಳ್ಳುವುದಾಗಿ ಅಭಯ ನೀಡಿದರು. ಪ್ರಸಕ್ತ ಹಂಗಾಮಿನಲ್ಲಿ ರೈತರು ಎದುರಿಸುತ್ತಿರುವ ಬೆಲೆ ಕುಸಿತ ಸಂಕಷ್ಟ ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿತಿ ಯೋಜನೆ ಮೂಲಕ ನೆರವಾಗಬೇಕು ಹಾಗೂ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿಯಲ್ಲಿ ಬೆಂಬಲ ಬೆಲೆ ನೀಡಬೇಕು ಎಂದು ಕುಮಾರಸ್ವಾಮಿ ಕೋರಿದರು. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾವೇರಿ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ವಿವರಿಸಿದರು. ಹಡಗುಗಳಿಗೆ ಇರಾನ್ ಶುಲ್ಕ ವಿಧಿಸಿಲ್ಲ, ಅಮೆರಿಕ. ವಾಷಿಂಗ್ಟನ್, ಪಶ್ಚಿಮ ಏಷ್ಯಾ ಯುದ್ಧವನ್ನು ಕೊನೆಗೊಳಿಸುವ ಸಂಬಂಧ ಮಾತುಕತೆ ನಡೆಸುವುದರಿಂದ ಹೋಮ್ರು ಜಲಸಂಧಿಯಲ್ಲಿ ಹಡಗುಗಳಿಂದ ಯಾವುದೇ ಶುಲ್ಕ ಸಂಗ್ರಹಿಸುವುದಿಲ್ಲ ಎಂದು ಇರಾನ್ ಭರವಸೆ ನೀಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ತಿಳಿಸಿದ್ದಾರೆ. ಇರಾನ್ ಯಾವುದೇ ಶುಲ್ಕ ಮತ್ತು ವಿಮಾ ವೆಚ್ಚವನ್ನು ಸ್ವೀಕರಿಸಿಲ್ಲ ಎಂದು ಟ್ರಂಪ್ ಅವರು ತಮ್ಮ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. 60 ದಿನಗಳ ಮಾತುಕತೆ ಅವಧಿಯ ನಂತರವೂ ಆ ಭರವಸೆಯು ಚಾಲ್ತಿಯಲ್ಲಿ ಇರುತ್ತದೆಯೇ ಎಂಬ ಬಗ್ಗೆ ಅವರು ಸ್ಪಷ್ಟಪಡಿಸಿಲ್ಲ. ಗಾನಾ ರಕ್ಷಣೆ ಆಟ, ಇಂಗ್ಲೆಂಡ್ಗೆ ಹತಾಶೆ. ಮಳೆಯ ನಡುವೆ ನಡೆದ ಎಲ್ ಗುಂಪಿನ ಪಂದ್ಯ ಗೋಲಿಲ್ಲದೆ ಡ್ರಾ. ಅಮೆರಿಕ, ಗಾನಾದ ರಕ್ಷಣೆ ಆಟಗಾರ ಶಿಸ್ತುಬದ್ಧ ಪ್ರದರ್ಶನದ ಎದುರು ಪ್ರಬಲ ಇಂಗ್ಲೆಂಡ್ ತಂಡ ಗೋಲು ಗಳಿಸಲಾಗಿದೆ ಹತಾಶವಾಯಿತು. ಮಂಗಳವಾರ ತಡರಾತ್ರಿ ಬ್ಯಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಎಲ್ ಗುಂಪಿನ ಪಂದ್ಯದಲ್ಲಿ ಈ ಎರಡು ತಂಡಗಳ ನಡುವಿನ ಪಂದ್ಯ ಗೋಲಿಲ್ಲದೆ ಡ್ರಾ ಆಯಿತು. 2018ರ ರನ್ನರ್ ಅಪ್ ಕ್ರೋವೇಷ್ಯಾ ವಿರುದ್ಧ 4-2 ಗೆಲುವಿನೊಡನೆ ಅಮೋಘವಾಗಿ ಅಭಿಯಾನ ಆರಂಭಿಸಿದ್ದ ಇಂಗ್ಲೆಂಡ್ ಮಳೆಯ ನಡುವೆ ನಡೆದ ಈ ಪಂದ್ಯದಲ್ಲಿ ಬಹುತೇಕ ಅವಧಿಯಲ್ಲಿ ಪ್ರಾಬಲ್ಯ ಸಾಧಿಸಿತು. ಆದರೆ ಗಾನದ ರಕ್ಷಣೆ ಕೋಟಿ ಭೇದಿಸಲಾಗಲಿಲ್ಲ. ಆಡಿದ 6 ಆವೃತ್ತಿಗಳಲ್ಲಿ ಗೋಲು ಹೊಡೆದ ದಿಗ್ಗಜ, ವಿಶ್ವಕಪ್ನಲ್ಲಿ ರೊನಾಲ್ಡ್ ದಾಖಲೆ. ಅಮೆರಿಕ, ಪೋರ್ಚುಗಲ್ನ ದಿಗ್ಗಜ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡ್ ಅವರು ಫಿಫಾ ವಿಶ್ವಕಪ್ನಲ್ಲಿ ಆಡಿದ 6 ಆವೃತ್ತಿಗಳಲ್ಲಿ ಗೋಲು ದಾಖಲಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 41 ವರ್ಷ ವಯಸ್ಸಿನ ರೊನಾಲ್ಡ್ ಮಂಗಳವಾರ ಉಜ್ಬೆಕಿಸ್ತಾನದ ವಿರುದ್ಧ ಕೆ ಗುಂಪಿನ ಪಂದ್ಯದಲ್ಲಿ ಅವಳಿ ಗೋಲು ಗಳಿಸಿದರು. ಇದರೊಂದಿಗೆ ವಿಶ್ವಕಪ್ನಲ್ಲಿ ಅವರ ಗೋಲುಗಳ ಸಂಖ್ಯೆ 10ಕ್ಕೆ ಏರಿಕೆಯಾಯಿತು. ಪೋರ್ಚುಗಲ್ ತಂಡವು 5-0 ಅಂತರದಿಂದ ಸುಲಭ ಗೆಲುವು ಸಾಧಿಸಿ ನಾಕೌಟ್ ಹೊಸ್ತಿಲ್ಗೆ ಬಂದು ನಿಂತಿತು. ನೇನು ಮಂಡೆಸ್ ಮತ್ತು ರೆಫೆಲ್ ಲಿಯೋ ತಲಾ 1 ಗೋಲು ತಂದಿದ್ದರೆ ಮತ್ತೊಂದು ಗೋಲು ಎದುರಾಳಿ ತಂಡದ ಗೋಲ್ ಕೀಪರ್ ಅಬ್ದು ಓಹಿತ್ ನೆಮೋಟೋವ್ ಅವರಿಂದ ಉಡುಗೊರೆಯಾಗಿ ಲಭಿಸಿತು. ನಿರ್ಣಾಯಕ ಪಂದ್ಯಗಳಲ್ಲಿ ದೌರ್ಬಲ್ಯಗಳನ್ನು ಮೆಟ್ಟು ನಿಲ್ಲುವತ್ತ ಕೌರ್ ಪಡೆ ಚಿತ್ತ. ಭಾರತಕ್ಕೆ ಇಂದು ಬಾಂಗ್ಲಾ ಸವಾಲು. ಮ್ಯಾಂಚೆಸ್ಟರ್,
ಮಧ್ಯಮ ಕ್ರಮಾಂಕದ ವೈಫಲ್ಯ ಮತ್ತು ಕಳಪೆ ಫೀಲ್ಡಿಂಗ್ ಸಮಸ್ಯೆಯು ಹರ್ಮನ್ ಪ್ರೀತ್ ಕೌರ್ ಪಡೆಯನ್ನು ಕಾಡುತ್ತಿದೆ. ಈ ಹಿನ್ನಡೆಗಳನ್ನು ಮೆಟ್ಟಿ

ಇಲ್ಲಿರುವ ಪ್ರಯತ್ನದಲ್ಲಿರುವ ಭಾರತ ತಂಡವು ಮಹಿಳಾ ಟಿ20 ವಿಶ್ವಕಪ್ನ ಎ ಗುಂಪಿನ ನಿರ್ಣಾಯಕ ಪಂದ್ಯದಲ್ಲಿ ಗುರುವಾರ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. 12 ತಂಡಗಳ ಈ ಟೂರ್ನಿಯಲ್ಲಿ ಕಣಕ್ಕಿಳಿಯುವ ಮೊದಲ ತಂಡದಲ್ಲಿ ಅಗ್ರಸರದಿಯ ಆಟಗಾರ್ತಿಯರ ವೈಫಲ್ಯ ಕಾಣಿಸಿಕೊಂಡಿತು. ಆದರೆ ಸ್ಮೃತಿ ಮಂದಾನಾ ಮತ್ತು ಶಫಾಲಿ ವರ್ಮಾ ಅವರ ಸ್ಥಿರ ಆಟದಿಂದಾಗಿ ಈ ದೌರ್ಬಲ್ಯ ಎದ್ದು ಕಂಡಿಲ್ಲ. ಮಂದಾನಾ 3 ಪಂದ್ಯಗಳಿಂದ 159 ರನ್ ಕಲೆ ಹಾಕಿದ್ದರೆ ಶಫಾಲಿ 92 ರನ್ ಪೇರಿಸಿದ್ದಾರೆ. ಇಬ್ಬರ ಸ್ಟ್ರೈಕ್ ರೇಟ್ ಸಹ 154 ಮೇಲಿದ್ದು ತಂಡಕ್ಕೆ ಉತ್ತಮ ಆರಂಭ ಸಿಗುತ್ತಿದೆ. ಈ ದಿನದ ಶುಭಾಷಿತ: ಅತ್ಯುತ್ತಮ ಪುಸ್ತಕಗಳು ನಾಡಿನ ಸಂಸ್ಕೃತಿಯ ಪ್ರತೀಕ. ಜವಾಹರಲಾಲ್ ನೆಹರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ ಕೇಳಿದ್ದೀರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯ.

0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಬೋರೆ ಹೊಸಹಳ್ಳಿಯ ಶ್ರೀಮತಿ ಯಾಸ್ಮಿನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಹಂಚಿಕೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಹರನಹಳ್ಳಿ ಗ್ರಾಮದ ಶ್ರೀಮತಿ ಯಾಸ್ಮಿನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಮಗುವಿನ ಒಂದು ಸಮಸ್ಯೆ ಬಗ್ಗೆ ಅವರಿಂದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್, ಒಂದು ಸಿಪಿ ಮಗುವಿನ ಪೋಷಣೆಯಲ್ಲಿ ನೀವು ತೊಡಗಿಸ್ಕೊಂಡ್ರೆ ನಮಗೆ ತುಂಬಾ ಖುಷಿಯ ವಿಚಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
3: ನನ್ನ ಹೆಸರು ಯಾಸ್ಮಿನ್ ಅಂತ. ನಾವು ಅರನಹಳ್ಳಿ ತಾಲೂಕಿನಲ್ಲಿ ವಾಸವಾಗಿದ್ವಿ. ನಮ್ಮ ಮಗುಗೆ ಇವಾಗ 13 ವರ್ಷ. ಅವನ್ಗೆ 12 ದಿನದ ಪಾಪುಯಿಂದ ತೋರಿಸ್ತಿದೀವಿ. ನಮ್ಗೆ ಮೊದ್ದು ಸ್ಕ್ಯಾನಿಂಗ್ ಅಲ್ಲೆಲ್ಲ ಗೊತ್ತಿರ್ಲಿಲ್ಲ ಈ ತರ ಮಗುಗಿದೆ ಅಂತ. ಸ್ಕ್ಯಾನಿಂಗ್ ಅಲ್ಲೆಲ್ಲ ನಾರ್ಮಲ್ ಐತೆ, ಪಾಪು ವೇಟ್ ಕಮ್ಮಿ ಐತೆ ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ಪಾಪು 8 ತಿಂಗಳು 10 ದಿನಕ್ಕೆ ಹುಟ್ಟಿದ್ಮೇಲೆ 1 kg 200 gram ಇತ್ತು. 10 ದಿನ ಐಸಿನಲ್ಲಿ ಇಟ್ಟಿದ್ರು. ಆಮೇಲೆ 11 ದಿನದಲ್ಲಿ ಕೈ ಕೊಟ್ರು. ಆಮೇಲೆ ಪಾಪು ಈ ತರ ಹುಟ್ಟಾಗ ಫಿಟ್ಸ್ ಬಂದಿತ್ತು ಅಂತ ಹೇಳಿದ್ರು ಅವರು. ಇದು ಬತ್ಕಲ ಮಗು, ತಕೊಂಡ್ ಹೋಗ್ಬಿಡಿ ಮನೆಗೆ ಅಂತ ನಮ್ಗೆ ಕೊಟ್ಟಿದ್ದು. ಅವಾಗ ನಾವು ಬಂದಿದ್ ಮಾರನೇ ದಿನ ಮೋತಿ ಡಾಕ್ಟರ್ ಅಂತ ಮೈಸೂರಲ್ಲೇ ತೋರಿಸ್ತು. ಅವ್ರು ಏನಿಲ್ಲ, ಪಾಪು ಚೆನ್ನಾಗೈತೆ, ಸ್ವಲ್ಪ ಮೈಂಡ್ ಪ್ರಾಬ್ಲಮ್ ಇರ್ಬೋದೇನೋ ಅಂತ ರಾಧಾಕೃಷ್ಣನ ಹತ್ರ ತೋರಿಸಿ ಅಂತ ಬರ್ಕೊಟ್ರು. ಅಲ್ಲಿ ತೋರಿಸಿದ್ಮೇಲೆ ಮಗು ಹ್ಯಾಂಡಿಕ್ಯಾಪ್ ತರಾನೇ ಇರೋದು ಅಂತ ಅಲ್ಲಿ ಹೇಳಿದ್ರು. ಹೆಂಗದಿರ್ಲಿ, ಮುಂದೆ ಚೆನ್ನಾಗಬೋದೇನೋ ಅಂತ ನಾವು ಅಲ್ಲಿ ತೋರಿಸ್ದು ಪಾಪುಗೆ. ಅಲ್ಲಿಂದ ಒಂದು 5 ವರ್ಷದ ತನಕ ಮೈಸೂರಲ್ಲೇನೆ ತೋರಿಸ್ದು ಸುರಜ್ ಡಾಕ್ಟರ್ ಹತ್ರ. ಅವರು ನೆರೋ ಇದು ನರ ಡಾಕ್ಟರ್ನೇ. ಆಮೇಲೆ ಇವಂದು ಏನು ಸ್ವಲ್ಪ ಬೆಳವಣಿಗೆ ಆಗಿಲ್ಲ, ಕತ್ತು ನಿಲ್ಲೋದು, ಕುತ್ಕೊಳ್ಳೋದು ಅದೆಲ್ಲ ಏನು ಮಾಡಿಲ್ಲ ಪಾಪು 3 ವರ್ಷದ ತನಕನು. ಆಮೇಲೆ ನಾವು ಬೆಂಗ್ಳೂರ್ಗೆ ಹೋಗಿ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ತೋರಿಸ್ತು. ಅಲ್ಲೂ ಅವನ್ಗೆ ಆ ತರನೇ ಹೇಳಿದ್ರು, ಮಗುಗೆ ನರಗಳು ಮೆದುಳು ಬೆಳವಣಿಗೆ ಆಗಿಲ್ಲ ಅಂತ. ಆಮೇಲೆ ಅದಾದ್ಮೇಲೆ ಒಂದು 8 ವರ್ಷದಿಂದ ಶಿವಮೊಗ್ಗ ತೋರಿಸ್ತಿದ್ದು. ನಾವು ಅದಕ್ಕಿಂತ ಮುಂಚೆ ಮಾನಸ ಗಂಗೋತ್ರಿ ಮೈಸೂರಲ್ಲಿ ಅಲ್ಲೇನೆ ಮನೆ ಮಾಡ್ಕೊಂಡು 1 ವರ್ಷ ತೋರಿಸಿದ್ವಿ. ಅವನು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದೆಲ್ಲ ಅಲ್ಲೇನೆ ಕಲ್ತಿದ್ದು. ಕತ್ತೇನು ನಿಂತಿರ್ಲಿಲ್ಲ, ಎತ್ಕೊಂಡು ಹೋಗ್ಬೇಕಾಗಿತ್ತು ನಾವೇನೆ. ಆಮೇಲೆ ಅಲ್ಲಿ ಸ್ಪೀಚ್ ಥೆರಪಿ ಕೊಡಿಸಿದ್ಮೇಲೆ ಅವನು ಕೂತ್ಕೊಳ್ಳೋದು ನಡೆಯೋದು ಎಲ್ಲ ಅಲ್ಲೇನೆ ಅಜ್ಜಿ ಹಾಕೋದೆಲ್ಲ ಕಲ್ತಿದ್ದು. ಅದಾದ್ಮೇಲೆ ನಾವು ಮೆದುಳು ಬೆಳವಣಿಗೆಗೆ ಅಂದ್ಬಿಟ್ಟು ಶಿವಮೊಗ್ಗದಲ್ಲಿ ತೋರಿಸ್ತು. ಅಲ್ಲಿ ಇವಾಗ ಗಂಟೆ 8 ವರ್ಷದಿಂದ ತೋರಿಸ್ತಿದೀವಿ.

0: ಅವನ್ಗೆ ಟ್ಯಾಬ್ಲೆಟ್ ಅಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಅದ್ರಲ್ಲಿ ಸ್ವಲ್ಪನೇ ಅವನ್ಗೆ ಬೆಳೆದಾಗಿರೋದು, ಜಾಸ್ತಿ ಏನು ಪಾಪ ಚೆನ್ನಾಗಿರ್ಲಿಲ್ಲ ನಮ್ದು. ಇವಾಗ 2 ತಿಂಗಳ ಹಿಂದೆ ಯಾರೋ ಹೇಳಿದ್ರು ಮಂಗಳೂರಲ್ಲಿ ಚೆನ್ನಾಗಿ ನೋಡ್ತಿದ್ದಾರೆ ಅಂತ, ಮಂಗಳೂರಲ್ಲಿ ತೋರಿಸಿದ್ರು ಇವಾಗ ನೆಹರು ಹಾಸ್ಪಿಟಲ್ ಅಲ್ಲಿ. ಅವನ್ಗೆ ಫಿಟ್ಸ್ ಸ್ವಲ್ಪ ಕಡಿಮೆ ಆಗೈತಿ ಇವಾಗ, ಬೀಳ್ತೇ ಇಲ್ಲ ಜಾಸ್ತಿ. ಇವಾಗ್ಲದು 2-3 ಸಲ ಬೀಳ್ತೇನೆ ಅಷ್ಟೇ, ಮೊದ್ಲು ಒಂದ್ ಸ್ವಲ್ಪ ಮುಟ್ರೆ, ಒಂದ್ ತಟ್ಟೆ ಬಿದ್ರೆ ಲೋಟ ಬಿದ್ರೆ ಎಲ್ಲ ಬಿದೋಗ್ತಿದ. ಇವಾಗ ಅಷ್ಟೇನು ಬೀಳ್ತೇ ಇಲ್ಲ, ನೆಹರು ಹಾಸ್ಪಿಟಲ್ ಅಲ್ಲಿ ಮಂಗಳೂರಲ್ಲಿ ತೋರಿಸ್ತಿದೀವಿ ಈಗ. ಇವಾಗ ಪುನಃ ಬರೋ ತಿಂಗಳು 7ನೇ ತಾರೀಕು ಅಪಾರ್ಟ್ಮೆಂಟ್ ಐತೆ, ಕರ್ಕೊಂಡು ಹೋಗ್ಬೇಕು. ನಮ್ದು ಪಾಪುಗೆ ಒಟ್ಟೆ ನಾವು ಬುಟ್ಟಿಲ್ಲ, 12 ದಿನ ಪಾಪಿಂದಾನು ತೋರಿಸ್ತಿದೀವಿ. ಅವಂಗೆ ಪಿಡಿಸು ತುಂಬಾನೇ ಇತ್ತು, ಬರ್ತಾನೆ ಇತ್ತು, ಅದು ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಅದೇನು ಅಂತ. ಆಮೇಲೆ ಇದು ಪಿಡಿಸ್ ಬರ್ತಾ ಇರೋದು ಅಂತ ಹೇಳಿದ್ಮೇಲೆ ನಾವಂತೂ ಎಲ್ಲಾ ಕಡೆನೂ ಟ್ರೀಟ್ಮೆಂಟ್ ಮಾಡ್ಸೋಂಗೆ ಎಲ್ಲೂ ಸೆಟ್ ಆಗಿಲ್ಲ. ಮೊದ್ಲು ಕೈ ಒಂದು ಬಿಡ್ತಾ ಇರ್ಲಿಲ್ಲ, ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ಮೇಲೆ ಕೈನ ಮುಷ್ಟಿ ಇಡದ್ನ ಬಿಟ್ಟಿದ್ದಾಗ್ತಾನೆ. ಆಮೇಲೆ ಶಿವಮೊಗ್ಗದಲ್ಲಿ ತೋರಿಸ್ತು, ಸ್ವಲ್ಪ ಅಷ್ಟು ಏನು ಜಾಸ್ತಿ ಇದಾಗಿರ್ಲಿಲ್ಲ, ಅವನು ಬೀಳ್ತಾನೆ ಇದ್ದ, ಎಷ್ಟಿದ್ ಮಾದ್ರೂ ಬೀಳ್ತಾನೆ ಇದ್ದ. ಅವನ್ಗೆ ಇವಾಗ 13 ವರ್ಷ, ಇಷ್ಟು ನಮ್ದಿದು. ನಾವು ಸರ್ಗೂರ್ಗುನು ಕ್ಯಾಂಪ್ ಹೋಗಿದ್ರು ಥೆರಪಿಗಂತ, ಯಾವ ತರ ಹೇಳ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾನು ಮೈಸೂರಲ್ಲೂ ನೋಡ್ಕೊಂಡಿದ್ದೆ ಯಾವ ತರ ಮಾಡಿಸ್ಬೇಕು ಏನು ಅಂತ. ಅವನ್ಗೋಸ್ಕರ ನಲ್ಲಿ ಮನೆ ಮಾಡ್ಕೊಂಡಿದ್ದು 1 ವರ್ಷ. ಅವನ್ ಅಲ್ಲೇ ಕೂತ್ಕೊಳ್ಳೋದು, ನಡೆಯೋದು, ಅಜ್ಜಿ ಹಾಕೋದೆಲ್ಲ ಅಲ್ಲೇ, ಕತ್ತೆಲ್ಲ ನಿಂತಿದ್ದು ಅವನ್ಗೆ ಅಲ್ಲೇನೆ.
1: ಅಂದ್ರೆ ಸಂಪೂರ್ಣವಾಗಿ ಅವನ ಬೆಳವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಾಕಷ್ಟು ಚಿಕಿತ್ಸೆಗೆ ಮುಂದಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
0: ಹೌದು ಬೇಡ.
1: ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
0: ನಮ್ಮ ಅತ್ತೆ ಇದಾರೆ, ನಮ್ಮ ಯಜಮಾನ್ರು, ಅವನ್ ಸೇರಿಸಿ ನಮ್ಗೆ 3 ಮಕ್ಳಿದಾರೆ, 2 ಹೆಣ್ಮಕ್ಳು, ಅವನೊಬ್ಬ ಗಂಡ ಮಗ, ಇವನು ದೊಡ್ಡ ಮಗ, ಆಮೇಲೆ 2 ಹೆಣ್ಮಕ್ಳು. ನಮ್ಗೆ ಎಷ್ಟೇ ಕಷ್ಟ ಆದ್ರು ನಾವು ಅವನ್ಗೆ ಬಿಡ್ತಾ ಎಲ್ಲ ತೋರಿಸಿದ್ವಿ, ಚೆನ್ನಾಗ್ ಆಗ್ತೇನೇನೋ ಒಂದ್ ನಂಬಿಕೆ.
1: ಅಂದ್ರೆ ಇದು ವಂಶ ಪಾರಂಪರ್ಯ ಏನಾದ್ರು ಬಂದಿದೆಯಾ ಮೇಡಮ್?
0: ಆತರ ಏನು ಇಲ್ಲ ಮೇಡಮ್, ವಂಶದಲ್ಲಿ ಯಾರು ಇಲ್ಲ, ಇವನೊಬ್ನೇ ಆತರ.
1: ಮ್ಯಾಮ್, ಈ ತಕ್ಷಣ ಈ ಒಂದು ಸಮಸ್ಯೆ ಇದೆ ಅಂತಂದಾಗ ಸಾಕಷ್ಟು ರೀತಿಯ ಚಿಕಿತ್ಸೆಗೆ 12 ದಿನದ ಪಾಪುನೆ ನೀವು ಚಿಕಿತ್ಸೆಗೆ ಒಳಪಡಿಸಿದ್ರಿ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆ ಹೇಗ್ ಹಂತ ಹಂತವಾಗಿ ಸಾಕ್ತಾ ಬಂತು?
0: ಸ್ವಲ್ಪ ಸ್ವಲ್ಪನೆ ಮೇಡಮ್, ಅವ್ನು ಜಾಸ್ತಿ ಏನು ಒಂದೇ ಸಲ ಕುತ್ಕೊಳ್ಳೋದು ಮಾಡೋದು ಎಲ್ಲ ಏನು ಮಾಡಿಲ್ಲ. ಅವನ್ಗೆ ಸ್ವಲ್ಪ ಸ್ವಲ್ಪನೆ ತೋರಿಸಿ ನಾವು ಅವ್ರು ಹೇಳ್ಕೊಟ್ಟಂಗೆಲ್ಲ ಮಾಡಿ ಟ್ಯಾಬ್ಲೆಟ್ ಅದು ಇದು ಥೆರಪಿ ಎಲ್ಲ ಬಹಳ ಕಷ್ಟಪಟ್ಟು ಎಲ್ಲ ಇದ್ ಮಾಡಿದೀವಿ. ನಾವು ಏನೋ ಒಂದು ಆಗೋಯ್ತು, ದೇವ್ರು ಕೊಟ್ಟಿರೋ ಮಗು, ಇವಾಗ ನಾವಾಗೆ ಸಾಯ್ಸಕ್ ಆಗಲ್ಲ, ಹೆಂಗೋ ಚೆನ್ನಾಗ್ ಆಗ್ಲಿ, ಅವನ್ ಕಾಲ ಮೇಲೆ ಅವ್ನ್ ನಿಂತ್ಕೊಳ್ಳಿ, ಅವನೇನು ನಮ್ಗೆ ದುಡ್ಡು ತಂದು ಹಾಕೋದೇನಿಲ್ಲ, ಅವನ್ ಕೈಯಿಂದ ಅವ್ನ್ ಊಟ ಮಾಡ್ಕೊಂಡು ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂದ್ಬಿಟ್ಟು ನಾವು ಎಲ್ಲಾ ಕಡೆ ತೋರಿಸ್ ಮೈಸೂರಲ್ಲಿ ಒಂದ್ 5 ವರ್ಷ ಸುರೇಶ್ ಡಾಕ್ಟರ್ ತೋರಿಸ್ತು, ಆಮೇಲೆ ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತು, ಆಮೇಲೆ ಶಿವಮೊಗ್ಗದಲ್ಲಿ ತೋರಿಸ್ತು. ಶಿವಮೊಗ್ಗದಲ್ಲಿ ಇದ್ದು ಈ ವರ್ಷಕ್ಕೆ 8 ವರ್ಷ ಆಯ್ತು ತೋರಿಸಿ ಅವನ್ಗೆ. ಅಲ್ಲಿ ಏನು ಮೆಡಿಸಿನ್ ಇಂದ ಅವನು ಸ್ವಲ್ಪ ಸಣ್ಣ ಇದ್ದ, ಪಾಪು ಸ್ವಲ್ಪ ದಪ್ಪ ಆದ ಅಷ್ಟೇನೆ, ಜಾಸ್ತಿ ಏನು ಪಿಡಿಸೋನ್ಗೆ ಕಡಿಮೆ ಆಗಿರ್ಲಿಲ್ಲ. ಸೊ ಎಲ್ಲಿ ಹೋದ್ರು ಬಿದ್ಬಿಡೋದು, ಒಂದ್ ಲೋಟ ಸವಂಡು, ಒಂದ್ ಸ್ಕೂಟರ್ ಸವಂಡು ಏನ್ ಬಂದ್ರು ಬೀಳ್ತಿದ. ಇವಾಗ 2 ತಿಂಗಳಿಂದ ಅಲ್ಲಿ ನೆಹರು ಹಾಸ್ಪಿಟಲ್ ತೋರಿಸಿದ್ರೆ ಬೀಳ್ತಿಲ್ಲ ಅವನು, ಸ್ವಲ್ಪ ಕಡಿಮೆ ಇದೆ. ಇವಾಗ 15 ದಿನದಿಂದ ಅವ್ನ್ಗೆ ಜ್ವರ ಬರ್ತೈತೆ, ಜ್ವರ ಬರ್ತಾ ಇರೋದು ಸ್ವಲ್ಪ ಸುಸ್ತಿದಾನೆ, ಜಾಸ್ತಿ ಏನು ಓಡಾಡೋದು ಮಾಡೋದೆಲ್ಲ ಮಾಡ್ತಾ ಇರ್ತೇನೆ.
1: ಈಗ ಸತತವಾಗಿ 13 ವರ್ಷ ಆಗಿದೆ ಅಂತ ಹೇಳಿದ್ರಿ, ಈಗ್ಲೂ ಅದೇ ತರ ಇದಾನ ಮೇಡಮ್?
0: ಇಲ್ಲ ಮೇಡಮ್, ಇವಾಗ ಅಷ್ಟು ಏನಿಲ್ಲ, ಚೇಂಜ್ ಆಗಿದಾನೆ. ನಡ್ಕೊಂಡು ಬರ್ತಾನೆ ಕೈ ಕೊಟ್ರೆ, ಕೂತ್ಕೊಂಡು ಆಟ ಆಡ್ತಾನೆ, ಮಕ್ಳು ಆಟ ಆಡಿಸಿದ್ರೆ ಆಟ ಆಡ್ತಾನೆ, ನೋಡ್ತಾನೆ, ಅವನೇನೆ ಕೇಳ್ತಾನೆ. ಏನಾದ್ರು ಬೇಕು ಅಂದ್ರೆ ಮೊಟ್ಟೆ ಚಿಕನ್ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಅವನ್ಗೆ ತೋರಿಸ್ತಾನೆ, ಆತರ ತಿಂತೀನಿ ಅಂತ. ಆಮೇಲೆ ಹೊರಗಡೆ ಹೋಗ್ತಿವಿ ಅಂದ್ರೆ ನಾವು ಊರಿಗೆನೆ ಹೋಗ್ತಿದೀವ ಅಂತ ಗೊತ್ತು ಮಾಡ್ಕೊಳ್ತಾನೆ, ಬಾತ್ರೂಮ್ಗೆ ಹೋಗೋದಾದ್ರೆ ಹೇಳ್ತಾನೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಅದೇ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ ಪೂರ್ತಿ ಇದ್ ಮಾಡಕ್ ಆಗಲ್ಲ, ಗುಣ ಮಾಡಕ್ ಆಗಲ್ಲ, ಅರ್ಧಕ್ಕೆ ಸ್ವಲ್ಪ ಗುಣ ಮಾಡ್ಬೋದು ಅಂತ ಹೇಳ್ತಾರೆ. ನಮ್ಗೆ ಏನು ಅಂದ್ರೆ ಅವನೇನು ನಮ್ಗೆ ದುಡ್ಡು ತಂದ ಹಾಕದೇನು ಬೇಡ, ಅವನ್ ಕೈಯಿಂದ ಊಟ ಮಾಡ್ಕೊಂಡು ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂತ ನಾವ್ ಅನ್ಕೊಂಡಿದೀವಿ ಅಷ್ಟೇ. ಸ್ವಲ್ಪ ನಡ್ಕೊಂಡ್ ಬರ್ತಾನೆ, ಏನಾದ್ರು ಕಾಲ್ಗೆ ಏನಾದ್ರು ಎಟ್ಕೊಳಂಗಾದ್ರೆ ಏನಾದ್ರು ಅವನ್ಗೆ ಇದಾದ್ರೆ ಬಿದ್ಬಿಡ್ತಾನೆ, ಆ ತಕ್ಷಣನೆ ಬಿದ್ಬಿಡ್ತಾನೆ, ಹೆಂಗ್ ನಿಂತಿರ್ತಾನೆ ಹಂಗೆ ಬಿದ್ಬಿಡ್ತಾನೆ.
1: ಯಾರ ಮೇಲೂ ಡಿಪೆಂಡ್ ಆಗದೆ ಅವನೇ ಸ್ವಂತವಾಗಿ ಎದ್
0: ನಿಂತ್ಕೊಳ್ಳೋದು ನಾವ್ ಕೇಳ್ಕೊತಾ ಇರೋದು ಮೇಡಮ್. ಅವನಿಗೆ ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂತ ಅದನ್ನೇ ಕೇಳ್ಕೊಳ್ತಾ ಇರೋದು. ಇವಾಗ ನಾವು ಊಟ ಅವನ್ಗೆ ನಾವೇನೆ ಮಾಡಿಸ್ತೀವಿ, ಬಾತ್ರೂಮ್ಗೆ ಹೋದ್ರೆ ನಾವೇನೆ ವಾಶ್ ಮಾಡ್ಬೇಕು, ಅವನ್ಗೆ ಟೈಮ್ ಟೇಬಲ್ ಆಗಿ ನಾವೇನೆ ತಿನ್ಸ್ಬೇಕು ಅವನ್ಗೆ. ಅವನೇನು ಅವನ್ ಕೈಯಿಂದ ತಿನ್ನಕ್ ಆಗಲ್ಲ, ಕೈಯಲ್ಲಿ ಹಿಡಿಯಕ್ ಹೋಯ್ತಾನೆ, ಬಾಯಿಗೆ ಹೋಗಲ್ಲ, ನಡ್ಕೊಂಡು ಸ್ವಲ್ಪ ದೂರ ಬರ್ತಾನೆ, ಕೈ ಕೊಟ್ರೆ ನಾವು ನಡ್ಕೊಂಡ್ ಬರ್ತಾನೆ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನು ಅವನ್ ಅವನಾಗಿ ಏನು ಮಾಡ್ಕೊಳ್ಳೋದ್ರಲ್ಲೇ ಅವನಿಲ್ಲ.
1: ಸಂಪೂರ್ಣವಾಗಿ ಹಾಸಿಗೆ ಮೇಲೆ ಮಲಗಿದ್ದಾನೆ?
0: ಇಲ್ಲ ಮೇಡಮ್, ಹಾಸಿಗೆ ಏನು.

0: ಅಷ್ಟೇ ಮಲಗಿಲ್ಲ, ಆಟ ಆಡ್ತಾನೆ, ಫೋನ್ ನೋಡ್ತಾನೆ, ಮೊಬೈಲ್ ನೋಡ್ತಾನೆ, ಹಾಡು ಕೇಳ್ತಾನೆ. ಅದಕ್ಕೆ ಹಾಡಿರ್ಬೇಕು ಎಷ್ಟೊತ್ತಲ್ಲ ಅವನ್ಗೆ ಹಾಡಿರ್ಬೇಕು. ಅಷ್ಟು ಏನು ಬೆಡ್ಡಲ್ಲೇ ಮಲಗಿರ್ಬೇಕಂತ ಏನಿಲ್ಲ. ಇವಾಗ ಸ್ವಲ್ಪ ಜ್ವರ ಇದೆ ಅವನ್ಗೆ, ಹಲ್ನೋವ್ಗೆ, ಅದ್ರಿಂದ ಮಲಗಿದ್ದಾನೆ ಅಷ್ಟೇನೆ. ನಾವೇನೆ ಮಲ್ಗಕ್ಕೆ ನಾವ್ ಹಿಂಸೆ ಮಾಡ್ತೀವಿ, ಮಲ್ಗಲ್ಲ. ಆಟ ಆಡೋದೆಲ್ಲ ಮಾಡ್ತಾನೆ ಮೇಡಮ್, ಅದೆಲ್ಲ ಮಾಡ್ತಾನೆ. ಆಮೇಲೆ ಬಾಲ್ ನಲ್ಲಿ ಯಾವ ಕಲರ್ ಹಾಕ್ಬೇಕು ಅಂತ ಹಾಕೊಟ್ರೆ ಅವನೇನೆ ಹಾಕ್ತೇನೆ ನೋಡ್ಕೊಂಡು. ಸ್ವಲ್ಪ ಕೂತ್ಕೊಂಡು ಆಟ ಆಡೋದೆಲ್ಲ ಮಾಡ್ತಾನೆ.
1: ಮ್ಯಾಮ್, ಈಗ ಮಾನಸ ಗಂಗೋತ್ರಿಲಿ ಅವನಿಗೆ ಥೆರಪಿಯನ್ನ ಕೊಡ್ಸಿದ್ರಿ, ಮೊದ್ಲಿಗೆ ಎಲ್ಲಿ ಯಾವ ಕಡೆ ಅವನಿಗೆ ಥೆರಪಿ ಅನ್ನೋದನ್ನ ಶುರು ಮಾಡಿದ್ರಿ ಮೇಡಮ್ ನೀವು?
0: ಅವನ್ಗೆ ಕತ್ ನಿಂತಿರ್ಲಿಲ್ಲ, ಅದು ಕತ್ ನಿಂತಿರ್ಲಿಲ್ಲ ಅಂದ್ಮೇಲೆ ಅದನ್ನ ಬಾಪುನ ಸ್ವಲ್ಪ ಕೂರ್ಸೋದನ್ನ ಹೇಳ್ಕೊಟ್ಟಿದ್ರು. ಅದನ್ನ ಸ್ವಲ್ಪ ಇದ್ ಮಾಡಿ ಕೂರ್ಸೋದನ್ನ ಹೇಳ್ಕೊಟ್ಟಿದ್ರು. ಅವ್ರೇನೆ ಕೂತ್ಕೊಳ್ಳೋದು ಅಲ್ಲೇ, ಅಲ್ಲೇನೆ ಐತೆ ವಸ್ತುಗಳು, ಅದ್ರಲ್ಲಿ ಸ್ವಲ್ಪ ಕೂತ್ ಇಡ್ಸ್ಕೊಂಡು ಕೂತ್ಕೊಳ್ಳೋದೆಲ್ಲಾನು ಮಾಡಿಸ್ತು. ಆಮೇಲೆ ಸ್ವಲ್ಪ ಕೂತ್ಕೊಂಡು ಆಮೇಲೆ ನಿಂತ್ಕೋತಾ ಇರ್ಲಿಲ್ಲ, ನಿಲ್ಸ್ಬಿಟ್ಟು ಪಟ್ಟಿ ಹಾಕೋದನ್ನ ಕಾಲ್ಗೆ ತೋರಿಸ್ಕೊಟ್ಟಿದ್ರು. ಅದೊಂದು ಸ್ವಲ್ಪ ದಿನ ಮಾಡಿಸ್ತು. ಆಮೇಲೆ ಅಜ್ಜಿ ಹಾಕೋದು ಎಲ್ಲ ಅಲ್ಲೇನೆ ಆಯ್ತಲ್ಲ, ಅದ್ರಲ್ಲೇ ತೋರಿಸಿದ್ದೆಲ್ಲಾನು ಅಲ್ಲಲ್ಲೇ ಮಾಡಿಸ್ತು. ಅವನ್ಗೆ ಸ್ವಲ್ಪ ಮಾತಾಡೋ ಥೆರಪಿ ಕೊಡ್ಸ್ಬೇಕಾಗಿತ್ತು. ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಬಂದ್ಬಿಟ್ಟೆ ಅವಾಗ, ಇನ್ನ ಆ ಕಡೆ ಹೋಗಕ್ಕೆ ಆಗಿಲ್ಲ ನಮ್ಗೆ. ಆಮೇಲೆ ಇಲ್ಲಿ ಪ್ರಿಯಾಪಣದ ಸ್ವಲ್ಪ ದಿನ ಮಾಡಿಸಿ, ಇವಾಗ ಒಂದ್ ಸ್ವಲ್ಪ ದೊಡ್ಡವನಾಗ್ಬಿಟ್ಟೆ, ಇವಾಗ ಹೋಗಕ್ ಆಗ್ತಿಲ್ಲ ಅಷ್ಟೇ ಮೇಡಮ್. ಅದು ಥೆರಪಿ ಮಾತ್ರ ನಿಲ್ಸಿದೀವಿ, ಮಿಕ್ಕಿದೆಲ್ಲ ನಾವು ಅವ್ನ್ಗೆ ಏನು ಮೆಡಿಸಿನ್ ಬೇಕು, ಅವ್ನ್ಗೆ ಯಾವಾಗ ಕರ್ಕೊಂಡು ಹೋಗ್ಬೇಕು, ಯಾವ ಟೈಮ್ ಅಲ್ಲಿ, ಅದೇನು ನಿಲ್ಸಿಲ್ಲ. ಅದೇ ಟೈಮ್ಗೆ ಕರ್ಕೊಂಡು ಹೋಗ್ತಿವಿ, ಅದೇ ಟೈಮ್ಗೆ ತೋರಿಸ್ತೀವಿ. ಅವ್ರು ಯಾವ ತರ ಹೇಳಿದ್ರು ಟೈಮ್, ನಾವು ಒಂದ್ ದಿನ ಊಟ ಮಿಸ್ ಮಾಡಿದ್ರು ಅವ್ನ್ಗೆ ಟ್ಯಾಬ್ಲೆಟ್ ಮಿಸ್ ಮಾಡಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಬೇರೆ ಹತ್ರ ಇಸ್ಕೊಂಡು ಹೋಗಿ ಮೆಡಿಸಿನ್ ತಂದು ಹಾಕ್ತಿವಿ ಮೇಡಮ್ ಅವ್ನ್ಗೆ.
1: ಮೇಡಮ್, ಈಗ ಒಂದು ವಿಶೇಷ ಚೇತನ ಮಗು ಇದೆ ಅಂತಂದ್ರೆ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ನೀವೊಂದು ಸಾಮಾಜಿಕ ಸಮಸ್ಯೆ ಎದುರಿಸೋದುಂಟಾ?
0: ನಾವು ಆತರ ಯಾರ ಬಗ್ಗೆನು ಏನು ಮಾಡ್ಕೊಂಡು ಹೋಗಲ್ಲ. ನಮ್ಗೆ ನಮ್ ಪಾಪು ಚೆನ್ನಾಗಾದ್ರೆ ಸಾಕು, ಯಾರ್ದು ಏನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಮೇಡಮ್. ಯಾಕಂದ್ರೆ ನಮ್ಗೆ ಆತರ ಮಗು ಐತೆ ಅಂತ ನಾವೇನೆ ಇವಾಗ ಅವನ್ಗೆ ಬಿಟ್ಬಿಟ್ರೆ ಆಮೇಲೆ ಅವನು ಇನ್ನೂ ಜಾಸ್ತಿ ಆಗೋಯ್ತದೆ.
1: ಹೌದು,
0: ಇವಾಗ ನಾವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರ ಅಂತ ನಾವ್ ಇದ್ ಮಾಡಿದ್ರೆ ನಮ್ ಪಾಪು ಹಂಗೇನೆ ಇರ್ತದೆ ಅಷ್ಟೇನೆ. ನಾವು ಯಾವ ಜನರಿಗೂ ಏನು ಇದ್ ಮಾಡಲ್ಲ ಮೇಡಮ್. ನಮ್ಗೆ ನಾವು ಕೊಟ್ಟೈತೆ ಮಗು, ನಾವು ನೋಡೋ ಧರ್ಮ ನೋಡ್ತಿದೀವಿ. ಅವ್ನ್ಗೆ ಏನ್ ಬೇಕು ನಮ್ಮ ಹತ್ರ ಇಲ್ಲ ಅಂದ್ರೆ ಸಾಲ ಮಾಡಿ ಆದ್ರೂ ತೋರಿಸ್ತಿದೀವಿ. ಅವನೊಬ್ಬ ಚೆನ್ನಾಗದ್ರೆ ನಮ್ಗೆ ಸಾಕು, ಮಾತ್ರಗೂ ಯಾರ ಇದಕ್ಕೂ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ಗೆ ಕೋಟೆ ಸರ್ಗೂರಲ್ಲೂ ಐದ್ ದಿನ ಇದ್ ಹೇಳಿದ್ರು ಇವ್ಗೆ ಫಿಸಿಯೋಥೆರಪಿಗೆ, ಅಲ್ಲೂ ಐದ್ ದಿನ ಹೋಗಿ ಅಲ್ಲೂ ಮಾಡಿಸ್ಕೊಂಡ್ ಬಂದು, ಹುಣಸೂರ್ಗೂನು ಹೋಗಿದ್ದು ಅಲ್ಲೂ ಐದ್ ದಿನ ಇದ್ದು. ಇವಾಗ ಪಿರಿಯಾಪಟ್ಟಣಗೆ ಕರೆದ್ರು, ನಮ್ಗೆ ಬರಕ್ ಆಗಲ್ಲ ಸರ್, ನಮ್ ಪಾಪುಗೆ ಹುಷಾರಿಲ್ಲ ಅಂತ ನಾವ್ ಹೇಳಿ ಸುಮ್ನೆ ಪಾಪುಗೆ ಹುಷಾರಿಲ್ಲದೆ ತಗೊಂಡೋಗಿ ನಾವ್ ಕೂರಿಸ್ಕೊಂಡು. ಅವ್ನು ಚೆನ್ನಾಗಿದ್ರೆ ಚೆನ್ನಾಗ್ ಆಟ ಆಡ್ತಾನೆ, ಎಂಜಾಯ್ ಮಾಡ್ತಾನೆ, ನೋಡಿ ಮಕ್ಳಿಗೆಲ್ಲ ಚೆನ್ನಾಗಿ ಇದ್ ಮಾಡ್ತಾನೆ. ಅವನ್ಗೇನು ಹುಷಾರಿಲ್ಲ, ಕರ್ಕೊಂಡಾಗ ನಾವೆಲ್ಲ ಏನ್ ಮಾಡೋದು, ಸುಮ್ನೆ ಅವ್ ಕೊಟ್ಟಿದ್ ಊಟ ಮಾಡ್ಕೊಂಡು ಇರ್ಬೇಕಷ್ಟೇ. ಅದಕ್ಕೆ ನಾನು ಈ ಸಲ ಬರಕಾಗಲ್ಲ ಅಂತ ಹೇಳಿದೆ ಅಷ್ಟೇನೆ.
1: ಅಂದ್ರೆ ಇವನ ಬೆಳವಣಿಗೆ ನಿರಂತರವಾಗಿ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡಿದ್ರಿ ಅಂತ ಹೇಳಿದ್ರಿ. ಮ್ಯಾಮ್, ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಯಾವಾಗ ಪರಿಚಯ ಆಯ್ತು ನಿಮ್ಗೆ?
0: ನಮ್ಗೆ ಆಗ್ಲೇ 4 ವರ್ಷ ಆಯ್ತೆ ನೋಡಿ. ನಮ್ಗೆ ಮನೆ ಹತ್ರನೇ ಬಂದು ಸರ್ ಹೇಳಿದ್ರು ಈ ತರ ಒಂದು ಪಾಪುಗೆ ಇದ್ದಾಯ್ತು ಥೆರಪಿ ಕೊಡ್ತಿದಾರೆ ಬನ್ನಿ ಅಲ್ಲಿ ಅಂತ. ನಾವು ಮೊದ್ಲೆಲ್ಲ ನಾನು ಮೊದ್ಲೇ ಮೈಸೂರಲ್ಲಿ ಮಾಡ್ಸಿದ್ನಲ್ಲ, ಇವಾಗ ಪಾಪ ಅವ್ರೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀವಿ ಅಲ್ಲಿ ಕ್ಯಾಂಪ್ ಅಲ್ಲಿ ಇರ್ತೀವಿ ಅಂತ ಹೇಳಿದ್ಮೇಲೆ ನಮ್ದು ಇನ್ನೊಬ್ಳು ದೊಡ್ಡ ಮಗಳು ಇದ್ಲು, ಇವಳು ಹಿಂದೆ ಆದ್ಮೇಲೆ ನಾವು ಆ ಪಾಪುನು ಕರ್ಕೊಂಡು ಬಂದು ಇರ್ಬೋದ ಅಂತ ಹೇಳಿ ಇರ್ಬೋದು ಅಂತ ನಾವು 4 ಜನನು ಹೋಗಿದ್ದು. ನಮ್ಮ ಅತ್ತೆ, ನನ್ನ ಮಗಳು, ನನ್ನ ಮಗ, ನಾನು 4 ಜನನು ಇದ್ದು 5 ದಿನ ಇದ್ದು ಥೆರಪಿ. ಅವರು ಸ್ವಲ್ಪ ಅದೇ ಆಯಲ್ ಮಸಾಜ್ ಹೆಂಗ್ ಮಾಡೋದು, ನಡ್ಸೋದ್ ಹೆಂಗೆ ಅದೆಲ್ಲಾನು ಸ್ವಲ್ಪ ಹೇಳ್ಕೊಟ್ರು. ಕಾಲೆಲ್ಲ ಉಜ್ಜೋದು ಎಲ್ಲಾನು ಹೇಳಿದ್ರು. ಅವಾಗ ನಾವು ಅಲ್ಲಿಗೆ ವಿವೇಕಾನಂದ ಹಾಸ್ಪಿಟಲ್ ಹೋಗ್ಬಿಟ್ಟು ಬಂದು ಆಮೇಲೆ ನಾವು ಪಿರಿಯಾಪಣ್ಣದಲ್ಲಿ ಥೆರಪಿ ಮಾಡಿಸ್ತಿದ್ದೆ. ಪಿರಿಯಾಪಣ್ಣದಲ್ಲಿ ಆದ್ಮೇಲೆ ಸ್ವಲ್ಪ ದೊಡ್ಡವನಾದ್ಮೇಲೆ ಎತ್ಕೊಂಡು ಹೋಗೋದು ನಮ್ಗೆ ಬಸ್ಗಳು ಕಷ್ಟ. ನಮ್ಮ ಹಸ್ಬೆಂಡ್ ಡ್ರೈವರು ಲಾರಿಗೆ ಹೋಗ್ತಾರೆ, ಅವ್ರ ಮನೇಲೇನು ಇರಲ್ಲ, ಮೈದಿಂದಿಯರು ಯಾರು ಇಲ್ಲ ನಮ್ಮ ಮನೇಲಿ, ನಮ್ಗೆ ಕರ್ಕೊಂಡು ಹೋಗೋದು ಕಷ್ಟ. ಹಳ್ಳಿ ಅಲ್ವಾ ಮೇಡಮ್, ಜಾಸ್ತಿ ರಶ್ ಬಸ್ಗಳಲ್ಲಿ ಎತ್ಕೊಂಡು ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಬರಕ್ ಆಗಲ್ಲ ಅನ್ಬಿಟ್ಟು ನಿಲ್ಸಿದೀನಿ ಅಷ್ಟೇನೆ.
1: ಅಂದ್ರೆ ಸಾಕಷ್ಟು ರೀತಿಯ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡಿ ಅಲ್ಲಿನ ಒಂದು ಚಿಕಿತ್ಸೆಗಳನ್ನ ನಿಮ್ಮ ಮಗನಿಗೆ ಉಪಯುಕ್ತವಾಗ ನಿಟ್ಟಿನಲ್ಲಿ ತಗೊಂಡಿದ್ದೀರ. ಸಂಸ್ಥೆಯಿಂದ ಸಾಧನ ಸಲಕರಣೆಗಳನ್ನು ತಗೊಂಡಿದ್ದೀರಾ?
0: ಕೊಟ್ಟಿದ್ದಾರೆ.
1: ಯಾವ ತರ?
0: ಅಲ್ಲಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ಇದ್ರಲ್ಲಿ ಸರ್ಗೂರಲ್ಲಿ ಶೂ ಕೊಟ್ಟಿದ್ರು ಕಾಲ್ಗೆ. ಅದು ನಮ್ಗೆ ಶೂ ಯೂಸೇ ಆಗಿಲ್ಲ ಮೇಡಮ್, ಅದು ನಮ್ಗೆ ನಮ್ಮ ಪಾಪುಗೆ ಚಿಕ್ಕದಾಗ್ಬಿಡ್ತು. ಸುಮ್ನೆ ನಾನು ಅದು ಇಟ್ಕೊಳಕ್ಕಿಂತ ಬೇರೆ ಮಕ್ಳಿಗೆ ಯಾರಿಗಾದ್ರೂ ಕೊಟ್ರೆ ಯೂಸ್ ಆಗ್ಬೋದಲ್ಲ ಅಂದ್ಬಿಟ್ಟು ಕ್ರಿಯಾಪಟ್ಟಿಂದ

0: ಅಲ್ಲಿ ಥೆರಪಿ ಕೊಡಿಸ್ತಾರಲ್ಲ, ಅಲ್ಲಿ ಪುಟ್ರಾಜ್ ಸರ್ಗೆ ಅದು ಶೂ ತಗೊಂಡು ಹೋಗಿ ಕೊಟ್ಬಿಟ್ಟೆ ಮೇಡಮ್. ಯಾರಿಗಾದ್ರೂ ಯೂಸ್ ಆಗ್ಲಿ, ನಮ್ಮ ಮಗುಗೆ ಯೂಸ್ ಆಗಿಲ್ಲ ಅಂತ ನಾವು ಇದ್ ಮಾಡ್ಬಾರ್ದು. ಅದರಿಂದ ಬೇರೆ ಮಕ್ಳಿಗೆ ಯೂಸ್ ಆಗ್ಬೇಕು.
1: ಖಂಡಿತ.
0: ನಾವು ಒಂದಿನ ಹಾಕ್ದೆ ನಮ್ ಪಾಪುಗೆ ಅದು ಟೈಟ್ ಹಾಕ್ಬಿಡ್ತು. ನಾನು ಅಲ್ಲಿ ಪೂರ್ಣಿಮಾ ಮೇಡಮ್ಗೆ ಫೋನ್ ಮಾಡಿ ಹೇಳ್ದೆ, ಚೇಂಜ್ ಮಾಡ್ಕೊಡ್ತೀವಿ ಮೇಡಮ್ ನನ್ ಕ್ಯಾಂಪಲ್ಲಿ ಅಂತ ಹೇಳಿದ್ರಿ, ಕರಿಲೇ ಇಲ್ಲ. ನಾನು ಅದನ್ನ ಇಟ್ಕೊಂಡು ಸುಮ್ನೆ ಏನ್ ಮಾಡೋದು, ಅದು ನಮ್ ಮಗುಗಾಗಿಲ್ಲ ಅಂದ್ರೆ ಬೇರೆ ಮಕ್ಳಿಗೆ ಆಗ್ತವೆ.
1: ಖಂಡಿತ
0: ಅಲ್ವಾ? ನಾವೇನ್ ದುಡ್ಡು ಕೊಟ್ಟು ತಂದಿರ್ಲಿಲ್ಲ, ನಮ್ಗೂ ಒಬ್ರು ಕೊಟ್ಟಿದ್ರು, ನಾನು ತಕೊಂಡೋಗಿ ಬೇರೆ ಮಕ್ಳಿಗೆ ಯೂಸ್ ಆಗ್ತದೆ ಅಂತ ಕೊಟ್ಬಿಟ್ಟೆ. ಅದಾದ್ಮೇಲೆ ನಮ್ಗೆ ಅಲ್ಲಿ ಶೂ ಕೊಟ್ಟಿದ್ರು. ಇಲ್ಲಿ ಪಿರಿಯಾಪಟ್ಟಣದಿಂದ ಇಲ್ಲಿ ಥೆರಪಿ ಕೊಡ್ತಿದ್ರು, ಅಲ್ಲಿಂದ ಪಾಪುಗೆ ಕೊಟ್ಟಿದ್ರು ತಳ್ಳೋದು ವೀಲ್ ಚೇರ್. ಅಷ್ಟ್ ಬಿಟ್ರೆ ನಮ್ ಮಗುಗೆ ಇನ್ನೇನು ಆಗಿಲ್ಲ ಮೇಡಮ್. ನಾವು ಪಾಪುಗೆ ಬೆಡ್ ಬೇಕು ಅಂತ ಕೇಳಿದ್ವಿ ಮಲ್ಸಕ್ಕೆ, ಅದು ನಮ್ಗೆ ಯೂಸ್ ಆಗಿಲ್ಲ, ಏನು ಕೊಟ್ಟಿಲ್ಲ. ಆಮೇಲೆ ನಮ್ಗೇನಾದ್ರು ಮೆಡಿಸಿನ್ ಏನಾದ್ರೂ ಸಹಾಯ ಮಾಡ್ಕೊಡಿ ಅಂತ ಹೇಳಿದ್ರು. ಯಾಕಂದ್ರೆ ಇವಾಗ ಇರೋದು ಒಬ್ರು ನಮ್ಮನೆಯವ್ರಿಗೆ ಸ್ಲೋಕ್ ಲಂಗ್ ಆಗ್ಬಿಟ್ಟಿ, ಒಂದ್ ಎರಡ್ ಮೂರ್ ತಿಂಗಳು ತುಂಬಾನೇ ಹುಷಾರ್ ಇಲ್ದಂಗ ಆಗ್ಬಿಟ್ಟಿದ್ದು. ಆ ಟೈಮಲ್ಲೆಲ್ಲ ಮೆಡಿಸಿನ್ಗೆ ತುಂಬಾನೇ ಓಡಾಡ್ಬಿಟ್ಟು ನಾವು ಖರ್ಚು ಮಾಡಿದ್ವಿ ಮೇಡಮ್. ಇರೋದು ಒಬ್ರು ಆತರ ಆಗ್ಬಿಟ್ಟು ಏನ್ ಮಾಡೋದು ಮನೇಲಿ, ನಮ್ಗೆ ಸ್ವಲ್ಪ ಮೆಡಿಸಿನ್ ಏನಾದ್ರೂ ಸಹಾಯ ಮಾಡಿ ಅಂತ ಹೋಗಿ ಎರಡೇ ಕಡೆನು ಹೇಳಿದೆ, ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ.
1: ಮೇಡಮ್, ಈಗ ಹಲವಾರು ಕ್ಯಾಂಪ್ ಗಳಿಗೆ ಅಟೆಂಡ್ ಮಾಡಿದೀನಿ ಅಂತ ಹೇಳಿದ್ರಿ, ಆ ಕ್ಯಾಂಪ್ ಗಳಿಗೆ ಹೋದಾಗ ನಿಮ್ಮ ಮಗುವಿನ ಬೆಳವಣಿಗೆಗೆ ಆ ಕ್ಯಾಂಪ್ ಸೂಕ್ತ ಅನಿಸ್ತಿತ್ತ ನಿಮ್ಗೆ?
0: ಹ್ಞೂ ಮೇಡಮ್, ಸ್ವಲ್ಪ ಅವ್ರು ಹೇಳಿದಲ್ಲ ಅವ್ರು ಹೇಳ್ಕೊಟ್ಟಂಗ ನಾವು ಮಾಡ್ದು, ನಮ್ಗೇನ್ ಗೊತ್ತಿಲ್ದೆ ಇರೋದು ಅವ್ರು ಹೇಳ್ಕೊಟ್ಟಿದ್ರು. ನಾವು ಪಾಪುಗೆ ಅಂದ್ರೆ ಮನೆಯಿಂದ ಬೇರೆ ಕಡೆ ಹೋದಾಗ ನಮ್ಗೂ ಒಂದು ಎಂಕರೇಜ್ಮೆಂಟ್ ಸಿಕ್ಕಂಗ ಆಯ್ತು. ಇವಾಗ ನಮ್ಮ ಮನೇಲಿ ನಮ್ ಪಾಪು ನೋಡ್ಕೊಂಡು ನಾವ್ ಇರ್ತಿದ್ದು, ಅವ್ನು ನಮ್ ನೋಡ್ಕೊಂಡು ಇರ್ತಿದ. ನಾವು ಬೇರೆ ಕಡೆ ಹೋದಾಗ ಆ ಮಕ್ಳಿಗಿಂತ ನಮ್ ಮಗು ಎಷ್ಟೋ ಆಸೆ ಅನ್ನಂಗೆ ನಮ್ಗೆ ಅವಾಗ ಇದಾಯ್ತು ಮನ್ಸ್ಗೆ. ನಮ್ ಮಕ್ಳಿಗಿಂತ ಆ ಮಕ್ಳು ನೋಡಿದ್ರೆ ನಮ್ ಮಗುನೇ ಬೆಟರು ಅನ್ನಂಗೆ ನಮ್ ಮನ್ಸ್ಗೆ ಆಯ್ತು ಅವಾಗ.
1: ವಿವಿಧ ರೀತಿಯ ಪಾಪುಗಳನ್ನ ನೋಡಿದಾಗ ಆ ಮಗುವಿನ ಸಮಸ್ಯೆಗೆ ಹೋಲಿಸ್ಕೊಂಡ್ರೆ ನಮ್ಮ ಮಗುವಿನ ಪರಿಸ್ಥಿತಿ ಉತ್ತಮ ಅಂತ ನಿಮ್ಗೆ ಅನಿಸ್ತಿತ್ತು?
0: ಅನಿಸ್ತು. ನಾವು 5 ದಿನ ಅಲ್ಲಿದ್ದು ನಮ್ ತರಾನೇ ಮಕ್ಳುಗಳು, ಎಷ್ಟು ಮಕ್ಳು ಅಲ್ಲಿ ಒಂದು 10-12 ಊರಿಂದ ಎಲ್ಲ ಮಕ್ಳು ಬಂದಿದ್ರು. ಆ ಮಕ್ಳು ನಮ್ ಮಕ್ಳಿಗಿಂತ ಸ್ವಲ್ಪ ಇದಾಗಿದ್ ನೋಡಿ ನಮ್ ಮಕ್ಳು ಎಷ್ಟು ಬೆಟರ್ ಏನೋ ಅನಿಸ್ತು. ನಾವ್ ಮನೇಲಿ ಇದ್ದಾಗ ಏನನ್ಸ್ತದೆ, ಅಕ್ಕ ಪಕ್ಕದ ಮನೆ ನೋಡಿ ನಮ್ಮ ಮಗುನೇ ಇತರ ಅಂತ ನಮ್ ಮನಸ್ಸಲ್ಲಿ ಇರ್ತದೆ. ಅಲ್ಲಿ ನೋಡಿದ ಮೇಲೆ ನಮ್ ಮಕ್ಳೇ ಎಷ್ಟೋ ಬೆಟರ್ ಅನ್ನಂಗೆ ನಮ್ಗ ಅವಾಗ ಅನಿಸ್ತು. 5 ದಿನ ಇದ್ದು ಎಲ್ಲ ನಮ್ಮವ್ರೆ ನಮ್ ಕಡೆಯವ್ರೆ ಅಂತ ಅನ್ನಂಗೆ ನಮ್ಗೆ ಫೀಲ್. ಅವಾಗ ಮಗುಗೆ ತೋರಿಸ್ಕೊಂಡೆ, ನಾವು ಎಂಜಾಯ್ ಮಾಡ್ಕೊಂಡು ಬಂದ ಮೇಡಮ್.
1: ಚೆನ್ನಾಗಿತ್ತ?
0: ಚೆನ್ನಾಗಿತ್ತು ಅಲ್ಲಿ ಮಂಗಳೂರಲ್ಲಿ ಕೋಟೆಲಿ.
1: ಓಕೆ ಮ್ಯಾಮ್, ಈ ನಿಟ್ಟಿನಲ್ಲಿ ಈಗ ಕುಟುಂಬದ ಸಹಕಾರ ಮಕ್ಕಳು ಬೆಳವಣಿಗೆ ತುಂಬಾ ಮುಖ್ಯ ಆಗುತ್ತೆ, ನೀವು ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕುಟುಂಬ?
0: ನಮ್ಮ ಮನೆಯಲ್ಲಿ ಎಲ್ಲಾ ಸಪೋರ್ಟ್ ಮಾಡ್ತಾರೆ ನಮ್ಗೆ, ನಮ್ಮ ಅತ್ತೆ ಒಬ್ಬರೇನೆ ಇರೋದು, ನಮ್ಮ ಹಸ್ಬೆಂಡ್ ಏನ್ ಹೊರಗಡೆ ಹೋಗ್ತಾರೆ ಬಂದಾಗ ಸ್ವಲ್ಪ ಪಾಪುಗೆ ನೋಡ್ಕೋತಾರೆ. ನಮ್ಮ ಮನೇಲಿ ಬೇರೆಯವ್ರ ತರ ಅಯ್ಯೋ ಈ ತರ ಬಿಟ್ಟೈತೆ ತೋರ್ಸೋದೇನು ಬೇಡ ಆ ತರ ಎಲ್ಲ ಏನಿಲ್ಲ ಮೇಡಮ್, ನಾವ್ ಎಲ್ಲಿ ಯಾರು ಹೇಳಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಪಾಪುಗೆ, ಎಲ್ಲಾ ಕಡೆನು ತೋರಿಸಿದೀವಿ. ನಮ್ಮ ಕೈಯಲ್ಲ ಆಗದಷ್ಟು ನಾವು ನಮ್ಮ ಮಗುಗೆ ತೋರಿಸಿದೀವಿ, ಯಾಕೆಂದ್ರೆ ಚೆನ್ನಾಗಿ ಆಗ್ಬೋದು ಏನೋ ಅನ್ನೋದು ನಂಬಿಕೆ ನಮ್ಗೆ. ಆ ನಂಬಿಕೆಯಿಂದ ನಾವು ನಮ್ಮ ಮಗುಗೆ ಎಲ್ಲಾ ಕಡೆ ತೋರಿಸಿದೀವಿ, MRI ಸ್ಕ್ಯಾನಿಂಗ್ EG ಎಲ್ಲಾ ಸ್ಕ್ಯಾನಿಂಗು ಮಾಡಿಸಿದ್ವಿ ಪಾಪು ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅಂತ. ನಮ್ಮ ಪಾಪು ಬೇರೆ ಮಕ್ಳಿಗೆ ಹೋಲಿಸಿದ್ರೆ ನಮ್ಮ ಪಾಪು ಇಂಪ್ರೂವ್ಮೆಂಟ್ ಇದ್ದಾನೆ.
1: ಅಂದ್ರೆ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಿಮ್ಮ ಕುಟುಂಬದ ಪಾತ್ರ ಸಂಪೂರ್ಣವಾಗಿ ನಿಮ್ಮ ಬೆಂಬಲ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಅವ್ರ ಜೊತೆ ಪಾಪು ಹೇಗಿರ್ತಾನೆ ಮೇಡಮ್, ಮನೆಯವ್ರ ಜೊತೆಗೆ? ನಿಮ್ಮ
0: ಜೊತೆ ಚೆನ್ನಾಗಿರ್ತಾನೆ, ನಮ್ಮನೆಯವ್ರು ಅವ್ರ ಅಪ್ಪ ಬಂದ್ರೆ ಆಟ ಆಡ್ತಾನೆ, ಅವ್ರು ಆಟ ಆಡಿಸ್ತಾರೆ. ಅವ್ರ ಅಕ್ಕ ತಂಗಿ ಬಂದ್ರೆ ತಂಗಿ ಜೊತೆ ಚಿಕ್ಕ ಪಾಪು ಇದ್ದಾಳಲ್ಲ ಅವ್ರ ಜೊತೆ ಆಟ ಆಡ್ತಾನೆ, ಚೆನ್ನಾಗಿ ಇದ್ ಮಾಡ್ತಾನೆ. ಅವನು ನನ್ನ ತಂಗಿ ಅಂತ ಅವನ್ಗೆ ಗೊತ್ತು, ನಿನ್ಗೆ ಎಷ್ಟ್ ತಂಗಿ ಇದ್ದೀರ ಅಂದ್ರೆ ಇಬ್ರೆ ಅಂತ ತೋರಿಸ್ತಾನೆ, ಇಬ್ರು ಇದನ್ನ ಅಂತ ತೋರಿಸ್ತಾನೆ, ನಿನ್ಗೆ ಎಷ್ಟು ತಂಗಿದಿರಿದ್ದಾರೆ ಅಂದ್ರೆ ಇಬ್ರು ಅಂತ ತೋರಿಸ್ತಾನೆ. ನಮ್ಮ ಅಕ್ಕನ ಮಗಳು ಬಂದು ಏ ನನ್ ಮಗಳು ನಿನ್ ತಂಗಿನೇ ಕೊಳೋ ಅಂದ್ರೆ ಇಲ್ಲ ಅಂತಾನೆ, ಕತ್ತಲಾಡಿಸ್ತಾನೆ. ಅಜ್ಜಿ ಯಾರು ಅತ್ತೆ ಯಾರು ಅಂತ ಎಲ್ಲ ಗೊತ್ತಾಗ್ತದೆ.
1: ಅಂದ್ರೆ ಬೌದ್ಧಿಕ ಶಕ್ತಿ ತುಂಬಾ ಚೆನ್ನಾಗಿದೆ.
0: ಚೆನ್ನಾಗಿದೆ ಮೇಡಮ್, ಯಾರ ಮನೆಗ್ ಬಂದ್ರು ಟೀ ಇಟ್ಕೊಡಿ ಅಂತ ಹೇಳ್ತಾನೆ. ಸರ್ಗೂರಿಂದಾನೆ ಸರ್ಗಳು ಬಂದ್ರೆ ಅವ್ರ ಮುಂದಾನೆ ಹೇಳ್ತಾನೆ, ಹೋಗು ಅಂತ ಅರ್ಜಿ ಕಳಿಸ್ತಾನೆ, ಟೀ ಇಡೋಗು ಅಂತಾನೆ, ಫೋಟೋ ತಗೊಳ್ಬೇಕಾದ್ರೆ ನಗಾಡ್ತಾನೆ, ಎಲ್ಲ ಚೆನ್ನಾಗಿದ್ ಮಾಡ್ತಾನೆ ಅವನು.
1: ಮೇಡಮ್, ಈ ನಿಟ್ಟಿನಲ್ಲಿ ಈಗ ಅವನ ಶಾರೀರಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ಯಾವ್ದಾದ್ರು ಚಿಕಿತ್ಸೆ, ಈಗ ಥೆರಪಿ ಒಂದೇ ಕೊಡಿಸ್ತಾ ಇದ್ರ, ಇನ್ಯಾವ ತರ ಚಿಕಿತ್ಸೆ ಕೊಡಿಸ್ತಾ ಬರ್ತಾ ಇದ್ರ ಅವ್ನಿಗೆ?
0: ಅವನ್ಗೆ ಏನು ಥೆರಪಿ ಇವಾಗ ಜಾಸ್ತಿ ಕರ್ಕೊಂಡು ಹೋಗ್ತಾ ಇಲ್ಲ, ಥೆರಪಿ ಮದ್ನೆಲ್ಲ ಕೊಡಿಸ್ತು. ಇವಾಗ ಅಂದ್ರೆ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆ, ಕರ್ಕೊಂಡು ಹೋಗಕ್ಕೆಲ್ಲ ಹಿಂಸೆ. ಇದು ಮಾತ್ರ ಮೆಡಿಸಿನ್ ಮಾತ್ರ ರೆಗ್ಯುಲರ್

0: ಕೊಡ್ತಿದ್ವಿ ಮೇಡಮ್,
1: ಮೆಡಿಸಿನ್ ಎಲ್ಲ ರೆಗ್ಯುಲರ್
0: ಮೆಡಿಸಿನ್ ಮಾತ್ರ ರೆಗ್ಯುಲರ್ ಕೊಡ್ತಿದ್ವಿ. ಅವ್ನಿಗೆ ನರದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಮಾತ್ರ ತೋರಿಸಿದ್ವಿ ಮೇಡಮ್.
1: ಮೇಡಮ್, ಈಗ ಮನೆ ಒಂದು ವಿಶೇಷ ಚೇತನ ಪಾಪು ಈ ನಿಟ್ಟಿನಲ್ಲಿ ಅವ್ರ ಇಬ್ರು ಹೇಗೆ ನೀವು ಸಂಭಾಳಿಸ್ತಾ ಇದ್ರ ಮೇಡಮ್? ಈಗ ಇಬ್ರು ಮಕ್ಕಳು ಇದಾರೆ ಅಂತ ಹೇಳಿದ್ರಿ, ಅವ್ರಿಗೂ ಕಡೆಗೂ ಕೂಡ ಗಮನವನ್ನ ಕೊಡ್ಬೇಕು, ಈ ನಿಟ್ಟಿನಲ್ಲಿ ಹೇಗೆ ಸಂಭಾಳಿಸ್ತಾ ಇದ್ರ ಮನೇನ ನೀವು?
0: ನಾವು ಅಂದ್ರೆ ಮೇಡಮ್ ಇನ್ನೇನ್ ಮಾಡೋದು, ನಮ್ಮ

0: ನಮ್ಮ ಅತ್ತೆ ಇದಾರೆ, ಅವರು ಇವನ್ಗೆ ನಾನೇನಾದ್ರು ಊಟ ಮಾಡ್ತಿದ್ರೆ ಚಿಕ್ಕಪ್ಪಗೆ ಅವ್ರು ತಿನ್ನಿಸ್ತಾರೆ. ಅವಳು ಎರಡನೇ ಮಗಳು ಸ್ವಲ್ಪ ದೊಡ್ಡವಳು, 10 ವರ್ಷ ಇವಾಗ ಅವಳಿಗೆ. ಅವಳು ಪಾಪ ಅವಳ ಕೆಲಸ ಅವಳೇನೆ ಮಾಡ್ಕೋತಾಳೆ. ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾವು ನಮ್ಮ ಮಗುಗೆ ಏನ್ ಮಾಡ್ಬೇಕು, ದಿನನಿತ್ಯದ್ದು ಎಲ್ಲಾ ಕೆಲಸ ಮಾಡ್ಕೊಂಡು ಇವನ್ಗೆನೆ ನೋಡ್ಕೊಂಡು ಹೋಗ್ತೀವಿ ಅಷ್ಟೇನೆ ಮೇಡಮ್.
1: ಅಂದ್ರೆ ಅವನ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಂಡಾಗ ಮುಂದಿನ ಹಂತಕ್ಕೆ ನೀವು
0: ಹೋಗ್ತೀವಿ ಮೇಡಮ್. ನಮ್ಮನೇಲಿ ಅವನ್ಗೆನೆ ಜಾಸ್ತಿ ಇದ್ ಮಾಡೋದು. ನಾವು ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆದ್ರೂನು ಅವನ್ಗೆ ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ಸಿ ಅವನು ಮಲಗಿದ್ಮೇಲೆ ನಾವು ತಿಂತೀವಿ.
1: ಅವ್ನ ದಿನನಿತ್ಯ ಕೆಲಸ ನೀವೇ ಮಾಡ್ಬೇಕು?
0: ನಾವೇ ಮಾಡ್ಬೇಕು. ಅವನು ಹೇಳ್ತಾನೆ ಆ ಟೈಮ್ಗೆ, ನಾವು ಅವ್ನಿಗೆ ಹೇಳಿದ್ಮೇಲೆ ತಕೊಂಡೋಗಿ ಕುಡ್ಸಿದ್ರೆ ಅವನೇ ಮಾಡ್ಕೊತಾನೆ. ಭಾಷ್ಪಾತ ನಾವು ಮಾಡ್ಬೇಕು. ಬೇಕಾದ್ರೂ ಅವ್ನಿಗೆ ಬೇಕಾದ್ರೆ ತಿನ್ಬೇಕಂದ್ರೆ ಅನ್ಸಿದ್ರೆ ಅವನು ಹೇಳ್ತಾನೆ.
1: ಮೇಡಮ್, ಈಗ ಒಂದು ವಿಶೇಷ ಚೇತನ ಮಗು ಅಂತಂದ್ರೆ ಅವ್ರನ್ನ ಕಡೆಗಣಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪೋಷಕರು ಮಾಡ್ತಾ ಇದಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ಇವಾಗ ತರ ಆಗ್ಬಿಟೈತೆ ಮಗು ಅಂತ ನಾವು ಬಿಟ್ಬಿಟ್ರೆ ಅವನು ಪೂರ್ತಿ ಹಂಗೇನ ಆಗ್ಬಿಡ್ತಾನಲ್ಲ ಮೇಡಮ್. ಇವಾಗ ನಾವು ಆತರ ಐತೆ ಅಂತ ಹೇಳಿದ್ರೆ ಅವ್ನ್ಗೆ ಊಟ ಮಾಡಕ್ ಗೊತ್ತಾಗಲ್ಲ. ನಾವು ಅವ್ನ್ಗೆ ಟೈಮ್ಗೆ ತಿನ್ಸ್ಬೇಕು. ಅವ್ನೇ ಪಾಪ ಏನ್ ಹೇಳ್ತಾನೆ, ನಾನು ಊಟ ಮಾಡ್ತೀನಿ ಕೊಡಿ ಅನ್ನಕ ಅವ್ನ್ಗೆ ಆಗುತ್ತ?
2: ನಾವ್ ಅವ್ರ ಅಪ್ಪ ಇದ್ರೆ ನಾವು ಕಾರ್ ಮಾಡ್ಕೊಂಡು ಎಲ್ಲಾ ಕಡೆನು ತಿರ್ಸ್ಕೊಂಡ್ ಬರ್ತೀವಿ, ಹಿಂಗೆ ಕರ್ಕೊಂಡು ಹೋಗಿ ಎಲ್ಲಾ ನೋಡ್ಕೊಂಡು ಬರ್ತಾನೆ. ಕಾರಲ್ಲಿ ಹೋಗ್ಬೇಕಂದ್ರೆ ಇಷ್ಟ ಅವ್ನ್ಗೆ, ಸುತ್ತಾಡ್ಬೇಕಂದ್ರೆ ತುಂಬಾ ಇಷ್ಟ ಅವ್ನ್ಗೆ.
1: ಈ ನಿಟ್ಟಿನಲ್ಲಿ ನೀವು ಅವ್ನ ಮನೆ ನಿಲ್ಸಲ್ಲ?
2: ರಜೆ ಇದ್ದಾಗ ಮಗಳಿಗೆ ದೊಡ್ಡವಳಿಗೆ ನಾವ್ಯಾದ್ರೂ ಊರ್ಗ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತೀವಿ ಒಂದು ಜೊತೆಲಿ ನೋಡ್ಕೊಂಡು ಎಲ್ಲಾ ಬರ್ತಾನೆ.
1: ಮೇಡಮ್, ಈಗ ವಿಶೇಷ ಮಕ್ಕಳನ್ನ ಒಂದು ಶಾಪ ಅಂತ ಹೇಳೋ ನಿಟ್ಟಿನಲ್ಲಿ ಪೋಷಕರು ಹಲವಾರು ರೀತಿಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸ್ದೆ ಒಂದು ಯಾವ ಹಂತಕ್ಕೂ ಅವರು ಹೋಗಲ್ಲ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
2: ಅದು ಏನು ಗೊತ್ತಾ ಮೇಡಮ್, ನಾವು ಎಲ್ಲೂ ಹೋಗ್ದೇನೆ ಎಲ್ಲೂ ಮಾಡ್ದೇನೆ ಒಂದೇ ಕಡೆ ಇರ್ತೀವಲ್ಲ, ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳನ್ನ ಈ ತರ ಮಕ್ಕಳನ್ನ ಹೇಗ್ ನಾವು ನೋಡ್ಕೋಬೇಕು, ಹೇಗ್ ಇದ್ ಮಾಡ್ಬೇಕಂತ. ಅವರು ಕೆಲವ್ರು ಜನ ಏನ್ ಅನ್ಕೋತಾರೆ, ಅಯ್ಯೋ ಈ ತರ ಐತೆ ಅವ್ರು ಸ್ವಲ್ಪ ತಿನ್ಸೋದು ಬಿಸಾಕೋದು ಎಲ್ಲಾದ್ರೂ ಒಂದ್ ಕಡೆ ಬಿದ್ದಿರ್ತಾನೆ ಏನಾದ್ರೂ ಆಗೋಗ್ಲಿ ಅಂತ ಇರೋರು ಇದ್ದಾರೆ. ನಾವು 4 ಜನದ ಮಧ್ಯೆ ಹೋಗಿ ಈ ತರ ಥೆರಪಿಗಳನ್ನ ಈ ತರ ಇದನ್ನ ಅಟೆಂಡ್ ಮಾಡ್ತಿದ್ರೆ ನಮ್ಗೂ ಚೆನ್ನಾಗ್ ಆಗ್ಬೋದೇನೋ ನಮ್ಮ ಮಗು ಅನ್ನೋದು ಒಂದು ಆಸೆ ಇರುತ್ತೆ.
1: ಅಂದ್ರೆ ಸಾಕಷ್ಟು ರೀತಿಯ ಸೂಕ್ತ ಚಿಕಿತ್ಸೆಗಳನ್ನ ನೀವು ಮಕ್ಕಳಿಗೋಸ್ಕರ ಓಡಾಡಿ ಕೊಡ್ಸಿದ್ರೆ ಆ ಮಕ್ಕಳು ಕೂಡ ಸಮಾಜದ ಒಂದು ಉತ್ತಮ ವ್ಯಕ್ತಿ ಆಗ್ತಾರೆ ಅಂತ ಈ ಮಾತಿನ ಮೂಲಕ ತುಂಬಾ ಚೆನ್ನಾಗಿ.
2: ನಮ್ಮ ಕೈಯಲ್ಲಿ ಎಷ್ಟೈತದೆ ನಾವ್ ಅಷ್ಟು ಮಾಡ್ಬೇಕು. ಇವತ್ತು ನಾವ್ ಇರ್ತೀವಿ, ನಾಳೆ ನಾವು ಸತ್ತೋದ್ರೆ ಆ ಮಕ್ಕಳನ್ನ ನೋಡೋರು ಯಾರು ಇಲ್ಲ. ಸಾವು ಅನ್ನೋದು ಆಕಸ್ಮಿಕವಾಗಿ ಎಲ್ಲರಿಗೂ ಬಂದೇ ಬರುತ್ತೆ. ಇವಾಗ ನಾವು ನೋಡ್ಕೊಳಂಗೆ ಮಕ್ಕಳನ್ನ ಬೇರೆ ಯಾರು ನೋಡ್ಕೊಳಲ್ಲ.
1: ಹೌದು,
2: ಅದಕ್ಕೆ ನಾವೇನೋ ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಸ್ವಲ್ಪ ಹೆಂಗಾದ್ರು ಸ್ವಲ್ಪ ಗೊತ್ತಾ ಇದಂಗೆ ಇದ್ ಮಾಡಿದ್ರೆ ಹೆಂಗಾದ್ರು ಮಾಡ್ಕೊಂಡಿರ್ತಾರೇನೋ ಅನ್ನೋದು ಒಂದು ಇದು. ಬಿಟ್ಬಿಟ್ರೆ ಅವ್ರ ಪಡೆಗೆ ಇರ್ತಾರೆ, ಅವ್ರಿಗೇನ್ ಗೊತ್ತಾಗ್ತದ? ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಅವ್ರಿಗೆ. ನಾವು ಊಟ ಮಾಡ್ತಾರೆ ಮಾಡ್ತಾರೆ, ಇಲ್ಲಂದ್ರೆ ಅವ್ರಿಗೆ ಕೇಳೋಷ್ಟು ಬಾಯಿ ಇರೋ ಮಕ್ಳು ಕೇಳ್ತಾರೆ, ಬಾಯಿ ನಮ್ಮ ಇದ್ರ ಮಕ್ಳು ಏನ್ ಕೇಳ್ತಾರೆ, ನಮ್ಮ ಪಾಪ ಏನು ಮಾತಾಡಕ್ ಹೋಗಲ್ಲ.
1: ಅಂದ್ರೆ ಸತತ ಪ್ರಯತ್ನವನ್ನ ನಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಾವು ಹಾಕಿದ್ರೆ ಆ ಮಗು ಒಂದು ತನ್ನ ಕಾಲ್ ಮೇಲೆ ತಾನು ಊಟ ಮಾಡುವಷ್ಟು ಸ್ವಶಕ್ತಿ ಬೆಳೆಯುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ. ಮೇಡಮ್, ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ತಗೋತಾ ಇದ್ರ? ಯುಡಿಐಡಿ ಕಾರ್ಡ್ ಎಲ್ಲ ಆಗಿದೆಯಾ? ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಮಗುವಿನ ಸಮಸ್ಯೆ ಬಗ್ಗೆ ಮತ್ತು ಸೂಕ್ತ ಚಿಕಿತ್ಸೆ ಮತ್ತೆ ಪೋಷಕರಿಗೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಮಕ್ಕಳನ್ನ ಗಮನ ಹರಿಸಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಸಮಸ್ಯೆಗಳ ಬಗ್ಗೆ ಹಂಚಿಕೊಂಡವರು ಪಿರಿಯಾಪಟ್ಟಣ ತಾಲೂಕಿನ ಅರೇನಹಳ್ಳಿ ಗ್ರಾಮದ ಶ್ರೀಮತಿ ಯಾಸ್ಮಿನ್ ರವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ.

0: ಸುಧಾರಣೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
0: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
0: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಬೋರೆ ಹೊಸಹಳ್ಳಿಯ ಶ್ರೀಮತಿ ಯಾಸ್ಮಿನ್ ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಜಾಕ್ಲಿನ್ ಮೇರಿ, ನನ್ಗೆರೆ ಶಿವಾಜಿ, ಚೇತನ, ಅಶೋಕ್ ಮತ್ತು ಕಿರಣ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ ಸರಗೂರು, ಸರಗೂರು ತಾಲೂಕು,
0: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
1: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 ಮಧ್ಯಾಹ್ನ 1:00 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
1: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
0: ಕನಿಷ್ಠ 48 kg ತೂಕ ಹೊಂದಿರಬೇಕು.
1: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
0: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ಕಳೆದಿರಬೇಕು.
1: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
0: ರಕ್ತದಾನ ಮಾಡಿ ಜೀವ ಉಳಿಸಿ.
1: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
0: ಮತ್ತೊಂದು ದೂರವಾಣಿ ಸಂಖ್ಯೆ 9900007167.
1: ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/6/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ರವೀಂದ್ರನಾಥ್ ಶಾಫ್ರ ಅವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಇವರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಗ್ಗೆ 10:30 ಮಧ್ಯಾಹ್ನ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಾಶೀಲ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ಅವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋ ಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ

0: ಈ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಗಣಜ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಹಳ್ಳಿಗಳ ಮತ್ತು ತೋಟದ ಮನೆಗಳ ಗೋಡೆಗಳಲ್ಲಿ ಅಲ್ಲಲ್ಲಿ ಸಣ್ಣ ಉಂಡೆಯಾಕಾರದ ಗುಂಡುಗಳು ಅಲ್ಲಲ್ಲಿ ಕಾಣಲು ಸಿಗುತ್ತವೆ. ಇವುಗಳನ್ನು ಸ್ಥಳೀಯ ಭಾಷೆಯಲ್ಲಿ ಕುಲ್ಫಿ ಗೂಡು ಎಂದು ಕರೆಯುತ್ತಾರೆ. ಪ್ರಾದೇಶಿಕವಾಗಿ ತಾಯಿಂದಿರು ತಮ್ಮ ಮಕ್ಕಳಿಗೆ ಇವುಗಳ ಗೂಡನ್ನು ತೋರಿಸಿ ಕುಲ್ಟಿ ಗೂಡು ಎಂದು ಕರೆಯುತ್ತಾರೆ. ಹಳ್ಳಿಗಳಲ್ಲಿ ಇವು ಹೇರಳವಾಗಿ ಎಲ್ಲೆಡೆ ಕಾಣಲು ಸಿಗುತ್ತವೆ. ಪಟ್ಟಣಗಳಲ್ಲಿ ಇವು ಕಾಣಸಿಗುವುದು ತುಸು ಅಪರೂಪದ ಸಂಗತಿ. ಇವುಗಳನ್ನು ಕುಂಬಾರ ಕಣಜ ಎಂದು ಕರೆಯುತ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಪಾಟರ್ ಕಣಜ ಅಥವಾ ಮೆಷಿನ್ ಕಣಜ ಎನ್ನುತ್ತಾರೆ. ಕುಂಬಾರ ಕಣಜಗಳು ಮತ್ತಿತರ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸುಂದರವಾದ ಮಡಿಕೆ ಆಕಾರದಲ್ಲಿ ಗೂಡನ್ನು ರಚಿಸುತ್ತದೆ. ಈ ಗೂಡನ್ನು ಹತ್ತಿರದಿಂದ ನೋಡಿದರೆ ಕುಂಬಾರನು ಕೈಚಳಕದಿಂದ ತೋರಿ ತಯಾರಿಸಿದ ಸಣ್ಣ ಮಡಿಕೆ ಆಕಾರದಲ್ಲಿ ಇರುತ್ತದೆ. ಕುಂಬಾರ ಕಣಜಗಳು ವೇಸ್ಟೆಡ್ ಕುಟುಂಬ ಮತ್ತು ಯುಮಿನೆನ್ ಉಪಕುಟುಂಬದ ಹೈಮನೋಟೇಪ್ರಾ ವರ್ಗಕ್ಕೆ ಸೇರಿವೆ. ಪ್ರಪಂಚದಾದ್ಯಂತ ಇವುಗಳು ಸುಮಾರು 3794 ಜಾತಿಗಳಿದ್ದರೆ ನಮ್ಮ ದೇಶದಲ್ಲಿ 189 ಜಾತಿಯ ಕುಂಬಾರ ಕಣಜಗಳು ಕಂಡುಬರುತ್ತವೆ. ಇವು ಮನೆಯ ಗೋಡೆ ಅಥವಾ ಛಾವಣಿ, ಕಿಟಕಿ ಇತ್ಯಾದಿ ಎಲ್ಲೆಂದರಲ್ಲಿ ತಮ್ಮ ಸಂತಾನೋತ್ಪತ್ತಿಗಾಗಿ ಮತ್ತು ಮಕ್ಕಳ ಪಾಲನೆಗಾಗಿ ಸಣ್ಣ ಮಣ್ಣಿನ ಮಡಿಕೆಗಳನ್ನು ಅಂಟಿಸಿದಂತೆ ರಚಿಸುವುದರಿಂದ ಇವುಗಳನ್ನು ಕುಂಬಾರ ಕಲೆ ಇರುವ ಕಣಜದ ಹುಳು ಎಂದು ಕರೆಯುತ್ತಾರೆ. ಹಳ್ಳಿಗಳಲ್ಲಿ ಅಜ್ಜಿಂದಿರು ತಮ್ಮ ಮರಿಮಕ್ಕಳಿಗೆ ಇವುಗಳ ಬಗ್ಗೆ ವಿಭಿನ್ನವಾದ ಕಥೆಗಳನ್ನು ಹೆಣೆದಿದ್ದಾರೆ. ಕುಲ್ಟಿಗೆ ಸ್ವಂತ ಮಕ್ಕಳು ಇಲ್ಲದ ಕಾರಣ ಬೇರೆಯವರ ಮಕ್ಕಳನ್ನು ಈಕೆ ತಂದು ತನ್ನ ಗೂಡಿನಲ್ಲಿ ಸಾಕುತ್ತಾಳೆ ಎಂದು ಈಗಲೂ ಹೇಳುತ್ತಾರೆ. ವಾಸ್ತವವಾಗಿ ಕುಳ್ಳಿಯು ತನ್ನ ಮರಿಗಳನ್ನು ತಿನ್ನಲು ವಿವಿಧ ಜಾತಿಯ ನಂತರ ಪತಂಗದ ಲಾರ್ವಗಳನ್ನು ಅಂದರೆ ಮರಿಗಳನ್ನು ಹುಡುಕಿ ತಂದು ತನ್ನ ಗೂಡಿನಲ್ಲಿ ಇರಿಸುತ್ತದೆ. ಕುಳ್ಳಿಯು ಗೂಡಿನೊಳಗೆ ಮೊಟ್ಟೆಯನ್ನು ಇಡುತ್ತದೆ. ಕುಳ್ಳಿಯ ಮರಿಗಳು ಹೊರಬಂದು ಪತಂಗದ ಲಾರ್ವಗಳನ್ನು ತಿಂದು ಬೆಳೆಯುತ್ತಾ ತೊಡಗುತ್ತವೆ. ಈ ಕುಳ್ಳಿ ಕೀಟವನ್ನೇ ಕುಂಬಾರ ಕಣಜ ಎನ್ನುತ್ತಾರೆ. ಕೀಟಗಳ ನಿಯಂತ್ರಣದಲ್ಲಿ ಕುಂಬಾರ ಕಣಜಗಳ ಪಾತ್ರವು ಮಹತ್ವವಾದುದು. ಸಾಮಾನ್ಯವಾಗಿ ಕುಂಬಾರ ಕಣಜಗಳು ಒಂಟಿ ಜೀವಿಗಳಾಗಿದ್ದರೂ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಇವು ಜೊತೆಯಾಗಿ ವಾಸಿಸುತ್ತವೆ. ತನ್ನ ಮೇಲೆ ದಾಳಿ ಮಾಡುವವರ ಮೇಲಷ್ಟೇ ತ್ವರಿತವಾಗಿ ದಾಳಿ ಮಾಡುವ ಇವುಗಳು ವಿರಳವಾಗಿ ಕುಟುಕುತ್ತವೆ. ಇವುಗಳ ಗಾತ್ರದಲ್ಲಿ 1 ಇಂಚಿಗಿಂತ ಸ್ವಲ್ಪ ಕಡಿಮೆ ಉದ್ದವಿರುತ್ತವೆ ಮತ್ತು ಹೆಚ್ಚಾಗಿ ಕಪ್ಪು ಮತ್ತು ಕೇಸರಿ, ಟ್ಯಾಂಗರಿನ್ ಅಥವಾ ಹಾರ್ಬನ್ ಗುರುತುಗಳಿಂದ ಅಲಂಕರಿಸಲ್ಪಟ್ಟಿರುತ್ತವೆ. ಇವು ನೋಡಲು ಹಾರುವ ಡಂಬಲ್ ಆಕಾರದಲ್ಲಿ ಕಾಣತೊಡಗುತ್ತವೆ. ಪಟಿಯೂಲ್ ಎಂಬ ಕಿರಿದಾದ ಸೊಂಟವು ಅವುಗಳ ಪ್ರಮುಖ ಎದೆ ಮತ್ತು ಹೊಟ್ಟೆಯನ್ನು ಪರಸ್ಪರ ಜೋಡಿಸುತ್ತದೆ. ಹೆಚ್ಚಿನ ಕುಂಬಾರ ಕಣಜಗಳ ದೇಹವು ಚಿಕ್ಕದಾಗಿದ್ದು ಹೊಟ್ಟೆ ಮತ್ತು ಎದೆಯ ಮೇಲೆ ಹಳದಿ ಗುರುತುಗಳೊಂದಿಗೆ ಕಪ್ಪು ಬಣ್ಣವಿರುತ್ತದೆ ಅಥವಾ ಕಪ್ಪು ಅಥವಾ ಕಂದು ಬಣ್ಣದಾಗಿದ್ದು ಸಾಮಾನ್ಯವಾಗಿ ಹಳದಿ, ಬಿಳಿ, ಕಿತ್ತಳೆ ಅಥವಾ ಕೆಂಪು ಬಣ್ಣವಿದ್ದರೆ ಉಷ್ಣವಲಯ ಪ್ರದೇಶಗಳ ಗಾಢನೀಲಿ ಅಥವಾ ಹಸಿರು ಲೋಹಿಯ ಬಣ್ಣಗಳಿಂದಲೂ ಕೂಡಿರುತ್ತವೆ. ವಿಶ್ರಾಂತಿ ಪಡೆಯುವಾಗ ಇವುಗಳ ಒಂದು ಜೋಡಿ ರೆಕ್ಕೆಗಳು ದೇಹದುದ್ದಕ್ಕೂ ಅರ್ಧ ಮರ್ಚಿಕೊಳ್ಳುತ್ತದೆ. ಪ್ರಬುದ್ಧ ಕುಂಬಾರ ಕಣಜಗಳು ಹೂಗಳ ಮಕರಂದ ಹಿರುತ್ತ ಹೂ ಬಿಡುವ ಸಸ್ಯಗಳ ಪರಾಗ ಸ್ಪರ್ಶ ಮಾಡಿದರೆ ಇವುಗಳ ಮರಿಗಳು ಪಕ್ಕಾ ಮಾಂಸಾಹಾರಿಗಳಾಗಿರ್ತವೆ. ಇವು ಜೇಡಿಮಣ್ಣಿನಿಂದ ವಿವಿಧ ಆಕಾರಗಳ ಕಲಾತ್ಮಕ ಗೂಡುಗಳನ್ನು ನಿರ್ಮಿಸುವುದರಿಂದ ಈ ಕಣಜಗಳಿಗೆ ಪಾಟರ್ ಕಣಜ, ಕುಂಬಾರ ಕಣಜ ಎಂಬ ಹೆಸರು ಬಂದಿದೆ. ಇವು ವಿವಿಧೆಡೆ ಇರುವ ಕುಳಿಗಳನ್ನು ಕಟ್ಟಡಗಳ ಇಟ್ಟಿಗೆ ಗೋಡೆಗಳಲ್ಲಿ, ಬಾಗಿಲಿನ ಕೀಲಿ ರಂಧ್ರಗಳಲ್ಲಿ, ಮರದಲ್ಲಿ, ಜೀರುಂಡೆ ಸುರಂಗಗಳು, ಇತರ ಕೀಟಗಳು ತ್ಯಜಿಸುವ ಗೂಡುಗಳು, ಟೊಳ್ಳಾದ ಕೊಂಬೆಗಳು ಅಥವಾ ಹಳೆಯ ಸಣ್ಣ ರಂಧ್ರ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಸ್ಕ್ರೂ ಶಾಫ್ಟ್ಗಳಂತಹ ಮಾನವ ನಿರ್ಮಿತ ರಂಧ್ರಗಳನ್ನು ಬಳಸಿಕೊಂಡು ಮಣ್ಣಿನ ಗೂಡುಗಳನ್ನು ಹಲವಾರು ಡಿಗ್ರಿ ಕೋನಗಳಲ್ಲಿ ನಿರ್ಮಿಸತೊಡಗುತ್ತವೆ. ಅಷ್ಟೇ ಅಲ್ಲದೆ ಇವು ವಿಭಿನ್ನವಾದ ಭೂಗತ ಅಥವಾ

0: ಕಾಗದದ ಗೂಡುಗಳನ್ನು ನಿರ್ಮಿಸುತ್ತವೆ. ಈ ಗೂಡುಗಳಲ್ಲಿ ಒಂದು ಅಥವಾ ಹಲವಾರು ಪ್ರತ್ಯೇಕ ಸಣ್ಣ ವಿಭಾಗಗಳು ಅಂದರೆ ಕೋಣೆಗಳು ಇರುತ್ತವೆ. ಇವುಗಳು ಗೂಡನ್ನು ನಿರ್ಮಿಸಲು ಹೆಚ್ಚಾಗಿ ಉಡಿ ಮಣ್ಣು ಅಥವಾ ನೀರನ್ನು ಬಳಸಿದರೆ ಕೆಲವು ಪ್ರಭೇದಗಳು ಸಸ್ಯಜನ್ಯ ವಸ್ತುಗಳನ್ನು ಕೂಡ ನಿರ್ಮಿಸಿ ಬಳಸಲುಡುಗುತ್ತವೆ. ಹೆಣ್ಣು ಕಣಜವು ತನ್ನ ಎರಡು ದವಡೆ ಅಥವಾ ಮುಂಭಾಗದ ಕಾಲುಗಳಿಂದ ಮಣ್ಣಿನ ಕೊರೆದು ನೀರು ಮತ್ತು ತನ್ನ ಬಾಯಿಯ ಲಾಲಾರಸದೊಂದಿಗೆ ಬೆರೆಸಿ ಮಣ್ಣಿನ ಚೆಂಡನ್ನು ನಿರ್ಮಿಸುತ್ತವೆ. ನಂತರ ಅವುಗಳು ನಿರ್ಮಾಣ ಹಂತದಲ್ಲಿ ಇರುವ ತನ್ನ ಗೂಡಿಗೆ ಈ ಚೆಂಡುಗಳನ್ನು ಕಚ್ಚಿಕೊಂಡು ಸಾಗಿಸತೊಡಗುತ್ತವೆ. ಕೆಲವೊಮ್ಮೆ ಹೂದಾನಿ ಅಥವಾ ನೀರಿನ ಜಗ್ ರೀತಿಯ ಮಣ್ಣಿನ ಗೂಡುಗಳನ್ನು ಮರಗಳ ಕೊಂಬೆಗಳಿಗೆ ಅಥವಾ ಇತರೆ ವಸ್ತುಗಳಿಗೆ ಅಂಟಿಕೊಂಡಿರುವ ರೀತಿ ನಿರ್ಮಿಸತೊಡಗುತ್ತವೆ. ಒಂದು ಖಾಲಿ ಗೂಡು ತಯಾರಾದಾಗ ವಯಸ್ಕ ಕಣಜವು ಸಾಮಾನ್ಯವಾಗಿ ಜೀರುಂಡೆಯ ಲಾರ್ವಾಗಳು, ಸಣ್ಣ ಗಾತ್ರದ ಜೇಡುಗಳು ಅಥವಾ ಮರಿ ಹುಳುಗಳನ್ನು ಸಂಗ್ರಹಿಸಿ ಈ ಗೂಡಿಗೆ ತರುತ್ತದೆ. ನಂತರ ಅವುಗಳಿಗೆ ಕುಟುಕಿ ಪಾರ್ಶ್ವವಾಯುಗೆ ಒಳಪಡಿಸಿ ಗೂಡಿನ ಒಳಗಿಡುತ್ತದೆ. ನಂತರ ಹೆಣ್ಣು ಕಣಜದ ಹುಳು ಈ ಗೂಡಿನ ಒಳಭಾಗದ ಮೇಲ್ಮೇಲೆ ಒಂದೇ ಮೊಟ್ಟೆಯನ್ನು ಇಟ್ಟು ಗೂಡನ್ನು ಪೂರ್ತಿಯಾಗಿ ಮಣ್ಣಿನಿಂದ ಮುಚ್ಚುತ್ತದೆ. ಈ ಮೊಟ್ಟೆ ಮುಂದೆ ಬೆಳೆದು ಲಾರ್ವಾ ಆದಾಗ ಅದಕ್ಕೆ ಆಹಾರ ಗೂಡಿನಲ್ಲಿ ದೊರೆಯಲಿ ಎಂಬ ಮುಂದಾಲೋಚನೆಯ ಕಾರಣಕ್ಕಾಗಿ ಈ ಹುಳು ಇತರೆ ಹುಳುಗಳನ್ನು ತಮ್ಮ ಗೂಡಿನೊಳಗೆ ತಂದಿರಿಸಿಕೊಳ್ಳುತ್ತದೆ. ಕಣಜದ ಮೊಟ್ಟೆ ಒಡೆದು ಅದರಿಂದ ಲಾರ್ವಾಗಳು ಹೊರಬಂದಾಗ ಅದು ಗೂಡಿನ ಒಳಗೆ ತಾಯಿಯ ಕಣಜವು ಇಟ್ಟಿದ್ದ ಬೇಟೆಯನ್ನು ಕೆಲವು ವಾರಗಳ ಕಾಲ ತಿನ್ನಲು ಆರಂಭಿಸುತ್ತದೆ ಮತ್ತು ನಂತರ ಇವು ಬೆಳೆದು ಫ್ಯೂಪಾ ಆಗುತ್ತವೆ. ಇವುಗಳ ಸಂಪೂರ್ಣ ಜೀವನ ಚಕ್ರವು ಕೆಲವು ವಾರಗಳಿಂದ ಹಿಡಿದು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಇರುತ್ತದೆ. ಹೆಣ್ಣು ಕಣಜಗಳು ತಮ್ಮ ಗೂಡುಗಳನ್ನು ರಕ್ಷಿಸುವುದಿಲ್ಲ. ಅದರಿಂದ ಗೂಡುಗಳನ್ನು ಮೇಲ್ಮೈಗಳಿಂದ ಕೊರೆದು ಲಾರ್ವಾ ಅಥವಾ ಫ್ಯೂಪಾ ಹಂತದಲ್ಲಿ ತನ್ನ ಮರಿಗಳನ್ನು ಹೊರತರುತ್ತದೆ. ಪ್ರಕೃತಿಯು ಸದಾ ಅದ್ಭುತಗಳ ಆಗರ ಮತ್ತು ಅದರ ಅನೇಕ ವಿಚಿತ್ರ ಹಾಗೂ ವಿಲಕ್ಷಣ ರೂಪಗಳು ನಮಗೆ ಆಶ್ಚರ್ಯ ಉಂಟು ಮಾಡುತ್ತವೆ. ಪ್ರಕೃತಿಯ ವಿಚಿತ್ರ ಎಂದರೆ ದೈತ್ಯಾಕಾರದ ವಿರೂಪ ಅಥವಾ ಅಸಹಜ ಜೀವಿಗಳ ಅಸ್ತಿತ್ವ. ಈ ರೀತಿಯ ವೈವಿಧ್ಯಮಯ ಮತ್ತು ಅನಿರೀಕ್ಷಿತ ವಿದ್ಯಮಾನಗಳು ಪ್ರಕೃತಿಯನ್ನು ಮತ್ತಷ್ಟು ನಿಗೂಢವನ್ನಾಗಿ ಮಾಡುತ್ತವೆ. ಹಾಗಾಗಿ ಈ ಪ್ರಕೃತಿಯ ಪ್ರತಿಯೊಂದು ಜೀವಿಯು ವೈವಿಧ್ಯದ ಪ್ರಮುಖ ಕೊಂಡಿ ಎಂದು ಹೇಳಬಹುದು. ಇವುಗಳನ್ನು ಉಳಿಸಿ ಕಾಪಾಡಬೇಕಿದ್ದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನ ಜೀವನದಲ್ಲಿ ಅನೇಕ ರೀತಿಯ ಸಂಪತ್ತನ್ನು ಗಳಿಸಲು ಪ್ರಯತ್ನಿಸುತ್ತಾನೆ. ಹಣ, ಆಸ್ತಿ, ಅಧಿಕಾರ ಮತ್ತು ಕೀರ್ತಿ ಎಲ್ಲವೂ ಜೀವನಕ್ಕೆ ಒಂದು ಮಟ್ಟಿನ ಸುಖ ನೀಡಬಹುದಾದರೂ ಅವೆಲ್ಲಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಜ್ಞಾನ. ಏಕೆಂದರೆ ಭೌತಿಕ ಸಂಪತ್ತು ಕಳೆದು ಹೋಗಬಹುದು, ಕಳ್ಳತನವಾಗಬಹುದು ಅಥವಾ ಕಾಲಕ್ರಮೇಣ ನಶಿಸಬಹುದು. ಆದರೆ ಜ್ಞಾನವೆಂಬ ಸಂಪತ್ತು ಮನುಷ್ಯನೊಂದಿಗೆ ಸದಾ ಇರುತ್ತದೆ. ಅದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನವು ಶಕ್ತಿಯ ಚಿಂತನೆಗೆ ಬೆಳಕು ನೀಡುತ್ತದೆ, ವ್ಯಕ್ತಿತ್ವ ರೂಪಿಸುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡುತ್ತದೆ. ಮನುಷ್ಯನ ಬದುಕಿನಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಯಾವುದು ಎಂದರೆ ಅದು ಜ್ಞಾನ. ಹಣ, ಆಸ್ತಿ, ಚಿನ್ನಾಭರಣಗಳಂತೆ ಬೆಲೆ ಕಟ್ಟಲಾಗದ್ದು ಜ್ಞಾನ. ಜ್ಞಾನವಿದ್ದರೆ ನಾವು ಎಲ್ಲಿಯೇ ಹೋದರೂ ಅದಕ್ಕೆ ತಕ್ಕ ಮನ್ನಣೆ ಸಿಗುತ್ತದೆ. ಜ್ಞಾನಕ್ಕಿಂತ ಮಿಗಿಲಾದುದು ಮತ್ತೊಂದಿಲ್ಲ. ಜ್ಞಾನಕ್ಕಿರುವ ಮೌಲ್ಯವೇ ಅಂಥದ್ದು. ಇದನ್ನು ಅರಿತುಕೊಂಡೇ ಸರ್ವಜ್ಞ ಕವಿ ಜ್ಞಾನದ ಕುರಿತು ತನ್ನ ತ್ರಿಪದಿಯಲ್ಲಿ ಈ ರೀತಿ ಹೇಳಿದ್ದಾರೆ. ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೇಳಿಲ್ಲ, ಬಾನು ಮಂಡಲಿದಿಂ ಬೆಳಗಿಲ್ಲ ಜಗದೊಳಗೆ, ಜ್ಞಾನವೇ ಮೇಲೂ ಸರ್ವಜ್ಞ. ಸರ್ವಜ್ಞರ ಈ ತ್ರಿಪದಿಯು ಜ್ಞಾನದ ಮಹತ್ವವನ್ನು, ಶ್ರೇಷ್ಠತೆಯನ್ನು ಸಾರುತ್ತದೆ. ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ವಿವೇಕವೆಂಬ ಜ್ಯೋತಿಯನ್ನು ಬೆಳಗಬಲ್ಲ ಕೆಲಸವನ್ನು ಜ್ಞಾನ ನಮಗೆ ನೀಡುತ್ತದೆ. ಸೂರ್ಯನ ಕಿರಣಗಳು ಹೇಗೆ ಇಡೀ ಜಗತ್ತನ್ನು ಬೆಳಗುವುದೋ ಹಾಗೆಯೇ ಜ್ಞಾನವು ನಮ್ಮ ಬದುಕನ್ನು ಬೆಳಗುತ್ತದೆ. ಜ್ಞಾನವಿಲ್ಲದವನು ನಾಯಿಗಿಂತ ಕೀಳು ಎಂಬ ಮಾತು ಜ್ಞಾನವೆಂಬುದು ಎಲ್ಲ ಕಾಲದಲ್ಲಿಯೂ ಎಷ್ಟು ಪ್ರಮುಖವಾದುದು ಎಂಬುದನ್ನು ತಿಳಿಸುತ್ತದೆ. ಜ್ಞಾನದಿಂದಾಗುವ ಪ್ರಯೋಜನಗಳು. ಮನುಷ್ಯನ ಜೀವನವೇ ಲೆಕ್ಕಾಚಾರದಿಂದ ಕೂಡಿದೆ. ಪ್ರತಿಯೊಂದರಲ್ಲಿಯೂ ದೊರಕುವ ಫಲವನ್ನು ಅಪೇಕ್ಷಿಸಿಯೇ ಆ ಕಾರ್ಯದಲ್ಲಿ ತೊಡಗಿಕೊಳ್ಳುವುದು ಸರ್ವೇ ಸಾಮಾನ್ಯ. ಇಂತಹ ಗುಣವುಳ್ಳ ಮನುಷ್ಯರಿಗೆ ಜ್ಞಾನದಿಂದ ಸಿಗುವ ಪ್ರಯೋಜನಗಳೇನು ಎಂಬ ಪ್ರಶ್ನೆ ಎದುರಾದರೆ ಅದಕ್ಕಿರುವ ಉತ್ತರಗಳು ಹೀಗೆ ವಿಭಿನ್ನವಾಗಿರುತ್ತವೆ. ಅಜ್ಞಾನ ನಿವಾರಿಸುತ್ತದೆ. ಯಾವುದೇ ವಿಷಯದ ಕುರಿತು ನಮಗಿರುವ ಅಜ್ಞಾನವನ್ನು ನಿವಾರಿಸುವ ಬಗೆಯನ್ನು ಜ್ಞಾನ ನಮಗೆ ತಿಳಿಸಿಕೊಡುತ್ತದೆ. ಅಜ್ಞಾನವೆಂಬ ಕತ್ತಲೆ ಹೋಗಲಾಡಿಸಿ ಅರಿವಿನ ಜ್ಯೋತಿಯ ಬೆಳಕ ನೀಡಿ ಸನ್ನಡತೆ ಹಾದಿಯಲ್ಲಿ ನಡೆಸುತ್ತದೆ. ಇದನ್ನು ತಿಳಿದುಕೊಂಡಾಗ ಸಿಗುವ ಆತ್ಮತೃಪ್ತಿ, ಸಂತೋಷ ನಮ್ಮನ್ನು ಮತ್ತಷ್ಟು ಕಲಿಯಲು ಪ್ರೇರಣೆ ನೀಡಬಲ್ಲದು. ಹುಟ್ಟಿನಿಂದ ಯಾರು ಮೇಧಾವಿಗಳಾಗಿರಲು ಸಾಧ್ಯವಿಲ್ಲ. ಪ್ರತಿಯೊಂದನ್ನು ಕಲಿಯುತ್ತಾ ಹೋದಂತೆ ಜ್ಞಾನ ತನ್ನ ವ್ಯಾಪ್ತಿ ಹೆಚ್ಚಿಸಿಕೊಂಡು ವಿಸ್ತಾರಗೊಳ್ಳುತ್ತಾ ಸಾಗುತ್ತದೆ. ಜ್ಞಾನದಿಂದ ಸರಿ ತಪ್ಪುಗಳ ವ್ಯತ್ಯಾಸ ತಿಳಿದು ಸರಿಯಾದ ದಾರಿಯಲ್ಲಿ ಸಾಗಲು ಸಹಾಯವಾಗುತ್ತದೆ. ಅಜ್ಞಾನದಿಂದ ಉಂಟಾಗುವ ಭಯ, ಮೂಢನಂಬಿಕೆಗಳನ್ನು ತರ್ಕಬದ್ಧವಾಗಿ ವಿವೇಚನಾಶೀಲತೆಯಿಂದ ಚರ್ಚಿಸಿ ಚಿಂತಿಸಿ ಭಯ ಆತಂಕಗಳನ್ನು ನಿವಾರಿಸುವ ಕೆಲಸವನ್ನು ಜ್ಞಾನ ನಮಗೆ ನೀಡುತ್ತದೆ. ಜ್ಞಾನವು ಅಹಂಕಾರವನ್ನು ಕಳೆಯುತ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತಿನಂತೆ ಜ್ಞಾನವನ್ನು ಸರಿಯಾದ ಮಾರ್ಗದಲ್ಲಿ ಪಡೆದು ಅದನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಅಹಂಕಾರ ಕಳೆದುಕೊಂಡು ಸಾಮಾನ್ಯರಂತೆ ವರ್ತಿಸುತ್ತಾರೆ. ಅರೆಬರೆ ತಿಳಿದವರು ತಾವೇ ಪ್ರವೀಣರೆಂದು ಬೀಗಿ ಎಲ್ಲರ ಮುಂದೆ ವೈಭವೀಕರಣದೊಂದಿಗೆ ಪ್ರದರ್ಶನ ಮಾಡಿ ಅಹಂಕಾರದ ತುತ್ತ ತುದಿಯನ್ನೇರುತ್ತಾರೆ. ಜ್ಞಾನಿಯಾದವನು ತನ್ನ ಪಾಂಡಿತ್ಯವನ್ನು ಇತರರನ್ನು ಮೆಚ್ಚಿಸಲೆಂದೋ ಅಥವಾ ಮತ್ತೊಬ್ಬರ ಮುಂದೆ ಪ್ರದರ್ಶನ ನೀಡಲೆಂದೋ ಬಯಸುವುದಿಲ್ಲ. ಬದಲಾಗಿ ನಾನು ಎಂಬ ಅಹಂಕಾರವನ್ನು ನೀಗಿಸಿಕೊಂಡು ಎಲ್ಲರೊಳಗೊಂದಾಗಿ ಬಾಳುವ ಕೆಲಸವನ್ನು ಮಾಡುತ್ತಾನೆ.

ಆದರೆ ಈ ತರಹದ ಜನರು ಪ್ರಸ್ತುತ ದಿನಗಳಲ್ಲಿ ಸಿಗುವುದು ಅತಿ ವಿರಳವಾಗಿದೆ. ತಾವೇ ಹರಿ ಸರ್ವೋತ್ತಮರೆಂಬ ಕಾಣದ ಕಿರೀಟವನ್ನು ತಮ್ಮ ತಲೆ ಮೇಲೆ ಧರಿಸಿಕೊಂಡು ತಮಗಿಂತ ತಿಳಿದವರು ಮತ್ಯಾರು ಇರುವುದಿಲ್ಲವೆಂಬ ಅಹಂಕಾರ ವ್ಯಕ್ತಪಡಿಸಿ ಬಡಾಯಿ ಕೊಚ್ಚಿಕೊಳ್ಳುವವರು. ಆದರೆ ನಿಜವಾದ ಜ್ಞಾನಿಯಾದವರು ಮಾತ್ರ ಎಲ್ಲವನ್ನು ತಿಳಿದು ಏನು ತಿಳಿದವನಂತೆ ತನ್ನ ತಿಳುವಳಿಕೆಯನ್ನು ಮಾತ್ರ ವಿಸ್ತರಿಸಿಕೊಂಡು ಜೀವನ ನಡೆಸುತ್ತಾರೆ. ಅಹಂಕಾರ ಕಳೆದುಕೊಂಡು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಪ್ರತಿಭೆಗೆ ಮನ್ನಣೆ ನೀಡುತ್ತಾ ಮುನ್ನಡೆಯುತ್ತಾರೆ. ನಿಜವಾದ ಜ್ಞಾನ ಅಹಂಕಾರವನ್ನು ಕಳೆಯುವ ಕೆಲಸವನ್ನು ಮಾಡಿದರೆ ತೋರ್ಪಡಿಕೆಯ ಜ್ಞಾನ ಪಾಂಡಿತ್ಯದ ಪ್ರದರ್ಶನ ಮಾಡಿ ನಾನು ಎಂಬ ಅಹಂಕಾರವನ್ನು ಹೆಚ್ಚಿಸಿಕೊಂಡು ಹಿಂದೆ ಕೆಳೆಯುತ್ತದೆ. ನಿಜವಾದ ಜ್ಞಾನವು ವ್ಯಕ್ತಿಗೆ ವಿನರ್ಮತೆ ಕಲಿಸುತ್ತದೆ. ತಗ್ಗಿಬಗ್ಗಿ ನಡೆಯುವ ವಿಚಾರಗಳನ್ನು ತಿಳಿದುಕೊಳ್ಳುವ ಕಲಿಯುವುದು ಇನ್ನೂ ಇದೆ ಎಂಬ ವಿಶಾಲ ದೃಷ್ಟಿಕೋನವನ್ನು ಹೊಂದುವ ವಿನರ್ಮತೆಯನ್ನು ಕಲಿಸುತ್ತದೆ. ಜ್ಞಾನ ತಾಳ್ಮೆಯನ್ನು ಎಲ್ಲರೊಂದಿಗೂ ಸಮಭಾವನೆಯಿಂದ ನಡೆದುಕೊಳ್ಳುವುದನ್ನು ಕಲಿಸುತ್ತದೆ. ವಿದ್ಯಾದ ದಾತಿ ವಿನಯಂ ಶ್ಲೋಕವು ವಿದ್ಯೆಯೊಂದಿಗೆ ನಿಜವಾದ ಜ್ಞಾನವನ್ನು ಪಡೆದವನು ಒಳ್ಳೆಯ ಸಂಸ್ಕಾರವನ್ನು ಪಡೆದು ವಿನರ್ಮನಾಗಿರುತ್ತಾನೆಂದು ತಿಳಿಸುತ್ತದೆ. ಜ್ಞಾನವು ಬೆಳಗುತ್ತದೆ ಮತ್ತು ಬೆಳೆಯುತ್ತದೆ. ಜ್ಞಾನವು ನಿರಂತರವಾಗಿ ಬೆಳವಣಿಗೆ ಹೊಂದುತ್ತದೆ. ಹೊಸದಾಗಿ ತಿಳಿಯುವ, ಭಿನ್ನವಾಗಿ ತರ್ಕಿಸುವ, ಸ್ವಯಂ ಆಲೋಚನೆ ಮಾಡುವ ಪ್ರತಿಯೊಬ್ಬರಿಂದಲೂ ಮಾಹಿತಿಗಳನ್ನು ಗ್ರಹಿಸುವ ಮೂಲಕ ನಿರಂತರ ಪ್ರಕ್ರಿಯೆಯಿಂದ ಬೆಳವಣಿಗೆಯನ್ನು ಹೊಂದುತ್ತದೆ. ತಾನು ಪಡೆದ ಜ್ಞಾನವನ್ನು ಇತರರಿಗೆ ಹಂಚುವ ಮೂಲಕ ಮತ್ತಷ್ಟು ಅನುಭವಗಳನ್ನು ಪಡೆಯಲು ಸಹಾಯಕವಾಗುತ್ತದೆ. ಇಷ್ಟು ಕಲಿತಿದ್ದು ಸಾಕು, ಇನ್ನು ಕಲಿಯುವಂಥದ್ದೇನಿಲ್ಲ ಎಂದುಕೊಂಡರೆ ಅಂದೇ ಜ್ಞಾನವು ಕುಂಠಿತಗೊಳ್ಳುತ್ತದೆ. ಅಜ್ಞಾನ ಸಂಪಾದನೆ ಮಾಡುವವರು ನಿರಂತರವಾಗಿ ಕಲಿಯುವ ಗುಣವನ್ನು ಬೆಳೆಸಿಕೊಂಡಾಗ ಜ್ಞಾನವು ಬೆಳವಣಿಗೆ ಹೊಂದುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿಯೇ ಮುಳುಗಿ ಹೋಗಿರುವ ಪ್ರಸ್ತುತ ದಿನಗಳಲ್ಲಿ ಪುಸ್ತಕ ಓದುವ ಅಭಿರುಚಿ ಬೆಳೆಸಿಕೊಳ್ಳಬೇಕಿದೆ. ಪ್ರಪಂಚದ ಎಲ್ಲ ಜ್ಞಾನವನ್ನು ಕೈಯಲ್ಲಿರುವ ಫೋನಿನಲ್ಲೇ ತಿಳಿದುಕೊಳ್ಳಬಲ್ಲನೆಂಬ ಹುಂಬತನ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದ್ದಷ್ಟು ಜನಪ್ರಿಯತೆ ಗಳಿಸಿಕೊಳ್ಳಬಹುದೆಂಬ ಭ್ರಮೆಗಳಿಗಿಂತ ಪುಸ್ತಕಗಳನ್ನು ಓದಿ ಗಳಿಸುವ ಜ್ಞಾನ ಶಾಶ್ವತವಾದುದು ಎಂಬ ವಾಸ್ತವಾಂಶವನ್ನು ತಿಳಿದುಕೊಳ್ಳಬೇಕಿದೆ. ನಿರ್ದಿಷ್ಟವಾಗಿ ಯಾವ ಕ್ಷೇತ್ರದಲ್ಲಿ ಸಾಗಬೇಕೆಂಬ ಗುರಿಯುಳ್ಳವರು, ಹಿರಿಯರು, ಸಂಶೋಧಕರು, ವಿದ್ವಾಂಸರು ಬರೆದಿರುವ ಕೃತಿಗಳನ್ನು ಓದಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ಪುಸ್ತಕ ಓದುವ ಅಭಿರುಚಿ ಉಳ್ಳವರಿಗೆ ಸಾಮಾನ್ಯವಾಗಿ ಒಂಟಿತನ ಕಾಡುವುದಿಲ್ಲ. ಅಗತ್ಯವಾದ ಎಲ್ಲ ವಿಷಯಗಳನ್ನು ಗ್ರಹಿಸುವ, ಹೊಸತನ್ನು ಕಲಿಯುವ, ತಿಳಿಯದಿರುವ ವಿಚಾರಗಳ ಬಗ್ಗೆ ಜ್ಞಾನವನ್ನು ಪಡೆಯುವ ಅವಕಾಶ ಇರುತ್ತದೆ. ಉದಾಹರಣೆಗೆ ಕನ್ನಡದ ಸಾಹಿತಿಗಳಾದ ಶಿವರಾಮ ಕಾರಂತರು, ಕುವೆಂಪುರವರು, ಎಸ್ಎಲ್ ಭೈರಪ್ಪರವರು, ದರಾ ಬೇಂದ್ರರವರು ಹೀಗೆ ಅನೇಕರ ಸಾಹಿತ್ಯವನ್ನು ಓದುವುದರಿಂದ ಅಪಾರ ವಿಷಯ ಸಂಗ್ರಹವಾಗಿ ಜ್ಞಾನ ಹೆಚ್ಚುತ್ತದೆ. ದುರಂತ ಎಂದರೆ ಇಂದು ಪಠ್ಯ ಪುಸ್ತಕವನ್ನೇ ಓದದೆ ಕಾಲ ಕಳೆಯುತ್ತಿರುವ ಯುವ ಪೀಳಿಗೆಗೆ ಸಾಹಿತ್ಯದ ಪುಸ್ತಕ ಓದುವ ಮಹತ್ವವನ್ನು ಅನಿವಾರ್ಯವಾಗಿ ತಿಳಿಸಿಕೊಡಬೇಕಾಗಿದೆ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕು. ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಕರದ ವರಂ ತರುಂ ತೇವ ಪೆರುಮಾಳ್ ಬಂದಾರ್, ಮುಕ್ತಿ ಮಳೆ ಕೊಡಿಯ ಮುಗಿಲ್ ಬಣ್ಣರ್ ಬಂದಾರ್, ಮೂಲಮೆನು ಮೋಸ್ತಾರ್.

ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ. ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಮಾರೆ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು 2 ಬಾರಿ ಸಂಭವಿಸಿದ 2ನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು 2 ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈ ಜೋಡಿಸುವುದಾಗಿ ಉಪರಾಷ್ಟ್ರಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆ

0: ಪ್ರಾರ್ಥನೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷಿಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ಧ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಕರದ ವರಂ ತರುಂ ದೇವ ಪೆರುಮಾಳ್ ಬಂದಾರ್, ಮುಕ್ತಿ ಮಳೆ ಕೊಡಿಯ ಮುಗಿಲ್ ಮಣ್ಣರ್ ಬಂದಾರ್, ಮೂಲಮೆನು ಮೋಸ್ತಾರ್.

0: ശയിക്കിനിയതാം ശിവൻപം ഇഷയാദാൻ മരതലയൻ ഇഷയഴുത്തിൽ വണങ്കം വാക്യൻ മന്ദിരത്തിൻ നാടകത്താം തിരുനാമത്തിൽ നിറയ്ക്കിടഹ വേദമയിൽ ഇരണ്ടാം ഒന്റിൽ நெடமாசன்கீசையெல்லாம் நிறைந்த சொல்லில் உரைத்தவர் கண்டுரைத்த பொருளானவெல்லாம் உயர் விரதாருளான பெருமாள் தேசி செவிக்கிதாம் சித்தென்பம் இசையாதார்க்கே
1: சித்தாந்த நிர்தாரண சாரோபோமான் ஸ்ரீவன் ஜடகோப ஸ்ரீ ஆதிவன் ஜடகோப யதீந்திர மகாதேசிகன கருளப்பா.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ ಪರಮಹಂಸ ಪರಿವ್ರಾತಕಾಚಾರ್ಯ ಸರ್ವತಂತ್ರ ಸ್ವತಂತ್ರೋಭಯ ವೇದಾಂತಾಚಾರ್ಯ ಶ್ರೀ ಭಗವದ್ರಾಮಾನುಜ ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವನ್ ಜಡಗೋಪ ಶ್ರೀ ರಂಗನಾಥ ಷಡಗೋಪ ಯತೀಂದ್ರ ಮಹಾಮಹಿಮ ಕರುಣಪ್ಪಾಡ ಸ್ವಾಮಿಯ ಚರಿಗೈ.
3: ಪ್ರಿಯ ಕೇಳುಗರೆ, ಇದುವರೆಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀಯುತ ಹೇಮಂತ್ ಕುಮಾರ್ ಅವರು ತಮ್ಮ 36ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹೇಮಂತ್ ಕುಮಾರ್ ಅವರಿಗೆ ಶುಭಾಶಯಗಳನ್ನು ತಿಳಿಸುವವರು ಪತ್ನಿ ಶಾಂತ, ಮಗಳು ಪರಿಣಿತ, ತಂಗಿ ತೇಜಸ್ವಿನಿ, ಅಮ್ಮ ನಂಜಮಣಿ, ಅತ್ತೆ ಮಾವ ಮತ್ತು ಕುಟುಂಬ ವರ್ಗದವರು. ಶ್ರೀಯುತ ಹೇಮಂತ್ ಕುಮಾರ್ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ, ಎಚ್ ಡಿ ಕೋಟೆ ತಾಲೂಕಿನ ಆನೆಮಾಳ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಭವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಾಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡಿಕೊಂಡು ಹೋಗ್ತಿದ್ದಾರೆ ಅದರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಎಚ್ಡಿಕೋಟೆ ತಾಲೂಕಿನ ಹಾನಿಮಾಡದಾಡಿಯ ನಿವಾಸಿಗರಾದ ಶ್ರೀಯುತ ರಾಜುರವರು ಬನ್ನಿಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಹಾನಿಮಾಡದಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ರಾಜುರವರೇ, ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ರಾಜು ಅಂತ ಹಾನಿಮಾಡದಾಡಿ ಎಚ್ಡಿಕೋಟೆ
0: ರಾಜು ಅವರು, ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಮ್ಮ ಮನೆಯಲ್ಲಿ 5 ಜನ ಇದೀವಿ. ಮಕ್ಕಳು, ನಮ್ಮ ಮತ್ತೆ ಎಲ್ಲ ಎಲ್ಲ ಸೇರ್ಕೊಂಡು 5 ಜನ ಇದೀವಿ.
0: 5 ತಾವುಗಳು ಈ ಒಂದು ಹಾನಿಮಾಡದಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ರಾಜುರವರೇ, ಹೇಗಿದೆ ಜೀವನ?
1: ತುಂಬಾ ಚೆನ್ನಾಗಿದೆ ಸರ್. ಆದ್ರೂ ಚೆನ್ನಾಗಿದ್ರು ಕೂಡ ಬಹಳ ಇದರದಲ್ಲೂ ಇದೆ, ಕಷ್ಟನೂ ಇದೆ. ಒಂದು ಕಷ್ಟ ಸುಖ ಇದ್ದದ್ದೆ ಮಾಡೋದು, ನೋಡಿ ತಿನ್ನೋದು ಇದೇ ಕೆಲಸ. ಮತ್ತೆ ಬೇರೆ ಜಾಗಗಳನ್ನು ಕೂಡ ಪಾರಿಸ್ಕಾಡ್ಲೇ ಇದ್ದೀವಿ. ಯಾವುದು ಹತ್ತು ಪತ್ರಗಳು ಒಬ್ಬ ಸುಮಾರು ಜನಗಳಿಗೆ ಇದ್ದಾವೆ ಸರ್. ಇಲ್ಲದು ನಮ್ಮಂತೆ ನಮಗೆ ನಾವು ಅರ್ಜಿ ಹಾಕಿ ಸುಮಾರು ಬಂದಿಲ್ಲ, ಆದ್ರೂ ರಿಜೆಕ್ಟ್ ಆಗಿದ್ದಾವೆ. ನಮ್ಮ ಪಂಚಾಯತಿಲೆಲ್ಲ ಇದಾರದು ಕೊಟ್ಟು ಮನೆಯನ್ನು ಬೆರ್ಕೊಂಡು ಇದಾರದೆಲ್ಲ ಆಗಿದ್ದೇವೆ, ಆದರೂ ಪಾರಿಸ್ನವರು ಬಿಡ್ತಾ ಇಲ್ಲ.
0: ಹಾಗಿದ್ರೆ ತಮಗೆ ಸರ್ಕಾರದಿಂದ ಯಾವೆಲ್ಲ ಹಕ್ಕು ಪತ್ರಗಳು ಸಿಕ್ಕಿದವೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
1: ಸುಮಾರು ಹಕ್ಕು ಪತ್ರ ಸುಮಾರು ಜನಕ್ಕೆ ಇವು ಮೊದಲಿಗೆ ಮಾಡಿದವರು ಹಕ್ಕು ಪತ್ರಗಳೆಲ್ಲ ಆಗಿದಾವೆ ಸರ್. ಹಿಂದೆ ಹಿಂದೆ ಮಾಡ್ಕೊಂಡು ಇರೋರು ಅರ್ಜಿ ಹಾಕಿದವರೆಲ್ಲ 18 ವರ್ಷ ತುಂಬಿ ನಂತರ ಮಾಡಿರೋರಿಗೆ ಎಲ್ಲ ಸ್ವಲ್ಪ ಹಿಂದೆ ಮುಂದೆನೆ ಮಾಡ್ತಾ ಇದಾರೆ. ಎಲ್ಲರಿಗೂ ಇರೋವರಿಗೆ ಇದೆ, ಇಲ್ಲದವರಿಗೆ ಇಲ್ಲ.
0: ತಮಗೆ ಸಿಕ್ಕಿದೆಯಾ ಹಕ್ಕು ಪತ್ರಗಳು?
1: ನಮ್ಮ ಅತ್ತೆಯವರಿಗಿದೆ, ನಮ್ಮ ಚಿಕ್ಕಪ್ಪ ಮತ್ತೆ ಅವ್ರಿಗೆ ಒಂದು ಸ್ವಲ್ಪ ದರದಿದೆ, ಅವರಿಗೆಲ್ಲ ಸಿಕ್ಕಿದೆ. ಮತ್ತೆ ನನಗೂ ಇಲ್ಲ, ನಮ್ಮ ತಂದೆಯವರಿಗಿಲ್ಲ, ಅವ್ರನ್ನು ಬೇರೆ ಇದಾರಲ್ಲ. ನಾವು ಮದುವೆ ಆದ ಇದ್ರ ನಂತರ ನಮ್ಗೆಲ್ಲ ಯಾರಿಗೂ ಇಲ್ಲ, ಅವ್ರಿಗೂ ರಿಜೆಕ್ಟ್ ಆಗಿ ಹೋಗಿದೆ. ಎಲ್ಲ ವಾಪಸ್ ಬಂದ್ಬಿಟ್ಟಿದೆ, ಅದನ್ನ ಮತ್ತೆ ರಿಜೆಕ್ಟ್ ಮಾಡ್ಬೇಕು ಅಂತ ಪಂಚಾಯತಿಗೆಲ್ಲ ಓಡಾಡೋದು ಈ ಕಂತಲ್ಲಿ. ಮತ್ತೆ ವಾಪಸ್ ಹೋಗಿದೆ, ಸ್ವಲ್ಪ ಜನಕ್ಕೆ ಹೋಗಿದೆ, ಸ್ವಲ್ಪ ಜನ ಬಂದಿಲ್ಲ, ಇಲ್ಲೇ ಇದ್ದೇವೆ ಪತ್ರಗಳೆಲ್ಲ ಕೊಟ್ಟೇ ಇಲ್ಲ ಸರ್.
0: ಸರಿಯಾಗಿ ಸ್ಪಂದಿಸ್ತಿದ್ರ ನಿಮ್ಗೆ ಗ್ರಾಮ ಪಂಚಾಯತಿಯವರು ಈ ರೀತಿ ಹಕ್ಕು ಪತ್ರಗಳ ಸಂಬಂಧಪಟ್ಟಂಗೆ?
1: ಪತ್ರ ಹಿಂಗೆ ಇರೋದು ಸುಮಾರು ಜನಕ್ಕೆ ಹಿಂಗೇನೆ. ಈ ಪಿಡಿಯವರು ಮತ್ತೆ ಅಧ್ಯಕ್ಷರು ಇವರೆಲ್ಲ ಸ್ವಲ್ಪ ಎಲ್ಲ ನೋಡ್ತಾ ಇದಾರೆ, ಮಾಡ್ತಾರೆ, ಮಾಡಿದ್ರು ಸ್ವಲ್ಪ ಆದ್ರೂ ಈ ಪಾರಿಸ್ ನಂತರ ಏನನ್ನೆಲ್ಲ ಹೇಳಿ ಮಾಡಿ ಅವಾಗ ಏನು ಹೇಳ್ತಾರ ಗೊತ್ತಿಲ್ಲ. ಸರ್ಕಾರದಿಂದ ಯಾವ ರೀತಿಲಿ ಇರ್ತದೆ ಅಂತ ಗೊತ್ತಾಗಲ್ಲ ಅಂತ ನಾವು ಅದನ್ನೆಲ್ಲ ಇದನ್ನು ಮಾಡ್ಕೊಂಡಿಲ್ಲ. ಗೊತ್ತಿರೋವರೇ ಸ್ವಲ್ಪ ಎಲ್ಲ ಮುಂದೆ ಹೋಗೋದಾದ್ರೆ ನಾವು ಅದರ ಹಿಂದೆ ಏನಾದ್ರು ಮಾಡ್ಕೋಬಹುದು.
0: ಅದೇ ತಮಗೆ ಬೇಕಾದಂತ ಹಕ್ಕು ಪತ್ರಗಳು ಏನಾದ್ರು ಗ್ರಾಮ ಪಂಚಾಯತಿಗೆ ಹೋದಾಗ ಅವರು ತಮ್ಮ ಒಂದು ಕಷ್ಟಕ್ಕೆ ತುಂಬಾ ಸ್ಪಂದಿಸ್ತಾ ಇದಾರೆ.
1: ಅದೆಲ್ಲ ಮಾಡ್ತಾರೆ ಸರ್. ಬೇರೆ ರೋಡ್ಗಳಿಗೆ ಅದಕ್ಕೆ ಮನೆಗಳ ಅದಕ್ಕೂ ಮಾಡ್ತಾ ಇದಾರೆ, ಅರ್ಜಿ ಎಲ್ಲ ಹಾಕಿದ್ರಿ. ನಮ್ಗೆ ಅಂತವರಿಗೆಲ್ಲ ಹಕ್ಕು ಪತ್ರೆ ಇರೋವರಿಗೆ ಮಾತ್ರ ಮನೆ ಮಾಡೋದಕ್ಕೆ ಬಿಡೋದು ಹಂಗೆ ಅಂತ ಹೇಳಿ ಎಲ್ಲ ತಡೆ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಸರ್. ಸುಮಾರು ಅರ್ಜಿಗಳೆಲ್ಲ ಹಾಕಿದ್ವು ನಾವು ಈ ಮನೆಗಳಿಗೆಲ್ಲ, ಅದು ಕೂಡ ಹಿಂಗಾಗಿದೆ. ಏನಂತ ಗೊತ್ತಿಲ್ಲ ಸರ್, ಕೇಳ್ಬೇಕು.
0: ಇವಾಗ ಸರ್ಕಾರದಿಂದ ಈ ಹಕ್ಕು ಪತ್ರಗಳ ಒಂದು ಅಪ್ಲಿಕೇಶನ್ ಬಿಟ್ಟಾಗ ನಿಮ್ಗೆ ಗ್ರಾಮ ಪಂಚಾಯತಿಯವರು ನಿಮ್ಗೆ ರೀತಿ ಏನಾದ್ರು ಮಾಹಿತಿ ತಿಳಿಸ್ಕೊಡ್ತಾರೆ ಹೇಗೆ?
1: ಅದು ಸ್ವಲ್ಪ ಜನ ಗೊತ್ತಾದ್ರೆ ಕರೀತಾರೆ ಸರ್, ಇಲ್ಲದ್ರೆ ಅವ್ರವರೇ ಮಾಡಿ

0: ಏನ್ ಮಾಡ್ಬೇಕು ಅಂತ ಅವರೇ ಇದು ಕೊಡ್ತಾರೆ, ಯಾವ ಇದಾರದಿಲ್ಲ.
1: ಆದಷ್ಟು ಸರ್ಕಾರದಿಂದ ಬರುವಂತ ಕೆಲವು ಸೌಲಭ್ಯಗಳ ಬಗ್ಗೆ ಮಾಹಿತಿ ಇಟ್ಕೊಡ್ತಾ ಇರ್ತಾರೆ.
0: ಹಾ ಮಾಡ್ತಾರೆ ಸರ್, ಬರೋದನ್ನ ಸ್ವಲ್ಪ ಜನಗೆ ಇರ್ತಾರೆ, ಇಲ್ಲದವರಿಗೆಲ್ಲ ಅವ್ರವ್ರಿಗೆ ಇರೋದು ಅವ್ರ ಮನೆ ಮನೆ ಇರೋತ್ತಿಗೆಲ್ಲ ಅಂತವರಿಗೆ ಮಾತ್ರ ಮಾಡ್ಕೊಳ್ಳೋದು, ನಮ್ಮಂತವರಿಗೆಲ್ಲ ಯಾವುದು ಪ್ರಯೋಜನ ಇಲ್ಲ.
1: ತಮಗೆ ಹಕ್ಕು ಪತ್ರಗಳಿಂದ ಎಷ್ಟೆಲ್ಲ ಅನುಕೂಲವಾಗ್ತಿದೆ ರಾಜರವರೇ?
0: ಹಕ್ಕು ಪತ್ರ ಇರೋರಿಗೆ ಸಹ ತುಂಬಾ ಅನುಕೂಲನೇ ಇದೆ, ಮನೆಗೆಲ್ಲ ತೊಂದರೆ ಏನಿಲ್ಲ. ಈಗ ಸುಮಾರು ನನಗೆ ಕರೆಂಟು ಆಗಿದೆ ನಮ್ಮ ಆಡಿ ಅಡಿಗೆ ಎಲ್ಲ, ಈ ನಮ್ಮ ಸಿದ್ದರಾಮಯ್ಯ ಅವರು ಬಂದ ಇದರದಲ್ಲಿಂದ ಅವರು ಬಂದು ಇಲ್ಲಿ ಉದ್ಬೂರ್ಗೆ ಬಂದು ಮಾತಾಡಿದ ನಂತರ ಎಲ್ಲರಿಗೂ ಆಗಿದೆ, ಮನೆ ಸ್ವಲ್ಪ ಆಗಿದೆ, ಸ್ವಲ್ಪ ಜನ ಕರೆಂಟು ಆಗಿದೆ, ಅದಿಗೆಲ್ಲ ತೊಂದರೆ ಏನಿಲ್ಲ. ಹಕ್ಕು ಪತ್ರ ಇರೋರಿಗೆ ಮನೆ ಎಲ್ಲ ಮಾಡ್ಕೋಬಹುದು, ಇಲ್ಲದ್ರೆ ಇಲ್ಲ ಮನೆ ಕಟ್ಟಕ್ಕೆ ಬಿಡದ. ಈಗ ಹೊಸ ಅರ್ಜಿಗಳು ಕೊಟ್ಟಿದ್ದೀವಿ, ಅದಕ್ಕೆ ಏನಾರು ಮನೆಗಳು ಆಗಿದವೋ ಆಗಿಲ್ವೋ, ಸುಮಾರು ಮನೆ ಕಟ್ಟಿ ಬಿಟ್ಟಿದ್ದಾರೆ ಸರ್, ಅದಕ್ಕೂ ಕೂಡ ಪೇಮೆಂಟ್ ಕೂಡ ಆಗಿಲ್ಲ. ಜಿ ಪಿ ಎಸ್ ಮಾಡಿ ಕೇಳಿಸಿದ್ದಾರೆ, ಅದಕ್ಕೆ ಇದರದ್ದು ಆಗ್ತಾ ಇಲ್ಲ, ಅದೇ ನಿಂತೋಗಿದೆ. ನಮಗೂ ಒಂದು ಆಗಿದೆ, ನಾ ಒಂದು 70,000 ರೂಪಾಯಿ ಅನ್ನೋದು ಒಂದು ಮನೆ ಒಂದು ಬಿಡುಗಡೆ ಆಗಿತ್ತು. ಅದರಲ್ಲಿ ನಾವು 70,000 ರೂಪಾಯಿ ನಮ್ಗೆ ಗೊತ್ತಿಲ್ಲ, ಎಲ್ಲ ಕಡೆ ಕೇಳಿ ನೋಡ್ದೆ ಸರ್, ಅದು ಮಾಡ್ಬೇಕು ಇದು ಯಾವ ಕಡೆ ಬಂದಿರೋ ದುಡ್ಡು ಹೋಗಿ ಅಂತ, ಏ ಅದು ಯಾವ್ದು ಗೊತ್ತಿಲ್ಲ ಅಂತ ಅವರು ಕೂಡ ಹೇಳಿದ್ರು. ನಮ್ಗೆ ಗೊತ್ತಿಲ್ಲ ಮೇಲೆ ನಮ್ಮ ಬಡತನ ಗೊತ್ತು ನಮ್ಗೆ, ನಾವೇನು ಮಾಡುದು ಅದು ನಾ ಸ್ವಲ್ಪ ನಾವು ಬಳಸ್ಕೊಬಿಟ್ಟು ಕಷ್ಟ ಆಗಿದ್ದಾರದಿಗೆಲ್ಲ ಸ್ವಲ್ಪ ಹಳೆ ಮನೆಗಳು ಇತ್ತು, ಅವಾಗೆಲ್ಲ ಸ್ವಲ್ಪ ಟಾಪ್ ಪೈಗಳು ಯಾವನ್ನೆಲ್ಲ ತಂದು ಸ್ವಲ್ಪ ರಿಪೇರಿ ಎಲ್ಲ ಮಾಡ್ಕೊಂಡು ಇರೋದನ್ನ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಇರೋರು ಇಟ್ಕೊಂಡಿದ್ದಾರೆ, ಇಲ್ದವರು ಮುಗಿಸ್ಬಿಟ್ಟಿದ್ದಾರೆ. ಅದನ್ನ ಮತ್ತೆ ಬೇರೆ ಟೆಂಡರ್ ತಗೊಂಡವರು ಇಲ್ಲಿ ಜನಗ ನಮ್ಮ ಆ ಕಡೆ ಕಡೆ ಸಂಘ ಸಂಸ್ಥೆಯಲ್ಲಿ ಓಡಾಡೋರು ಅದನ್ನ ಬರ್ತದೆ ಅನ್ನೋ ಇದರದಲ್ಲಿ ಒಂದು ಇಲ್ಲೇ ಪಂಚಾಯತಿಲೇ ಒಂದು ಮೀಟಿಂಗ್ ಗಳನ್ನ ಮಾಡಿದ್ರು, ಮಾಡಿ ಅದಕ್ಕೆ 4 ಲಕ್ಷ ಅಂತ ಇದು ಮಾಡಿ ಕೊಡ್ತೀವಿ ನಾವು, ಅದನ್ನೇ ನೀವು ಮುಗಿಸಿದ್ರೆ ಇದು ಮಾಡಿ ಕಟ್ಟಿ ಗೋಡೆ 7 ಗೋಡೆಗಳನ್ನ ಇಳಿಸಿ ಕಾಣಿಸ್ಬೇಕು ಅಂತ ಹೇಳಿದ್ರು. ಆಗ ಸ್ವಲ್ಪ ಜನ ಮಾಡಿದ್ದಾರೆ, ಸ್ವಲ್ಪ ಜನ ಬೇರೆ ಕೊಟ್ಟು ರೆಡಿ ಮಾಡ್ಕೊಂಡಿದ್ದಾರೆ, ಮನೆ ಎಲ್ಲ ಎದ್ದಿದೆ ಅರ್ಧ ಅರ್ಧಗೆ ಆಗಿದೆ, ಅದು ಬಿಲ್ ಮಾತ್ರ ಆಗ್ತಾ ಇಲ್ಲ.
1: ಇದ್ರ ಬಗ್ಗೆ ಏನಾದ್ರು ಕೇಳಿದ್ದೀರಾ ಅಂತ ಏನಾದ್ರು?
0: ಅದಕ್ಕೆ ಹೇಳ್ದು ಸರ್ ಇನ್ನೂ ಆಗಿಲ್ಲ, ಅದು ಮುಂದೆ ಬಿಲ್ಲುಗಳ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರನೇ ಇದು ಮಾಡ್ಬೇಕು ಅಂತ ಹೇಳಿ ನಿಲ್ಸ್ಬಿಟ್ಟಿದ್ದಾರೆ.
1: ಅದೇ ಕೇಂದ್ರ ಸರ್ಕಾರದಿಂದ ಆದೇಶ ಬರೋವರೆಗೂ ಕೂಡ ಏನೋ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ.
0: ಏನಂಗ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ, ಅವ್ರು ಕೊಡ್ಬೇಕಂತೆಲ್ಲ ಎಚ್ಚರಿಕೆ ವಿಚಾರದಲ್ಲಿ ನಮ್ಮ ತಾಲೂಕಲ್ಲಿಂದ ಬರ್ಬೇಕು ಅಂದ್ರೆ ಅವರು ಮಂದಿಸ್ಬೇಕು ಅವ್ರ ಕಡೆ ವಿಚಾರದಲ್ಲ ಇರೋದು. ಅದೇ ಸಹಿತ
1: ಇವಾಗ ರೇಷನ್ ಕಾರ್ಡ್ ಅವುಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ ಹೇಗೆ?
0: ಹಾ ರೇಷನ್ ಕಾರ್ಡ್ ಇದೆ ಸರ್, ಜಾತಿ ಸರ್ಟಿಫಿಕೇಟ್ ಇವೆಲ್ಲ ಸುಮಾರು ಇದೆ ಸರ್, ಒಬ್ಬರಿಗೆ ಇಲ್ಲ ಒಬ್ಬರಿಗೆ ಎಲ್ಲ ನಮ್ಗೆ ನಮ್ಮಲ್ಲೆಲ್ಲ ಇದೆ ಸರ್, ಸುಮಾರು ಜನಗಳ ನಾವೇ ಖುದ್ದಾಗಿ ಇತ್ತು ಮಾಡಿಸ್ಕೊಟ್ಟಿದೀವಿ. ನಾವು ಅದಿಗೆ ಸ್ವಲ್ಪ ಆ ಕಡೆ ಕಡೆ ಓಡಾಡ್ತೀವಿ ಸರ್, ಯಾವ್ರಿಗೆ ಇಲ್ಲ ಅಂತ ಕಂಡು ಬಂದ್ರೆ ಮಾಡಿಸ್ಕೊಡ್ತೀವಿ ಸರ್ ನಾವೇ ಇದಾರು ಓಡಾಡಿ.
1: ಅಂದ್ರೆ ತಮ್ಮ ಅಡಿಯಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಸಿಕ್ಕಿದೆ?
0: ಹಾ ಸಿಕ್ಕಿದೆ ಸರ್.
1: ಕೆಲವ್ರಿಗೆ ಏನಾದ್ರು ಈ ರೀತಿ ರೇಷನ್ ಕಾರ್ಡ್ ಬಗ್ಗೆ ಯಾವ ರೀತಿ ಅರ್ಜಿ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ, ಅವ್ರಿಗೆಲ್ಲ ನೀವೇ ಮುಂದೆ ನಿಂತು ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಡ್ತೀರಾ?
0: ನಾವು ಸರ್ ನಮ್ಮ ನಾವೇ ಹೋಗ್ತೀವಿ, ನಾವು ಏನಾದ್ರು ರೇಷನ್ ಕಾರ್ಡ್ ಗೆ ಬಿಟ್ಟಿದ್ದಾರೆ ಅಂತ ಕಂಡು ಬಂದ ಮೇಲೆ ನಾವೇ ಹೋಗಿ ಅದನ್ನ ಕರ್ಕೊಂಡು ಹೋಗಿ ಈ ತರ ಮಾಡ್ಬೇಕು ಅನ್ನೋ ಇದನ್ನ ಮಾಡ್ತೀವಿ ಸರ್.
1: ತಮ್ಮ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಆನೆಮಲ್ಲಿ 100 ಕುಟುಂಬಗಳು ಕುಟುಂಬಗಳಿದ್ದಾವೆ ಸರ್.
1: ಅಂದ್ರೆ ಆನೆಮಲ್ ದಾಡಿಯಲ್ಲಿ 125 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಮಾಡ್ತಾ ಇದ್ದಾರೆ ಸರ್.
1: ತಾವುಗಳು ಯಾವ ಜನಾಂಗಕ್ಕೆ ಸೇರಿದವರು ರಾಜರವರೇ?
0: ನಾವು ಸಹ ಜೈನ ಕುರುಬರು ಜನಾಂಗ ಸೇರ್ಕೊಂಡವರು.
1: ಜೈನ ಕುರುಬರು?
0: ನಾವು ಸಹ.
1: ಅಂದ್ರೆ ತಮ್ಮ ಒಂದು ಆನಿಮಲ್ ದಾಡಿಯಲ್ಲಿ ಸಂಪೂರ್ಣವಾಗಿ ಜೈನ ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ರ ಅಥವಾ ಬೇರೆ ಜನಾಂಗದವ್ರು ಏನಾದ್ರು ಇದ್ದಾರಾ ಹೇಗೆ?
0: ಬೇರೆ ಜನಾಂಗ ಇದಾರೆ ಸರ್, ನಾವು 100 ಜನಾಂಗ ಇದ್ದೀವಿ, ಒಂದು ಬೆಟ್ ಕುರುಬರು, ಒಂದು 2-3 ಕುಟುಂಬಗಳು ಇದಾವೆ, ಮತ್ತೆ ಯರವ ಜನಾಂಗ ಒಂದು 50 ಜನ ಕುಟುಂಬ ಇದಾವೆ, ಮತ್ತೆ ಬಾಕಿ ಎಲ್ಲ ಜೈನ ಕುರುಬರು ಸರ್.
1: ಅಂದ್ರೆ ತಮ್ಮ ಒಂದು ಅಡಿಯಲ್ಲಿ 3 ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ವಾಸ ಮಾಡ್ತಿದ್ದೀವಿ.
1: ತಾವುಗಳು ಜೈನ ಕುರುಬ ಜನಾಂಗಕ್ಕೆ ಸೇರಿದವರು?
0: ಹೌದು ಸರ್.

0: ಇವಾಗ ತಮ್ಮ ಅಡಿಯಲ್ಲಿ ಶೌಚಾಲಯಗಳು ಹೇಗಿದೆ? ಎಲ್ಲ ಮನೆಗಳು ಕೂಡ ಶೌಚಾಲಯ ಆಗಿದೆಯಾ?
1: ಶೌಚಾಲಯ ಅಂತ ಹೇಳಕ್ ಹೋದ್ರೆ ತುಂಬಾನೇ ಇದಾರೆ ಸರ್, ಶೌಚಾಲಯ ಎಲ್ಲ ಯಾವ್ದು ಆಗಿಲ್ಲ. ಎಲ್ಲ ಕಾಡಿಗೆನೆ ಹೋಯ್ತಾ ಇರ್ತೀವಿ. ಊರ ಜನಗೆಲ್ಲ ಇದಾವೆ, ನಮಗೆ ಇಲ್ಲ, ನಾವು ಕಾಡಿಗೆನೆ ಹೋಯ್ತಾ ಇದೀವಿ. ಈ ಪಂಚಾಯತಿ ಕೂಡ ಅರ್ಜಿ ಹಾಕ್ ಕೂಡ ಯಾವ್ದು ನಮ್ಗೆ ಅವ್ರು ಇದು ಮಾಡಿಲ್ಲ. ಅಲ್ಲಿ ತೋರ್ಸೋದಕ್ಕೆ ನಾವೆಲ್ಲ ಹೋಗಿ ಕೇಳಿದ್ರೆ ಇದು ಆಗಿದೆ ಅಂತ. ಈ ಕಂತಿಲಿ ನಮ್ಮ

0: ಅಂಚಿತ್ಮದವರು ಬಂದಾಗ ಕೂಡ ನಾವು ಇಲ್ಲಿ ಕೇಳುದು ಶೌಚಾಲಯ ಗುಡಿಯಲ್ಲಿ ಯಾವ್ದಿಲ್ಲ ಮಾಡಿ, ನಮ್ಮ ಈ ಪಂಚಾಯತಿಂದ ಯಾವ್ದಿಲ್ಲ ಮಾಡ್ಕೊಡಿ ಅಂತ ಕೇಳೋದಕ್ಕೆ, ಅದು ಕೂಡ ಅವರು ಆಗಿದೆ ಅಂತ ತೋರಿಸೋದು ಹೊರತು ಮತ್ತೆ ಬೇರೆ ಯಾವುದು ಆಗಿಲ್ಲ, ಎಲ್ಲ ಮೊದಲಿಗೆನೆ ಮಾಡ್ಕೊಟ್ಟಿದೀವಿ ಅಂತ ತೋರಿಸ್ತಾ ಅಂತೆ ಅವರು ವಿಚಾರದಲ್ಲಿ. ನಮಗೆ ಇಲ್ಲ ಹಾಗಾಗಿದೆ ಸರ್.
1: ಇವಾಗ ತಮ್ಮ ಒಂದು ಆನೆಮಲ್ದಾಡಿಗೆ ಒಟ್ಟು 125 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ತಿದ್ರೆ, ಅಲ್ಲಿ ಎಷ್ಟು ಮನೆಗಳಿಗೆ ಶೌಚಾಲಯ ಸಿಕ್ಕಿದೆ, ಎಷ್ಟು ಮನೆಗಳಿಗೆ ಸಿಕ್ಕಿಲ್ಲ?
0: ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಗ್ರಾಮ ಪಂಚಾಯತಿಗೆ ಅಲ್ಲೇ ಹೇಳುದ ಸರ್, ಮಾಡ್ಕೊಡಿ ಅಂತ ಅರ್ಜಿಗಳ ಕೂಡ ಸ್ವಲ್ಪ ಜನಕ್ಕೆ ಅರ್ಜಿ ಕೂಡ ಹಾಕಿದ್ದಾರೆ, ಅರ್ಜಿ ಹಾಕಬೇಕಂದು ಹೇಳಿದ್ದಾರೆ. ಹಂಗು ಕಂಡು ಬಂದು ಕೂಡ ಅವರು ನೋಡ್ತಾ ಇದಾರೆ ಸರ್, ಈಗಲೂ ಬಂದು ಅಲ್ಲ ಗಣಿ ಇಲ್ಲ ಗಣಿ ನೋಡೋದಕ್ಕೂ ಪಂಚಾಯತಿಗೆ ಹೋಗೋದು ಹೋದಕ್ಕೂ ಕೂಡ. ಈಗ ಅಂತೂ ಅಧ್ಯಕ್ಷ ಮಾರಲ್ಲ ಯಾರು ಇಲ್ಲ, ಯಾರ ಒಟ್ಟು ನಡೆದಿಲ್ಲಲ್ಲ, ಅದು ಇದಾಗಿದೆ. ಆದ್ರೂ ಇದರಲ್ಲಿ ಯಾವುದು ಇದ್ದ ಸರ್.
1: ಇವಾಗ ತಮಗೂ ಗೊತ್ತಿದೆ ರಾಜರವ್ರೆ, ಇವಾಗ ಒಂದು ತಾವುಗಳೊಂದು ಕಾಡಿನ ಪ್ರದೇಶದಲ್ಲೇ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ, ಇವಾಗ ಏನಾದ್ರು ಶೌಚಾಲಯಕ್ಕೆ ಕಾಡೊಳಗಡೆ ಹೋಗ್ತಿದೀವಿ ನಾವು ಅಂತ, ಇವಾಗ ಅಲ್ಲಿ ಪ್ರಾಣಿಗಳ ಭಯನ ಕೂಡ ಇರುತ್ತೆ, ಗ್ರಾಮ ಪಂಚಾಯತಿಗೆ ಹೋಗಿ ರೀತಿಯ ದೂರ್ ನೀಡಿದ್ದೀರಾ ಯಾವಾಗ್ಲಾದ್ರು?
0: ಎಲ್ಲ ದೂರ್ ನೀಡಿ ಕೂಡ ಅವ್ರು ಯಾವುದು ಬಂದ ಮಾಡೇ ಇಲ್ಲ ಸರ್. ನಮ್ಮ ಇದರಿಗೆ ಈಗ ನೋಡಿ ಇಷ್ಟೊತ್ತಿಗೆ ಇದಾರೆ, ಇವಾಗ ಒಂದ್ ನೋಡಿ ಆನೆ ಈಗಲೇ ಕಷ್ಟ ಇದೆ ಅಲ್ಲೇ ಇದೆ. ಅದು ಕೂಡ ಈಗ ಶೌಚಾಲಯ ಹೋಗೋದಕ್ಕೆ ಬಹಳ ಇದಾರೆ, ಹೆಂಗಸರು ಮಕ್ಕಳು ಹೋಗೋದಕ್ಕೆ ತುಂಬಾ. ರಾತ್ರಿ ಹೊತ್ತಲ್ಲಿ ಏನಾರು ಹೋಗ್ಬೇಕಂತ ಕಂಡು ಬಂದ್ರು ಕೂಡ ಮನೆ ಪಕ್ಕದಲ್ಲಿ ಆನೆಗಳೆಲ್ಲ ಓಡಾಡ್ತವೆ. ನಮ್ಮ ಮನೆ ಕೂಡ ಸಡ್ ಕೂಡ ನಮಗೆ ಒಂದು ಬಂದು ಹೊಡೆದು ಬಿಟ್ಟಿತ್ತು ಆನೆ, ಹಸಿನಕಾಯಿ ತಿನ್ನಕ್ಕೆ ಬಂದು ನಾವು ಬೇರೆ ಮನೇಲಿ ಮಲ್ಕೊಬಿಟ್ಟಿದ್ರು. ಹೊರಗಡೆ ನಾವು ಈಚೆ ಒಂದ್ ಸೈಡ್ ಅಲ್ಲಿ ನಮ್ಮ ಬಾವವ್ರ ಮನೆ ಪಕ್ಕದಲ್ಲಿ ಒಂದು ಮನೆ ಇದೆ, ಅದು ನಮ್ಮ ಮನೆನೆ, ಅದಕ್ಕೆ ಬಂದು ಹೊಡೆದು ಬಿಟ್ಟು ಹೊಂಟಾಗಿತ್ತು ಸರ್. ಅದು ಕೂಡ ಹೇಳಿ ಇದರ ಬಗ್ಗೆ ನಾವು ಫಾರೆಸ್ಟ್ ಅವರಿಗೆ ನೋಡಿದೆ, ಅದು ವಾಟ್ಸ್ಆಪ್ ಮಾಡ್ಕೊಟ್ಟಿದೆ, ಈ ತರ ಆಗಿದೆ ಬಂದು ಜಿ ಪಿ ಎಸ್ ಏನಾರು ಮಾಡ್ಬೋದಾ ಅಂತ ಬಂದಿನ ಅಂದ್ಬಿಟ್ಟು ಬಂದಿದ್ದಾರೆ.
1: ಎಷ್ಟು ವರ್ಷಗಳಾಯ್ತು ಜಿ ಪಿ ಎಸ್ ಮಾಡ್ಕೊಂಡೋಗಿ?
0: ಇನ್ ಸ್ವಲ್ಪ ಇಂದಾಗ ನಿನ್ನೆ ಮೊನ್ನೆ ಸರ್, ಒಂದು ವಾರ ಆಗಿದೆ ಅಷ್ಟೇ, ಅಷ್ಟಿಗಾಗಿದೆ ಸರ್.
1: ಅಂದ್ರೆ ತಮ್ಮ ಮಾಡಿಯಲ್ಲಿ ಒಂದು ಮನೆಗೆ ಕೂಡ ಶೌಚಾಲಯಗಳೇ ಇಲ್ಲ?
0: ಯಾವ್ದಿಲ್ಲ ಸರ್, ಶೌಚಾಲಯ ಕೂಡ ಇಲ್ಲ. ಶೌಚಾಲಯ ಇಲ್ಲದ ತುಂಬಾ ಹೆಂಗಸರು ಮಕ್ಳು ಹೋಗೋದು ತುಂಬಾ ಕಷ್ಟ. ಮತ್ತೆ ಏಳು ಊಟ ಪ್ರಯೋಜನ ಇಲ್ಲ ಸರ್, ನಾವು ಅದ್ ಮಾಡ್ಕೊಡಿ ಅದ್ ಮಾಡ್ಕೊಡಿ ದೀಸ ಕೇಳಕ್ ಹೋದ್ರೆ ಅದು ಒಂದು ಮರವಾಗಿಲ್ಲ ಅಂದ್ಬಿಟ್ಟು ನಾವೇ ಹೇಳೇ ಮಾಡಿಕೊಡೋದಾದ್ರೆ ನಾವು ಹೋಗಿ ಕೇಳ್ಬೋದು ಸರ್.
1: ಹೌದು, ತಮ್ಗೆಲ್ಲ ಜಮೀನ್ ಸಿಕ್ಕಿದೆಯಾ? ಜಮೀನ್ ಇದೆಯಾ? ಹೇಗೆ
0: ಜಮೀನ್ ಇದೆ ಸರ್? ಅದೇ ಫಾರೆಸ್ಟ್ ಕಾಡಲ್ಲಿ ಸ್ವಲ್ಪ ಜನ ಮಾಡ್ತಾ ಇದಾರೆ, ಸ್ವಲ್ಪ ಜನ ಮಾಡ್ತಾ ಇಲ್ಲ. ಹಿಂಗೆ ಕೊಡಗುಗೆಲ್ಲ ಕೆಲಸ ಹಿಂಗೆ ಹೊಂಟೈತಾ ಇದಾರೆ, ಬಂದ್ರು ಕೂಡ ಸ್ವಲ್ಪ ನಮ್ಮ ಜನ ಹಿಂಗ ಗೊತ್ತಲ್ಲ ಸರ್. ಈಗ ಆ ಕಡೆ ಈ ಕಡೆ ಆದ್ರೂ ಕುಡ್ತಾ ಕೂಡ ಜಾಸ್ತಿ ಆದ್ರು ಕೂಡ ಹಿಂದೆ ಮುಂದೆ ಏ ಇವತ್ತು ಇಲ್ಲ ನಾಳೆ ಮಾಡವ ನಾಳ್ದು ಮಾಡೋಣ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟಿದ್ದಾರೆ,
1: ಬೇಜವಾಬ್ದಾರಿ ವಹಿಸ್ತಾ ಇದಾರೆ.
0: ಹೌದು ಸರ್.
1: ಅಂದ್ರೆ ತಮ್ಮ ಅಡಿಯಲ್ಲಿ ಎಲ್ಲರೂ ಕೂಡ ಜಮೀನ್ ಸಿಕ್ಕಿದೆ ಇಲ್ಲ ಅಂದ್ರೆ ಕೆಲವರು ಸಿಕ್ಕಿದೆ, ಹೇಗೆ ಎಷ್ಟು ಮನೆಗಳಿಗೆ ಜಮೀನ್ ಇದೆ?
0: ನಮ್ಮಲ್ಲಿ ಸುಮಾರು ಜನಗಿನ ಇದೆ ಸರ್, ನಾವು ಎಷ್ಟು ಜನ ಇದೀವಿ ಆನೆಮಳ ಅಡಿಯಲ್ಲಿ, ಅವ್ರಿಗೆಲ್ಲ ಇದೆ ಸರ್. ಒಂದು ಎಕರೆ ಇರೋರಿಗೆ ಇದೆ, ಎರಡು ಇರೋರಿಗೆ ಇದೆ, ಅದು ನಮ್ಮ ಎಷ್ಟೆಷ್ಟು ಇಟ್ಕೊಂಡಿದೀವಿ ಅಷ್ಟೆಷ್ಟು ಕೂಡ ಸರಿ ಮಾಡಿದಾರೆ ಸರ್.
1: ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಜಮೀನ್ ಇದೆ?
0: ಜಮೀನ್ ಇದೆ ಸರ್.
1: ಏನೇನ ಬೆಳೆಗಳನ್ನ ಹಾಕೊಂಡು ಹೋಗ್ತಾ ಇದೀರಾ ಜಮೀನಿಗೆ?
0: ಜಮೀನಿಗೆ ಸ್ವಲ್ಪ ಕಾಫಿಗಳೆಲ್ಲ ಆಗ್ತಾ ಇದ್ದು, ಈಗ ಮೊದಲಿಗೆಲ್ಲ ಆಗ್ತಾ ಇದ್ದ ಸರ್, ರಾಗಿ ಬೆಳೀತಾ ಇದ್ದು, ಮತ್ತೆ ಈ ಮರಗೆಣಸು ಅನ್ನೋದು ಅದು ಬೆಳೀತಾ ಇದ್ದು, ಮೆಣಸು ಬೆಳೀತಾ ಇದ್ದು, ತುಂಬಾ ಬೆಳೀತಾ ಇದ್ದು. ಹಿಂದೆ ಹಿಂದೆ ಅದರ ನಾವು ಕೂಡ ಅದನ್ನ ಮಾಡೋದಕ್ಕೆಲ್ಲ ಬಿಟ್ಬಿಟ್ಟಿದ್ದೇವೆ. ಒಬ್ಬ ಮಾಡಿದ್ರೆ ಜನ ಮಾಡಲ್ಲ ಸರ್, ನಾವು ಮಾಡೋ ಬೆಳೆ ತಿನ್ನಕ್ಕೆ ಬರೋದು ಪುನಃ ಆನೆಗಳಲ್ಲ ಅಲ್ಲೇ, ಅವ್ರು ಚೆನ್ನಾಗಿರ್ತಾರೆ ನಾವೇ ಆ ಕಡೆ ಕಡೆ ನಿದ್ದೆ ಕಟ್ತಾ ಇರ್ತೀವಿ ಅಂದ್ಬಿಟ್ಟು ನಾವು ಮಾಡೋದು ಕೂಡ ಬಿಟ್ಬಿಟ್ಟಿದೀವಿ.
1: ಅಂದ್ರೆ ತಮಗೆ ಸಿಕ್ಕಿರುವಂತಹ 1 ಎಕರೆ ಅಥವಾ 2 ಎಕರೆಯಿಂದ ತಮ್ಮ ಒಂದು ಜೀವನವನ್ನ ಸಾಗಿಸಿಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆಯಾ ರಾಜರವರಿಗೆ?
0: ತುಂಬಾ ಚೆನ್ನಾಗಿದೆ ಸರ್, ಮಾಡೋದಕ್ಕೆ ನಾವು ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಸರ್, ನಾವೆಲ್ಲ ಚೆನ್ನಾಗಿದ್ರೆ ನಾವೆಲ್ಲ ಮಾಡ್ಬೋದು.
1: ಹಾಗೇನೆ ತಮ್ಮ ಒಂದು ಆಡಿಗೆ ಮನೆಗಳೆಲ್ಲ ಸಿಕ್ಕಿದವ?
0: ಮನೆಗಳ ಸುಮಾರು 4 ನಮ್ಮ ಆನೆಮಳಡಿಯಲ್ಲಿ ಒಂದು ಹಂಗೆ ಕಟ್ಟಿ ಬಿಟ್ಟಿರೋದೆ ಒಂದು 7-8 ಮನೆಗಳು ಹಾಗೆ ಬಿಟ್ಟಿದ್ದಾರೆ ಸರ್. ಅದು ಯಾವ ಸಂಸ್ಥೆ ಅಂತ ಗೊತ್ತಿಲ್ಲ, ಸರ್ಕಾರ ಅಂತ ಬಂದಿರೋದಂತ. ಇನ್ನು ಇದು 3 ವರ್ಷ ಆಯ್ತು ಸರ್ ಒಂದು ಮನೆ ಮಾಡಿ, 4 ಹೇಳಿದ್ರೆ ಬತ್ತಾರೆ, ಈ ಒಂದು 2 ವರ್ಷದಿಂದ ಬಂದೇ ಇಲ್ಲ. ಫಸ್ಟ್ ಬಂದ ವರ್ಷದಲ್ಲಿ ಎಲ್ಲ ಮನೆಗೆ ಈ ಉದ್ಬುರಲ್ಲ ಆಗಿದೆ ಸರ್ ಟೈಪ್ ಮನೆಗಳು, ಸುಮಾರು ಮೊದಲಿಗೆ ಆಗಿದ್ದ ಮನೆಗಳು ಒಂದು ಚೆನ್ನಾಗಿದೆ 5 ಲಕ್ಷದ ಮನೆ ಅಂತೆ ಅದು. ಆ ಮನೆಗಳು ಆಗಿದ್ದಾರೆ, ಬಾಕಿದ ಮನೆಗಳು ಹಾಗೆ ಹಂಗೇನೆ ಬಿಟ್ಟಿದ್ದಾರೆ ಸರ್ ಇಲ್ಲಿ ಮಾಡಿ ಆನೆಮಳ ಅಡಿಲಿ.
1: ಅಂದ್ರೆ ಅರ್ಧಕ್ಕೆ ನಿಲ್ಸಿದ್ದಾರೆ?
0: ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ.
1: ಎಷ್ಟು ಮನೆಗಳು ಇವಾಗ ಸ್ಯಾಂಕ್ಷನ್ ಆಗಿದೆ ನಿಮ್ಮ ಆಡಿಗೆ?
0: ಅಲ್ಲಿ 4 ಮನೆ ಕಟ್ಟಿ ಬಿಟ್ಟಿದ್ದಾರೆ ಸರ್.
1: ಅಂದ್ರೆ ಹೊಸದಾಗಿ 4 ಮನೆಗಳಾಗಿದಾವೆ?
0: ಆಗಿದಾವೆ ಸರ್. ಮತ್ತೆ ಬೇರೆ ಹೊಸದಾಗಿ ಒಂದು ಈ ಮುಳುಗಡೆ ಆಗಿದೆ ಅಂದ್ಬಿಟ್ಟು 1 ವರ್ಷದಲ್ಲಿ 5-6 ಲಕ್ಷ ಬಿಟ್ಕೊಟ್ರು. ಆ ಮನೆಗಳು 1-2-3 ಮನೆ ಆಗಿದಾವೆ. ಅದ್ಬಿಟ್ಟ ಮೇಲೆ ಬೇರೆ ಯಾವುದಿಲ್ಲ.

0: ಹೊಸದಾಗಿ ಅರ್ಜಿ ಹಾಕೊಂಡಿದೀವಿ, ಆ ಅರ್ಜಿ ತಕ್ಕಂತೆ ಬಂದಿಲ್ಲ ಸರ್.
1: ಆದಷ್ಟು ಮನೆಗಳಾಗಿದ್ದಾವೆ ನಿಮ್ಮ ಅಡಿಗೆ?
0: ಆಗಿದ್ದಾವೆ ಸರ್.
1: ಕರೆಂಟ್ ವ್ಯವಸ್ಥೆ ಹೇಗಿದೆ ರಾಜರವರೇ ನಿಮ್ಮ ಮಾಡಿಲಿ?
0: ಸರ್ ಕರೆಂಟ್ ಎಲ್ಲ ಆಗಿದೆ ಸರ್, ಎಲ್ಲರೂ ಮನೆಗೆ ಆಗಿದೆ ಕರೆಂಟು. ಕರೆಂಟ್ ಬಂದಕ್ಕೆ ತುಂಬಾ ಚೆನ್ನಾಗಿದೆ, ಬೆಳಕು ಓದ ಹುಡುಗರು ಕೂಡ ಚೆನ್ನಾಗಿ ಓದಿಕೊಬಹುದು, ಅದಕ್ಕೇನು ತೊಂದರೆ ಇಲ್ಲ ಸರ್. ಬೀದಿ ದೀಪಗಳಾಗಿಲ್ಲ, ಮನೆ ಮನೆಗೆ ಮಾತ್ರ ಕರೆಂಟ್ ಹಾಕಿದ್ದಾರೆ, ಎರಡು ಬಲ್ಬ್ ಹಾಕಿಕೊಟ್ಟಿದ್ದಾರೆ, ಅದು ಹಾಕಿ ನಾವು ಮಾಡ್ಕೋಬೇಕು ಸರ್ ವೈರಿಂಗ್ ಎಲ್ಲ.
1: ಜಾತಿ ಆದಾಯ ಪ್ರಮಾಣ ಪತ್ರ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ ರಾಜರವರೇ?
0: ಸುಮಾರು ಆಗಿದೆ ಸರ್, ಸ್ವಲ್ಪ ಜನಕ್ಕೆ ಆಗಿಲ್ಲ ಸರ್. ಸುಮಾರು ಜನ ಆ ಕಡೆ ಕಡೆ ಹೋಗಿ ಓಡಾಡೋರೆಲ್ಲ ಮಾಡ್ಕೊಂಡಿದ್ದಾರೆ, ನಮಗೆಲ್ಲ ಆಗಿದೆ ಸರ್, ನಾವೆಲ್ಲ ಮಾಡ್ಕೊಂಡಿದ್ದೀವಿ.
1: ಈಗ ವೋಟರ್ ಐ ಡಿ ಕಾರ್ಡು ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ?
0: ಅದು ಕೂಡ ಇದೆ ಸರ್.
1: ಇದನ್ನ ನೀವೇ ಸ್ವಂತನೆ ಹೋಗ್ಬಿಟ್ಟು ಮಾಡಿಸ್ಕೋತೀರ ಅಥವಾ ಯಾರಾದರೂ ಮಾಹಿತಿಯನ್ನು ತಿಳಿಸ್ಕೊಟ್ಟಾಗ ನಂತರ ಹೋಗಿ ತಗೊಳ್ ಮಾಡಿಸ್ಕೋತೀರಾ ಹೇಗೆ?
0: ಸ ನಾವೇ ಹೋಗಿ ಮಾಹಿತಿ ಕೊಟ್ಟರೆ ಸ್ವಲ್ಪ ಜನ ಹೋಯ್ತಾರೆ, ಇಲ್ಲಿಂದ ಹೋದ್ರು ನಾವು ಆ ಕಡೆ ಕಡೆ ಯಾರು ಹೋಗೋರು ಸ್ವಲ್ಪ ಓಡಾಡೋದು ಕಂಡ್ರೆ ನಾವೇ ಹೋಗಿ ಮಾಡಿಸ್ಕೋತೀವಿ ಸರ್. ನಮಗೆ ನಮಗೆಲ್ಲ ನಾವೇ ಮಾಡಿಸ್ಕೊಂಡ ಸರ್ ಹೋಗಿ. ಮತ್ತೆ ಸ್ವಲ್ಪ ಜನಗೆ ಇಲ್ಲಿ ಡಿ ಬಿ ಗುಪ್ಪಿಗೆ ಬಂದಿದ್ರು ಸುಮಾರು ಒಂದು ವರ್ಷದ ಮುಂಚೆನೆ, ಅವಾಗ ಮಾಡಿಸ್ಕೊಂಡಿದ್ದಾರೆ ಸರ್.

0: ಅಂದ್ರೆ ತಮ್ಮ ಅಡಿಲಿರೋರಿಗೆಲ್ಲ ಇವಾಗ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಎಲ್ಲ ಕೂಡ ಸಿಕ್ಕಿದೆ.
1: ಎಲ್ಲ ಸಿಕ್ಕಿದೆ ಸರ್.
0: ಯಾಕಂದ್ರೆ ಮುಖ್ಯವಾಗಿ ನಿಮ್ಮ ಒಂದು ಅಡಿಗೆ ಬೇಕಾಗಿರುವುದು ಶೌಚಾಲಯಗಳು.
1: ಶೌಚಾಲಯಗಳು ಸಹ ಬೇಕಾಗಿರೋದು ಅದೇ ಇಲ್ಲ ಸರ್. ರೋಡ್ ಆಗಿದೆ, ಕುಡಿಯೋ ನೀರು ಎಲ್ಲ ಆಗಿದೆ ಸರ್, ಅದಕ್ಕೆ ತೊಂದರೆ ಇಲ್ಲ. ಮನೆ ಸ್ವಲ್ಪ ಜನಕ್ಕೆ ಮನೆಗಳು ಸ್ವಲ್ಪ ತೊಂದರೆ, ಮತ್ತೆ ಶೌಚಾಲಯಗಳು ತೊಂದರೆ ಇದಾವೆ, ಅದೇ ತೊಂದರೆ ಸರ್.
0: ಅದೇ ತಮ್ಮ ಅನಿಮಲ್ ದಾಡಿಯಲ್ಲಿ ಈ ಒಂದು ಮನೆಗಳ ಸಮಸ್ಯೆ ಹಾಗೂ ಶೌಚಾಲಯಗಳ ಸಮಸ್ಯೆ ತುಂಬಾ ಇದೆ.
1: ತುಂಬಾ ಇದೆ ಸರ್. ಇವಾಗ ಸರ್ ಮನೆಗೆ ನೆಲ್ಲಿ ಮಡಗಿದಾರೆ ಸರ್ ನೋಡಿ.
0: ಹೌದು, ಜಲಜೀವನ ಮಿಷನ್.
1: ಅದೇ ಸರ್, ಅದೇ ಮಡಗಿರೋದು. ಸ್ವಲ್ಪ ಅಡಿಗೆ ಮಡಗಿದಾರೆ, ಒಂದು ಎರಡು ಮೂರು ಅಡಿಗೆನು ಮಡಗಿಲ್ಲ
0: ಸರ್.
1: ಏನೋ ಪರಿಸ್ಥಿತಿ ಬಿಡ್ತಾ ಇಲ್ಲ ಅಂದ್ಬಿಟ್ಟು ತಡೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಅಡಿಗೆ ಆನೆಮಳ ಅಡಿಲಿದೆ, ಮತ್ತೆ ನಾಯಿರ ಅಡಿಲಿದೆ.
0: ಇವಾಗ ಜಲಜೀವನ್ ಮಿಷನ್ ಬಂದ ಮೇಲೆ ಎಷ್ಟು ಅನುಕೂಲ ಆಗ್ತಿದೆ ನೀರಿನ ಅವಶ್ಯಕತೆ ನಿಮಗೆ?
1: ತುಂಬಾ ಚೆನ್ನಾಗಿದೆ ಸರ್. ಮನೆ ಹತ್ರ ನೀವು ನೀರು ಹಿಡ್ಕೋಬಹುದು, ಮತ್ತೆ ಬೇಸಗೆ ಕಾಲದಲ್ಲಿ ಸುಮಾರು ಜನಕ್ಕೆ ತುಂಬಾ ತೊಂದರೆ ಬರ್ತದೆ. ಈ ಕರೆಂಟ್ ಇಲ್ಲದ ಟೈಮಲ್ಲಿ ಎಲ್ಲ ಬಹಳ ಇದು.
0: ಮೊದ್ಲು ಹೇಗಿತ್ತು ರಾಜರವರೇ ಜಲಜೀವನ್ ಮಿಷನ್ ಬರಕ್ಕಿಂತ ಮುಂಚೆಗೆ ನೀರಿನ ವ್ಯವಸ್ಥೆ?
1: ಬೆಳಿಗ್ಗೆ ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ಒಳ ಸ್ವಲ್ಪ ಜನ ಅಂದ್ರೆ ನಾವೆಲ್ಲ ಒಳಗೆ ಉಂಟಾ ಇದ್ದಿದ್ದು, ಮತ್ತೆ ಗುಂಡಿ ಮಾಡ್ತಾ ಇದ್ದ ಸರ್. ಒಂದೊಂದು ಇದರ ಹತ್ರ ಹೋಗಿ ನೋಡಿ ಈ ಜಲ ಬರ ಎಷ್ಟು ಇದರದಲ್ಲಿ, ಅವಾಗ ಗುಂಡಿ ಮಾಡ್ಕೋತಿದ್ದೋ. ಬೆಳಿಗ್ಗೆ ನಮ್ಮ ತಾತ ಮುತ್ತಾದ ಕಾಲಂದ ಕೆಲ್ಸ ಮಾಡಿದಾರಲ್ಲ, ಈ ರೀತಿ ಮಾಡ್ಕೋಬಿಡ್ತಿದ್ರು. ಹಿಂಗೆ ಗುಂಡಿ ಎಲ್ಲ ಮಾಡಿ ನೀರ್ ತಕೊಳ್ತಿದ್ದೋ. ನಾವು ಸುಮಾರು ದೂರದಲ್ಲಿ ನಮ್ಮ ಕೇಳಿದ್ರೆ ಒಂದು ಚೇಮಿಕೊಲ್ಲಿ ಅಂತ ಒಂದು ಊರಿದೆ ಸರ್, ಮಾನೆ ಮಾಡಿದ ಮುಂದೆ ಹಾಡು ಒಳಗಡೆನೆ ಅಲ್ಲಿ ತೆಗೆದುಕೊಂಡ್ಬಿಡ್ತಿದ್ದ ಬಾವಿಗಳೆಲ್ಲ ಅಲ್ಲೇ. ಇಷ್ಟೊತ್ತಿಗೆಲ್ಲ ನಾವು ಆರೂವರೆ ಆರು ಗಂಟೆಗೆಲ್ಲ, ಯಾಕಂದ್ರೆ ಅಷ್ಟು ಜನಕ್ಕೆ ಬೇಕಂತ ಹೇಳಿದ್ರೆ ಒಬ್ಬೊಬ್ಬರೇ ಒಂದೊಂದು ಕುಟುಂಬ ಅಂತ ಹೇಳಿದ್ರೆ ಅಷ್ಟು ದೂರ ಇದ್ದಾರೆ ಇರೋರೆಲ್ಲ ಎರಡು ಮೂರು ಹಂಗೆ ದಂಡೆ ದಂಡೆ ಬಾವಿಗಳನ್ನ ಎತ್ಕೊಬಿಡ್ತಿದ್ದ. ಈಗ ನಮ್ಮ ಜನಾಂಗ ನೀರ್ ತೆಗಿಯೋದು ಬೇರೆ ಜನಾಂಗ ತೆಗಿಯಲ್ಲ, ಹಂಗೆ ನಮ್ಮ ಇದರಲ್ಲಿ ಬಹಳ ಕಟ್ಟು ಸಹ ಕಟ್ಟು ನಿಂತುಗಳೆಲ್ಲ ಬಹಳ ಇಟ್ಟು ಇದಾವೆ. ಅವ್ರೇನೋ ಆ ಬಾವಿಗಳಲ್ಲಿ ನೀರ್ ತಕೊಂಡ್ರೆ ಆ ನೀರ್ ಮುಟ್ಟದೇ ಇಲ್ಲ. ನಮ್ಗೆ ಬೇಡ ಈ ನೀರು, ನಾವು ಬೇರೆ ಮಾಡ್ಕೊಳ್ಳೋ ಅಂತ ಹಿಂಗೆ ಇರ್ತಿತ್ತಲ್ಲ, ಹಂಗ ಬೇರೆ ಬೇರೆನೆ ಮಾಡ್ಕೊಬಿಡ್ತಿದ್ವು. ಇವಾಗ ಇಲ್ಲ ಸರ್, ಇವಾಗ ಮನೆ ಮನೆಗೇನೆ ಕೊಟ್ಬಿಟ್ಟಿದ್ದಾರೆ.
0: ಈಗ ಅದರಿಂದ ಸ್ವಲ್ಪ ತುಂಬಾ ಅನುಕೂಲ ಆಗ್ತಾ ಇದೆ ನಿಮ್ಗೆ?
1: ತುಂಬಾ ಅನುಕೂಲ ಆಗ್ತಾ ಇದೆ ಸರ್.
0: ಕೇಳುಗರೆ ಕೇಳ್ತಿದ್ರು ಇಷ್ಟೊತ್ತು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಹಾನಿಮಳದ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಹಾನಿಮಳದ ಅಡಿಯ ನಿವಾಸಿಗರಾದ ಶ್ರೀಯುತ ರಾಜುರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅದರ ಕುರಿತಾಗಿರ್ಬೋದು ಒಂದಿಷ್ಟು ಮಾಹಿತಿಯೊಂದಿಗೆ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.

ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಆನೆಮಾಳ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ರಾಜೂರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
3: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
4: ಗಜಮುಖನೆ ಗರ್ಭ ಶ್ರೀಗಣನಾಥ ಗಜಮುಖನೆ

ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ

0: ದೇಶ ಹಣಕಾಸು ಸಚಿವ ಪಯ್ಯವುಲಾ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 211,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಫೇಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ಧಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೇಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರ

0: ಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಸಿಕ್ಕೆಲ್ ಸೆಲ್ ಅನೀಮಿಯಾ ಕುರಿತು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ವಿಭಾಗದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
4: ಆತ್ಮೀಯ ಯುವಜನ ಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಿ.

0: ದಿನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಸಿಕಲ್ ಸೆಲ್ ಅನಿಮಿಯಾದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಿಕಲ್ ಸೆಲ್ ಅನಿಮಿಯಾದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್,
1: ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.
0: ಮೊದಲಿಗೆ ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಏನು ಸರ್?
1: ಓಕೆ, ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಅನುವಂಶಿಕವಾಗಿ ಕೆಂಪು ರಕ್ತ ಕಣಗಳಲ್ಲಿ ಆಗುವಂತಹ, ಈಗ ಯೂಶ್ವಲಿ ಏನಾಗುತ್ತೆ, ಕೆಂಪು ರಕ್ತ ಕಣಗಳು ಈಸ್ ಬೈ ಕಾನ್ಕೇವ್ ಅಂದರೆ ರೌಂಡ್ ಆಕಾರಗಳಲ್ಲಿ ಇರುತ್ತೆ. ಆದರೆ ಸಿಕಲ್ ಸೆಲ್ ಡಿಸೀಸಲ್ಲಿ ಏನಾಗಿರುತ್ತೆ, ಒಂದು ಕುಡುಗೋಲು ಅಂದರೆ ಅದಕ್ಕೇ ಅದನ್ನು ಸಿಕಲ್ ಸೆಲ್ ಡಿಸೀಸ್ ಅಂತ ಕರೆಯೋದು. ಕುಡುಗೋಲು ಆಕಾರದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳ್ತಾರೆ. ಯೂಶ್ವಲಿ ಏನಾಗುತ್ತೆ, ಸಿಕಲ್ ಸೆಲ್ ಡಿಸೀಸಲ್ಲಿ ಯಾಕೆ ಆ ಕುಡುಗೋಲು ಆಕಾರವಾಗಿರುತ್ತೆ ಅನ್ನೋದಕ್ಕೆ, ಒಂದು ಬ್ಲಡ್ ಅಂತ ಹೇಳಿದ್ರೆ ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ವೈಟ್ ಬ್ಲಡ್ ಸೆಲ್ಸು, ಪ್ಲಾಸ್ಮಾ ಅಂತ ಇರುತ್ತೆ. ಅದರಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಆ ಹಿಮೋಗ್ಲೋಬಿನ್ನ ಇದು ಜೀನ್ ಇರುತ್ತೆ, ಅದರಲ್ಲಿ ನಾಲ್ಕು ಜೀನ್ ಅಂತ ಇರುತ್ತೆ, ಎರಡು ಆಲ್ಫಾ ಗ್ಲೋಬಿನ್ ಅಂತ ಇರುತ್ತೆ, ಎರಡು ಬೀಟಾ ಗ್ಲೋಬಿನ್ ಅಂತ. ಎರಡು ಬೀಟಾ ಗ್ಲೋಬಿನ್ನಲ್ಲಿ ಈ ಸಿಕಲ್ ಸೆಲ್ ಜೀನ್ ಅನ್ನೋದು ಮ್ಯೂಟೇಷನ್ ಆಗಿರೋದ್ರಿಂದ, ಹಿಮೋಗ್ಲೋಬಿನ್ ಎಫೆಕ್ಟ್ ಆಗಿರೋದ್ರಿಂದ ಅದೇನಾಗುತ್ತೆ, ಕೆಂಪು ರಕ್ತ ಕಣಗಳು ರೌಂಡ್ ಆಕಾರದಲ್ಲಿರೋದು ಬದಲು ಸಿಕಲ್ ಸೆಲ್ ಅಂದರೆ ಕುಡುಗೋಲು ಆಕಾರದಲ್ಲಿ ಹಾಕಿದ್ದು, ಅದರಿಂದ ಏನಾಗುತ್ತೆ, ಈ ಎಲ್ಲ ರಕ್ತನಾಳಗಳಲ್ಲಿ ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಪಾಸಾಗಿ ಒಂದು ಅಂಗಾಂಗದಿಂದ ಇನ್ನೊಂದು ಅಂಗಾಂಗಗಳಿಗೆ ಆಮ್ಲಜನಕವನ್ನು ತಗೊಂಡೋಗ್ತಾ ಇರುತ್ತೆ. ಇದೇನಾಗುತ್ತೆ, ಕುಡುಗೋಲು ಆಕಾರದಿಂದ ಇರಬೇಕಾದ್ರೆ ಈಸಿಯಾಗಿ ಕೆಪಿಲರೀಸ್ ಅಥವಾ ಎಲ್ಲಿ ರಕ್ತನಾಳಗಳಲ್ಲಿ ಪಾಸ್ ಆಗೋದಿಲ್ಲ, ಅವಾಗ ಏನಾಗುತ್ತೆ, ಅನಿಮಿ ಆಗುವಂಥ ಚಾನ್ಸಸ್ಗಳಿರುತ್ತೆ, ಸಿಕಲ್ ಸೆಲ್ ಕ್ರೈಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೇಯ್ನಾಗಿ ಸಿಕಲ್ ಸೆಲ್ ಡಿಸೀಸ್ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ಕುಡುಗೋಲು ಆಕಾರದಲ್ಲಿ ಆಗಿ ಬೈಕಾನ್ಕೇವ್ ಇರೋದು ಸಿಕಲ್ ಸೆಲ್ ಶೇಪ್ ಆಗಿರುತ್ತೆ. ಮೇಯ್ನಾಗಿ ಇದು ಹಿಮೋಗ್ಲೋಬಿನ್ನ ಎಫೆಕ್ಟ್ ಮಾಡಿರುತ್ತೆ.
0: ಅಂದರೆ ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಏನು ಅನ್ನೋದನ್ನ ಎಷ್ಟೊತ್ತಂಗ ತಿಳಿಸ್ಕೊಡ್ರಿ ಸರ್. ಸಿಕಲ್ ಸೆಲ್ ಅನಿಮಿಯಾದ ಲಕ್ಷಣಗಳೇನೇನು ಸರ್ ಆಗಿದೆ?
1: ಮೇಜರ್ಲಿ ಎರಡು ಥರ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಒಂದು ಮೇಜರ್ಲಿ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂದರೆ ಇಮಿಡಿಯೇಟಾಗಿ ಲಕ್ಷಣಗಳು ಕಾಣಿಸ್ಕೊಳ್ಳೋದಿರುತ್ತೆ. ಇನ್ನೊಂದು ಈಗ ಡಯಾಬಿಟೀಸ್ ಹೇಗೆ ಹೇಳ್ತೀವಿ, ಹೈಪರ್ ಟೆನ್ಷನ್ ಅಂತೇಳಿ ದೀರ್ಘಾವಧಿಕ ಸಮಸ್ಯೆಗಳು ಕೆಲವೊಂದು ಸಮಸ್ಯೆಗಳಿವೆ. ಅದರಲ್ಲಿ ಅಕ್ಯೂಟ್ ಸಮಸ್ಯೆಗಳು ಏನಾಗ್ಬೋದು ಅಂದರೆ ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂದರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಚೆಸ್ಟ್ ಸಿಂಡ್ರೋಮ್ಸ್ ಅಂತ ಆಗಿರುವಂಥ ಚಾನ್ಸಸ್ ಇದೆ, ಕಿಡ್ನಿ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ, ಬಾಡಿ ಪೇಯ್ನ್ಸ್ ಸಿವಿಯರ್ ಬೋನ್ ಪೇಯ್ನ್ ಆಗುವಂಥ ಚಾನ್ಸಸ್ ಇರುತ್ತೆ. ಯೂಶ್ವಲಿ ಸಿಕಲ್ ಸೆಲ್ ಇರುವಂಥ ಪೇಷೆಂಟ್ಗಳಲ್ಲಿ ಸಿವಿಯರ್ ಬಾಡಿ ಪೇಯ್ನ್ಸು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದ್ಸಲ ಪ್ರೆಗ್ನೆನ್ಸಿ ರಿಲೇಟೆಡ್ ಸಮಸ್ಯೆಗಳು ಆಗ್ಬೋದು, ಇದು ವ್ಯಾಸ್ಕ್ಯುಲರ್ ಅಂದರೆ ಈ ರಕ್ತನಾಳಗಳಲ್ಲಿ ಇಂಥ ಸಮಸ್ಯೆಗಳು ಅಂತದ್ದು ಇರ್ಬೋದು. ನಾನ್ ವ್ಯಾಸ್ಕ್ಯುಲರ್ ಕೆಲವೊಂದು ಆಗ್ತಾ ಇರ್ಬೋದು. ಇನ್ಫೆಕ್ಷನ್ ಯಾವಾಗ ಈ ಸಿಕಲ್ ಸೆಲ್ ಡಿಸೀಸ್ ಇದ್ದವ್ರಿಗೆ ರಿಪೀಟೆಡಾಗಿ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಅನಿಮಿ ಆಗುವಂಥದ್ದು ಅಂದರೆ ರಕ್ತ ಕಮ್ಮಿ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಈ ಎರಡು ಥರ ಇದೆ, ಒಂದು ಸಿಂಪ್ಟಮ್ಸ್ ಇರ್ಬೋದು, ಕ್ರೈಸಿಸ್ ಆಗ್ಬೋದು. ಸಿಕಲ್ ಸೆಲ್ ಕ್ರೈಸಿಸ್ ಆದರೆ ಕೆಲವೊಂದ್ಸಲ ತುಂಬ ಪೇಷೆಂಟ್ ಹಾಸ್ಪಿಟಲ್ ಅಡ್ಮಿಷನ್ ಆಗುವಂಥ ಚಾನ್ಸಸ್ಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಕ್ರಾನಿಕ್ ಅಂದರೆ ಇದು ಇಮಿಡಿಯೇಟ್ ಆಗುವಂಥ ಲಕ್ಷಣಗಳು, ಒಂದು ಸ್ಟ್ರೋಕ್ ಆಗುವಂಥದ್ದು, ರೀನಲ್ ಸಮಸ್ಯೆಗಳಾಗುವಂಥದ್ದು, ಕಿಡ್ನಿ ಸಮಸ್ಯೆಗಳಾಗುವಂಥದ್ದು ಇರ್ಬೋದು, ಮತ್ತು ಅನಿಮಿ ಆಗುವಂಥದ್ದು ಕ್ರಾನಿಕ್ ಆಗಿ ಹುಣ್ಣುಗಳಾಗುವಂಥದ್ದು, ಕಾಲಲ್ಲಿ ಹುಣ್ಣುಗಳಾಗಿರ್ಬೋದು, ರೆಡ್ಡಿನ ಕಣ್ಣಿನ ಸಮಸ್ಯೆಗಳಾಗುವಂಥದ್ದಿರ್ಬೋದು, ಜೊತೆಗೆ ಬಿ ಪಿ ಅಂದರೆ ಇದರಿಂದನೂ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಕಾಯಿಲೆಗೆ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಹಾರ್ಟಿನ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಎರಡು ಥರ ಇದೆ, ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಇರ್ಬೋದು, ಜೊತೆಗೆ ದೀರ್ಘಾವಧಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ.
0: ಅಂದ್ರೆ ಇದು ಸಿಕಲ್ ಸೆಲ್ ಅನಿಮಿಯಾ ಬರೋದಕ್ಕೆ ಕಾರಣಗಳೇನೇನು ಸರ್?
1: ಮೇನ್ ಕಾರಣ ಏನು ಅಂದ್ರೆ, ಅವಾಗಲೇ ಹೇಳಿದಂಗೆ ಹಿಮೋಗ್ಲೋಬಿನ್ನ ಇದು ಅಫೆಕ್ಟ್ ಮಾಡಿರುತ್ತೆ. ಅದನ್ನೇ ಹೇಳಿದಾಗೆ ಎರಡು ಇರುತ್ತೆ. ಈಗ ನಾರ್ಮಲ್ ಆಗಿ ಹಿಮೋಗ್ಲೋಬಿನಲ್ಲಿ ಎರಡು ಆಲ್ಫಾ ಗ್ಲೋಬುಲಿನ್ ಮತ್ತೆ ಎರಡು ಬೀಟಾ ಗ್ಲೋಬುಲಿನ್ ಇರುತ್ತೆ. ಎರಡು ಬೀಟಾ ಗ್ಲೋಬುಲಿನಲ್ಲಿ ಒಂದು ಮೂರು ಥರದ್ದು ಇದೆ, ಅದರಲ್ಲಿ ಒಂದು ಏನು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳಿದ್ರೆ, ಅಂದರೆ ಎರಡು ಬೀಟಾ ಗ್ಲೋಬುಲಿನ್ ಒಂದು ಸಿಕಲ್ ಸೆಲ್ ಜೀನ್ ಇದ್ದರೆ ಅದು ಸಿಕಲ್ ಸೆಲ್ ಟ್ರೈಟ್ ಆಗುತ್ತೆ, ಅಂದರೆ ಅವರು ಇನ್ನೊಂದು ಜನ್ರೇಷನ್ಗೆ ಕ್ಯಾರಿ ಮಾಡುವಂಥರು ಸಿಕಲ್ ಸೆಲ್ ಟ್ರೈಟ್ ಅಂತ. ಎರಡೂ ಗ್ಲೋಬುಲಿನ್ನು ಕೂಡ ಸಿಕಲ್ ಸೆಲ್ ಜೀನ್ ಆಗಿದ್ರೆ ಅದು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳ್ತಾರೆ. ಯೂಶ್ವಲಿ ಎರಡು ಥರ ಕಾಣಿಸ್ಕೊಳತ್ತೆ, ಒಬ್ಬರು ಇನ್ನೊಂದು ಜನ್ರೇಷನ್ಗೆ ಕ್ಯಾರಿ ಮಾಡುವಂಥದ್ದು ಇರ್ಬೋದು, ಜೊತೆಗೆ ಸಿಕಲ್ ಸೆಲ್ ಡಿಸೀಸ್ ಅವ್ರಿಗೂ ಇರುತ್ತೆ, ಜೊತೆಗೆ ಅವರು ನೆಕ್ಸ್ಟ್ ಜನ್ರೇಷನ್ಗೆ ಅವರು ಕ್ಯಾರಿ ಮಾಡ್ತಾರೆ. ಬಟ್ ಆದರೆ ಸಿಕಲ್ ಸೆಲ್ ಟ್ರೈಟ್ ಇದ್ದವ್ರಿಗೆ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ, ಆದರೆ ಸಿಕಲ್ ಸೆಲ್ ಡಿಸೀಸ್ ಇದ್ದವರು ಅವ್ರಿಗೂ ಸಮಸ್ಯೆಗಳಿರುತ್ತೆ, ಜೊತೆಗೆ ನೆಕ್ಸ್ಟ್ ಅನುವಂಶಿಕವಾಗಿ ಅವರು

0: ಇನ್ನೊಂದು ಜನರೇಷನ್ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಮೇನ್ ಆಗಿ ಹಿಮೋಗ್ಲೋಬಿನ್ನ ಅದರಲ್ಲಿ ಅಫೆಕ್ಟ್ ಆಗಿ ಅದು ಸಿಕಲ್ ಸೆಲ್ ಜೀನ್ ಇದ್ರೆ, ಮ್ಯೂಟೇಷನ್ ಆಗಿ ಜೀನ್ ಇದ್ರೆ ಅಂಥದ್ದನ್ನ ಸಿಕಲ್ ಸೆಲ್ ಡಿಸೀಸ್ ಆಗುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್.
1: ಅಂದ್ರೆ ಈಗ ಸಿಕಲ್ ಸೆಲ್ ಅನಿಮಿಯಾ ನಮಗಿದೆ ಅಂತ ಹೇಗೆ ಸರ್ ಕಂಡುಹಿಡಿಯೋದು?
0: ಎರಡು ತರ ಇದು ಸುಮಾರು. ಈಗ ಮುಂಚೆ ಎಲ್ಲ ಏನಾಗ್ತಿತ್ತು, ಕೆಲವೊಂದು ಟೆಸ್ಟ್ಗಳಾಗ್ತಾ ಇರೋದು, ಫೆಸಿಲಿಟೀಸ್ ಇರೋದಿಲ್ಲ. ಆದರೆ ಈಗ ಗೌರ್ಮೆಂಟೇ ಕೂಡ ಈಗ ನಮ್ಮಲ್ಲಿ ಎರಡು ಥರ ಟೆಸ್ಟ್ಗಳಿದೆ. ಒಂದು ಸಾಲಬಿಲಿಟಿ ಟೆಸ್ಟ್ ಅಂತ ಇತ್ತು, ಅದು ಈ ಥರ ಟೆಸ್ಟ್ಗಳು ಬರೀ ಸ್ಕ್ರೀನಿಂಗ್. ಅಂದರೆ ಈಗ ಗೌರ್ಮೆಂಟ್ ಕೂಡ ಆಲ್ರೆಡಿ ಈಗ ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಮಿಷನ್, ಅಂದರೆ ಅನಿಮಿಯಾ ಅಂದರೆ ಸಿಕಲ್ ಸೆಲ್ ಮುಕ್ತ ಭಾರತ ಮಾಡಬೇಕು ಅಂತ ಆಲ್ರೆಡಿ ಸರ್ಕಾರನೂ ಯೋಜನೆ ಹಾಕ್ಕೊಂಡಿದೆ. ಅದ್ರ ಪ್ರಕಾರ ಸುಮಾರು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಉಪಕೇಂದ್ರಗಳಲ್ಲಾಗಲಿರ್ಬೋದು, ಎಲ್ಲ ಆಸ್ಪತ್ರೆಗಳಲ್ಲೂ ಈ ಥರ ಪರೀಕ್ಷೆಗಳಿದೆ. ಎರಡು ಥರ ಇದೆ ಸ್ಕ್ರೀನಿಂಗ್ ಟೆಸ್ಟಲ್ಲಿ. ಒಂದು ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್, ಹೇಗೆ ಮಲೇರಿಯಾ ಅಥವಾ ಡೆಂಗ್ಯೂ ಟೆಸ್ಟ್ಗಳನ್ನು ಒಂದು ಕಿಟ್ಟಲ್ಲಿ ಟೆಸ್ಟ್ ಪರೀಕ್ಷೆಗೆ ಮಾಡ್ತಾರೋ ಇದೇ ಥರ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರವೂ ಕೂಡ ಅದೇ ಥರ ಕಿಟ್ಟಿದೆ. ಅದರಲ್ಲೂ ಈ ಥರ ಬ್ಲಡ್ ಸ್ಯಾಂಪಲ್ನ ಅಲ್ಲಿ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂದರೆ ಅಲ್ಲೇ ಪರೀಕ್ಷೆ ಮಾಡಿ ಅಲ್ಲೇ ಹೇಳುವಂಥದ್ದು ಒಂದಿದೆ. ಜೊತೆಗೆ ಸಾಲಬಿಲಿಟಿ ಟೆಸ್ಟ್ ಅಂತ ಇದೆ. ಅದ್ರ ಜೊತೆಗೆ ಇದನ್ನು ಇದು ಸ್ಕ್ರೀನಿಂಗ್ ಟೂಲ್, ಅಂದರೆ ಇರಬಹುದು ಅನ್ನೋದು ಒಂದು ಶಂಕೆ ತೋರಿಸುತ್ತೆ. ಇದನ್ನು ಕನ್ಫರ್ಮೇಷನ್ ಹೆಂಗೆ ಮಾಡ್ಕೋಬೋದು ಅಂದರೆ, ಒಂದು HPLC ಅಂತ ಹೇಳ್ತಾರೆ, ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ ಅಂತ ಇದೆ. ಜೊತೆಗೆ ಕೆಪಿಲರಿ ಟೆಸ್ಟ್, ಜೆಲ್ ಎಲೆಕ್ಟ್ರೋಫೋರೆಸಿಸ್, ಮೂರಿದೆ. ಒಂದು ಸಾಮಾನ್ಯವಾಗಿ ಫಸ್ಟ್ ಮಾಡೋದು ಪರೀಕ್ಷೆ ಅಂದರೆ ಈ ಥರ ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ಸ್, ಅಂದರೆ ಈ ಪ್ರೆಗ್ನೆನ್ಸಿ ಕಿಟ್ಟನ್ನು ಹೇಗೆ ಪರೀಕ್ಷೆ ಮಾಡ್ತಾರೋ ಅದೇ ಥರ ಒಂದು ಕಿಟ್ಟಿದೆ, ಅಲ್ಲೇ ಪರೀಕ್ಷೆ ಮಾಡುವಂಥದ್ದು. ಅದನ್ನು ಕನ್ಫರ್ಮಿಟ್ರಿ ಅಲ್ಲೂ ಎರಡು ಲೈನ್ ಬಂದಿದೆ ಅಂತ, ಕಂಟ್ರೋಲ್ ಮತ್ತು ಇದ್ರು ಬಂದಿದೆ ಅಂತ ಹೇಳಿದ್ರೆ ಅದನ್ನು ನೆಕ್ಸ್ಟ್ ಟೆಸ್ಟನ್ನು ಕನ್ಫರ್ಮೆಟ್ರಿ ಲ್ಯಾಬಲ್ಲಿ ಬ್ಲಡ್ನ ಸ್ಯಾಂಪಲ್ ತೊಗೊಂಡು ಕನ್ಫರ್ಮೆಟ್ರಿ ಪರೀಕ್ಷೆಗಳಿಗೆ ಲ್ಯಾಬ್ಗೆ ಕಳಿಸ್ಕೊಡ್ಬೇಕಾಗುತ್ತೆ.
1: ಹೆಚ್ಚಾಗಿ ಈ ಸಮಸ್ಯೆ ಯಾರಲ್ಲಿ ಕಂಡು ಬರುತ್ತೆ ಸರ್?
0: ಈಗ ಹೆಚ್ಚಾಗಿ ಅಂತಂದರೆ ಯೂಶಲಿ ಈಗ ಯಾಕೆ ಇದು ಭಾರತ ಸರ್ಕಾರವನ್ನು ಕೂಡ ಟ್ರೈಬಲಲ್ಲೇ ಮಾಡ್ತಾ ಇದ್ದಾರೆ ಅಂದರೆ, ಈಗ ಟ್ರೈಬಲಲ್ಲಿ ಅಂದರೆ ಒಂದು ಸ್ಟಡಿ ಅಧ್ಯಯನ ಪ್ರಕಾರ ಏನು ಹೇಳುತ್ತೆ ಅಂದರೆ, ಈ ಟ್ರೈಬಲ್ ಏರಿಯಾಗಳೇನಿದೆ ಮಲೇರಿಯಾಗೆ ರೋಗಗಳಿಗೆ ತುಂಬ ದಿನದ ತುತ್ತಾಗಿ ಏನಾಗಿದೆ, ಆ ಬಾಡಿನೇ ಆ ಅನುವಂಶಿಕವಾಗಿ ಚೇಂಜ್ ಆಗಬೇಕಾದ್ರೆ ಆ ಸಿಕಲ್ ಸೆಲ್ ಕ್ರಾಸ್ ಆಗಿ ಜನ್ರೇಷನ್ ಟು ಜನ್ರೇಷನ್, ಅಂದರೆ ತಂದೆಯಿಂದ ಮಕ್ಕಳು ಬರೋಂಥ, ಅಂದರೆ ತಂದೆ ತಾಯಿಗಳಿಂದ ಮಕ್ಕಳು ಬರುವಂಥದ್ದು ಇದು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಈ ಭಾರತ ಸರ್ಕಾರನೂ ಕೂಡ ಎಲ್ಲರಲ್ಲೂ ಕಾಣಿಸ್ಕೋಬೋದು, ಆದರೆ ಹೆಚ್ಚಾಗಿ ಈ ಥರ ಟ್ರೈಬಲ್ ಪಾಪ್ಯುಲೇಷನ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಯಾಕೆ ಅಂದರೆ, ಒಂದು ಅವರಲ್ಲಿ ಕ್ಲೋಸ್ಡ್ ಮ್ಯಾರೇಜ್ ಅಂದರೆ ಕನ್ಸಾಂಜನಿಯಸ್ ಮ್ಯಾರೇಜ್ ಅಂತ ಹೇಳ್ತಾರೆ, ಅಂದರೆ ಆ ರಿಲೇಷನ್ ಒಳಗಡೆ ಹತ್ರದ ರಿಲೇಷನ್ಸಲ್ಲೇ ಮದುವೆ ಆಗುವಂಥ ಚಾನ್ಸಸ್ ಇರೋದ್ರಿಂದ ಈ ಕಾಯಿಲೆಗಳು ಹೆಚ್ಚಾಗಿ ಯಾರು ಕೌಟುಂಬಿಕ ಒಳಗಡೆ ಮದುವೆ ಆಗುವಂಥದ್ದು ಇರ್ಬೋದು, ಮತ್ತು ಸಿಕಲ್ ಸೆಲ್ ಡಿಸೀಸ್ ಇದ್ದವರು ಅವ್ರ ಮಕ್ಕಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ.
1: ವಂಶ ಪರಂಪರೆಯಾಗಿ ಬರುತ್ತೆ ಅಂತ ಹೇಳಿದ್ರೆ,
0: ವಂಶ ಇದು ಒಬ್ಬರಿಂದ ಒಬ್ಬರಿಗೆ ಕಚ್ಚಿದ್ರೆ ಆ ಥರದ ಯಾವುದೇ ರೀತಿ ಇರೋದಿಲ್ಲ. ಈಗ ಸೊಳ್ಳೆಗಳಂತ ಅಂತಲೂ ಹರಡೋದಿಲ್ಲ. ಆದರೆ ಮತ್ತೆ ಯಾವುದೋ ಪಿನ್ ಅಂದರೆ ಈಗ ಇನ್ಫೆಕ್ಷನ್ ಡಿಸೀಸ್ ಹೇಗಾಗುತ್ತೆ ಅದಾಗೋದಿಲ್ಲ. ಆದರೆ ಇದು ಜೆನೆಟಿಕ್ ಡಿಸಾರ್ಡರ್ಸ್, ಅಂದರೆ ಒಂದು ಅನುವಂಶಿಕವಾಗಿ ಬರುವಂಥ ಚಾನ್ಸಸ್ ಇದೆ. ಇದರಲ್ಲಿ ಎಷ್ಟು ಪರ್ಸೆಂಟ್, ಈಗ ಯಾರಲ್ಲಿ ಪ್ರಕರಣಗಳಿದ್ದರೆ ಯಾರಿಗೆ ಹೆಚ್ಚು ಎಷ್ಟಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಅಂದರೆ ಎರಡು ಅಂದರೆ ಈ ಕ್ಯಾಲ್ಕುಲೇಟಿವ್ ಇದೆ. ಈಗ ಇನ್ ಕೇಸ್ ಇಬ್ಬರು ತಂದೆ ತಾಯಿನೂ ಇಬ್ಬರೂ ಕೂಡ ನಾನು ಹೇಳಿದಾಗೆ ಎರಡು ಬೀಟಾ ಗ್ಲೋಬಿನ್ನಲ್ಲಿ ಸಿಕಲ್ ಸೆಲ್ ಜೀನ್ ಇದ್ದು ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ ಅವ್ರ ಮಕ್ಕಳಿಗೆ 100% ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಇನ್ನೊಂದು ಪ್ರಕರಣ ಏನಿರ್ಬೋದು, ಸಿಕಲ್ ಸೆಲ್ ಟ್ರೇಟ್ ಅಂದರೆ ಅವರು ಬರೀ ಕೆರಿಯರ್, ಅಂದರೆ ಅವ್ರಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ಅದರ ನೆಕ್ಸ್ಟ್ ಜನ್ರೇಷನ್ ಕ್ಯಾರಿ ಮಾಡುವಂಥದ್ದು ಇರ್ಬೋದು. ಒಬ್ಬರು ಸಿಕಲ್ ಸೆಲ್ ಟ್ರೇಟ್ ಆಗಿತ್ತು, ಇನ್ನೊಬ್ಬರು ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ 50% ಅವರ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇದೆ. ಇನ್ನೂ 50% ಅಂದರೆ 4 ಜನ ಮಕ್ಕಳಾದರೆ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇರೋರು ಇರ್ತಾರೆ, ಇನ್ನಿಬ್ಬರು ಸಿಕಲ್ ಸೆಲ್ ಟ್ರೇಟ್ ಆಗಿರುವಂಥ ಪ್ರಕರಣಗಳಿದೆ. ಈಗ ಗಂಡ ನಾರ್ಮಲ್ ಆಗಿದ್ದು ಸಿಕಲ್ ಸೆಲ್ ಜೀನ್ ಇಲ್ದೇ ಇದ್ದು ಸಿಕಲ್ ಸೆಲ್ ಡಿಸೀಸ್ ಇದ್ದವರು, ಹೆಂಡತಿ ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ 100% ಎಲ್ಲರೂ ಕ್ಯಾರಿಯರ್ಸ್ ಆಗುವಂಥ ಚಾನ್ಸಸ್ ಇದೆ. ಉಲ್ಟಾನೂ ಆಗ್ಬೋದು, ಗಂಡ ನಾರ್ಮಲ್ ಇದ್ದು ಹೆಂಡತಿ ಸಿಕಲ್ ಸೆಲ್ ಡಿಸೀಸ್ ಆಗಿದ್ರು ಕೂಡ 100% ಎಲ್ಲರೂ ಸಿಕಲ್ ಸೆಲ್ ಟ್ರೈಟ್, ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅವರು ಕ್ಯಾರಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಇಬ್ಬರೂ ಸಿಕಲ್ ಸೆಲ್ ಟ್ರೈಟ್ ಆಗಿದ್ದರೆ, ಇನ್ ಕೇಸ್ ತಂದೆನೂ ಸಿಕಲ್ ಸೆಲ್ ಟ್ರೈಟು ತಾಯಿನೂ ಸಿಕಲ್ ಸೆಲ್ ಟ್ರೈಟ್ ಆಗಿದ್ದರೆ 25% ನಾರ್ಮಲ್ ಆಗ್ಬೋದು, 50% ಕ್ಯಾರಿಯರ್ಸ್ ಆಗ್ಬೋದು, 25% ಸಿಕಲ್ ಸೆಲ್ ಡಿಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೇಜರ್ಲಿ ಇಬ್ಬರು ತಂದೆ ತಾಯಿಗಳು ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ 100% ಮಕ್ಕಳಿಗೂ ಸಿಕಲ್ ಸೆಲ್ ಕಾಯಿಲೆ ಬರುವಂಥದ್ದಿದೆ. ಅದೇ ಥರ ಒಬ್ಬರು ಸಿಕಲ್ ಸೆಲ್ ರೇಟ್, ಇನ್ನೊಬ್ಬರು ಸಿಕಲ್ ಸೆಲ್ ಕ್ಯಾರಿಯರ್ ಇದ್ದರೆ, ನಾರ್ಮಲ್ ಇದ್ದರೆ 50% ಬರುವಂಥದ್ದು ಇರುತ್ತೆ, 50% ಕ್ಯಾರಿಯರ್ ಆಗುವಂಥ ಚಾನ್ಸ್. ಈ ಥರ ಲಕ್ಷಣಗಳಿವೆ.
1: ಅಂದರೆ ಇವಾಗ ಇದೇ ತಂದೆ ತಾಯಿಗೆ ಸಿಕಲ್ ಸೆಲ್ ಅನಿಮಿಯಾ ಅಂತ ಗೊತ್ತಾದ್ಮೇಲೆ ಮಗುಗೆ ಗರ್ಭದಲ್ಲಿರಬೇಕಾದ್ರೆ ಚಿಕಿತ್ಸೆಗಳು ಈ ಥರ?
0: ಆ ಥರ ಚಿಕಿತ್ಸೆಗಳು ಈಗ ಯಾವುದೂ ಸದ್ಯಕ್ಕಿಲ್ಲ. ಬಟ್ ಯೂಶ್ವಲಿ ಈಗೇನಾಗಿದೆ ಅಂದರೆ, ಸಿಕಲ್ ಸೆಲ್ ಡಿಸೀಸ್ ಇದ್ದವರಿಗೆ ಟ್ರೀಟ್ಮೆಂಟ್ಗಳಿದೆ.

0: ಅಂದರೆ ಮೇಜರ್ಲಿ ಎರಡು ಥರ ಇದೆ. ಈ ಗರ್ಭಕೋಶದಲ್ಲಿ ಇದ್ದಾಗಲೇ ಪರೀಕ್ಷೆ ಮಾಡಿ ಅವರಿಗೆ ಸಿಕ್ಕಲ್ ಸೆಲ್ ಡಿಸೀಸ್ ಇದ್ದರೆ ಗೊತ್ತಾಗೋದು. ಆ ಪರೀಕ್ಷೆಗಳು ನಮ್ಮಲ್ಲಿ ಭಾರತದಲ್ಲಿ ಇಲ್ಲ, ಇನ್ನೂ ನಮಗೆ ಆ ಥರ ಇನ್ನೂ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಿದೆ. ಮಗು ಹುಟ್ಟಿದ ಮೇಲಿಂದ ನಮ್ಮಲ್ಲಿ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಥವಾ ಅಂದರೆ ಹುಟ್ಟಿದ ತಕ್ಷಣನೇ ಪರೀಕ್ಷೆ ಮಾಡುವಂಥದ್ದಿದೆ. ಅದಕ್ಕೋಸ್ಕರನೇ ಈಗ ನೀವು ಏನೇ ಇದ್ದರೂ ತಂದೆ ತಾಯಿಗಳಲ್ಲಿ ಸಿಕ್ಕಲ್ ಸೆಲ್ ಡಿಸೀಸ್ ಇದೆ ಅಂದರೆ 100% ಮಕ್ಕಳು ಬರೋ ಅಂಥದ್ದು ಚಾನ್ಸಸ್ ಇರೋದ್ರಿಂದ ಚಿಕಿತ್ಸೆ ಅನ್ನೋದಕ್ಕಿಂತ ಅವರು ಮಕ್ಕಳನ್ನ ಮಾಡ್ಕೊಳ್ಳೋದು ತುಂಬ ರಿಸ್ಕಿ ಅಂತ ಹೇಳ್ಬೋದು. ಅದಕ್ಕೆ
1: ಅಂದರೆ ಈಗ ಸಿಕಲ್ ಸೆಲ್ ಅನಿಮೆ ಬರೋದ್ರಿಂದ ಆಗುವಂಥ ತೊಂದರೆಗಳೇನೇನು ಸರ್?
0: ಅವಾಗಲೇ ಹೇಳ್ದಂಗೆ, ಒಂದು ಈಗ ನೆಕ್ಸ್ಟ್ ಜನ್ರೇಷನ್ಗೆ ಇವರು ಕ್ಯಾರಿ ಮಾಡುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗಲೇ ಹೇಳ್ದಂಗೆ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ಗಳಾಗ್ಬೋದು, ಕ್ರಾನಿಕ್ ಕಾಂಪ್ಲಿಕೇಶನ್ಸ್, ಸಿವಿಯರ್ ಅನಿಮೆ ಆಗುವಂಥದ್ದು ಇರ್ಬೋದು, ಕೆಲವೊಂದು ಸಲ ಸ್ಟ್ರೋಕ್ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ರಿಪೀಟೆಡಾಗಿ ಹಾಸ್ಪಿಟಲೈಸೇಷನ್ ಅಂದರೆ ಆಸ್ಪತ್ರೆಗೆ ಬರಬೇಕಾಗುತ್ತೆ, ಅಡ್ಮಿಷನ್ಸ್ ಆಗ್ತಾ ಇರ್ತಾರೆ, ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇದಕ್ಕೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಸಿಕಲ್ ಸೆಲ್ ಅನ್ನೋದಕ್ಕೆ ಟ್ರೀಟ್ಮೆಂಟ್ಗಳು ಕಮ್ಮಿ ಇದೆ, ಆದರೆ ಅದರಿಂದ ಕಾಂಪ್ಲಿಕೇಷನ್ಸ್ ಆದ್ರೇ ತುಂಬ ಸಮಸ್ಯೆಗಳಾಗೋದು. ಈಗ ಕೆಲವೊಂದು ಈಗ ಹಾಡಿಗಳಲ್ಲಿ ಈಗ ನಮ್ಮ ವಿವೇಕಾನಂದ ಆಸ್ಪತ್ರೆಗಳಲ್ಲಿ ತುಂಬ ಸಿಕಲ್ ಸೆಲ್ ಡಿಸೀಸ್ ಇರೋವಂಥ ಪ್ರಕರಣಗಳಿವೆ. ಅವರು ಎಷ್ಟೋ ಒಂದು ವರ್ಷಗಳಿಂದ ರೆಗ್ಯುಲರ್ ಆಗಿ ಹೀಗೆ ಬಿ ಪಿ ಶುಗರ್ ಮಾತ್ರೆಗಳು ಹೇಗೆ ತಗೊಳ್ತಾರೋ ಅದೇ ರೀತಿ ಮೆಡಿಸಿನ್ಸ್ನ ರೆಗ್ಯುಲರ್ ಆಗಿ ತಗೊಳ್ತಾ ಹೋಗ್ಬೇಕಾಗುತ್ತೆ.
1: ಅಂದರೆ ಯಾವ ರೀತಿ ನೋವನ್ನು ಉಂಟು ಮಾಡುತ್ತೆ ಸರ್ ಇದೊಂದು ಸಿಕಲ್?
0: ಒಂದು ಸಿವಿಯರ್ ಪೇನ್ ಇರುತ್ತೆ, ಅದನ್ನು ಹೇಳಿದಾಗಲಿ ತುಂಬ ಸಿವಿಯರ್ ಬಾಡಿ ಪೇನ್ಸ್. ಹೇಗೆ ಈಗ ನಮಗೆ ಜ್ವರ ಅಥವಾ ಮಲೇರಿಯಾ ಈ ಥರ ಚಿಕನ್ ಗುನ್ಯ ಆ ಥರದ್ದು ಪೇನ್, ಈಗ ಸೊಳ್ಳೆಯಿಂದ ಹರಡಿದಾಗ ಏನು ಸಮಸ್ಯೆಗಳಾಗಿರುತ್ತೋ ಅದೇ ರೀತಿ ಸಿವಿಯರ್ ಪೇನ್ ಬಾಡಿಯಲ್ಲಿರುತ್ತೆ. ಜೊತೆಗೆ ಸುಸ್ತಾಗುವಂಥದ್ದು, ತುಂಬ ಸುಸ್ತು ಅಂತ ಇರ್ತಾರೆ, ಕೆಲವೊಂದು ಸಲ ಬೇಗ ಇನ್ಫೆಕ್ಷನ್ಸ್ ಆಗುವಂಥದ್ದು ಇರುತ್ತೆ, ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಷನ್ಸ್ ಈ ಥರ ಪ್ರಕರಣಗಳಲ್ಲಿ ಜಾಸ್ತಿ ಇರುತ್ತೆ.
1: ಅಂದರೆ ಯಾವ ಅಂಗಗಳಿಗೆ ತೊಂದರೆ ಬೇಗನೇ ಎಫೆಕ್ಟ್?
0: ಎಲ್ಲ ಅಂಗಗಳಿಗೂ ಸಮಸ್ಯೆ ಆಗುತ್ತೆ. ಆವಾಗಲೇ ಹೇಳಿದಂಗೆ ಹಿಮೋಗ್ಲೋಬಿನ್ ಇಡೀ ಎಲ್ಲ ಅಂಗಾಂಗಗಳಿಗೂ ಆಕ್ಸಿಜನ್ನ ತಗೊಂಡೋಗ್ತಾ ಇರುತ್ತೆ, ಅದೇ ರಕ್ತ ಕಣಗಳಿಗೆ ಸಮಸ್ಯೆ ಆದಾಗಿಂದ ಎಲ್ಲ ಬಾಡಿ ಪಾರ್ಟ್ಸ್ಗೂ ರೀನಲ್ ಸಮಸ್ಯೆನೂ ಆಗುತ್ತೆ, ಕಾರ್ಡಿಯಾಕ್ ಸಮಸ್ಯೆಗಳೂ ಆಗುತ್ತೆ, ಜೊತೆಗೆ ಲಿವರ್ಗೂ ಸಮಸ್ಯೆ, ಎಲ್ಲ ಅಂಗಾಂಗಗಳಿಗೂ ಇದು ಕಾಂಪ್ಲಿಕೇಟ್ ಮಾಡುತ್ತೆ. ಇದು ಮಲ್ಟಿ ಆರ್ಗನ್ಗೆ ಸಮಸ್ಯೆ ಮಾಡುವಂಥದ್ದು. ಇದು
1: ಸಿಕಲ್ ಸೆಲ್ ಅನಿಮಿಯ ಚಿಕಿತ್ಸೆ ಮತ್ತು ಪರಿಹಾರಗಳನ್ನು ತಿಳಿಸೋದಾದ್ರೆ ಸರ್,
0: ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳಿದ್ರೆ ಯೂಶಲಿ ಏನಾಗುತ್ತೆ, ಯಾವಾಗಲೂ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ನಮ್ಮ ಹತ್ರ ಸಿಕಲ್ ಸೆಲ್ ಟ್ರೇಟ್ ಇದೆಯೋ ಡಿಸೀಸ್ ಇದೆಯೋ ಅನ್ನೋದು ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಪರೀಕ್ಷೆನೇ ಆಗಿರೋದಿಲ್ಲ. ಈಗ ಭಾರತ ಸರ್ಕಾರದ ಪ್ರಕಾರ ನೀವು ಲೆಕ್ಕ ನೋಡಿದ್ರು ಈಗ ನಮ್ಮಲ್ಲಿ 8.6% ಅಂದರೆ ಅಷ್ಟು ಪ್ರಿವಿಲೆನ್ಸ್ ಇದೆ, ಅಂದರೆ ಸಿಕಲ್ ಸೆಲ್ ಡಿಸೀಸ್ ಇದೆ ಅನ್ನೋದು ಪ್ರಕರಣಗಳಿದೆ. ಅದರಲ್ಲೂ ಎಸ್ ಟಿ ಕಮ್ಯುನಿಟಿ ಅಂತ ಅವರು ಅಂದರೆ ಟ್ರೈಬಲ್ನೂ ಕೂಡ ಒಂದು ಎಸ್ ಟಿ ಕಮ್ಯುನಿಟಿಯಲ್ಲಿ ಸೇರಿಸಿರೋದ್ರಿಂದ ಈ ಪಾಪ್ಯುಲೇಷನಲ್ಲಿ ಜಾಸ್ತಿ ಇದೆ ಅಂತಂದರೆ ಎಲ್ರಿಗೂ ಅಂತ ಇದೆ. ಅದಕ್ಕೋಸ್ಕರ ಈಗ ಸಾಮಾನ್ಯವಾಗಿ ನೀವೀಗ ಸಿಕಲ್ ಸೆಲ್ಗೆ ಟ್ರೀಟ್ಮೆಂಟ್ ಅಂತ ಬಂದರೆ ಎರಡು ಥರ ಇದೆ, ಒಂದು ಪ್ರೊಫೈಲಾಕ್ಟಿಕ್ ಮ್ಯಾನೇಜ್ಮೆಂಟು, ಒಂದು ಪ್ರಿವೆಂಟಿವ್ ಮ್ಯಾನೇಜ್ಮೆಂಟು, ಒಂದು ಟ್ರೀಟ್ಮೆಂಟ್ ಇರ್ಬೋದು. ಈಗ ಪ್ರೊಫೈಲಾಕ್ಸಿಸ್, ಈಗ ರೆಗ್ಯುಲರ್ ಆಗಿ ನಾವು ಬಿ ಪಿ ಶುಗರ್ಗೆ ಮೆಟ್ಫಾರ್ಮಿನ್ ಹೇಗೆ ತಗೊಳ್ತೀವೋ ಅದಕ್ಕೆ ಈ ಥರ ಸಿಕಲ್ ಸೆಲ್ ಡಿಸೀಸ್ ಇದ್ದರು ಹೈಡ್ರಾಕ್ಸಿ ಯೂರಿಯಾ ಅಂತ ಒಂದು ಮಾತ್ರೆಗಳಿದೆ, ಅದನ್ನು ರೆಗ್ಯುಲರ್ ಆಗಿ ಈಗ ಆನ್ ಡೋಸೇಜ್ ಅಂದರೆ ಪ್ರಿಸ್ಕ್ರಿಪ್ಷನ್ ಹೇಗೆ ಕೊಟ್ಟಿರ್ತಾರೆ ಎಷ್ಟು ಗ್ರಾಮ್ ಮಿಲಿಗ್ರಾಮ್ ತೊಗೋಬೇಕಾಗುತ್ತೋ, ಯೂಶಲಿ ಏನು ಮಾಡ್ತಾರೆ 10-15 mg ಪರ್ ಕೆಜಿ ಅಂತ ಪರ್ ಡೇ ಅಂತ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ಅವರು ಯಾವಾಗಲೂ ಈ ಟ್ರೀಟ್ಮೆಂಟನ್ನು ತೊಗೊಳ್ತಾ ಹೋಗಬೇಕಾಗುತ್ತೆ. ಎವ್ರಿ 2 months ಒಂದ್ಸಲ ಬ್ಲಡ್ ಪರೀಕ್ಷೆಗಳು, ರಕ್ತ ಎಷ್ಟಿದೆ ಅನ್ನೋದು ತೊಗೋಬೇಕಾಗುತ್ತೆ. ಯೂಶಲಿ ಏನಾಗ್ತಿರುತ್ತೆ ಅಂದರೆ ರಕ್ತ ಯೂಶಲಿ 6-5 ಅಂದರೆ ನಾರ್ಮಲ್ ಯೂಶಲಿ 11 grams ಇರಬೇಕು, 6 ಸಿವಿಯರ್ ಅನಿಮಿ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದರೆ ರಕ್ತ ಹಾಕ್ಸ್ಕೋತಾ ಇರಬೇಕಾಗುತ್ತೆ. ಹೈಡ್ರಾಕ್ಸಿ ಯೂರಿಯಾ ಒಂದಿರ್ಬೋದು, ಜೊತೆಗೆ ರಕ್ತ ಕಟ್ಸ್ಕೊಳ್ಳೋದಂಥದ್ದಿರ್ಬೋದು, ಜೊತೆಗೆ ಇದರಿಂದ ಅವಾಗ ಹೇಳೋದನ್ನೆಲ್ಲ ಕಾಂಪ್ಲಿಕೇಟ್ ಆಗಿರ್ಬೋದು, ಇದರಿಂದ ಸ್ಟ್ರೋಕ್ ಆಗಿರುವಂಥದ್ದು ಅದಕ್ಕೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದರಿಂದ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಕಿಡ್ನಿ ಸಮಸ್ಯೆಗೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಮೇಜರ್ಲಿ ಸಿಕಲ್ ಸೆಲ್ ಅನ್ನೋ ಇದಕ್ಕೆ ಟ್ರೀಟ್ಮೆಂಟ್ ಇರೋದು ಒಂದು ಹೈಡ್ರಾಕ್ಸಿ ಯೂರಿಯಾ, ಅದೊಂದೇ ಸದ್ಯಕ್ಕಿರೋ ನಮ್ಮಲ್ಲಿ ಚಿಕಿತ್ಸೆ. ಅದರಿಂದ ಆಗಿರೋ ಸಮಸ್ಯೆಗಳಿಗೆ ಅದಕ್ಕೆ ಆದಂಥ ಸಿಸ್ಟಮಿಕ್ ಕಾಂಪ್ಲಿಕೇಟೆಡ್ಗೆ ಅದಕ್ಕೆ ಆದ ಟ್ರೀಟ್ಮೆಂಟ್ಗಳನ್ನು ಸಪ್ರೇಟಾಗಿ ತೊಗೋಬೇಕಾಗುತ್ತೆ.
1: ಅಂದರೆ ಹಂತ ಹಂತವಾಗಿ ಇದು ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ.
0: ಯಾಕೆಂದರೆ ಸಿಕಲ್ ಸೆಲ್ ಡಿಸೀಸ್ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಟ್ ಆಗುತ್ತೆ ಹೊರತು ಅದನ್ನು ಪ್ರಿವೆಂಟಿವ್ ಆಸ್ಪೆಕ್ಟ್ ಅನ್ನೋದು ತುಂಬ ಕಮ್ಮಿ ಇದೆ. ಈಗ ನಮ್ಮಲ್ಲಿ ಅಂಥ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಸಾಮಾನ್ಯವಾಗಿ ಈ ಮೆಡಿಸಿನ್ಸಿಂದ ಈಗ ಹೈಡ್ರಾಕ್ಸಿ ಯೂರಿಯಾ ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದನೂ ಬೇರೆ ಸಮಸ್ಯೆಗಳು ಅಂಗಾಂಗಗಳಿಗೆ ಸಮಸ್ಯೆಗಳಾಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಲ್ಲೆಲ್ಲಿ ಒಂದು ಚಿಕಿತ್ಸೆ ಲಭ್ಯ ಇರುತ್ತೆ ಸರ್?
0: ಸಾಮಾನ್ಯವಾಗಿ ಈಗ ಗೌರ್ಮೆಂಟ್ ಆಫ್ ಇಂಡಿಯಾನು ಈಗ ಏನು ಮಾಡ್ತಾ ಇದೆ ಅಂದರೆ ಎಲ್ರಿಗೂ ಪರೀಕ್ಷೆ ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಎಷ್ಟು ನಮ್ಮಲ್ಲಿ ದೇಶದಲ್ಲಿ ಬರ್ಡನ್ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಈ ಮಿಷನ್ನ ಲಾಂಚ್ ಮಾಡಿದೆ. ಎಲ್ಲರೂ ಇದನ್ನು ಫಸ್ಟು ಪರೀಕ್ಷೆ ಮಾಡಿಸ್ಕೋಬೇಕು. ಈಗೇನಾಗ್ತಿದೆ ಅಂದರೆ ಯಾವುದೋ ಕಾಯಿಲೆಗೆ ಅಂತ ಬಂದಿರ್ತಾರೆ, ಇದು ಒಂದು ಪರೀಕ್ಷೆ ಮಾಡಿದಾಗ ಸಿಕಲ್ ಸೆಲ್ ಅನ್ನೋದು ಗೊತ್ತಾಗ್ತಾ ಇದೆ. ಫಸ್ಟ್

0: ನಾವು ಎಲ್ಲರೂ ಪರೀಕ್ಷೆ ಮಾಡಿಸ್ಕೊಂಡು ಅಂದರೆ ಸಿಕಲ್ಸಲ್ಲಿ ಇದೆಯೋ ಅಥವಾ ನಾವು ಟ್ರೈಟ್ ಆಗಿದೆಯೋ ಕ್ಯಾರಿಯರ್ ಆಗಿದೆಯೋ ಅಥವಾ ನಾವು ಡಿಸೀಸ್ ಇದೆಯೋ ಅಥವಾ ಏನಾದರೂ ಸಮಸ್ಯೆಗಳಿದೆಯೋ ಅಂತ ತಿಳ್ಕೊಳ್ಳೋಕ್ಕೆ ಫಸ್ಟ್ ಪರೀಕ್ಷೆ ಮಾಡಿಸ್ಕೊ. ಪರೀಕ್ಷೆ ಮಾಡಿಸ್ಕೊಂಡು ಬಂದವರಿಗೆ ಎಲ್ಲ ಥರದ್ದು ಎಲ್ಲ ಕಡೆಯೂ ಪರೀಕ್ಷೆಗಳಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ PHCಗಳಲ್ಲಿ ಅಥವಾ CHCಗಳಲ್ಲಿ ಅಂದರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಎಲ್ಲ ಆಸ್ಪತ್ರೆಗಳಲ್ಲೂ ಸಿಕಲ್ಸಲ್ ಡಿಸೀಸ್ಗೆ ಚಿಕಿತ್ಸೆ ಸೌಲಭ್ಯಗಳಿದೆ.
1: ಅಂದರೆ ಬರೀ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರನಾ?
0: ಸರ್ಕಾರಿ ಆಸ್ಪತ್ರೆಗಳಂತಲ್ಲ, ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಸೌಲಭ್ಯ ಚಿಕಿತ್ಸೆ ಸೌಲಭ್ಯ ಇದೆ.
1: ಇದಕ್ಕೆ ಜೀವನಪೂರ್ತಿ ಚಿಕಿತ್ಸೆ ಪಡ್ಕೊಳ್ಬೇಕಾಗುತ್ತೆ.
0: ಸೇಮ್ ಈಗ ಹೇಗೆ ಹೈಪರ್ಟೆನ್ಷನ್ ಡಯಾಬಿಟೀಸ್ ಅಂತ ಕಾಯಿಲೆಗಳಿದೆಯೋ ಅದೇ ರೀತಿ ಜೀವನ ಪರ್ಯಂತ ನಾವು ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ಈಗ ಹೈಡ್ರಾಕ್ಸಿಯೂರಿಯಾ ಅಂತ ಮಾತ್ರೆಗಳನ್ನು ರೆಗ್ಯುಲರ್ ಆಗಿ ತಗೋಬೇಕಾಗಿರುತ್ತೆ.
1: ಅಂದರೆ ಈ ಸಮಸ್ಯೆಯಿಂದ ಜೀವಕ್ಕೆ ಏನಾದರೂ ಕುತ್ತು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಚಾನ್ಸಸ್ ಜಾಸ್ತಿ ಸಿಕಲ್ ಸೆಲ್ ಡಿಸೀಸ್ ಇದ್ದವರಲ್ಲಿ ಈ ಥರ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಈ ಥರ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಹೋದರೆ ಕ್ರೈಸಿಸ್ ಅಂದರೆ ಸಿಕಲ್ ಸೆಲ್ ಕ್ರೈಸಿಸ್ ಅನ್ನೋದನ್ನು ಅವಾಯ್ಡ್ ಮಾಡ್ಕೋಬೋದು. ಯೂಶ್ವಲಿ ಸಣ್ಣ ಪುಟ್ಟ ಬ್ಯಾಕ್ ಪೇನ್ಸ್ ಆಗುವಂಥದ್ದು ಅಂದರೆ ಬೋನ್ ಪೇನ್ ಆಗುವಂಥದ್ದು ಇನ್ಫೆಕ್ಷನ್ಸ್ ಆಗುವಂಥದ್ದು ಇದ್ದೇ ಇರುತ್ತೆ. ಈ ಸಾಮಾನ್ಯವಾಗಿ ಹೇಗೆ ಸಿಕಲ್ ಸೆಲ್ ಡಿಸೀಸ್ ಇಲ್ಲದೇ ಇದ್ದವರು ಹೇಗಿರ್ತಾರೋ ಅದೇ ರೀತಿ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಈ ಥರ ಇನ್ಫೆಕ್ಷನ್ಸ್ ಆಗುವಂಥದ್ದು ಅಂದರೆ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾರೆ ಅದು ಸ್ವಲ್ಪ ಕ್ಷೀಣಿಸ್ತಾ ಹೋಗುತ್ತೆ ಸಿಕಲ್ ಸೆಲ್ ಡಿಸೀಸ್ ಇದ್ದಾರೆ.
1: ಅಂದರೆ ಒಟ್ಟು ನಾರ್ಮಲ್ ಆಗಂತೂ ಜೀವನ
0: ನಾರ್ಮಲ್ ಆಗಿ ಹೇಗೆ ಬದುಕ್ತಾ ಇರ್ತಾರೋ ಅದಕ್ಕಿಂತ ಸ್ವಲ್ಪ ಕಾಂಪ್ಲಿಕೇಟ್ ಇದ್ದೇ ಇರುತ್ತೆ.
1: ಅಂದರೆ ಈ ಮಾತಾಡ್ತಾ ಹೇಳಿದ್ರಿ ಸರ್, ಬುಡಕಟ್ಟು ಸಮುದಾಯದಲ್ಲಿ ಯಾಕೆ ಒಂದು ಸಿಕಲ್ ಸೆಲ್ ಅನಿಮಿಯ ಹೆಚ್ಚಾಗಿ ಕಂಡು ಬರ್ತಾ ಇದೆ?
0: ಅಂದರೆ ಇದು ಕೆಲವೊಂದು ಥಿಯರಿ ಏನು ಹೇಳುತ್ತೆ ಅಂದರೆ ಈಗ ಕೆಲವೊಂದು ಸ್ಟಡಿ ರಿವೀಲ್ ಮಾಡಿರೋ ಪ್ರಕಾರ ಈ ಬುಡಕಟ್ಟು ಜನಾಂಗದಲ್ಲಿ ಈಗ ಸಾಮಾನ್ಯವಾಗಿ ಇವರೇನು ಮಾಡ್ತಾರೆ ಫಾರೆಸ್ಟ್ ಅಲ್ಲಿ ಜೀವನ ಮಾಡ್ತಿರ್ತಾರೆ. ಅಲ್ಲಿ ಮಲೇರಿಯಾ ಪ್ರಕರಣಗಳು ಜಾಸ್ತಿ ಆಗಿ ಬಾಡಿನೇ ಅದನ್ನು ಟ್ರಾನ್ಸ್ಫಾರ್ಮ್ ಅಂದರೆ ಈಗ ಅದನ್ನು ಹೇಳ್ತಾರೆ ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗಬೇಕಾದ್ರೆ ಬಾಡಿ ಅಡಾಪ್ಟ್ ಆಗಬೇಕಿರುತ್ತೆ. ಅದಕ್ಕೋಸ್ಕರ ಏನಾಗಿರುತ್ತೆ ಆ ರೆಡ್ ಬ್ಲಡ್ ಸೆಲ್ಸ್ಗಳು ಅದನ್ನು ಸಿಕಲ್ ಸೆಲ್ ಶೇಪ್ ತಗೊಂಡು ಅದನ್ನು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಅದರಿಂದ ಬಂದಿರಬಹುದು ಅನ್ನೋದು ಒಂದು ಈಗ ಗೊತ್ತಾಗಿರುವಂಥದ್ದು. ಬಟ್ ಇನ್ನೂ ಅದಕ್ಕೆ ಸೈಂಟಿಫಿಕ್ ಪ್ರೂಫ್ ಇಲ್ಲ ಅಂದರೆ ಹೇಗೆ ಸಿಕಲ್ ಸೆಲ್ ಡಿಸೀಸ್ ಬಂದಿರಬಹುದು ಅನ್ನೋದಕ್ಕೆ ಇನ್ನೂ ಸ್ಟಡೀಸ್ ನಡೀತಾನೆ ಇದೆ. ಬಟ್ ಇದು ಒಂದು ಸ್ಟಡಿ ಪ್ರಕಾರ ಈ ಥರನೂ ಆಗಿರಬಹುದು ಅನ್ನೋದು ಒಂದು ಶಂಕೆ ಇದೆ.
1: ಸಿಕಲ್ ಸೆಲ್ ಬಂದಾಗಿದೆ ಮತ್ತು ಚಿಕಿತ್ಸೆ ಏನು ಪರಿಹಾರ ಏನು ಅನ್ನೋದೆಲ್ಲ ಹೇಳಿದ್ರಿ ಸರ್, ಬರ್ದಿರೋ ಥರ ತಡೆಗಟ್ಟಲು ಮುಂಜಾಗ್ರತೆ ಕ್ರಮಗಳನ್ನ ತಿಳಿಸ್ಬೋದಾ ಸರ್?
0: ಈಗ ಆಲ್ರೆಡಿ ನಾನು ಹೇಳಿದಂಗೆ ಸಿಕಲ್ ಸೆಲ್ ಡಿಸೀಸ್ ಅನ್ನೋದು ಈಗ ತಂದೆ ತಾಯಿಗಳು ಅನುವಂಶಿಕವಾಗಿ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾನು ಹೇಳ್ತಾ ಇರಬೇಕಾದ್ರೆ 50% ಬರುತ್ತೆ 100% ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸಾಮಾನ್ಯವಾಗಿ ಈಗ ಎರಡು ಥರ ಇದೆ. ಈಗ ತಂದೆ ತಾಯಿಗಳು ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇದ್ದು ಕೂಡ ಮಕ್ಕಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದೆ. ಈಗ ಮದುವೆ ಆಗೋಕ್ಕಿಂತ ಮುಂಚೆನೆ ನಾವು ಒಂದ್ಸಲ ನಮ್ಮ ಸಿಕಲ್ ಸೆಲ್ ಸ್ಟೇಟಸನ್ನು ಪರೀಕ್ಷೆ ಮಾಡಿಸ್ಕೊಂಡು ಇನ್ ಕೇಸ್ ಈಗ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ, ಇದರಲ್ಲಿ ಮೇಜರ್ಲಿ ಬರೋದು ಕೌನ್ಸಿಲಿಂಗ್, ಫಸ್ಟು ತಂದೆ ತಾಯಿಗಳಲ್ಲಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಪರೀಕ್ಷೆ ಮಾಡಿಸ್ಕೊಂಡು ಇನ್ ಕೇಸ್ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇದ್ದರೆ 100% ಬರುತ್ತೆ. ಸಿಕಲ್ ಸೆಲ್ ಟ್ರೈಟ್ ಇದು ನಾರ್ಮಲ್ ಇದ್ದರೂ 25% ಬರೋಂಥ ಚಾನ್ಸಸ್ ಇರುತ್ತೆ. ಇದು ತಂದೆ ತಾಯಿಗಳಿಂದ ಹರಡುವಂಥದ್ದೇ ಆಗಿರೋದ್ರಿಂದ ಸಾಮಾನ್ಯವಾಗಿ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇಲ್ಲದೇ ಇರೋರು ಮದುವೆ ಆದರೆ ಈ ಥರ ರೋಗಗಳು ಕಮ್ಮಿ ಆಗುತ್ತೆ. ಸಿಕಲ್ ಸೆಲ್ ಟ್ರೈಟ್ ಇದ್ದು ಸಿಕಲ್ ಸೆಲ್ ಡಿಸೀಸ್ ಇದ್ದು ಬರುವಂಥದ್ದೇ. ಅದಕ್ಕೋಸ್ಕರ ಈ ಥರ ಸಿಕಲ್ ಸೆಲ್ ಸ್ಟೇಟಸ್ ಇದ್ದವರು ಮದುವೆ ಆಗದೇನೆ ಇದ್ದರೆ ನೆಕ್ಸ್ಟ್ ಜನ್ರೇಷನ್ ಬರುವಂಥದ್ದು ಅವಾಯ್ಡ್ ಆಗುತ್ತೆ. ಸಾಮಾನ್ಯ ಬಂದ ಮೇಲೆ ಟ್ರೀಟ್ಮೆಂಟ್ ಸೌಲಭ್ಯಗಳಿದೆ, ಅದು ಬರೋಕ್ಕಿಂತ ಅವಾಯ್ಡ್ ಮಾಡಬೇಕು ಅಂದರೆ ಅವರಿಬ್ಬರು ಅಂದರೆ ಗಂಡ ಹೆಂಡತಿ ತಂದೆ ತಾಯಿಗಳಲ್ಲಿ ಈ ಥರ ಸಿಕಲ್ ಸೆಲ್ ಜೀನ್ ಇಲ್ಲದೇ ಹೋದರೆ ನೆಕ್ಸ್ಟ್ ಜನ್ರೇಷನ್ಗೆ ಹರಡುವಂಥದ್ದಲ್ಲ ಇದು.
1: ಸೊ ಸಿಕಲ್ ಸೆಲ್ ಅನಿಮಿಯ ನಿಯಂತ್ರಣ ಮಾಡಲು ಸಮುದಾಯದ ಪಾತ್ರ ಹೇಗಿರಬೇಕಾಗುತ್ತೆ ಸರ್?
0: ಒಂದು ಸಮುದಾಯದ ಪಾತ್ರ ಅಂತ ಹೇಳಿದಾಗಲೇ ಈಗ ಆಲ್ರೆಡಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಭಾರತ ಸರ್ಕಾರ ಇದಕ್ಕೆ ಮಿಷನ್ನ ಲಾಂಚ್ ಮಾಡಿದೆ 2047ಕ್ಕೆ. ಅನಿಮಿಯ ಅಂದರೆ ಸಿಕಲ್ ಸೆಲ್ ಎಲಿಮಿನೇಷನ್ ಮಾಡಬೇಕು ಅಂತ ಹೊರಟೆ. ಸಿಕಲ್ ಸೆಲ್ ಅನಿಮಿಯ ಎಲಿಮಿನೇಷನ್ ಮಾಡಬೇಕಂದ್ರೆ ಫಸ್ಟು ನಾನು ಪರೀಕ್ಷೆ ಮಾಡಿಸ್ಕೋಬೇಕು, ನನ್ನಲ್ಲಿ ಸಿಕಲ್ ಸೆಲ್ ಇದೆಯಾ ಜೀನ್ ಇದೆಯಾ ಇಲ್ವಾ, ಇದೆ ಅಂದರೆ ನೆಕ್ಸ್ಟ್ ನಾನು ನನ್ನ ಜನ್ರೇಷನ್ಗೆ ಇದನ್ನು ಕೊಡಬೇಕಾ ಇಲ್ವಾ ಅನ್ನೋದಕ್ಕೆ ನಾವು ಫಸ್ಟ್ ಪರೀಕ್ಷೆ ಮಾಡಿಸ್ಕೊಂಡು ನಮ್ಮಲ್ಲಿ ಇಲ್ಲ ಇದೆ ಅಂತ ಗೊತ್ತಾದರೆ ಅವರನ್ನು ಮತ್ತೆ ವೈಫ್ ಅಂದರೆ ನಾವು ಮದುವೆ ಆಗೋರಲ್ಲಿ ಒಂದ್ಸಲ ಸ್ಟೇಟಸ್ ಕಂಡಿಟ್ಕೊಂಡು ಅವರನ್ನು ಅವ್ರು ಮದುವೆ ಆಗದೆ ಇರೋದು ಇದ್ದಿದ್ದರೆ ನಾವು ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಅವಾಯ್ಡ್ ಮಾಡಬೇಕು. ಮೊದಲನೇದಾಗಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಏನಂದರೆ ಎಲ್ಲರೂ ಒಂದ್ಸಲ ಸಿಕಲ್ ಸೆಲ್ ಪರೀಕ್ಷೆಗೊಳಗಾಗಿ ಇದು ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಗೌರ್ಮೆಂಟು ಪರೀಕ್ಷೆಗಳನ್ನ ಮಾಡ್ತಾ ಇದೆ. ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡು ಆ ಥರದ್ದು ಈಗ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ನೀವು ಯೂಶಲಿ ಏನು ಮಾಡ್ತೀರಿ, ಅವ್ರ ಹತ್ರ ಆಸ್ತಿ ಎಷ್ಟಿದೆಯೋ ಏನು ಅಂತ ಪರೀಕ್ಷೆಗಳು ಮಾಡಿಸ್ಕೊಳ್ತಾ ಇರ್ತಾರೆ. ಈ ಥರ ಒಂದು ಅನುವಂಶಿಕವಾಗಿ ಕಾಯಿಲೆಗಳು ಇದೆಯಾ ಸಿಕ್ಕಲ್ಸೆಲ್ ಅನ್ನೋದು ಒಂದು ಪರೀಕ್ಷೆ.

0: ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಮದುವೆನೆ ಅವಾಯ್ಡ್ ಮಾಡಿ ತಡಿಬೇಕು ಅಂತ ಹೇಳಿ.
1: ಕೊನೆಯದಾಗಿ ನಮ್ಮ ಜನತ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ಏನು ಸರ್?
0: ಇದು ಎಲ್ರಿಗೂ ಒಂದು ಈಗ ಅನುವಂಶಿಕವಾಗಿ ಸಮಸ್ಯೆಗಳೇನಾರು ಇತ್ತು ಅಂದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ತುಂಬ ಜನ ಎದುರುತ್ತಾರೆ. ಇದು ಒಂದು ಜನ್ರೇಷನ್ ಟು ಜನ್ರೇಷನ್ ಆಡುವಂಥದ್ದು, ಇದು ಯಾವುದೇ ರೀತಿ ಪಾಪಕರ್ಮಗಳಿಂದ ಬರುವಂಥದ್ದಲ್ಲ. ಒಂದ್ಸಲ ನಾವು ಸರ್ಕಾರದ ಸೌಲಭ್ಯಗಳ ಜೊತೆಗೆ ಈ ಥರ ನಾವು ಯಾವುದಾದ್ರೂ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಟಿ ವಿ ಕಾರ್ಯಕ್ರಮಗಳಲ್ಲಿ ಅನುವಂಶಿಕ ಕಾಯಿಲೆಗಳು ಬಂದಾಗ ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಂತೂ ಆಗೋದಿಲ್ಲ. ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ನಮ್ಮ ಸ್ಟೇಟಸನ್ನು ತಿಳ್ಕೋಬೇಕು. ಅದು ತಿಳ್ಕೋಬೇಕು ಅಂದರೆ ನೀವು ಪರೀಕ್ಷೆಗಳಿಗಾಗಬೇಕು. ಪರೀಕ್ಷೆ ತುಂಬ ಸುಲಭ ಇದೆ. ಅದು ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್, ಹೇಗೆ ನೀವು ಗ್ಲೂಕೋಸ್ ಟೆಸ್ಟನ್ನು ಮಾಡ್ತಿರೋ ಅದೇ ರೀತಿ ಪರೀಕ್ಷೆಗಳನ್ನ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಹಿಂಜರಿಕೆ ಬೇಡ. ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ನಮ್ಮಲ್ಲಿ ಸಿಕಲ್ ಸೆಲ್ ಟೆಸ್ಟ್ ಇದೆಯಾ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ ನಾವು ಅವಾಯ್ಡ್ ಮಾಡಬೇಕು.
1: ಸುಂಚನ ಧ್ವನಿ ಕೇಳುಗರಿಗೆ ಒಳ್ಳೆ ಸಲಹೆಯನ್ನು ನೀಡಿದ್ರಿ ಸರ್, ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಕಲ್ ಸೆಲ್ ಅನಿಮಿಯಾ ಅಥವಾ ಕುಡುಗೋಲು ಕಣ ರೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಅಥವಾ ಕುಡುಗೋಲು ಕಣ ರೋಗದ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಿಕಲ್ ಸೆಲ್ ಅನಿಮಿಯಾ ಕುರಿತು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ವಿಭಾಗದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸೌಮ್ಯ, ಜಾಕ್ಲಿನ್ ಮೇರಿ, ನನ್ಗೆರೆ ಶಿವಾಜಿ, ಚೇತನ, ಅಶೋಕ್ ಮತ್ತು ಕಿರಣ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ SS ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.

0: ನಿಮಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
0: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನು ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಇವರು ಶ್ರೀ ವೈದ್ಯನಾಥ್ ಅವರು. ಸೊ ನೀವು ಕೂಡ ಕರೆ ಮಾಡಿ ವಿಶೇಷಚೇತನರಿಗೆ ಈ ಆಕ್ಟ್ನಲ್ಲಿ ಇರುವ ಸೇವೆಗಳು ಮತ್ತು ಯೋಜನೆಗಳ ಕುರಿತು ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಾಡಿನಲ್ಲಿ ಆ ವಿಶೇಷಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
2: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು, ಆ ಟ್ರಸ್ಟಲ್ಲಿ ಇಟ್ಟು, ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ, ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ

0: ಅದರಲ್ಲಿ ಈ ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು. ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ. ಅವರು ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರೋ ಸದುದ್ದೇಶ ಏನಪ್ಪ ಅಂತಂದರೆ ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟಾಗಿ ಈಗ ಮಾನಸಿಕ ಅಸ್ವಸ್ಥರು ಆಟಿಸಮು ಸೆರೆಬಲ್ ಪಾಲ್ಸಿ ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು ಹೌದು,
0: ಅದನ್ನು ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಆ್ಯಕ್ಟ್ ಅಂತ ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಆಗಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಪು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ ಆಟಿಸಮು ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದ್ ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತು ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು ಅವ್ರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲುಬು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಪುಟ್ಟರಾಜು ಅಂತ.
1: ಪುಟ್ಟರಾಜು ಅವರು ಎಲ್ಲಿ, ತಮ್ಮ ಊರು?
2: ಪರಿಸರ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತೇವೆ.
1: ಹೇಳಿ, ನಮ್ ಜೊತೆ ಒಂದು ದಿನ ಸರ್ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಸರ್, ನಮ್ಮ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದು ಇನ್ಕಮ್ ಜಾಸ್ತಿ, ಒಂದು 32,000 ಒಳಗಡೆ ಇರ್ಬೇಕು ಅನ್ಕೊಂಡು ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟದ ಇನ್ಕಮ್, ಒಂದು 9,000 ರೂಪಾಯಿ ಆಗ್ಬಿಟ್ಟದೆ. ಏನ್ ಏನ ಸರ್ ನಮಗೆ ಸರ್?
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ಟರಾಜ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ಹಿಂದೆ
2: ಒಳಗಡೆ ಇರ್ಬೇಕು ಅಂತ ಹೇಳಿದ್ರು. ಅವ್ರದ್ದು 9,000 ರೂಪಾಯಿ ಇನ್ಕಮ್.
0: ನಿಮ್ಗೆ ಆ ತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾರು ಅವ್ರು ಲೆಟರ್ ಕೊಟ್ಟಿದಾರಾ?
2: ಏನು ಕೊಟ್ಟಿಲ್ಲ ಸರ್, ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಲ್ಲ ಸಂಘದ್ದು.
0: ಸಂಘದ್ದ
2: ಗೊತ್ತಾದ ಅವ್ರಿಗೆ ಸಂಘದಲ್ಲಿ ಇರೋರ್ಗ.

0: ಸಂಘದಲ್ಲಿ ಇರೋರಿಗೆ ನಿಮ್ಮ ಆದಾಯ ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ಅವರು ಏನು ಇಲ್ಲ, ಮಲ್ಯ ಅವರು
0: ಅವರಿದ್ದಾರೆ. ಸರಿ,
1: ಅವ್ರಿಗೆ 1400 ರೂಪಾಯಿ ಬರ್ತಾವ್ರೆ ತಿಂಗಳ. ಈಗ ಒಂದ್ 3-4 ತಿಂಗಳಿಂದ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು.
0: ಅದಕ್ಕೆ ನಿಮ್ಗೆ ಏನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್
1: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡ್ ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ ಒಟ್ಟಿನಲ್ಲಿ.
0: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ರು ನಿಮ್ದು ಸರ್ಗೂರು ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ. ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನೀವು ಬೇರೆಯವ್ರು ಯಾರೋ ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆಯದು.
1: ಮೈಸೂರಲ್ಲಿ DDRC ಇಲಾಖೆ ಸ್ಟಾಪ್ ಆಗ್ಬಿಟ್ಟದಲ್ಲ, ಅದೇನು ಪ್ರಾಬ್ಲಮ್ ಸರ್?
0: ಅದರಲ್ಲಿ ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ. ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ. ಓಕೆ, ನಮಸ್ಕಾರ. ನಮಸ್ಕಾರ.
2: ಓಕೆ, ಧನ್ಯವಾದಗಳು ಪುಟ್ರ. ನಮಸ್ಕಾರ.
0: ಧನ್ಯವಾದ.
2: ಓಕೆ ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನು ಒಳಗೊಂಡಿದೆ ಸರ್?
0: ಅದೇ, ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟಲ್ಲಿ 3, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ, 3 ಮುಖ್ಯವಾದ. ಇದು 2 ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸೇಬಿಲಿಟಿ ಏನಂದ್ರೆ ಕೈ ಸರಿರಲ್ಲ, ಮತ್ತೆ ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಮತ್ತೆ 2 ಅಥವಾ 2ಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ 3. ಇದಕ್ಕೆ 3ಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ, ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು.
2: ಓಕೆ ಸರ್, ಅದ್ರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ.
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ತುಂಬಪಟ್ಟಿಂದ ಕಾಲ್ ಮಾಡ್ತಿದ್ದೀನಿ.
2: ಮೇಡಮ್ ಹೇಳಿ, ನಮ್ಮ ಜೊತೆ ವೈದ್ಯನ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಏನು ಅಂತ?
3: ಹಲೋ.
2: ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
3: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಿಮ್ದು NGO ಕಾಂಟ್ಯಾಕ್ಟ್
2: ನೀವು NGO ಇದಕ್ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ NGO ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು ಹೇಗೆ?
3: ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
2: ಅನಿಮಿಯಿಂದನಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನಿನ ಕಾರ್ಯಕ್ರಮ ಆಗಿದೆ. ಹಲೋ. ಹಲೋ. ಇದರಲ್ಲಿ 21 ಬಗೆಯ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇಲ್ಲಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾ ಇರೋರಿಗೆ, ನಾಟ್ ಟೆಂಪ್ರರಲಿ,
2: ಓಕೆ,
0: ಶಾಶ್ವತವಾಗಿ ಅನುಭವಿಸ್ತಾ ಇರೋರಿಗೆ PWD ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ, ಅಂಥವ್ರಿಗೆ ಮಾತ್ರ ಆಯಿತು. ಮೇಡಮ್, ಅದನ್ನ
2: ಅದೇ ಈಗ ನಾವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲ ಭೇಟಿ ಮಾಡಿ, ನಿಮ್ದು ಸೋಮವಾರ ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಕೇಳಿ ನೋಡಿ, ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ

0: ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡೋಕ್ಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದು ಸ್ವಲ್ಪ ಚೆಕ್ ಮಾಡಕ್ಕೆ ಹೇಳ್ತೀವಿ ಆಯ್ತಾ.
1: ನಿಮ್ಮ ನಂಬರ್ ಎಲ್ಲ ಕಡೆ ವಿಚಾರಿಸ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಮೇತ ವಿಚಾರಿಸ್ತೀನಿ, ಎಮ್ ಎಲ್ ಎ ಜೊತೆ ಕೂಡ ಮಾತಾಡಿ ಅವ್ರ ಜೊತೆ ಹಾಸ್ಪಿಟಲ್ ಕನೆಕ್ಟ್ ಮಾಡ್ಕೊಂಡು ಮಾತಾಡಿದೀನಿ, ಬಟ್ ಏನು ಪ್ರಯೋಜನ ಆಗ್ತಿಲ್ಲ.
0: ಅದೇ ಈಗ ನಮ್ಮ

0: ಪ್ರಮುಖವಾಗಿ ಈ ಒಂದು ಮೂರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷನೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
1: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ ನಿರಾಮಯಾನ್ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತೇಳಿ 1 ಲಕ್ಷ ರೂಪಾಯಿ ಇದನ್ನ ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮಗೇನ ಹೆಲ್ತಿಗೆ ಸಂಬಂಧಪಟ್ಟಂಥ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಆವಾಗ ಏನಪ್ಪ ಅಂತಂದರೆ ಅವ್ರ ಕೈಯಲ್ಲಿ BPL ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಅದು ಆದಮೇಲೆ ಇವರಿಗೆ 1 ಲಕ್ಷ ರೂಪಾಯಿ ತನಕ
0: ಇನ್ಶೂರೆನ್ಸ್
1: ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರಿಸೋಣ. ಮತ್ತೆ ಕರೆ ಇದೆ. ಹಲೋ ಹಲೋ ಹಲೋ ನಮಸ್ತೆ ಹಲೋ. ಓಕೆ ಹಾಂ ಸರ್, ಈಗ ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ಥರ ಒಂದು ಯೋಜನೆಗಳು?
1: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ ಅಂತ, ಅದನ್ನು ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನೆಂದರೆ ಯಾವುದಾದ್ರು ಒಂದು ರಿಟೈರ್ಮೆಂಟ್ ಆದಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ಥರ, ಈಗ ಅದರಲ್ಲೂ ಏನು ಮಾಡಿದ್ದಾರೆ ಈ PWD ಆ್ಯಕ್ಟ್ ಬಂದಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತು 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಆ ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳ. ಆದರೆ ಇದು ಏನಪ್ಪ ಅಂತಂದರೆ ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದ 2016 ಇಸ್ವಿನಲ್ಲಿ, ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿದ್ದು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನೂ ಇರಲಿಲ್ಲ. ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೇ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ, ಇಲ್ಲೇನಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು, ವಿಶೇಷ ಚೇತನದ ಹಕ್ಕು ಆಗಿ ಮಾರ್ಪಾಡು ಮಾಡಿತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನು ಸರ್ಕಾರನೇ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನು ಶಿಕ್ಷೆಗೊಳಪಡಿಸುವಂತಹ ಕಾನೂನನ್ನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್, 2000 PWD Act of 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದರೆ ಬೋತ್ ಸೋಷಿಯಲ್ಲು ಮತ್ತು ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು,
0: ಹೌದು
1: ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಮಾಡಿದ್ದಾರೆ.
0: ಓಕೆ ಸರ್, ಅದಕ್ಕೆ ಮುಂದರ್ಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ ಸರ್.
0: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ ಸರ್, ನನ್ನ ಹೆಸರು KP ಮಹೇಶ್.
0: ಎಲ್ಲಿಂದ ಮಾತನಾಡ್ತಿರೋದು?
2: ನಂಜನಗೂಡು ತಾಲೂಕು ಕಮ್ಮಾಳಿ ಅಂತ ಸರ್.
0: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಇವತ್ತು ವೈದ್ಯ.

0: ಪ್ರಶ್ನೆ ಇದೆ ನಮ್ಗೆ, ನಮ್ಗೆ ಎಲ್ಲ ನಮ್ಗೆ ಏನಂತಂದ್ರೆ ಒಂದ್ ಸ್ವಲ್ಪ ಇದು.
1: ಹಲೋ ಹೇಳಿ ಹೇಳಿ. ಹಲೋ ಹಲೋ, ಓಕೆ ಕರೆ ಕಟ್ ಆಗಿದೆ ಸರ್. ಮುಂದುವರ್ಸಿ ಸರ್. ಅದೇ
2: ಇದು ಮಾಡಿದ್ರಲ್ಲ.
1: ಹಾಂ ಸರ್.
2: ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ, ಅವರಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ.
1: ಹೌದು.
2: ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದರೆ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ, ಇವರಿಗೆ ನಿಂದನೆ ಮಾಡೋದು, ಇಂಥ ಮಾಡೋದು, ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದರಲ್ಲಿ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು.
2: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಓಕೆ ಓಕೆ ಸರ್. ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ, ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ, ಅಂದರೆ ಅವರುಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ ಎನ್ ಜಿ ಒಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ?
2: ಹೌದು, ಎನ್ ಜಿ ಒಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ದೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ. ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ. ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇ ಒಬ್ಬರು, 48ನೇ ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು ಹೌದು.
2: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಅವ್ನು ಬಂದಾಗ ಅವನು ಅಂದನಿಗೆ ಅಂತಲೇ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಎಚ್ಡಿಕೋಟೆ ಹೆಬ್ಬೂರು ಗ್ರೂಪಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
3: ಹಾ, ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್, ಬುದ್ಧಿಮಂದತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷ ಚೇತನ ಮಕ್ಕಳಿರುವಂತ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ಗಳಿಗೆ ಅದರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ.
2: ಹಲೋ,
3: ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂತ ಮಕ್ಕಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಿದೆ ಸರ್.
2: ಅದು ಈಗ ನೀವ್ ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ಕೆ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನಲ್ಲಿ ಸಪೋರ್ಟಿಂಗ್ ಮಾಡೋ ಅಂತಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದರೆ ಆನ್ಲೈನ್ ರಿಜಿಸ್ಟ್ರೇಷನಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್ಕೆ ನನ್ನ
3: ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಒಂದು 6 months ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ದು ಕ್ಲೈಮ್ ಮಾಡ್ಬೋದಾ, ಅಥವಾ ಮಂತ್ಲಿ ಮಂತ್ಲಿ 2 months ಒಂದ್ಸಲ, 3 months ಒಂದ್ಸಲ ಆತರ ಕ್ಲೈಮ್ ಮಾಡ್ಬೋದಾ?
2: ಆಕ್ಚುಲಿ ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1 lakh rupees ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನು ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ

0: ನಾನು ಈ ಥರ ಆಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದೆ, ನಿಮಗೆ ಬರಲ್ಲ ಅದು, ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದು ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ, ಅದಾದ್ಮೇಲೆ ನಿಮಗೆ ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನು ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದ. ಧನ್ಯವಾದ.
1: ಹೇಳಿ ಹೇಳಿ.
2: ನಿರಾಮಯ ಹೆಲ್ತ್ ಕಾರ್ಡ್ ಇರುತ್ತಲ್ಲ ಸರ್, ಆ ಪೇಷಂಟ್ಗೆ ಏಡೆಡ್ ಹಾಸ್ಪಿಟಲ್ ತರ ಇರೋಂತ ವ್ಯಕ್ತಿ ಇನ್ಸೂರೆನ್ಸ್ ಇಲ್ಲ, ಕ್ಲೈಮ್ ಮಾಡೋದಕ್ಕೆ ಆಪ್ಷನ್ ಸರ್, ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಅವ್ರಿಗೆ ಏನಾದ್ರು ಕೊಡೋದಕ್ಕೆ ಆಗೋದಿಲ್ಲ ಸರ್, ಅದು ಪೇಷಂಟ್ ಅವರು ಕಾರ್ಡ್ ಅನ್ನ ತೋರಿಸಿದಾಗ ಆ ಕಾರ್ಡ್ ಅಂಡರ್ ಅಲ್ಲಿ ಬುಕ್ಕಿಂಗ್ ಈಗ ಯಶಸ್ವಿ ಕಾರ್ಡ್ ಕ್ಲೈಮ್ ಆಗುತ್ತಲ್ಲ ಸರ್,
0: ಅದೇ ತರ ಮಾಡ್ಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನ್ರಿಗೂ ಕೂಡ ಮಾತಾಡಿದ್ದೀವಿ, ಡಿಸೇಬಿಲಿಟಿ ಕಮಿಷನ್ರಿಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ. ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 100,000 ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ, ಅದನ್ನ 6 months 1 year ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. ಒಂದು ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ, ಅದು ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇರ್ಬೇಕಲ್ಲ ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ, ತಾವು ನೋಡಿರ್ಬೋದು ಅಲ್ವೇ. ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೆ ನಮ್ಮ ಟ್ರಸ್ಟ್ ಆ್ಯಕ್ಟ್ ಇಂದ ಬಂದಿರೋದು, ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ
2: ಅಲ್ಲ
0: ಖಂಡಿತ ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ, ಭಾರಿ ಸಂತೋಷ ಆಯಿತು. ಬಟ್ ಇದಕ್ಕೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಇದು. ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡೋಣ ಪ್ರಯತ್ನ ಮಾಡೋಣ. ಧನ್ಯವಾದ.
1: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಿರಾಮಯ ಯೋಜನೆ ಅಡಿಯಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ, ಅದಲ್ಲದೆ ಏನಾದರೂ ವಿಶೇಷಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆ್ಯಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ, ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ, ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ, ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ, ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ, ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ಥರ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ ನಿರಾಮಯದಲ್ಲಿ. ಒಂದು ಸಮಸ್ಯೆ ಈ ಪಾಪ ನಾನು ಹೇಳೋದು 100,000 ರೂಪಾಯಿ ಸಣ್ಣ ಮೊತ್ತ ಅಲ್ಲ, ಹಾಗಿದ್ರೂ ಆ ಅಮೌಂಟನ್ನ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನನ್ನು 2 ಲಕ್ಷ. ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನೂ ಇದಾಗಲ್ಲ ಅಂತ, ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಷನ್ ಕಡಿಮೆ ಇರುತ್ತೆ, ಮತ್ತು ಬಡತನ ಎರಡೂ ಒಟ್ಟಿಗೆ ಇರುತ್ತೆ, ಇವೆರಡೂ

0: ಅಂಗವಿಕಲತೆ ಜೊತೆಗೆ ಅಂಗವಿಕಲತೆ. ಆ ಮಗುನ ಸಾಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
1: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಬಿಡುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ಥರ ಅವರು ಅದನ್ನ ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದರೆ ಯಾವುದೋ ಒಂದು 8 ರೂಪಾಯಿ ಅದನ್ನು ಅಷ್ಟಕ್ಕೆ ನೋಡ್ತಾರೆ ಗೈಡ್ಲೈನ್ಸ್. ಈಗ ಎನ್ ಜಿ ಒಗಳಾದರೆ ಹಂಗೆ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನು ಬಿಟ್ಟು ಅದನ್ನು ಅವರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟಲ್ಲಿ ಹಂಗಾಗಲ್ಲ, ಇದು ಮಹಾ ಸಮಸ್ಯೆ.
1: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದೀಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು? ಸರ್, ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆಗಳು.
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ. MRWಗಳು VRWಗಳು ಅಂತಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವರೇ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ,
2: ಹಲೋ.
1: ಹಾಂ, ನಮಸ್ತೆ. ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು?
2: ಮೈಸೂರಿಂದ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ, ನನ್ನ ಫ್ರೆಂಡ್ ಅವ್ರ ಮಗುಗೆ ನಡೆಯಕ್ ಆಗ್ತಿರಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದಾನೆ ಕಾಲೆಲ್ಲ ಸೊಟ್ಟ ಸೊಟ್ಟಗಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರಲಿಲ್ಲ. ಇಲ್ಲ, ಅವ್ರ ಕೇಳಾಗ ಇಲ್ಲಿ ಮೈಸೂರದ DDRC ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿ ಕ್ಲೋಸ್ ಆಗಿತ್ತು. ಇಲ್ಲ, ಅಮ್ಮ ಕೇಳಿದಾಗ ನಂಬರ್ ಕೊಟ್ಟರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಅದ್ರ ಬಗ್ಗೆ
0: ಮೌರ್ಯ ಅವರೇ, ನಮಸ್ಕಾರ.
2: ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನು ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು?
2: ನಡೆಯಕ್ಕಾಗಲ್ಲ ಸರ್ ಅದು.
0: ಹಾ, ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟ್ಲಲ್ಲಿ, KR ಹಾಸ್ಪಿಟ್ಲ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಒಂದು ಆ ಮಗುನ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂಥದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ KR ಹಾಸ್ಪಿಟ್ಲಲ್ಲಿ ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮಗೆ ದೊಡ್ಡ ಆಸ್ಪತ್ರೆ ಅಂದರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ. ಇದು ಮೂಳೆ ಮತ್ತು ಕೀಳು ತಜ್ಞರು ಅಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ. ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತ ಇದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕು. ಅದು ಅದನ್ನು ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲಾಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು.
2: ಈ
0: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೆ, ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು KR ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟು ಫಾರ್ಮೆಟ್ ಕೊಡ್ತಾರೆ.
2: ಹಾಂ ಸರಿ ಸರ್.
0: ಅದನ್ನು ಇಸ್ಕೊಂಡು ನೀವು ಅದನ್ನು ನೀವು KR ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕು ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. ಅದು VRWಗಳಲ್ಲಿ ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದರೆ ಮಾಡಿಕೊಡ್ತಾರೆ.
2: ಧನ್ಯವಾದ.
0: ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರೆ DDW ಅಂತ, ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಈ ಥರ.

0: ತೋರಿಸಿದ್ರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ನಿಮ್ ಏರಿಯಾ ಯಾವುದು, ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ರು VRWO ಇರ್ತಾರೆ, ಅವ್ರ ಮುಖಾಂತರ ನಿಮ್ಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮ್ಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ.
1: ಧನ್ಯವಾದ. ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾರೆ, ಈಗ ಮೌರ್ಯ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾ ಇದ್ರೆ, ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ಒಂದು ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್.
0: ಅದೇ ಒಂದು ಅಂಗಡಿ ಇಟ್ಕೋಬಹುದು.
1: ಹೌದು.
0: ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು. ಅದನ್ನ ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಆಗಿದೆ. ಅದು ನಾನು ಹೇಳೋದು, ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೆ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ತರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ, ಅವ್ರ ಸೇವೆ ಮಾಡಕ್ ಬಂದಿರ್ತಾರೆ, ಆದ್ರೆ ಸರ್ಕಾರದಿಂದ ಎಲ್ಲಾ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದ್ರೆ, ಎಲ್ಲ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು, ನೀವೊಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ಗೆ ಹೋಗಿ, ಒಂದು ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ, ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರಲ್ಲ.
1: ಹೌದು.
0: ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್.
1: ಓಕೆ.
0: ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವ್ರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡು, ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ.
2: ಹಲೋ.
1: ಹಾಂ, ನಮಸ್ತೆ, ತಮ್ಮ ಹೆಸರು?
2: ದೇವನಾಯಕ್ ಅಂತ.
1: ಹಾಂ, ದೇವನಾಯಕ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಇದು ಲವಣ ದೋಷ ಉಳ್ಳವನು. ಅದೇ ಆತನಿಗೆ 24 ಆಗಿದೆ, ಒಂದು ಎಜುಕೇಶನ್ ITI ಮುಗಿದಿದೆ. ಅವನಿಗೆ ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನು ನಿಮ್ದು ಫೋನ್ ಇನ್ ಕಾರ್ಯಕ್ರಮ ಇತ್ತಲ್ಲ, ಹಾಗಾಗಿ ನೋಡಿ ಇವಾಗ ತಾನೇ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವುದು ಕೂಡ ಈ ತರ ಆಗಿರೋರಿಗೆ ನೇರ
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಇವ್ರೆ. ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಯಾವ ಏನ್ ಓದಿದಾರೆ?
2: ITI
0: ಮುಗ್ದಿದ್ಯಾ? ITI ಮುಗ್ದಿದೆ ಅಂತಂದ್ರೆ, ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಒಂದೊಂದ್ಸತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದಾರೆ. ತಾವೇನಾರ ಅದಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರಾ?
2: ನಾವು 4 ಸರಿ ನಾನೇ ಕರ್ಕೊಂಡು ಹೋಗಿದ್ದೀನಿ. JSS ಐತಲ್ಲ ಮೈಸೂರು, JSS ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ, ಅಲ್ಲಿಗೂ ನಾನು 3 ಸರ್ತಿ ಕರ್ಕೊಂಡು ಹೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹಾ, ಹೇಳಿ ಹೇಳಿ ಹೇಳಿ.
2: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್. ಅದಕ್ಕೆ ನಾವು
0: ಅಲ್ಲ, ಅಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
2: ಇಂಟರ್ವ್ಯೂ ಮಾಡಿ ಕಳಿಸ್ತೀವಿ ಅಂತಾರೆ. ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವ್ ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತಾನು ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡುವಂತ ಉದ್ಯೋಗ ಅವ್ರು ಅಲ್ಲಿ ಇಲ್ಲದೆ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡಕ್ಕೂ ಬರಲ್ವಲ್ಲ, ಅದೊಂದು ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
2: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಈ ಕಾಲ್ ಫಾರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ, ಯಾಕೆ ಅಂತ ಯಾವ ಕಡೆ ಸಾಮಾನ್ಯ
0: ಇಲ್ಲ ಇಟ್ಟಿರ್ತಾರಲ್ಲ ಎಲ್ಲ ಉದ್ಯೋಗ ಕಾಲ ಆದಾಗ ಅಂಗವಿಕಲರಿಗೆ.

0: ವಿಶೇಷ ಚೇತನರಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ, ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ. ನೀವು ನೋಡಿಲ್ಲ, ಬಟ್ ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ಐ ಟಿ ಐ ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನು ನೋಟಿಫಿಕೇಶನನ್ನು ನೋಟಿಫೈ ಮಾಡ್ತಾರೆ.
1: ಕೆಲವರು ಐ ಟಿ ಐ ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ರಿಗೆ, ಒಬ್ರೊಬ್ರು ಕಾಂಬಿನೇಷನ್ ಮಾತಾಡಕ್ ಬರಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು ಪಿ ಒನ್ ಕ್ಲರ್ಕು ಅಟೆಂಡ್ರು ಈ ತರದ ಜಾಬ್ಗಳಿಗೆ ಅವಕಾಶ ಇಲ್ವೆ.
0: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ಐ ಟಿ ಐ ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್ ಟಾಟಾ ಇದು ಇವೆಲ್ಲದರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನು ನೀವು ಏನಪ್ಪ ಅಂತಂದರೆ ಪ್ರೈವೇಟ್ ಆಗಿ ಏನಾರು ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದರೆ ನಾನೇನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತೊಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದರೆ ಅದರಿಂದ ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ. ಧನ್ಯವಾದಗಳು.
2: ಧನ್ಯವಾದಗಳು. ಅದೇನೇ ಕರೆ ಮಾಡಿದೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಇದು ಮಾಡ್ಬೋದು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ತಾವು ಹೇಳ್ತೀವಿ. ವಿ ಆರ್ ಡಬ್ಲ್ಯೂ ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷಚೇತನರನ್ನ ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
0: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ.
2: ಓಕೆ,
0: ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗೋದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
2: ಹೌದು,
0: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಐ ಡಿ ಕಾರ್ಡ್, ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ ಮೂಲಭೂತವಾಗಿ ಏನು ಬೇಕು ಅನ್ನೋದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
3: ನಾನು ಜೀವನ್ ಜ್ಯೋತಿ ವಿಶೇಷಚೇತನ ಸಂಘದ ಅಧ್ಯಕ್ಷ ಕಿಡಿಕೋಟೆ ತಾಲೂಕು ನಾಗರಾಜ್ ಅಂತ.
2: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮಗೆ ವಿಶೇಷಚೇತನರು ಹೊರಗಡೆ ಬರೋದು ಕಷ್ಟ, ಅಂಥದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಸರ್. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ವಿಶೇಷಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅದ. ಮತ್ತೆ ಬಸ್ ಹತ್ತುವಾಗ ವಿಶೇಷಚೇತನರು ಕಂಡಾಗ ಅವರು ನಿಲ್ಸದೆ ಬಸ್ಗಳ ಮುಂದೆ ಓಡಿಸ್ಬಿಡ್ತಾರೆ, ಲೇಟ್ ಆಯ್ತು ಬಸ್ ಅಂತ. ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟು ಗಂಟೆ ನಿಲ್ಕೊಂಡಿರ್ತಾರ. ಈ ತರದ ಸಮಸ್ಯೆಗಳು ವಿಶೇಷಚೇತನರು ತನ್ನಕ್ಕೆ ಅವ್ರು ತಲುಪಬೇಕು, ಎಲ್ಲಾದ್ರೂ ಹೊರಗಡೆ ಇರಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲಿ ಬಸ್ ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದಾರೆ ಸರ್. ಇಲ್ಲಿ ನಮ್ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷಚೇತನರಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರ ಹೊರಗಡೆನೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಜಾರು ಪಟ್ಕೊಂಡು ಹೊರಗಡೆನೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೈಲಲ್ಲಿ ಇದ್ದಂಗೆ ಇದ್ದು.
2: ಓಕೆ ಸರ್, ಮಾತಾಡ್ತಾರೆ ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
0: ನಮಸ್ಕಾರ ಇವ್ರೆ, ನೀವು ಹೇಳಿದ ಸಮಸ್ಯೆ ನೀವು ಹೇಳಿದ ಎಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ಮ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ಅದು ನನಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕಾಗದೇ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ.

0: ಅದು ನಮ್ ಜನ ಜನ ತಾನೇ, ಈಗ ನಮ್ ಜೊತೆ ಸುತ್ತಾಡು ಓಡಾಡ್ಕೊಂಡಿರೋ ನಮ್ಮ ಅಣ್ಣ ತಮ್ಮಂದ್ರೆ ತಾನೆ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸ್ವಲ್ಪ ನೀವೇ ಹೇಳಲ್ಲ ಪ್ರಶ್ನೆ ಎಲ್ಲ ಉತ್ತರ ಕೊಟ್ಕೊಂಡ್ಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು. ಕರೆಕ್ಟು, ಅವೇರ್ನೆಸ್ ಮಾಡ್ತಾನೆ ಇದ್ದಾರೆ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನವ್ರ ಪಾಪ ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಎನ್ ಜಿ ಖಂಡಿತ ಅಂತ ಅಂತ ದೇವ್ರ ಕೆಲ್ಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ, ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನನ್ನು ಕ್ವಶ್ಚನ್ ಮಾಡಿ ಕೇಳಿ ನಾವು ಅವನ ಜಾಗ ಗಿಟ್ಟಿಸ್ಕೊಳ್ಳೋ ಅಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇರ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ, ಎರಡು ತರನೂ ಇದೆ.
1: ಹಾಂ,
0: ಹಾಗಾಗಿ ಸಮಸ್ಯೆ ನಮ್ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ
1: ನನಗೆ.
0: ಖಂಡಿತ. ಬಟ್ ನೀವು ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವು ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗತ್ತೆ. ಧನ್ಯವಾದಗಳು, ನಮಸ್ಕಾರ.
2: ಸರ್, ಈಗ ನಾಗರಾಜ್ ಅವರು ಹೇಳಿದಂಗೆ ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
0: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
2: ಹೌದು,
0: ಅಲ್ಲಿ ಶುರುವಾಗೋದು ತಾಯಿ ತಂದೆಯಿಂದನೇ ಆ ಮಗುವಿನ ಆರೈಕೆ. ಒಬ್ಬೊಬ್ಬರು ಮನೇಲಿ 4-5 ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆಯಿಂದ ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ, ಈ ಮಕ್ಕಳಿಗೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಭ ಗುಣ ಸ್ಥಿತಿ ಆಗತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನ ಯಾರು ಸರಿ ಮಾಡಬೇಕು? ತಾಯಿ ತಂದೆನೇ ಸರಿ ಮಾಡಬೇಕು.
2: ಹೌದು,
0: ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವಳು ಏನಂದ್ರೆ, ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು ಫಸ್ಟ್, ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗ ಆಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಆ ಜೀವನ. ಮೋಟಿವೇಶನ್ ಅನ್ನೋದು
2: ಇರಬೇಕು,
0: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
2: ಹೌದು ಹೌದು,
0: ಎರಡನ್ನು ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು, ನೀವು ಅವನು ಅಂಗವಿಕಲ ಅಂತ ಕನ್ಸಿಡ್ರೇ ಮಾಡಬೇಡಿ.
2: ಹೌದು,
0: ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದರೆ ಇನ್ನೊಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕುತ್ತೆ.
2: ಹೌದು,
0: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ

0: ಸೌಲಭ್ಯಗಳಲ್ಲೂ ಅಷ್ಟೇ. ಈಗ ಅವನಿಗೆ ಇವನಿಗೆ ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ.
1: ಖಂಡಿತ ಹೌದು.
0: ಆದರೆ ಅವನಿಗೆ ಏನಾದ್ರು ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನು ನಾವು
1: ಮಾಡಿಕೊಡ್ಬೇಕು. ಹೌದು.
0: ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ ಅಲ್ಲಿ. ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಷನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈಕಾಲು ಇಲ್ಲದೆ ಇರೋ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ, ಡಿ ಸಿಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಇವತ್ತು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂಥ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರನ್ನ ಎಲ್ಲೂ ನಿಂದನೆ ಮಾಡದೇ ಇರೋಂಥಾಗೆ.
1: ಹೌದು.
0: ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್, ಅವ್ನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ.
1: ಹೌದು.
0: ಹೀಗೆ ಮಾಡಿ ಅಂದ ನನ್ನ ಒಂದು ವೈಯಕ್ತಿಕವಾದ ಸಂದೇಶ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ.
2: ಹಲೋ ಸರ್.
1: ಹಾಂ ನಮಸ್ತೆ. ತಮ್ಮ ಹೆಸರು?
2: ಸರ್
1: ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ?
2: ಹೌದು ಸರ್.
1: ಹೇಳಿ ಹೇಳಿ, ತಮ್ಮ ಹೆಸರು ಏನು?
2: ಕೆ ಪಿ ಮಹೇಶ್ ಅಂತ ಸರ್.
1: ಕೆ ಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮಗೆ ಏನಂತಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್, ಅಷ್ಟೇ.
1: ಓಕೆ, ತಮ್ಗೆ ಏನು ಸಮಸ್ಯೆ
2: ಮಾಡಬೇಕು ಅಂತ ಸರ್? ನಿರುದ್ಯೋಗಿ ಕುಂತು ಕೊಟ್ಟಿದ್ದೀವಿ.
1: ತಮ್ದು ಏನು ಸಮಸ್ಯೆ
2: ಸರ್? ಏನು ಸರ್
1: ತಮ್ದು ಏನು ಸಮಸ್ಯೆ? ತಮ್ಗೆ ಏನು ಸಮಸ್ಯೆ ಆಗಿದೆ
2: ಸರ್? ನಮಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ.
1: ಹಾಂ.
2: ಅದಕ್ಕೆ ನಮಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾದ್ರು ಒಂದು ಉದ್ಯೋಗ ಮಾಡೋಕ್ಕೆ ಬೇಕಾದ್ರೆ ಕುಳಿಸು, ನಮಗೆ ಅನ್ನ ತಿನ್ನಕ್ಕೆ ಆಯ್ತಾ ಇಲ್ಲ, ಕೆಲಸ ಮಾಡಬೇಕು ಅಂತ ಸರ್.
1: ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ನಮಸ್ತೆ ಮಹೇಶ್ ಅವ್ರಿಗೆ.
2: ನಮಸ್ಕಾರ ಸರ್.
0: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ? ಅದು
2: ಸರ್ ನಮಗೆ 80% ಇದೆ ಸರ್.
0: ನಿಮಗೆ UDAD ಕಾರ್ಡ್ ಇದೆಯಾ?
2: ಇದೆ ಸರ್.
0: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ
2: ಸರ್? 10th ಮಾಡಿದ್ದೀನಿ ಸರ್ ಅವಾಗ.
0: 10th ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರಾ?
2: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ದು ಸರ್, ನಮ್ಮ ಲೋಕಲ್ ಆಗಿ.
0: ಎಲ್ಲಿ?
2: ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅದು ಮಾಡಿದ್ವಿ.
0: ಎಷ್ಟು ವಯಸ್ಸು ನಿಮ್ಗೀಗ
2: ಸರ್? ನಮ್ಗೆ 46 ಸರ್.
0: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ
2: ಸರ್? ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗ್ಲಿಲ್ಲ ಸರ್. ಮಾಡ್ತಾ ಇದ್ದೀವಿ, ಸ್ವಲ್ಪ ಕೃಷಿ ಕಿಸಿ ಇದಕ್ಕೆ ಮಾಡ್ತಾ ಇದ್ವಿ.
0: ಏನ್ ಕೆಲಸ ಮಾಡ್ತಿದ್ರಿ
2: ಸರ್? ಅದು ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ಅಷ್ಟೇ.
0: ಅಲ್ಲ, 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ?
2: ಹೌದು ಸರ್.
0: ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ?
2: ಹೌದು ಸರ್, ಅಷ್ಟೇ.
0: ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ?
2: ಹೌದು ಸರ್.
0: ಈಗ ಅದೇ ಉದ್ಯೋಗ ಮಾಡ್ಕೊಂಡು ಇದ್ದೀರಲ್ವಾ?
2: ಇಲ್ಲ ಸರ್, ನಮ್ಗೆ ಏನು ಅದರಲ್ಲಿ ಲಾಭ ಮನೆಗೆ ಏನು ಮಾಡಕ್ಕಾಯ್ತು ಸರ್.
0: ನಿಮ್ಗೀಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ? ಮಾಸಿಕ ವೇತನ
2: ಬರ್ತೀವಿ ಸರ್, ಇವಾಗ ಬರ್ತಾರೆ ಸರ್, 3 ಮಂತ್ಸ್ ಆಯ್ತು ಸರ್. ಇವಾಗ
0: ಎಷ್ಟು ಬರುತ್ತೆ?
2: ಅದೇ 1,400 ರೂಪಾಯಿ ಬರ್ತೀವಿ ಸರ್.
0: ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡೋಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ವರ್ಷ ಆಗಿದೆ.
2: ಹೌದು ಸರ್, ಆಗಿದೆ.
0: ಮದುವೆ ಆಗಿದೆಯಾ ನಿಮ್ಗೆ?
2: ಇಲ್ಲ, ಆಗಿಲ್ಲ ಸರ್.
0: ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ ಅದು ನಿಮ್ಮ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನು ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅದಕ್ಕೆ 25,000 ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ, ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬೋದು. ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
1: ಓಕೆ, ಧನ್ಯವಾದಗಳು.

0: ಮಹೇಶ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ, ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್?
1: ಅದು ಆನ್ಲೈನ್ ಅಲ್ಲಿ ಸಿಕ್ಕತ್ತೆ ನ್ಯಾಷನಲ್ ಟ್ರಸ್ಟ್ ಇದನ್ನು, ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ ಎನ್ ಜಿ ಒಸ್ಗಳು ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದು ವರ್ಷ ಒಂದೂವರೆ ವರ್ಷದಿಂದ ಆ ನಿರಾಮಯ ಸ್ಕೀಮ್ ಅಲ್ಲೂ ತುಂಬಾ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಂದಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ಥರ ಡೇ ಕೇರು ಅದಕ್ಕೆಲ್ಲ ಅವ್ರು ಕೊಡ್ತಾ ಇದ್ದಾರೆ, ಕೆಲವ್ರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ.
0: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
1: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ ಎನ್ ಜಿ ಒಸು ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ನ ಮೇಯ್ನ್ ಯಾರು ಇದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿರುವಂಥದ್ದು ಇದು, ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗತ್ತೆ.
0: ಓಕೆ ಸರ್, ಈಗ ತಾವು ಹೇಳ್ದಂಗೆ ಏನಾದ್ರು ವಿಶೇಷ ಚೇತನರನ್ನ ಕೆಲವರು ಕನಿಕರ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
1: ಇದು ಏನಪ್ಪ ಅಂದರೆ ಸಮಾಜ ಸಹಭಾಗಿತ್ವ ಚೆನ್ನಾಗೇ ಇದೆ, ನಾವು ನೋಡ್ತಾ ಇದ್ದೀವಲ್ಲ ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲ ಸಮಸ್ಯೆಗಳನ್ನ ಸಮಾಜ ಮೇಲೆ ಹೊತ್ತಾಕೋದು ತಪ್ಪಾಗ್ತದೆ. ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನು ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವಾ?
0: ಹೌದು,
1: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದು ನಾವು ಬಿಟ್ಟು ಹಾಕ್ಬೇಕಾಗತ್ತೆ.
0: ಹೌದು,
1: ಅದು ಫಸ್ಟು. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡಬೇಕು, ಗುದ್ದಾಡದಾಗ್ಲೇ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋರು ಎಲ್ಲರ ಜೊತೆ ಗುದ್ದಾಡಲ್ವೇ?
0: ಹೌದು,
1: ಹಾಗೆ ನಾವು ಕೂಡ ಗುದ್ದಾಡಬೇಕು. ಬಟ್ ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸನ್ನ ಸರ್ಕಾರ ಏನು ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ಕಾಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ. ಕೆಲವು ಸತಿ ಏನಾಗ್ತದೆ, ಈ ಸರ್ಕಾರ ಕೊಡುವಂಥ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತುಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ ಬೆಳೆಸ್ಕೊಳ್ಬೇಕು.
0: ಹೌದು,
1: ಆ ಚಾಲೆಂಜನ್ನು ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೋತೀನಿ.
0: ಹೌದು,
1: ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರಬೇಕು.
0: ಹೌದು,
1: ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದರೆ ನಾನು ಹತ್ತೀನಿ ನಿನ್ನ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರು ಅವನ ಜೊತೆ ಇದು ಮಾಡ್ಕೊಂಡು ಅವನ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
0: ಹೌದು,
1: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗೆ ಆಗಲ್ಲ ಅಂದರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನು ಇರ್ತಾನೆ. ದೇವರು ಸೃಷ್ಟಿ ಮಾಡಿರೋವಂಥ ಒಂದು ಇದು ಪರಿಕಲ್ಪನೆ ಅದು.
0: ಹೌದು,
1: ನಾನು ಹಿಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ.
0: ಖಂಡಿತ.
1: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದರೆ, ಸಮಸ್ಯೆಗಳು ಈಗ ನಿನಗೆ 40 ತಗೊಂಡ್ರೆ ಪಾಸ್ ಆಗ್ತೀಯ ಅಂದರೆ ವಿಶೇಷ ಚೇತನಿಗೆ 60 ಬೇಕು. 60, 20 ಯಾವುದಪ್ಪ ಅಂದರೆ ಅವನ ಮನಸ್ಸು.

0: ಆ ಮನಸ್ಥಿತಿಯಲ್ಲ, ಆ ಮನಸ್ಸು 20 ನಂಬರ್ ಜಾಸ್ತಿ ತಗೊಳ್ಬೇಕು. ಆವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ ಅಷ್ಟೇ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
0: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷಚೇತನರಾದವರು, ಅವ್ರನ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟು. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿಲ್ಲ. ಆ ಭಾವನೆಯನ್ನ ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನ ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದು ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಅದು ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ? ವಿವೇಕಾನಂದ ಯೂತ್ ಮೂಮೆಂಟ್ನವರು ಎಲ್ಲ ಥರ ರಿಹ್ಯಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಆದ್ರೆ ದಟ್ ಈಸ್ ಎ ಗ್ರೇಟ್. ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ದರೂ ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂಥ ಒಂದು ಕಲ್ಪನೆ ವಿಶೇಷಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮ, ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ, ನಮಸ್ತೆ. ತಮ್ಮ ಹೆಸರು?
2: ಸರ್, ನಮ್ಮ ಹೆಸರು ಮಹದೇವಸ್ವಾಮಿ ಅಂತ.
1: ಮಹದೇವಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ರ?
2: ಸರ್, ನಮ್ಮ ಮೈಸೂರಿಂದ.
1: ಹಾಂ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಏನಿಲ್ಲ, ಅಂಗವಿಕಲ್ರಿಗೆ ಫೆಸಿಲಿಟಿಗಳು ಅವು ಏನೇನಿದೆ ಅಂತ ಅದು ಮಾಹಿತಿ ಬೇಕಾಗಿತ್ತಲ್ಲ.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
0: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು?
2: ಮೈಸೂರಲ್ಲಿ.
0: ನೀವು ಅಂಗವಿಕಲರ ಸರ್?
2: ಹೌದು, ನಾವು ಅಂಗವಿಕಲರು.
0: ನಿಮ್ಮ ಹತ್ರ ಇದು ಯು ಡಿ ಐ ಡಿ ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ ಬರ್ತೈತಿ. ಇವಾಗ
0: ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು ವಿ ಆರ್ ಡಬ್ಲ್ಯೂ ಅಂತ ಇರ್ತಾರಲ್ವಾ?
2: ಹೌದು.
0: ಅವರನ್ನು ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ ಮಾದೇಸ್ವಾಮಿ ಅವರೇ, ಸುಮಾರು ಸೌಲಭ್ಯಗಳಿದೆ ಆಯ್ತಾ. ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ ಆಯ್ತಾ. ಅದನ್ನ ಅವರಿಂದ ಪಡ್ಕೊಳ್ಳಿ ಆಯ್ತಾ. ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
1: ಓಕೆ, ಧನ್ಯವಾದಗಳು ಮಹದೇವಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ

0: ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರಋಣಿಯಾಗಿದೆ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
3: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಅರಿಭಕ್ತ ಸಾರ ಕಾಗಿನೆಲೆಯ ಪಯಣ ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತು ಶ್ರೀ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ, ಕಾಗಿನೆಲೆಯ ಪಯಣ, ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಉಡುಪಿಯ ಸನ್ನಿವೇಶಗಳ ನಂತರ ಕನಕದಾಸರಿಗೆ ಲೌಕಿಕ ಜಗತ್ತಿನ ಪ್ರತಿಯೊಂದು ಆಕರ್ಷಣೆಯು ನಿಸ್ಸಾರವಾಗಿ ಕಂಡಿತು. ಹೊಗಳಿಕೆ ತೆಗಳಿಕೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಸ್ಥಿತಿಪ್ರಜ್ಞ ಸ್ಥಿತಿಯನ್ನು ಅವರು ತಲುಪಿದ್ದರು. ಇಂತಹ ಸಮಯದಲ್ಲಿ ಅವರಿಗೆ ತಮ್ಮ ಮುಂದಿನ ಬದುಕಿನ ದಾರಿಯನ್ನು ತೋರಲು ಭಗವಂತನೇ ಮತ್ತೊಮ್ಮೆ ಪ್ರೇರೇಪಿಸಿದನು. ಕನಕದಾಸರು ತಮ್ಮ ಆರಾಧ್ಯ ದೈವವಾದ ಆದಿಕೇಶವನ ಅಪ್ಪಣೆಯಂತೆ ಕಾಗಿನೆಲೆ ಎಂಬ ಪುಣ್ಯಕ್ಷೇತ್ರಕ್ಕೆ ಬಂದರು. ಕಾಗಿನೆಲೆಗೆ ಬಂದ ದಾಸರು ಅಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಆದಿಕೇಶವನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಸಂಕಲ್ಪಿಸಿದರು. ಅರಮನೆಯ ವೈಭವ, ದಂಡನಾಯಕನ ಅಧಿಕಾರವನ್ನು ಅನುಭವಿಸಿದ್ದ ಅದೇ ಕೈಗಳು ಈಗ ಕಾಗಿನೆಲೆಯಲ್ಲಿ ಕಲ್ಲು ಮಣ್ಣುಗಳನ್ನು ಹೊತ್ತು ದೇವಸ್ಥಾನ ಕಟ್ಟುವ ಕಾಯಕದಲ್ಲಿ ತೊಡಗಿದವು. ಸಮಾಜ ಅವರನ್ನು ಮಹಾತ್ಮ ಎಂದು ಕೊಂಡಾಡುತ್ತಿದ್ದರು. ಅವರು ಮಾತ್ರ ಒಬ್ಬ ಸಾಮಾನ್ಯ ಸೇವಕನಂತೆ ಬೆವರು ಸುರಿಸಿ ಕಾಯಕಕ್ಕೆ ತೊಡಗಿದರು. ದೇಗುಲದ ಕೆಲಸ ಮುಗಿದು ಮೂರ್ತಿಯ ಪ್ರತಿಷ್ಠಾಪನೆಯಾಗುವ ದಿನ ಹತ್ತಿರ ಬಂದಿತು. ಆಗ ಅಲ್ಲಿನ ಕೆಲವು ಜನರಲ್ಲಿ ಮತ್ತೆ ಜಾತಿಯ ಸೂಕ್ಷ್ಮ ಅಹಂಕಾರ ತಲೆದೂಗಿತು. ಈ ದೇವಸ್ಥಾನವನ್ನು ಕಟ್ಟಿದವನು ಒಬ್ಬ ಕೆಳಜಾತಿಯ ದಾಸ. ಇವನು ಮುಟ್ಟಿದ ಮೂರ್ತಿಯನ್ನು ನಾವು ಪೂಜಿಸಬೇಕೇ? ಇವನಿಗೆ ದೇವರನ್ನು ಪ್ರತಿಷ್ಠಾಪಿಸುವ ಅರ್ಹತೆ ಎಲ್ಲಿದೆ ಎಂದು ಪಿಸುಗುಟ್ಟಲಾರಂಭಿಸಿದರು. ಈ ಮಾತುಗಳು ಕನಕದಾಸರ ಕಿವಿಗೆ ಬಿದ್ದವು. ಆದರೆ ಈ ಬಾರಿ ಅವರಿಗೆ ಕೋಪ ಬರಲಿಲ್ಲ. ಬದಲಿಗೆ ಆ ಜನರ ಅಜ್ಞಾನವನ್ನು ಕಂಡು ಮರುಕು ಉಂಟಾಯಿತು. ಅವರನ್ನು ನೇರವಾಗಿ ಗರ್ಭಗುಡಿಯೊಳಗೆ ಹೋಗಿ ಶ್ರೀ ಹರಿಯ ಮೂರ್ತಿಯ ಮುಂದೆ ನಿಂತು ಕಣ್ಣೀರು ಹಾಕುತ್ತಾ ಕೈ ಮುಗಿದರು. ಪ್ರಭು, ಜನ ಇನ್ನು ದೇಹದ ಚರ್ಮ, ಜಾತಿ, ವರ್ಣಗಳನ್ನೇ ಸತ್ಯವೆಂದು ನಂಬಿ ಬಡಿದಾಡುತ್ತಿದ್ದಾರೆ. ನಿನ್ನನ್ನು ಕೇವಲ ಒಂದು ಕಲ್ಲಿನ ಮೂರ್ತಿಯೆಂದು ಭಾವಿಸಿ ಅದನ್ನು ಯಾರು ಮುಟ್ಟಬೇಕು, ಯಾರು ಮುಟ್ಟಬಾರದು ಎಂದು ವಾದಿಸುತ್ತಿದ್ದಾರೆ. ನಿನ್ನ ದಿವ್ಯಮಾಯಿಯನ್ನು ಅರಿಯದ ಇವರ ಭ್ರಮೆಯನ್ನು ನೀನೇ ದೂರ ಮಾಡು ಎಂದು ಪ್ರಾರ್ಥಿಸಿದರು. ತಮ್ಮ ಅಂತರಾಳದಲ್ಲಿ ಇಡೀ ಸೃಷ್ಟಿಯ ಸಾರವನ್ನೇ ತುಂಬಿಕೊಂಡಿದ್ದ ಕನಕದಾಸರು ಭಗವಂತನ ವಿಶ್ವರೂಪವನ್ನು ನೆನೆಯುತ್ತಾ ಮನುಷ್ಯನಿಗೆ ಅರಿವು ಮೂಡಿಸುವ ಹರಿಭಕ್ತಿ ಸಾರದ 5ನೇ ಪದ್ಯ ಹೀಗಿದೆ. ಅಣು ಮಹತ್ತಿನೊಣಿಂದು ಜಗವನ್ನು ವಣಿಸುತ್ತಿಪ್ಪ ಜಗನ್ನಿವಾಸ.

ನ ಗುಣಗಳನ್ನು ಕೊಂಡಾಡಿ ಧನ್ಯತೆ ಪಡೆಯದಿ ತನುವು ತೃಣಕ್ಕೆ ಸಮನಹುದಲ್ಲದೆ ಸಂಸರಣ ಸಾಗರದಾಚೆ ದಂಡೆಗೆ ಅಣಿಕಿಸುತ್ತ ತಳ್ಳುವುದೇ ನಮ್ಮನು ಬಾಡಾದಿದಿಕೇಶ. ಇದರ ಅರ್ಥ ಎಲೈ ಬಾಡದ ಆದಿಕೇಶವನೇ, ನೀನು ಅತ್ಯಂತ ಚಿಕ್ಕದಾದ ಪರಮಾಣುವಿನೊಳಗೂ ಇದ್ದೀಯೇ, ಹಾಗೆಯೇ ಅತ್ಯಂತ ದೈತ್ಯಕಾರದ ಬ್ರಹ್ಮಾಂಡದೊಳಗೂ ವ್ಯಾಪಿಸಿದ್ದೀಯೇ. ಈ ಇಡೀ ಜಗತ್ತನ್ನು ನಿನ್ನ ಇಚ್ಛೆಯಂತೆ ಆಡಿಸುವ ಜಗನ್ನಿವಾಸನು ನೀನೇ ಆಗಿದ್ದೀಯೇ. ಇಂತಹ ಅಗಾಧವಾದ ಶಕ್ತಿಯನ್ನು ಹೊಂದಿರುವ ನಿನ್ನ ದಿವ್ಯ ಗುಣಗಳನ್ನು ಕೊಂಡಾಡದ, ನಿನ್ನ ನಾಮಸ್ಮರಣೆ ಮಾಡದ ಈ ಮನುಷ್ಯನ ದೇಹವು ಕೇವಲ ಒಂದು ಒಣಗಿದ ಹುಲ್ಲಿಗೆ ಸಮಾನವಾದುದು. ಯಾರು ನಿನ್ನನ್ನು ಹರಿಯದೆ ಕೇವಲ ಬಾಹ್ಯ ಆಡಂಬರ ಮತ್ತು ಭೇದ ಭಾವಗಳಲ್ಲಿ ಮುಳುಗಿರುತ್ತಾರೋ ಅವರ ಬದುಕು ವ್ಯರ್ಥ. ಅಂಥವರನ್ನು ಈ ಭವಸಾಗರವು ಮುಕ್ತಿಯ ದಂಡೆಗೆ ತಲುಪಿಸುವುದಿಲ್ಲ. ಬದಲಿಗೆ ಅವರನ್ನು ಅಣಕಿಸುತ್ತ ಮತ್ತಷ್ಟು ಕಷ್ಟಗಳ ಸುಳಿಗೆ ತಳ್ಳಿಬಿಡುತ್ತದೆ. ಆದ್ದರಿಂದ ಪ್ರಭು, ಈ ಜನರಿಗೆ ಸದ್ಬುದ್ಧಿಯನ್ನು ನೀಡು, ನಿನ್ನ ಗುಣಗಾನ ಮಾಡುವ ಭಾಗ್ಯವನ್ನು ನನಗೆ ಕರುಣಿಸು. ನಾವು ದಿನನಿತ್ಯದ ಬದುಕಿನಲ್ಲಿ ನಮಗಿಂತ ಚಿಕ್ಕವರನ್ನು ಕಡೆಗಣಿಸುತ್ತೇವೆ ಅಥವಾ ಬಾಹ್ಯ ರೂಪವನ್ನು ನೋಡಿ ಮನುಷ್ಯರನ್ನು ಅಳೆಯುತ್ತೇವೆ. ಭಗವಂತನ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಆ ದೈವಿ ಶಕ್ತಿ ಅಡಗಿದೆ. ಈ ಸತ್ಯವನ್ನು ಅರಿಯದೆ, ದೇವರ ಗುಣಗಳನ್ನು ಕೊಂಡಾಡದೆ ಕೇವಲ ಸ್ವಾರ್ಥ ಮತ್ತು ಭೇದ ಭಾವಗಳಲ್ಲಿ ಕಳೆಯುವ ಬದುಕು ಖಂಡಿತ ನಮಗೆ ಆತ್ಮಸಂತೋಷವನ್ನು ನೀಡಲಾಗದು. ಬಾಹ್ಯ ಪ್ರಪಂಚದಲ್ಲಿ ನಾವೆಷ್ಟೇ ಸರಿ ಎಂದು ಓಡಾಡಿದರೂ ಆಂತರಿಕವಾಗಿ ನಮ್ಮ ಅಹಂಕಾರ ಮತ್ತು ಸಣ್ಣ ಬುದ್ಧಿ ನಮ್ಮನ್ನೇ ತಿಂದು ಹಾಕುತ್ತಿರುತ್ತದೆ. ಇದು ನಮಗೆ ನೆನಪಿರಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಹರಿಭಕ್ತಿ ಸಾರ, ಕಾಗಿನೆಲೆಯ ಪಯಣ, ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರ, ಇದುವರೆಗೂ ಭಕ್ತಿ ಸಾರ ಕಾಗಿನಲ್ಲಿ ಪಯಣ, ದೇಗುಲ ನಿರ್ಮಾಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.

0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಗಳ ಕುರಿತು ಹುಣಸೂರು ಬಾಲಕಿಯ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್, ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಏನು ಈ ಕಾರ್ಯಕ್ರಮವನ್ನು ರೂಪಿಸಿದೆ, ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ನಿಮ್ಮ ಇಂಗ್ಲಿಷ್ ಟೀಚರ್. ನಾವು ಇಂಗ್ಲಿಷ್ ಭಾಷೆಯಾಗಿ ಹೇಗೆ ಅದನ್ನು ಬಳಸೋದು ಅಂತ ಹೇಳಿದ್ರೆ, ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ, ಹಾಗೆ ಉಳಿದವರು ಮಾತನಾಡಿದ್ದನ್ನು ಅರ್ಥ ಮಾಡಿಕೊಳ್ಳೋದು, ಅಂದರೆ ಆಲಿಸುವುದು, ಕೇಳಿಸಿಕೊಳ್ಳುವುದು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಕೌಶಲವನ್ನು, ಸ್ಕಿಲ್ಲನ್ನು ಈ ತರಗತಿಯ ಮೂಲಕ ಕಲಿತಾ ಇದ್ದೇವೆ. ಯಾವಾಗಲೂ ಒಂದು ವಿಷಯ ನಮಗೆ ಏನು ನೆನಪಿರಬೇಕಪ್ಪ ಅಂತ ಹೇಳಿದ್ರೆ, ಒಂದು ಕೌಶಲ ಸ್ಕಿಲ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕೆಲಸವನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಶಕ್ತಿಯನ್ನು ಬಳಸಿಕೊಂಡು ಉತ್ತಮವಾದಂತಹ ಗುಣಮಟ್ಟವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಸ್ಕಿಲ್, ಕೌಶಲ ಅಂತ ಹೇಳಿ ಕರೀತಾರೆ. ಕೌಶಲ ಅಂತ ಹೇಳಿದಾಗ ತುಂಬ ದೊಡ್ಡ ದೊಡ್ಡ ವಿಷಯಗಳನ್ನು ಯೋಚನೆ ಮಾಡೋದರ ಜೊತೆಗೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ಗಮನಿಸಬಹುದು. ಸೈಕಲ್ ತುಳಿಯೋದಿರಬಹುದು, ಹಲ್ ಬ್ರಷ್ ಮಾಡೋದಿರಬಹುದು, ಬರೆಯೋದಿರಬಹುದು, ಇವೆಲ್ಲವೂ ಕೂಡ ಸ್ಕಿಲ್ಗಳೇ, ಅಂದರೆ ಕೌಶಲಗಳು. ಸೈಕಲ್ ತುಳಿಯುವಂಥ ಕೌಶಲವನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ನಾವು ಕಲಿತೇವೆ ಅಲ್ವಾ, ಹಾಗೆ ಇಂಗ್ಲಿಷನ್ನು ಕೂಡ ಕಲಿಯುವಂಥದ್ದು. ಆ ಕಲಿಕೆ ಹೇಗಿರಬೇಕು? ನಿರಂತರವಾಗಿರಬೇಕು. ಯಾವ ಕಲಿಕೆ ನಿರಂತರವಾಗಿರುತ್ತೋ ಖಂಡಿತವಾಗಿಯೂ ಆ ಕಲಿಕೆಗೆ ಅಗತ್ಯ ಇರುವಂತಹ ಸ್ಕಿಲ್, ಕೌಶಲ ನಮಗೆ ಸಿಕ್ಕೇ ಸಿಗುತ್ತೆ, ನಾವು ಅದನ್ನು ಪಡ್ಕೊಂಡೇ ಪಡ್ಕೊಳ್ತೇವೆ. ಈಗ ಉದಾಹರಣೆಗೆ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೌಸ್ ಮತ್ತು ಹೋಮ್ ಅಂತ ಹೇಳಿ ಎರಡು ಪದಗಳು ಇಂಗ್ಲಿಷ್ ಭಾಷೆಯಲ್ಲಿ ಇವೆ. ಈ ಹೌಸ್ ಅನ್ನೋದು ಕೇವಲ ಮನೆ ಅಂದರೆ ಕಟ್ಟಡ, ಬಿಲ್ಡಿಂಗ್ ಅನ್ನ ಸೂಚಿಸುತ್ತೆ. ಹಾಗಾಗಿ ಇನ್ನೊಬ್ಬರ ಮನೆಗೆ ಹೋಗ್ತೇವೆ ಅಂತ ಹೇಳಬೇಕಾದಾಗ ನಾವು ಐ ಗೋ ಟು ಮೈ ಫ್ರೆಂಡ್ಸ್ ಹೌಸ್, ಐ ಗೋ ಟು ಮೈ ಟೀಚರ್ಸ್ ಹೌಸ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿದ್ದೆ. ಮತ್ತೆ ಹೋಮ್ ಅನ್ನೋ ಪದ ಇದೆಯಲ್ಲ, ಅದು ನಮ್ಮನೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹೋಮ್ ಅಂತ ಹೇಳಿದಾಗ ಅಲ್ಲಿ ಬರೀ ಕಟ್ಟಡ ಅಷ್ಟೇ ಅಲ್ಲ, ಹೋಮ್ ಅಂತ ಹೇಳಿದಾಗ ನೀವು ಇಟ್ಟಿಗೆಯಿಂದ ಕಟ್ಟಿರಬಹುದು, ತೆಂಗಿನ ಗರಿಗಳಿಂದ ಕಟ್ಟಿದ್ದಿರಬಹುದು, ಮೇಲ್ಗಡೆ ಹೆಂಚು ಹಾಕಿರ್ಬೋದು, ಶೀಟ್ ಹಾಕಿರ್ಬೋದು, ಅಥವಾ ಆರ್ ಸಿ ಸಿಯನ್ನೇ ಹಾಕಿದ್ದಿರಬಹುದು, ಅದೆಲ್ಲವೂ ಸೇರಿ ನಮ್ಮನೆ, ನನ್ನ ಜನ ಇದ್ದಾರೆ, ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಒಡಹುಟ್ಟಿದವರಿದ್ದಾರೆ, ಈ ಎಲ್ಲ ಸಂಬಂಧಗಳು ಪ್ಲಸ್ ಕಟ್ಟಡ ಎರಡನ್ನೂ ಸೇರಿ ನಾವೇನಂತ ಹೇಳ್ತೇವೆ, ಹೋಮ್ ಅಂತ ಹೇಳಿ ಇಂಗ್ಲಿಷಲ್ಲಿ ಹೇಳ್ತೇವೆ, ಹೆಚ್ ಓ

ಅದೇ ಹೌಸ್ ಅಂತ ಹೇಳಿದಾಗ ಹೆಚ್ ಓ ಯು ಎಸ್ ಇ ಹೌಸ್ ಅಂತ ಹೇಳಿದಾಗ ಅದು ಬರೀ ಕಟ್ಟಡ ಬಿಲ್ಡಿಂಗ್ ಅಷ್ಟು ಮಾತ್ರ ಸೂಚಿಸುತ್ತೆ. ಈ ರೀತಿ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ನಾವು ಪದೇ ಪದೇ ಕೇಳ್ತಾ ಓದ್ತಾ ಮಾತಾಡ್ತಾ ಅಭ್ಯಾಸ ಮಾಡ್ತಾ ಹೋದ್ರೆ ಆ ಇಂಗ್ಲಿಷ್ ಭಾಷೆಯ ಮೇಲೆ ನಮಗೆ ಹಿಡಿತ ಬಂತು. ನೀವೊಂದು 6 ತಿಂಗಳು ಸೈಕಲ್ ಅನ್ನ ಸತತವಾಗಿ ತುಳಿತಾ ಅಭ್ಯಾಸ ಮಾಡ್ತಾ ಸೈಕಲ್ ಅನ್ನ ಚೆನ್ನಾಗಿ ಓಡಿಸೋದನ್ನ ಕಲ್ತ್ರಿ ಅಲ್ವಾ? ನೀವು ಸೈಕಲ್ ಓಡಿಸೋದನ್ನ ಕಲ್ತಿದ್ದೀರಿ ಅಂತಾದ್ರೆ ಮನೆಯಲ್ಲಿ ನಿಮಗೆ ಒಂದು ವೇಳೆ ಅಡುಗೆನಲ್ಲಿ ಆಸಕ್ತಿ ಇದ್ರೆ ರಾಗಿ ಮುದ್ದೆ ಮಾಡೋದನ್ನೋ ಚಪಾತಿ ಮಾಡೋದನ್ನೋ ಕಲ್ತಿದ್ದೀರಿ ಅಂತಾದ್ರೆ ಅದನ್ನ ಹೇಗೆ ಕಲ್ತರು? ನಿರಂತರವಾಗಿ ಪ್ರಯತ್ನ ಮಾಡ್ತಾ ನಿಧಾನವಾಗಿ ವ್ಯಾಸನ ಮಾಡ್ತಾ ನೀವು ಅದನ್ನ ಹೇಗೆ ಕಲ್ತರು ಹಾಗೆ ಇಂಗ್ಲಿಷ್ ಅನ್ನು ಕೂಡ ನಾವು ಕಲಿತಾ ಹೋಗ್ತೀವಿ. ಒಂದೇನಪ್ಪ ಅಂದ್ರೆ ಇಂಗ್ಲಿಷ್ ಕಷ್ಟ ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿರಬಾರದು. ನಾನು ನಿಮಗೆ ಆರಂಭದಿಂದನೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಕನ್ನಡ ಭಾಷೆಗೆ ಹೋಲಿಸ್ಕೊಂಡ್ರೆ ಇಂಗ್ಲಿಷ್ ಸ್ವಲ್ಪ ಭಿನ್ನವಾಗಿರುತ್ತೆ. ಆ ಭಿನ್ನತೆಯನ್ನು ಎಲ್ಲಿ ಹುಡುಕಬಹುದು? ಒಂದು ವಿಷಯನ ನಾನು ನಿಮಗೆ ಎಲ್ಲ ತರಗತಿಗಳಲ್ಲೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಭಾಷೆಯಲ್ಲಿ 26 ಅಕ್ಷರಗಳಿದ್ದಾವೆ, ಅಂದರೆ 46 ಶಬ್ದಗಳು ಇದ್ದಾವೆ. ಅಂದರೆ 20 ಶಬ್ದಗಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಅಕ್ಷರಗಳು ಇಲ್ಲದೇ ಇರುವ ಸ್ಥಿತಿ ಇದೆ. ಹಾಗಾಗಿ ಇಂಗ್ಲಿಷ್ ಪದಗಳ ಸ್ಪೆಲ್ಲಿಂಗ್ ಮತ್ತೆ ಉಚ್ಚಾರಣೆಯ ವಿಚಾರಕ್ಕೆ ಬಂದಾಗ ಕನ್ನಡಕ್ಕಿಂತ ಅದು ಡಿಫರೆಂಟ್ ಆಗಿರುತ್ತೆ. ಇದನ್ನ ನೀವು ನೆನಪಿಟ್ಕೊಳ್ಬೇಕು, ಡಿಫಿಕಲ್ಟ್ ಆಗಿರುವುದಿಲ್ಲ. ಒಂದ್ ವೇಳೆ ಇಂಗ್ಲಿಷ್ ಡಿಫಿಕಲ್ಟ್ ಆಗಿದ್ರೆ ಅದು ಪ್ರಪಂಚದ ಎಲ್ಲಾ ಕಡೆನೂ ಬಳಕೆಗೆ ಬರ್ತಾ ಇರಲಿಲ್ಲ. ಪ್ರಪಂಚದ ಎಲ್ಲಾ ಕಡೆಗೂ ಅದು ಬಳಕೆಗೆ ಬಂದಿದೆ ಅಂತಾದ್ರೆ ಅದು ಸುಲಭ ಇದೆ ಅಂತ ಅರ್ಥ ಅಲ್ವಾ? ಯೋಚನೆ ಮಾಡಬೇಕು. ಸೊ ನಾವು ಕಳೆದ ತರಗತಿಯಲ್ಲಿ ಕೆಲವು ಸಂಭಾಷಣೆಗಳನ್ನ ಕಲಿತಾ ಇದ್ವಿ. ಈ ಸಂಭಾಷಣೆಗಳನ್ನ ನಾನು ನಿಮಗೆ ನಿಧಾನವಾಗಿ ಹೇಳ್ತೇನೆ, ನೀವು ಅದನ್ನ ಬರ್ಕೊಳ್ಬೇಕು, ಬರ್ಕೊಂಡ ನಂತರ ಅಭ್ಯಾಸವನ್ನ ಮಾಡಬೇಕು. ಈ ಕಾರ್ಯಕ್ರಮ ಕೇಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಕೈನಲ್ಲಿ ಒಂದು ಪೆನ್ನು ಮತ್ತೆ ಒಂದು ಪುಸ್ತಕ ಇರಲೇಬೇಕು. ನಿಮಗೆ ಪೆನ್ಸಿಲ್ ಅಲ್ಲಿ ಬರೆಯುವ ಅಭ್ಯಾಸ ಇದ್ರೆ ಬಹಳ ಒಳ್ಳೆಯದು. ಪೆನ್ಸಿಲ್ ಮತ್ತೆ ಬುಕ್ ನಿಮ್ಮ ಕೈನಲ್ಲಿ ಇದ್ರೆ ನಾನಿಗೆ ಹೇಳುವಂತಹ ಸಂಭಾಷಣೆಗಳನ್ನ ನೀವು ಬರ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಶುರು ಮಾಡೋಣ ನೋಡಿ. ಸಂಭಾಷಣೆಗಳನ್ನ ನಾನು ಹೇಳಬೇಕಾದ್ರೆ ಎ ಮತ್ತು ಬಿ ಅಂತ ಹೇಳ್ತೇನೆ. ಸೊ ಅಂದ್ರೆ ಎ ಅನ್ನೋರು ಮಾತಾಡ್ತಾರೆ, ಅದಕ್ಕೆ ಬಿ ಅನ್ನೋರು ಉತ್ತರವನ್ನ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಬರ್ಕೊಳ್ತೀರಾ? ಓಕೆ. ಎ, ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ವೇರ್ ಡಬ್ಲ್ಯೂ ಹೆಚ್ ಇ ಆರ್ ಇ, ವೇರ್ ಡೂ ಡಿ ಓ ಡೂ ಯು ಗೋ ಆಫ್ಟರ್ ಲಂಚ್? ಈ ಲಂಚ್ ಅನ್ನೋ ವಿಚಾರಕ್ಕೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನ ಕೊಟ್ಟಿದ್ದೆ. ಬೆಳಗಿನ ಊಟವನ್ನ ಇಂಗ್ಲಿಷ್ನಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಮಧ್ಯಾಹ್ನದ ಊಟವನ್ನ ಲಂಚ್ ಅಂತ ಹೇಳ್ತಾರೆ, ರಾತ್ರಿಯ ಊಟವನ್ನ ಸಪ್ಪರ್ ಎಸ್ ಯು ಪಿ ಪಿ ಇ ಆರ್ ಸಪ್ಪರ್, ಅಥವಾ ಡಿನ್ನರ್ ಡಿ ಐ ಎನ್ ಎನ್ ಇ ಆರ್ ಡಿನ್ನರ್ ಅಂತ ಹೇಳಿ ಹೇಳ್ತಾರೆ. ಡಿನ್ನರ್ ಅಂತ ಹೇಳಿದ್ರೆ ವಿಶೇಷವಾದಂತಹ ಅಡುಗೆ, ಹಬ್ಬದ ಊಟ ಅನ್ನೋ ಅರ್ಥವನ್ನ ಕೊಡುತ್ತೆ. ಸಪ್ಪರ್ ಅಂತ ಹೇಳಿದಾಗ ದಿನನಿತ್ಯ ನಾವು ಮನೆಯಲ್ಲಿ ಸೇವಿಸುವ ಆಹಾರ ಏನಿದೆ ಅದನ್ನ ಸಪ್ಪರ್ ಎಸ್ ಯು ಪಿ ಪಿ ಇ ಆರ್ ಸಪ್ಪರ್. ಇದನ್ನ ಸೂಪರ್ ಅನ್ನೋ ಪದದ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೂಪರ್ ಅಂತ ಹೇಳಿದ್ರೆ ಎಸ್ ಯು ಪಿಇ ಆರ್, ಸಪ್ಪರ್ ಅಂತ ಹೇಳಿದ್ರೆ ಎಸ್ ಯು ಪಿ ಪಿಇ ಆರ್ ಸಪ್ಪರ್. ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ಬಿ, ಟು ಲೈಬ್ರರಿ, ಇ ಒ ಟು ಲೈಬ್ರರಿ ಎಲ್ ಐ ಬಿ ಆರ್ ಎ ಆರ್ ವೈ, ಲೈಬ್ರರಿ ಅಂದ್ರೆ ಪುಸ್ತಕಗಳನ್ನ ಇಟ್ಟಿರುವಂತಹ ಜಾಗ, ಗ್ರಂಥಾಲಯ ಪುಸ್ತಕಾಲಯ ಪುಸ್ತಕಗಳನ್ನ ಇಡುವಂತಹ ಜಾಗ, ಟು ಲೈಬ್ರರಿ. ವಾಟ್ ಡು ಯು ರೀಡ್ ದೇರ್?

0: What do you read there?
1: WHAT. What do you read there?
0: PHERE. There.
1: B. Magazines and newspapers.
0: ಮ್ಯಾಗಝೀನ್ ಅನ್ನೋದು ಬಹುಶಃ ನಿಮಗೆ ಹೊಸ ಪದ ಆಗಿದ್ದಿರಬಹುದು, ಆದರೆ ಹೆಚ್ಚು ಬಳಕೆಯನ್ನು ಮಾಡ್ತಾ ಇರ್ತೇವೆ. ಮ್ಯಾಗಝೀನ್ ಅಂದರೆ MAGAZINES. ಮ್ಯಾಗಝೀನ್ಸ್, ಮ್ಯಾಗಝೀನ್ಸ್ ಅಂದರೆ ನಿಯತಕಾಲಿಕಗಳು. ವಾರಕ್ಕೊಮ್ಮೆನೋ, ತಿಂಗಳಿಗೊಮ್ಮೆನೋ, ಅಥವಾ ವಾರದಲ್ಲಿ ಎರಡು ಬಾರಿ, ತಿಂಗಳಲ್ಲಿ ಎರಡು ಬಾರಿ, ಈ ರೀತಿ ನಿಗದಿತವಾಗಿ ಮುದ್ರಣ ಆಗಿ ಪ್ರಕಟ ಆಗುವಂತಹ ಪುಸ್ತಕಗಳನ್ನು ನಿಯತಕಾಲಿಕಗಳು, ನಿಯತವಾಗಿ ಬರುವಂತಹವು ನಿಯತಕಾಲಿಕಗಳು. ನ್ಯೂಸ್ ಪೇಪರ್ಸ್, ದಿನಪತ್ರಿಕೆಗಳು. ನ್ಯೂಸ್ ಪೇಪರ್ಸ್ ಅಂತ ಹೇಳಿದಾಗ ದಿನಪತ್ರಿಕೆಗಳು ಅಂತ ಆಗತ್ತೆ. ಇದನ್ನ ಬರ್ಕೊಂಡ್ರಿ ಅಲ್ವಾ, ನ್ಯೂಸ್ ಪೇಪರ್ಸ್ ಅಂತ ಹೇಳಿದಾಗ NEWS, ನ್ಯೂಸ್ ಪೇಪರ್ಸ್. ಓಕೆ, ಇನ್ನೊಮ್ಮೆ ಹೇಳ್ತೇನೆ. ವೇರ್ ಡೂ ಯು ಗೋ ಆಫ್ಟರ್ ಲಂಚ್, LUNCH, ಲಂಚ್ ಕ್ವಶನ್ ಮಾರ್ಕ್. ಬಿ ಟೂ TO2, ಲೈಬ್ರರಿ LIBRARY, ಲೈಬ್ರರಿ. ಎ ವಾಟ್ ಡೂ ಯು ರೀಡ್ ದೇರ್, ವಾಟ್ WHAT, ವಾಟ್ ಡೂ ಯು ರೀಡ್ ದೇರ್. ಬಿ ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್ ಬರ್ಕೊಂಡ್ರಿ ಅಲ್ವಾ. ಈಗ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಎ ವೇರ್ ಡೂ ಯು ಗೋ ಆಫ್ಟರ್ ಲಂಚ್, ಬಿ ಲೈಬ್ರರಿ, ಎ ವಾಟ್ ಡೂ ಯು ರೀಡ್ ದೇರ್, ಬಿ ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಥ್ಯಾಂಕ್ ಯು, ವೆಲ್ಕಮ್. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. Where do you go after lunch? To library. What do you read there? Magazines and newspapers. ಇಲ್ಲಿ ರೀಡ್ ಅನ್ನುವ ಪದ ಬಂತು, ಹಾಗೆ ಲೈಬ್ರರಿ ಅನ್ನುವಂತಹ ಒಂದು ಪದ ಬಂತು. ನೀವು ಇಂಗ್ಲಿಷ್ ಅನ್ನ ಕಲಿಬೇಕು ಅನ್ನೋದಿದ್ರೆ, ಇಂಗ್ಲಿಷ್ ಅನ್ನ ಚೆನ್ನಾಗಿ ಬಳಸಬೇಕು ಅನ್ನೋ ಉದ್ದೇಶ ನಿಮಗಿದ್ರೆ, ನೀವು ಲೈಬ್ರರಿಯನ್ನ ಚೆನ್ನಾಗಿ ಬಳಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಪುಸ್ತಕಗಳನ್ನ ಓದೋದ್ರ ಮೂಲಕ ನಮಗೆ ಆ ಭಾಷೆಯನ್ನ ಹೇಗೆ ಬರೀತಾರೆ ಅನ್ನುವಂತಹ ಐಡಿಯಾ ನಮಗೆ ಬರುತ್ತೆ. ಒಂದು ಭಾಷೆಯನ್ನ ಹೇಗೆ ಬರೀತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅದನ್ನ ಓದಬೇಕು. ಹಾಗೆ ಒಂದು ಭಾಷೆಯನ್ನ ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಆ ಭಾಷೆಯನ್ನ ಕೇಳಬೇಕು. ಹಾಗಾಗಿ ನೀವು ಇಂಗ್ಲಿಷ್ ಚೆನ್ನಾಗಿ ಮಾತಾಡಬೇಕು, ಬರೀಬೇಕು ಅನ್ನುವ ಉದ್ದೇಶವನ್ನ ಹೊಂದಿದ್ರೆ, ಇಂಗ್ಲಿಷನ್ನ ನೀವು ಚೆನ್ನಾಗಿ ಹೇಳಬೇಕು ಮತ್ತೆ ಓದಬೇಕು. ಯಾಕೆ ಓದುವುದನ್ನ ನೀವು ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನೀವು ದಿನನಿತ್ಯ ತರಗತಿಯಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತೀರಿ, ಬರೀತಾ ಇರ್ತೀರಿ, ನಿಮಗೆ ಅನೇಕ ವಿಷಯಗಳನ್ನ ಕಲಿಸ್ಕೊಡ್ತಾರೆ, ಅದನ್ನ ನಾಲೆಡ್ಜ್ ಅಂತ ಹೇಳಿ ಹೇಳ್ತಾರೆ. ಈಗ ಉದಾಹರಣೆಗೆ ಎ ಅನ್ನುವ ಪದವನ್ನ ಇಂಗ್ಲಿಷ್ನಲ್ಲಿ ಆರ್ಟಿಕಲ್ ಅಂತ ಹೇಳಿ ಹೇಳ್ತಾರೆ. ಅದನ್ನ ಕಾನ್ಸೋನೆಂಟ್, ವ್ಯಂಜನ ಶಬ್ದದಿಂದ ಆರಂಭವಾಗುವಂತಹ ಸಿಂಗ್ಯುಲರ್ ಆದಂತಹ ಏಕವಚನದಲ್ಲಿರುವಂತಹ ನೌನಿನ ಜೊತೆ ಬಳಕೆ ಮಾಡಬೇಕು. ಆ ಬಳಕೆಯ ಉದ್ದೇಶ ಆ ವಸ್ತುವನ್ನ, ಆ ವ್ಯಕ್ತಿಯನ್ನ ಗುರುತಿಸುವುದಾಗಿರುತ್ತದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಟ್ಟ, ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ನೀವು ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂತಾದ್ರೆ ನಿಮಗೆ ಒಂದು ಜ್ಞಾನ ದೊರೆಯಿತು ಅಂತ ಅರ್ಥ, ಒಂದು ನಾಲೆಡ್ಜ್ ನಿಮಗೆ ಸಿಕ್ತು ಅಂತ ಹೇಳಿ. ಜ್ಞಾನ ಅಂದ್ರೆ ಬರೀ ಮಾಹಿತಿ ಅಷ್ಟೇ ಅಲ್ಲ, ಅದು ನಿಮ್ಮ ನೆನಪಿನ ಭಾಗವೂ ಆಗಿರುತ್ತೆ, ನಿಮ್ಮ ಬುದ್ಧಿಯ ಭಾಗವೂ ಆಗಿರುತ್ತೆ, ಮತ್ತೆ ಅಗತ್ಯ ಇದ್ದಾಗ ಅದನ್ನ ಬಳಸುವ ಸಾಮರ್ಥ್ಯವನ್ನ ನೀವು ಹೊಂದಿರ್ತೀರಿ. ಎಷ್ಟು ಬೇಗ ಬಳಸ್ತೀರಿ, ಎಷ್ಟು ಸಮರ್ಥವಾಗಿ ಬಳಸ್ತೀರಿ ಅನ್ನೋದು ನಿಮ್ಮ ಸ್ಕಿಲ್ ಆಗಿರುತ್ತೆ. ಸೊ ಜ್ಞಾನ ಅಂತ ಹೇಳಿದ್ರೆ ಬರೀ ಗಟ್ಟೊಡೆದು ಮರೆತು ಬಿಡುವಂಥದ್ದಲ್ಲ. ಜ್ಞಾನ ಅಂತ ಹೇಳಿದ್ರೆ ನಮಗೆ ನಮ್ಮ ನೆನಪಿನ ಕೋಶದಲ್ಲಿ ಅದು ಉಳ್ಕೊಂಡಿರಬೇಕು, ನಮ್ಮ ನೆನಪಿನ ಭಾಗ ಆಗಿರಬೇಕು,
2: ಅಗತ್ಯ

ಅಗತ್ಯ ಇದ್ದಾಗ ಅದನ್ನು ನಾವು ಬಳಸುವ ಅವಕಾಶ ಇರಬೇಕು. ಇಷ್ಟಿದ್ದಾಗ ಮಾತ್ರ ನಾವು ಅದನ್ನು ನಾಲೆಡ್ಜ್ ಅಥವಾ ಜ್ಞಾನ ಅಂತ ಹೇಳ್ತೇವೆ. ಇಂಗ್ಲಿಷ್ ಭಾಷೆಯನ್ನು ನೀವು ಬಳಸೋದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಜ್ಞಾನ ಯಾವುದು ಅಂದರೆ ಪದಗಳ ಜ್ಞಾನ. ಅದನ್ನ ಇಂಗ್ಲಿಷ್ನಲ್ಲಿ ವೊಕ್ಯಾಬ್ಯುಲರಿ, ಕನ್ನಡದಲ್ಲಿ ಪದ ಸಂಪತ್ತು ಅಂತ ಕೂಡ ಅದನ್ನ ಕರೀತೇವೆ. ನಿಮಗೆ ಹೆಚ್ಚು ಪದಗಳು ಅರ್ಥ ಆದಷ್ಟು, ಆ ಪದಗಳ ಬಳಕೆಯ ಬಗ್ಗೆ ನಿಮಗೆ ಸ್ಪಷ್ಟತೆ ಬಂದಷ್ಟು ಆ ಭಾಷೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳಿ ಅರ್ಥ. ನೋಡಿ, ಈ ತರಗತಿಯ ಆರಂಭದಲ್ಲಿ ನಾನು ನಿಮಗೆ ಹೌಸ್ ಮತ್ತೆ ಹೋಮ್ ನಡುವಿನ ವ್ಯತ್ಯಾಸವನ್ನ ಹೇಳ್ತಾ ಇದ್ದೆ. ಆ ಎರಡು ಪದಗಳ ನಡುವಿನ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ನಿಮ್ಮ ನೆನಪಿನ ಭಾಗ ಆಗಿ ಅಗತ್ಯ ಇದ್ದಾಗ ನೀವು ಆ ಪದಗಳನ್ನು ಬಳಸಿದ್ರೆ ಅಲ್ಲಿಗೆ ನಿಮಗೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಕೌಶಲ, ಸ್ಕಿಲ್ ಇದೆ ಅಂತ ಆಯ್ತು. ಒಂದು ಮನೆಯನ್ನ ಕಟ್ಟಲಿಕ್ಕೆ ನಮಗೆ ಹೇಗೆ ಇಟ್ಟಿಗೆಗಳು ಬೇಕೋ, ಒಂದು ಪುಸ್ತಕ ಅಂತ ಆಗ್ಲಿಕ್ಕೆ ಒಂದಷ್ಟು ಹಾಳೆಗಳನ್ನು ಹೇಗೆ ಜೋಡಿಸಿ ಪಿನ್ ಮಾಡಿರಬೇಕು ಅಥವಾ ಹೊಲ್ದಿರಬೇಕೋ, ಹಾಗೆ ಒಂದು ಭಾಷೆಯನ್ನ ನಾವು ಬಳಸೋದು ಅಂತ ಹೇಳಿದ್ರೆ ಆ ಭಾಷೆಯ ಪದಗಳನ್ನ ನಾವು ಪರಿಚಯ ಮಾಡಿಕೊಂಡಿರಬೇಕು, ಆ ಪದಗಳ ಅರ್ಥ ನಮಗೆ ಗೊತ್ತಿರಬೇಕು, ಆ ಪದಗಳನ್ನ ಬಳಸುವಂತಹ ಸಂದರ್ಭ ನಮಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಮಾತ್ರ ಆ ಭಾಷೆಯ ಸ್ಕಿಲ್ ನಮ್ಮ ಬಳಿ ಇದೆ ಅಂತ ಅರ್ಥ. ಹಾಗಾಗಿ ನೀವು ದಿನಪತ್ರಿಕೆಗಳನ್ನ, ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಇರೋದ್ರಿಂದ ಪ್ರತಿನಿತ್ಯವೂ ಒಂದಲ್ಲ ಒಂದು ಸುದ್ದಿ ಆ ದಿನಪತ್ರಿಕೆಯಲ್ಲಿ ಇರುತ್ತೆ. ಆ ಸುದ್ದಿಯನ್ನ ಯಾವುದರ ಮೂಲಕ ವಿವರಿಸಿರ್ತಾರೆ, ಪದಗಳ ಮೂಲಕ ವಿವರಿಸಿರ್ತಾರೆ. ಆ ಪದಗಳನ್ನ ನೀವು ಓದ್ತಾ ಇದ್ರೆ ನಿಮ್ಗೆ ಆ ಪದಗಳ ಜ್ಞಾನ ನಿರ್ಮಾಣ ಆಗತ್ತೆ. ಹೀಗೆ ನಿಮಗೆ ಪರಿಚಯ ಆಗಿರುವಂತ ಪದಗಳು ನಿಮ್ಮ ಹತ್ರ ಹೆಚ್ಚಾದಷ್ಟು ನಿಮ್ಮ ಪದ ಸಂಪತ್ತು ಶ್ರೀಮಂತವಾಗುತ್ತೆ. ಯಾವಾಗ ನಿಮ್ಮ ಪದ ಸಂಪತ್ತು ಶ್ರೀಮಂತವಾಗತ್ತೆ, ನಿಮ್ಮ ವೊಕ್ಯಾಬ್ಯುಲರಿ ರಿಚ್ ಆಗತ್ತೆ, ಆಗ ನಿಮ್ಮ ಇಂಗ್ಲಿಷ್ ಬಳಕೆ ಚೆನ್ನಾಗಿರುತ್ತೆ. ಇದನ್ನ ನೆನಪಿಟ್ಕೊಂಡು ನಿಮ್ಮ ಶಾಲೆಯಲ್ಲಿ ಇರುವಂತ ಲೈಬ್ರರಿ ಏನಿದೆ ಅಲ್ಲಿಗೆ ನ್ಯೂಸ್ ಪೇಪರ್ಸ್ ಬರ್ತಾ ಇದ್ರೆ ನ್ಯೂಸ್ ಪೇಪರ್ಸ್ ಅನ್ನ ಪ್ರತಿನಿತ್ಯ ಓದಿ, ಹಾಗೆ ಅಲ್ಲಿರುವ ಪುಸ್ತಕಗಳನ್ನ ಓದಿ. ಕತೆ ಪುಸ್ತಕಗಳಿರುತ್ತೆ, ಬೇರೆ ಬೇರೆ ವಿಷಯದ ಪುಸ್ತಕಗಳಿರುತ್ತೆ. ಇಂಗ್ಲಿಷ್ನಲ್ಲಿ ಯಾವ ಪುಸ್ತಕವಾದರೂ ಸರಿ ಓದುವ ಅಭ್ಯಾಸವನ್ನ ಹಾಗೆ ಬರೆಯುವ ಅಭ್ಯಾಸವನ್ನ ಮಾಡಿ. ಅದರಿಂದ ನಿಮಗೆ ತುಂಬಾ ಇಂಗ್ಲಿಷ್ ಕಲಿಯುವ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಕಾನ್ವರ್ಸೇಷನ್ ಅನ್ನ ತಗೊಳ್ಳೋಣ. ಈ ಕಾನ್ವರ್ಸೇಷನ್ ಅನ್ನೋ ಪದದ ಉಚ್ಚಾರಣೆ ಅಭ್ಯಾಸ ಮಾಡಿಕೊಂಡಿದ್ದೀರಿ? ಮಾಡ್ತಿಲ್ಲ, ಹೌದಲ್ಲ. ಕನ್ವರ್ಸೇಷನ್ ಅಂತ ಹೇಳಬಾರ್ದು, ಕಾನ್ವರ್ಸೇಷನ್ ಅಂತ ಹೇಳಬೇಕು. ಕನ್ವರ್ಸೇಷನ್ ಬರಬಾರ್ದು, ಕಾನ್ವರ್ಸೇಷನ್ ಅಂತ ಬರಬೇಕು, ಸಂಭಾಷಣೆ. ಇನ್ನೊಂದನ್ನ ಕೊಡಿ. ಏ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ವುಡ್, WOULD, WOULD, ವುಡ್ ಯು ಲೈಕ್ ಟು ಕಮ್ ಟು ಎ ಮೂವಿ? ಕ್ವಶನ್ ಮಾರ್ಕ್. ಶೋರ್, SURE, ಶೋರ್. ವಿಚ್ ಮೂವಿ? ವಿಚ್ ಮೂವಿ? MOVIE, ವಿಚ್ ಮೂವಿ? ಕ್ವಶನ್ ಮಾರ್ಕ್. ಸಂಪತ್ತಿಗೆ ಸವಾಲ್, ರಾಜ್ಕುಮಾರ್ ಅವ್ರ ಸಿನಿಮಾ ನಿಮ್ಗೆಲ್ರಿಗೂ ಪರಿಚಯ ಇರಬೇಕು. ಸಂಪತ್ತಿಗೆ ಸವಾಲ್. ಬಿ, ಐ ವುಡ್ ಲವ್ ಟು ಸಿ. ಐ ವುಡ್ ಲವ್ ಟು ಸಿ. ಐ ವುಡ್ ಲವ್ ಟು ಸಿ ಬಿಟ್ಕೊಂಡ್ರೆ ಅಲ್ಲ, ಇನ್ನೊಮ್ಮೆ ಹೇಳೋ ಅಗತ್ಯ ಇಲ್ಲ. ಸರಳವಾಗಿ ಈ ಕಾನ್ವರ್ಸೇಷನ್ ಇದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡೋಣ. ಎ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ಬಿ, ಶೋರ್. ವಿಚ್ ಮೂವಿ? ಎ, ಸಂಪತ್ತಿಗೆ ಸವಾಲ್. ಬಿ, ಐ ಲವ್ ಟು ಸಿ. ಇಲ್ಲಿ ಐ ವುಡ್ ಲವ್ ಟು ಸಿ ಅಂತ ಹೇಳ್ಬೋದು. ಈ ಐ ವುಡ್ ಅನ್ನೋದನ್ನ ಮಾತಾಡೋ ಇಂಗ್ಲಿಷ್ ಅಲ್ಲಿ ಐಡ್ ಅಂತ ಮಾಡ್ತಾರೆ. ಐ ಅಪಾಸ್ಟ್ರಫೆ ಡಿ, ಅಪಾಸ್ಟ್ರಫೆ ಗೊತ್ತಾಗುತ್ತಲ್ಲ, ಸಿಂಗಲ್ ಇನ್ವರ್ಟೆಡ್ ಕಮ. ಐ ಲವ್ ಟು ಸಿ, ನೀವು ಐ ವುಡ್ ಅಂತ ಏನ್ ಬರ್ಕೊಂಡ್ರಲ್ಲ ಅಲ್ಲಿ ಅದನ್ನ ಅಂಡರ್ಲೈನ್ ಮಾಡಿ, ಐ ವುಡ್ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಅದರ ಕೆಳಗೆ ಅಥವಾ ಮೇಲೆ ಬ್ರಾಕೆಟ್ಸ್ ನಲ್ಲಿ ಐ ಅಪಾಸ್ಟ್ರಫೆ ಡಿ, ಐ ಕ್ಯಾಪಿಟಲ್ ಇರಬೇಕು, ಐ ಅಪಾಸ್ಟ್ರಫೆ ಡಿ, ಐಡ್ ಲವ್ ಟು ಸಿ, ಐಡ್ ಲವ್ ಟು ಸಿ ಅಂತ ಹೇಳಿ ಐಡ್ ಅಂತ.

0: ಬೆರ್ಕೊಳ್ಳಿ ಅದಲ್ವಾ.
1: ಓಕೆ,
0: ಈ ಕಾನ್ವರ್ಸೇಷನ್ ಅನ್ನ ಮತ್ತೆ ತಗೊಳ್ಳೋಣ. ಏ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ಶೋರ್. ವಿಚ್ ಮೂವಿ? ಏ, ಸಂಪತ್ತಿಗೆ ಸವಾಲು. ಬಿ, ಐಡ್ ಲವ್ ಟು ಸಿ. ಇದನ್ನ ಅಭ್ಯಾಸ ಮಾಡಿ. ಇಲ್ಲಿ ವುಡ್ ಯು ಲೈಕ್ ಅನ್ನುವ ಪದವನ್ನ ಬಳಸಿದ್ವಿ. ಮೊದಲನೇ ಭಾಗ ಹೇಗಿದೆ? ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ. ವುಡ್ ಅನ್ನುವ ಪದ ಏನಿದೆಯಲ್ಲ, ಅದು ಒಂದು ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ, ಪೊಲೈಟ್ ಎಕ್ಸ್ಪ್ರೆಷನ್, ಪೊಲೈಟ್ ಅಂದ್ರೆ ಸೌಜನ್ಯದ ಅಭಿವ್ಯಕ್ತಿಯಾಗಿ ಇಲ್ಲಿ ಬಳಕೆ ಮಾಡ್ತೇವೆ. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ? ಇದನ್ನ ಕಳೆದ ತರಗತಿಯಲ್ಲಿ ಒಂದು ಸಂಭಾಷಣೆಯಲ್ಲಿ ಬಳಸಿದ್ವಿ. ವುಡ್ ಯು ಲೈಕ್ ಟು ರೀಡ್ ಅ ನ್ಯೂಸ್ ಪೇಪರ್? ವುಡ್ ಯು ಲೈಕ್ ಟು ವಿಸಿಟ್ ದ ಲೈಬ್ರರಿ? ಸೊ ಇಲ್ಲಿ ವುಡ್ ಅಂತ ಹೇಳಿದಾಗ ನಾವು ದಯಮಾಡಿ, ಬಹುದಾ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಪ್ಲೀಸ್ ಅನ್ನೋದು ದಯಮಾಡಿ ಅನ್ನೋದಾಗತ್ತೆ. ಇಲ್ಲಿ ವುಡ್ ಅನ್ನೋದು ಒಂದು ಸೌಜನ್ಯದ ಎಕ್ಸ್ಪ್ರೆಷನ್ ಬಳಕೆಯಾಗಿ ನಾವು ಬಳಸ್ತಾ ಇದ್ದೀವಿ. ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್? ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್? ನೀವು ಕಾಫಿಯನ್ನ ಕುಡಿತೀರಲ್ಲ, ಕುಡಿತೀರಾ ಅಂತ ಹೇಳಿ ಕೇಳುವಂಥದ್ದು. ಸೊ ಈ ವುಡ್ ಅನ್ನುವ ಪದ ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ ಪ್ರಶ್ನೆಗಳಲ್ಲಿ ಬಳಕೆ ಮಾಡ್ತೇವೆ. ಹಾಗೆ ಅದೇ ರೀತಿ ಅದನ್ನ ಉತ್ತರ ಕೊಡಬೇಕಾದ್ರೂ ಕೂಡ ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್, ಐ ವುಡ್ ಲೈಕ್ ಟು ಹ್ಯಾವ್, ಓ ಖಂಡಿತ ಕುಡಿಯೋಣ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಐ ವುಡ್ ಲೈಕ್ ಟು ಹ್ಯಾವ್, ಐ ವುಡ್ ಹ್ಯಾವ್. ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್? ಯೆಸ್, ಐ ವುಡ್ ಹ್ಯಾವ್ ಕಾಫಿ. ಇಲ್ಲಿ ಐ ವುಡ್ ಅಂತ ಹೇಳೋದನ್ನ ಮಾತಾಡಬೇಕಾದ್ರೆ ಐಡ್, ಐ ಅಪಾಸ್ಟ್ರಫೆ ಡಿ, ಐಡ್ ಹ್ಯಾವ್ ಕಾಫಿ, ಐಡ್ ಹ್ಯಾವ್ ಕಾಫಿ ಅಂತ ಹೇಳಿ ನಾವು ಹೇಳ್ತೇವೆ. ಈ ವುಡ್ ಪದವನ್ನ ಬಳಸಬೇಕಾದ್ರೆ ಸ್ವಲ್ಪ ಎಚ್ಚರ ಇರಬೇಕು. ಇಂಗ್ಲಿಷ್ ನಲ್ಲಿ WOOD, ವುಡ್, ವುಡ್ ಅಂದ್ರೆ ಮರ ಅನ್ನುವಂತ ಪದ ಕೂಡ ಇದೆ. ಎರಡರ ಉಚ್ಚಾರಣೆ ಒಂದೇ ಆಗುತ್ತೆ, ಒಂದು WOOD, ಇನ್ನೊಂದು WOULD. ವುಡ್ ಅನ್ನೋದು ಬರೀ ನೌನ್ ಆಗಿ ಬಳಕೆ ಆಗತ್ತೆ, ಮರ ಅಂತ ಹೇಳಿ ಬಳಕೆ ಆಗತ್ತೆ. ಇಲ್ಲಿ ವುಡ್ ಅಂತ ಹೇಳಿದಾಗ WOULD, ವುಡ್ ಅಂತ ಹೇಳಿದಾಗ ಅದೊಂದು ವರ್ಬ್ ಆಗಿ ಬಳಕೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅದನ್ನ ಸೌಜನ್ಯದ ಪದವಾಗಿ ಕೂಡ ಬಳಕೆ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳೇ, ವುಡ್ ಅನ್ನುವ ಪದವನ್ನ ಹೇಳಿದೆ ಅಲ್ಲ, WOOD, ವುಡ್. ಇವರ ಜೊತೆಗೆ ಇನ್ನೊಂದು ಪದವನ್ನ ಬಳಸ್ತಾರೆ, ಟಿಂಬರ್, TIMBE, ಮರ. ನಾನು ನಿಮಗೊಂದು ಸಣ್ಣ ಕೆಲಸ ಹೇಳ್ತೇನೆ, ವುಡ್ ಮತ್ತು ಟಿಂಬರ್ ಇವರ ಮುಖ ಏನು ಮತ್ತೆ ಇವುಗಳ ನಡುವಿನ ವ್ಯತ್ಯಾಸ ಏನು? ಈ ಅರ್ಥ ವ್ಯತ್ಯಾಸನ ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ಡಿಕ್ಷನರಿಯನ್ನ ನೋಡಬಹುದು, ಇಲ್ಲ ನಿಮ್ಮ ಶಾಲೆಯ ಶಿಕ್ಷಕರನ್ನ ಮಾತಾಡಿ ಪ್ರಶ್ನೆ ಕೇಳಿ ತಿಳ್ಕೊಳ್ಬಹುದು. ಮುಂದಿನ ತರಗತಿಯ ಹೊತ್ತಿಗೆ ಮತ್ತು ಟಿಂಬರ್ ಇದರ ಅರ್ಥವನ್ನ ಒಂದ್ ಕಡೆಗೆ ಬರ್ಕೊಂಡಿರ್ತೀರಿ ಮತ್ತೆ ಎರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ಹೇಳಿ ನಂಬಿದ್ದೇನೆ. ಐ ಬಿಲೀವ್ ಯು, ಯು ವುಡ್ ಡೂ ದಿಸ್, ವುಡ್ ಯು? ರೈಟ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಬಾಯ್, ಗುಡ್ ಬಾಯ್.

ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಗಳು ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದರೆ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ರುಡಾಫ್ ಡೀಸೆಲ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರುಡಾಫ್

ಡೀಸೆಲ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಜರ್ಮನ್ ತಂತ್ರಜ್ಞಾನಿ ರುಡಾಫ್ ಡೀಸೆಲ್ ಹೆಸರು ಈಗ ಮನೆ ಮಾತಾಗಿದ. ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲವು ವಾಹನಗಳು ಪೆಟ್ರೋಲ್ ತುಂಬಿಸಿಕೊಂಡರೆ ಕೆಲವು ವಾಹನಗಳು ಡೀಸೆಲ್ ತುಂಬಿಸಿಕೊಳ್ಳುತ್ತವೆ. ಕಾರ್ಗಳನ್ನು ಕೊಳ್ಳುವಾಗ ಬಹುತೇಕರು ಜನರು ಪೆಟ್ರೋಲ್ ಕಾರ್ ಕೊಳ್ಳೋಣ ಅಥವಾ ಡೀಸೆಲ್ ಕಾರ್ ಕೊಳ್ಳೋಣ ಎಂಬುದು ನಿರ್ಧಾರವಾಗುತ್ತದೆ. ಆದರೆ ಡೀಸೆಲ್ ಇಂಜಿನ್ ಅನ್ನು ಕಂಡುಹಿಡಿದ ವಿಜ್ಞಾನಿಯ ಹೆಸರು ರುಡಾಫ್ ಕ್ರಿಶ್ನಲ್ ಕಾರ್ ಡೀಸೆಲ್. ಪ್ಯಾರಿಸ್ನಲ್ಲಿ ಜರ್ಮನ್ ಕುಟುಂಬದಲ್ಲಿ ಜನಿಸಿದ ಇವರು ತಂದೆ ಥಿಯೋಡಾರ್ ಡೀಸೆಲ್ ಪುಸ್ತಕ ಬೈಂಡರ್ ಹಾಗೂ ತಾಯಿ ಚರ್ಮದ ಸರಕುಗಳ ಕೆಲಸ ಮಾಡುವವರಾಗಿದ್ದರು. ಇವರ ಹುಟ್ಟೂರು ಜರ್ಮನಿಯ ಆಗ್ಬರ್ಗ್ ಅಂತ. ಚಿಕ್ಕಂದಿನಲ್ಲಿ ಕುಟುಂಬಕ್ಕೆ ಸಹಾಯ ಮಾಡುವುದಕ್ಕೋಸ್ಕರ ಕೈಗಾಡಿಯಲ್ಲಿ ತಂದೆ ತಾಯಿಯರು ಸರಕುಗಳ ಮಾರಾಟ ಮಾಡಿ ಬರುತ್ತಿದ್ದರು. ಪರ್ಷಿಯನ್ ಫ್ರೆಂಚ್ ಯುದ್ಧದಲ್ಲಿ ಬಾವೇರಿಯ ಕುಟುಂಬದವರಿಂದ ಥಿಯೋಡಾರ್ ಕುಟುಂಬ ಬಹಿಷ್ಕೃತಗೊಂಡು ಲಂಡನ್ಗೆ ತೆರಳಿತು. ವಿದ್ಯಾಭ್ಯಾಸಕ್ಕೆಂದು ಹುಡುಗ ರುಡಾಫ್ನನ್ನು ಅವರ ತಂದೆ ತಾಯಿಯಂದಿರು ಆಕ್ಸ್ಫರ್ಗೆ ಸಂಬಂಧಿಕರ ಮನೆಗೆ ಕಳುಹಿಸತೊಡಗಿದರು. ಮ್ಯೂನಿಕ್ ರಾಯಲ್ ಬವೇರಿಯನ್ ಪಾಲಿಟೆಕ್ನಿಂದ ರುಡಾಫ್ಗೆ ವಿದ್ಯಾರ್ಥಿ ವೇತನ ದೊರಕಿತು. ಅದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಗಾಡ್ ಫ್ರೆಡ್ ಓರ್ರ ಕೈ ಕೆಳಗೆ ಉಷ್ಣ ಬಲಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಆದರೆ ವಿದ್ಯಾಭ್ಯಾಸ ಕೊನೆಯ ಹಂತದಲ್ಲಿ ಕೆಲವು ದೈಹಿಕ ತೊಂದರೆಯಿಂದ ಅವರಿಗೆ ಪಾಸಾಗಲು ಸಾಧ್ಯವಾಗಲಿಲ್ಲ. ಆದರೆ ಅದೇ ಸಮಯವನ್ನು ಹಾಳು ಮಾಡದೆ ಅದೇ ವಿಷಯದಲ್ಲಿ ಪ್ರಾಯೋಗಿಕ ಜ್ಞಾನ ಪಡೆದ ಅದಕ್ಕಾಗಿ ಚಿಕ್ಕ ಪುಟ್ಟ ವಾಹನ ಗ್ಯಾರೇಜುಗಳಿಗೆ ಹೋಗಿ ಅಲ್ಲಿನ ಕೆಲಸಗಾರರೊಂದಿಗೆ ತಾನು ಕೆಲಸ ಮಾಡುತ್ತಿದ್ದ ಮುಂದಿನ ವರ್ಷ ಉತ್ತಮ ಗುಣಗಳಿಂದ ಪದವೀಧರರಾದರು. ರುಡಾಫ್ ಉಷ್ಣ ಇಂಜಿನ್ ತಯಾರಿಕೆಗಾಗಿ ಹೆಚ್ಚಿನ ಮಹತ್ವವನ್ನು ನೀಡಿದರು. ಕಾರ್ನೋಟನ ತರ್ಕಬದ್ಧ ತತ್ವಗಳನ್ನು ಕಲಿತು ಸಾಧ್ಯವಾದಷ್ಟು ಹೆಚ್ಚು ಕಾರ್ಯದಕ್ಷತೆ ಹೊಂದಿರುವ ಉಷ್ಣ ಇಂಜಿನ್ಗಳ ತಯಾರಿಕೆಗಾಗಿ ಯೋಜನೆಗಳನ್ನು ಶುರು ಮಾಡಿದ. ಆಗ ಉಗಿ ಇಂಜಿನ್ಗಳು ಚಾಲ್ತಿಯಲ್ಲಿದ್ದವು. ಇಂಧನವು ಕಲ್ಲಿದ್ದಲಿನ ಪುಡಿಯಾಗಿತ್ತು. ನಿಕೋಲಸ್ ಓಟ್ ಎಂಬ ಮತ್ತೋರ್ವ ಜರ್ಮನ್ ವಿಜ್ಞಾನಿ ಮತ್ತು ತಂತ್ರಜ್ಞಾನ ಆಂತರಿಕ ದಹನ ಉಷ್ಣ ಇಂಜಿನ್ ಅನ್ನು ಈಗಾಗಲೇ ಕಂಡುಹಿಡಿದಿದ್ದ. ಆಗ ಸಾಗರಗಳ ಅಡಿಯಲ್ಲಿ ಸಿಗುವ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಬೇರೆ ಬೇರೆ ಇಂಧನ ಎಣ್ಣೆಗಳನ್ನು ಹೊರತೆಗೆಯುತ್ತಿದ್ದರು. ಉದಾಹರಣೆಗೆ ಪೆಟ್ರೋಲ್, ಸೀಮೆ ಎಣ್ಣೆ, ಮೀಥೆನಾಲ್ ಅನಿಲ ಮುಂತಾದವು. ನಿಕೋಲಸ್ ಔಟ್ ಪೆಟ್ರೋಲ್ ಇಂಧನವನ್ನು ಉಪಯೋಗಿಸಿ 4 ಹೊಡೆತಗಳ ಸಿಲಿಂಡರ್ ಪಿಸ್ಟನ್ ಮಾದರಿಯ ಆಂತರಿಕ ದಹನ ಇಂಜಿನ್ಗಳ ತಯಾರಿಕೆ ಮಾಡುತ್ತಿದ್ದರು. ಅದಕ್ಕಾಗಿ 1876 ಪೇಟೆಂಟ್ಗಳನ್ನು ಪಡೆದಿದ್ದ. ದಪ್ಪ ಕಬ್ಬಿಣ ಅಥವಾ ಉಕ್ಕಿನ ಸಿಲಿಂಡರ್ನಲ್ಲಿ ಹಿಂದೆ ಮುಂದೆ ಸಲೀಸಾಗಿ ಸರಿಯುವ ಉರುಳೆಯಾಕಾರದ ಬೆಣ್ಣೆಯನ್ನು ಅಳವಡಿಸಲಾಗುತ್ತಿತ್ತು. ಸಿಲಿಂಡರ್ ಮೇಲ್ಭಾಗದಲ್ಲಿ 2 ಕಡೆ ಸೇವನಾ ಕವಾಟ ಹಾಗೂ ನಿಷ್ಕರ್ಷ ಕವಾಟಗಳಿರುತ್ತಿದ್ದವು. ಪಿಸ್ಟನ್ ಸಿಲಿಂಡರ್ನ ಕೆಳಭಾಗದಲ್ಲಿದ್ದಾಗ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಜಾಗ ಹೆಚ್ಚಾಗಿ ಸೇವನಾ ಕವಾಟದಿಂದ ಇಂಧನ ಗಾಳಿ ಒಳಗೆ ಒಯ್ಯಲ್ಪಡುತ್ತದೆ. ಹೊರಬಲದ ಸಹಾಯದಿಂದ ಪಿಸ್ಟನ್ ಜೋರಾಗಿ ಸಿಲಿಂಡರ್ ಮೇಲ್ಭಾಗಕ್ಕೆ ಎಳೆಯಲ್ಪಡುತ್ತದೆ. ಇದನ್ನ ಸಂಪೀಡನ ಹೊಡೆತ ಎನ್ನುತ್ತಾರೆ. ಅದೇ ಅತಿ ಮಹತ್ವವಾದ ಹೊಡೆತ. ಇಡೀ ಸ್ಪಾರ್ಕ್ ಪ್ಲಗ್ ಸಹಾಯದಿಂದ ಕಿಡಿ ಹೊತ್ತಿಕೊಂಡು ಇಂಧನ ದಹಿಸಲು ಆರಂಭಿಸುತ್ತದೆ. ಆಗ ಶುರುವಾಗುವುದು ಪಿಸ್ಟನ್ ಕೆಲಸ. ಪಟ್ಟಣಿ ಪಿಸ್ಟನ್ ಮತ್ತೆ ಕೆಳಕ್ಕೆ ನೂಕಲ್ಪಟ್ಟು ತನ್ನೊಂದಿಗಿದ್ದ ಕ್ರ್ಯಾಂಕ್ ಶಾಫ್ಟ್ ಅನ್ನು ದಂಬುತ್ತದೆ. ಆಗ ಕ್ರ್ಯಾಕ್ ಚಕ್ರವು ಅರ್ಧ ತಿರುಗುತ್ತದೆ. ಆಗ ನಿಶ್ವಾಸ ಕವಾಟದ ಮೂಲಕ ದಹನಗೊಂಡ ಅನಿಲಗಳು ಹೊರಹಾಕಲ್ಪಡುತ್ತದೆ. ಪಿಸ್ಟನ್ ಮತ್ತೆ ಸಿಲಿಂಡರ್ನ ಮುಂಭಾಗಕ್ಕೆ ಬಂದಾಗ ಕ್ರ್ಯಾಂಕ್ ಮೂಲಕ ಚಕ್ರವು ತನ್ನ ಉಳಿದ ಸುತ್ತುವಿಕೆಯನ್ನು ಪೂರ್ಣಗೊಳಿಸುತ್ತದೆ. ಹೀಗೆ ನಿಯಂತ್ರಕ ಚಕ್ರದ ಸಂಪರ್ಕದಲ್ಲಿದ್ದ ಎಲ್ಲ ಗಾಲಿಗಳು ಅದರೊಟ್ಟಿಗೆ ತಿರುಗಲು ಆರಂಭಿಸುತ್ತವೆ. ಹೀಗೆ 4 ಹೊಡೆತಗಳ ಪೆಟ್ರೋಲ್ ಇಂಜಿನ್ ವಾಹನಗಳು ಓಡುತ್ತವೆ. ಕಾರು, ಮೋಟಾರ್ ಸೈಕಲ್ಗಳು ಈ ಥರದ ಇಂಜಿನ್ಗಳು ಬಳಸಲ್ಪಡುತ್ತವೆ. ಉಗಿಪಂಡಿಯು ಕೂಡ ಇದೇ ತಂತ್ರಜ್ಞಾನವನ್ನು ಬಳಸಿದರೂ ದಹನ ಕ್ರಿಯೆಯು ಸಿಲಿಂಡರ್ನ ಹೊಳಗೆ ನಡೆಯುವುದರಿಂದ ಅಲ್ಲಿರುವ ಎಂಜಿನ್ ರಹಿತ ಬಹಿರ್ ಉಷ್ಣ ಇಂಜಿನ್ ಎನ್ನುತ್ತಾರೆ. ಉಗಿಯಂತ್ರವು ಉಗಿಬಂಡಿಯಲ್ಲಿ ಬಳಕೆಯಾಗುವುದಲ್ಲದೆ ವ್ಯಾಪಾರಿ ಹಡಗುಗಳಿಗೆ ಹಾಗೂ ರೈಲು ಬಂಡಿಗಳಿಗೆ ಉಪಯೋಗವಾಗುವುದು. ಆದರೆ ಅದರ ಕಾರ್ಯಕ್ಷಮತೆ ಮಾತ್ರ ಕೇವಲ 10%, ಏಕೆಂದರೆ ಕಾರ್ಬೋನೇಟ್ನ ಪ್ರಕಾರ ಆದರ್ಶ ಇಂಜಿನ್ಗಳನ್ನು ಸಾಧಿಸಲು ಸಾಧ್ಯವೇ ಇಲ್ಲ. ಆದರೆ 10% ತುಂಬ ಕಡಿಮೆ ಕಾರ್ಯಕ್ಷಮತೆ ಹೆಚ್ಚಾಗಿದ್ದು ಇಂಜಿನ್ಗಳು ಸಣ್ಣ ವಾಹನಗಳಿಂದ ಅಂದರೆ ಕಾರ್, ರೇಸ್ ಕಾರ್, ಮೋಟಾರು ಬೈಕ್, ರೇಸ್ ಮೋಟಾರ್ ಬೈಕ್ ಹಾಗೂ ಸ್ಕೂಟರ್ಗಳಿಗೆ ಮಾತ್ರ ಸೀಮಿತವಾಗುತ್ತದೆ. ರುಡಾಫ್ ಡೀಸೆಲ್ನ ಆಲೋಚನೆ ಈ ರೀತಿಯಾಗಿದೆ. ಹೆಚ್ಚಿನ ಸಂಪೀಡನವು ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಒದಗಿಸಬಲ್ಲಬಹುದು.
ಅದು ಹೇಗೆ ಎಂದರೆ ಪಿಸ್ಟನ್ ಗಾಡಿಯ ಮೇಲೆ

0: ಒತ್ತಡ ಜಾಸ್ತಿ ಹಾಕಬೇಕು. ಆ ಒತ್ತಡದಿಂದ ಉಷ್ಣವು ತನ್ನಷ್ಟಕ್ಕೆ ತಾನೇ ಜಾಸ್ತಿಯಾಗುತ್ತದೆ. ಎಷ್ಟು ಜಾಸ್ತಿ ಎಂದರೆ ಇಂಧನಕ್ಕೆ ಬೆಂಕಿ ಹಚ್ಚಲು ಬೇರೆ ಕಿಡಿ ಬೇಕಾಗಲಾರದಷ್ಟು. ಅಂದರೆ ಎಂಜಿನ್ನ ಸಂಪೀಡನ ಅನುಪಾತ ಪೆಟ್ರೋಲ್ ಎಂಜಿನ್ಗಿಂತ ಜಾಸ್ತಿ ಇರಬೇಕು. ಎಷ್ಟು ಜೋರಾಗಿ ಗಾಳಿಯು ಪಿಸ್ಟನ್ನಿಂದ ಸಂಪೀಡನಕ್ಕೆ ಒಳಗಾಗಬೇಕು. ಇಂತಹ ಒತ್ತಡದ ಗಾಳಿಯಲ್ಲಿ ಅಂತಹ ಕ್ಷೇಪಕದಿಂದ ಇಂಧನವನ್ನು ತುಂತುರು ಹನಿಗಳಂತೆ ಸಿಂಪಡಿಸಬೇಕು. ಹೀಗೆ ದಹನ ಕ್ರಿಯೆಗೆ ಒಳಗಾದ ಇಂಧನವು ನಿಧಾನವಾಗಿ ಉರಿಯಬೇಕು. ಈ ರೀತಿ ಯೋಚನೆ ಮಾಡಿದ ರುಡಾಫ್ ಕಚ್ಚಾ ತೈಲದಿಂದ ಬರುವಂತಹ ಇಂಧನಗಳನ್ನೆಲ್ಲ ಪರೀಕ್ಷಿಸತೊಡಗಿದ. ತನ್ನ ಎಲ್ಲ ಪ್ರಯತ್ನದ ಸಫಲವಾಗಿ ಪೆಟ್ರೋಲ್ಗಿಂತ ಜಾಸ್ತಿ ಸಾಂದ್ರತೆಯುಳ್ಳ ಆದರೆ ಕಡಿಮೆ ಹೊಂದಿದ ಇಂಧನವನ್ನ ಕಂಡುಹಿಡಿದ. ಅದೇ ಡೀಸೆಲ್. ಈ ಡೀಸೆಲ್ನ ಇಂಧನದಿಂದಾಗಿ ಅವನ ಆಲೋಚಿತ ಇಂಜಿನ್ ತಯಾರಾಯಿತು. ಉಗಿ ಇಂಜಿನು ಹಾಗೂ ಪೆಟ್ರೋಲ್ ಇಂಜಿನ್ಗಳ ಬದಲಾಗಿ ಡೀಸೆಲ್ ಇಂಜಿನ್ಗಳ ಮೇಲೆ ತರ್ಕ ಸಹಿತವಾದ ತತ್ವ ಹಾಗೂ ರಚನೆ ಎಂಬ ಕೃತಿಯೊಂದಿಗೆ ಆಗ್ವರ್ಕ್ಸ್ನ ಮ್ಯಾಂಕ್ ಸಂಸ್ಥೆಯ ನಿರ್ದೇಶಕ ಹೆನ್ರಿಚ್ ವೋನ್ ಬಜ್ ರವರ ಸಹಾಯದಿಂದ 1897 ತಾನು ಅಭಿವೃದ್ಧಿಪಡಿಸಿದ ಡೀಸೆಲ್ ಇಂಜಿನ್ ಅನ್ನ ಪರೀಕ್ಷಿಸಿದ. ಹೆವಿ ಡ್ಯೂಟಿ ಇಂಜಿನ್ಗಳಲ್ಲಿ ಪೆಟ್ರೋಲ್ಗಿಂತ ಡೀಸೆಲ್ ಪ್ರಾಮುಖ್ಯತೆ ಪಡೆಯಿತು. ಆದರೆ ಉದ್ದುದ್ದ ಇಂಗಾಲ ಜಲಜನಕ ಸರಪಳಿಯುಕ್ತ ಅಣುಗಳನ್ನು ಹೊಂದಿದ ಡೀಸೆಲ್ ಪೆಟ್ರೋಲ್ಗಿಂತ ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತದೆ. ಇದರಿಂದ ವಾತಾವರಣ ಹೆಚ್ಚು ಕಲುಷಿತವಾಗುತ್ತದೆ. ಈ ಕಾರಣಕ್ಕಾಗಿಯೇ ಹಾಗೂ ಅದು ಮಾಡುವ ಕರ್ಕಶ ಶಬ್ದಕ್ಕಾಗಿಯೂ ಶ್ರೀಮಂತರ ಕಾರುಗಳ ಡೀಸೆಲ್ ಇಂಜಿನ್ಗಳನ್ನು ಒಪ್ಪಿಕೊಳ್ಳಲಿಲ್ಲ. ಟ್ರಕ್ಕುಗಳಿಗೆ, ಟ್ರ್ಯಾಕ್ಟರುಗಳಿಗೆ, ವ್ಯಾಪಾರಿ ಹಡಗುಗಳಿಗೆ ಮಾತ್ರ ಡೀಸೆಲ್ ಇಂಜಿನ್ಗಳು ಸಹಾಯಕವಾದವು. ಪೆಟ್ರೋಲ್ ಇಂಜಿನ್ಗಳ ಕಾರ್ಯಕ್ಷಮತೆ 15%, ಆದರೆ ಡೀಸೆಲ್ ಇಂಜಿನ್ಗಳದ್ದು 26% ಬೆಲ್ಯು ಡೀಸೆಲ್. ಪೆಟ್ರೋಲ್ಗಿಂತ ಕಡಿಮೆ ನವಯುಗದ ಡೀಸೆಲ್ ಇಂಜಿನ್ಗಳು ಕಾರ್ಯಕ್ಷಮತೆಯಂತೂ 50% ತನಕವಿದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರುಡಾಫ್ ಡೀಸೆಲ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರುಡಾಫ್ ಡೀಸೆಲ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕಾಜಗಿರವರು ಪ್ರಸ್ತುತಪಡಿಸುವ ಕರುಣಾಳು ಬಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಸಂತಾನ ಗೋಸ್ವಾಮಿ ಅಂತ ಇದ್ರು. ಅವರು ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು, ದೊಡ್ಡ ವಿದ್ವಾಂಸರು, ಕೃಷ್ಣ ಭಕ್ತರು ಅಂದ್ರೆ ಅಪರೂಪದ ಕೃಷ್ಣ ಭಕ್ತರು. ಬೃಂದಾವನದಲ್ಲಿ ನೆಲೆಸಿಬಿಟ್ರು. ಅವರ ಸೋದರಳಿಯ ತಂಗಿ ಮಗ ಜೀವ ಗೋಸ್ವಾಮಿ ಅಂತ ಅವನ ಹೆಸರು. ತರುಣ ಸಮರ್ಥ ಮಾವನ ಹಾಗೆ ಖ್ಯಾತ ವಿದ್ವಾಂಸ. ಮಾವನೇ ಗುರು, ತನ್ನ ಬೆಳೆಸಿದ ತಂದೆ ಗುರು ಎಲ್ಲ ಅವನೇ. ಇಡೀ ವೃಂದಾವನದ ವಿದ್ವಾಂಸ ಮಂಡಳಿಗೆ ಸಂತಾನ ಗೋಸ್ವಾಮಿ, ಅವರಳಿಯ ಜೀವ ಗೋಸ್ವಾಮಿ ಇಬ್ಬರೇ ಕಿರೀಟಪ್ರಾಯರಾದಂಥವ್ರು. ಒಂದು ದಿವಸ ಕಾಶಿಯಿಂದ ಒಬ್ಬರು ಪಂಡಿತರು ಬಂದರು. ಆಗಿನ ಕಾಲದಲ್ಲಿ ನನ್ನ ಪದ್ಧತಿ ಏನಿತ್ತು ಗೊತ್ತಾ? ಒಬ್ಬ ಪಂಡಿತರು ಇನ್ನೊಂದು ಕಡೆ ಹೋಗಬೇಕು, ವಾದ ವಿವಾದ ಮಾಡಬೇಕು, ಯಾರು ಸೋಲ್ತಾರೋ ಅವ್ರು ಜಯಪತ್ರ ಬರ್ಕೊಡ್ಬೇಕು, ನಾನು ಸೋತಿದ್ದೀನಿ ಅಂತ ಅವರಿಗೆ ಅಂತ ಬರ್ಕೊಡ್ಬೇಕು, ಅದನ್ನು ತಗೋಬೇಕು. ಅವ್ರ ಶಿಷ್ಯರೇನಿರ್ತಾರಲ್ಲ ಅವರೆಲ್ಲ ಇವರು ಶಿಷ್ಯರಾಗಿಬಿಡ್ತಾರೆ. ಈ ಥರ ಒಂದು ಆಗಿನ ಕಾಲದಲ್ಲಿ ಒಂದು ವಾದ ವಿವಾದ ಮಾಡುವಂಥ ಇತ್ತು ಅಭ್ಯಾಸ. ಇವರು ಬಂದರು ಕಾಶಿಯವರು, ನಿಮ್ಮಲ್ಲಿ ಅತ್ಯಂತ ಖ್ಯಾತ ಪಂಡಿತರು ಯಾರಾದರೂ ಇದ್ದರೆ ನನ್ನ ಜೊತೆಗೆ ವಾದ ವಿವಾದಕ್ಕೆ ಬನ್ನಿ, ಇಲ್ಲದೆ ಹೋದರೆ ಬೃಂದಾವನದಲ್ಲಿ ನಾವು ಯಾರೂ ಇಲ್ಲ ಅಂತ ಜಯಪತ್ರ ಬರ್ಕೊಡಿ ಅಂತ ಕೇಳಿದ್ರಂತೆ. ಅಲ್ಲಿದ್ದ ಪಂಡಿತ ಹೇಳಿದ್ರಂತೆ, ನಮ್ಮಲ್ಲಿ ಸರ್ವಶ್ರೇಷ್ಠರಾದವರು ಸಂತಾನ ಗೋಸ್ವಾಮಿಯವರು ಮತ್ತು ಅವ್ರ ಶಿಷ್ಯ ಜೀವ ಗೋಸ್ವಾಮಿ, ಗುರುವೇ ದೊಡ್ಡವರು ನಮಗೆ ಸಂತಾನ ಗೋಸ್ವಾಮಿಯವರು, ಅವರೇ ನಿಮ್ಮನ್ನು ಶ್ರೇಷ್ಠ ಪಂಡಿತರು ಅಂತ ಒಪ್ಕೊಂಡ್ರೆ ನಾವು ಸಹಿ ಹಾಕ್ಕೊಂತಿದ್ವಿ, ಬನ್ನಿ ಅಂತ ಕರ್ಕೊಂಡು ಹೋದರು. ಸಂತಾನ ಗೋಸ್ವಾಮಿ ಕಡೆ ಹೋದರು, ಪಂಡಿತರು ಹೇಳ್ಕೊಂಡ್ರಂತೆ, ನಾನು ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ಇಷ್ಟೊಂದು ಜನ ವಿದ್ವಾಂಸರನ್ನು ಸೋಲಿಸಿದ್ದೀನಿ, ಜಯಪತ್ರ ತೊಗೊಂಡು ಬಂದಿದ್ದೀನಿ, ನಿಮ್ಮ ಹತ್ರ ಚರ್ಚೆ ಮಾಡಬೇಕು ಅಂದ್ರಂತೆ. ಆಗ ಸಂತಾನ ಗೋಸ್ವಾಮಿಯವರು, ಸ್ವಾಮಿ ನಿಮ್ಮ ನೋಡಿದ ತಕ್ಷಣ ಗೊತ್ತಾಯಿತು ನೀವು ಮಹಾಜ್ಞಾನಿಗಳು ಅಂತ, ನಿಮ್ಮ ಜೊತೆಗೆ ನಾನು ವಾದ ವಿವಾದ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಅಂಥ ಶಕ್ತನಲ್ಲ ಅಂತ ಹೇಳಿ ಜಯಪತ್ರಕ್ಕೆ ಸಹಿ ಮಾಡಿಕೊಟ್ಬಿಟ್ರಂತೆ. ಭಾರಿ ಖುಷಿಯಾಯ್ತು ಪಂಡಿತರಿಗೆ. ಬೃಂದಾವನದ ಅತ್ಯಂತ ಖ್ಯಾತ ವಿದ್ವಾಂಸರಾದಂಥ ಸಂತಾನ ಗೋಸ್ವಾಮಿಯವರು ಬರ್ಕೊಟ್ಬಿಟ್ರಂದು ಇನ್ನೇನಿದೆ, ಸಂಭ್ರಮದಲ್ಲಿ ಹೊರಟುಬಿಟ್ರು. ತೃಪ್ತಿಯಿಂದ ಮೆರವಣಿಗೆ ಮೇಲೆ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬೇರೆ ಊರಿಗೆ ಹೊರಟರು. ಇವರು ಪಲ್ಲಕ್ಕಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಎದುರುಗಡೆಗೆ ಜೀವ ಗೋಸ್ವಾಮಿ ಬಂದರು, ಸಂತಾನ ಗೋಸ್ವಾಮಿ ಅಳಿಯ ಹುಡುಗ. ಅವ್ರು ನೋಡಿದರು, ಎಲ್ಲಿ ಹೋಗ್ತಿದ್ದೀರಿ ಪಂಡಿತರು ಅಂತ, ನಾನು ಕಾಶಿಯಿಂದ ಬಂದಿದ್ದೀನಿ, ಬೃಂದಾವನಕ್ಕೆ ಹೋಗಿದ್ದೆ, ಅಲ್ಲಿ ಇದು ಎಲ್ಲ ಪಂಡಿತರನ್ನು ಸೋಲಿಸಿ ಜಯಪತ್ರ ತೊಗೊಂಡು ಹೊರಟಿದ್ದೀನಿ ಅಂತ ಹೇಳಿದ್ರಂತೆ. ಜೀವ ಗೋಸ್ವಾಮಿಗೆ ಆಶ್ಚರ್ಯ ಆಯಿತು, ನನ್ನ ಗುರು ನನ್ನ ಸೋದರ ಮಾವ ಸಂತಾನ ಗೋಸ್ವಾಮಿನ ಸೋಲಿಸ್ಬಿಟ್ರ ಇವರು. ಇವ್ರು ಹೇಳಿದ್ರಂತೆ, ಅದು ನಿಮ್ಮ ಗುರು ಹೇಗೆ ಒಪ್ಕೊಂಡ್ರು ಗೊತ್ತಿಲ್ಲ ಸ್ವಾಮಿ, ನಾನು ಅವ್ರ ಶಿಷ್ಯ, ಈಗ ನನ್ನ ಜೊತೆಗೆ ನೀವು ವಾದ ಮಾಡಬೇಕು, ನನ್ನ ಜೊತೆಗೆ ವಾದ ಮಾಡಿ ನೀವು ಗೆದ್ದರೆ ಬೃಂದಾವನ ಗೆದ್ದಂಗಾಗ್ತದೆ. ಒಂದು ಹತ್ತಿರ ದೇವಸ್ಥಾನ ಪಂಡಿತರು ಕರ್ಕೊಂಡ್ರು, ಅಲ್ಲಿ ವಾದ ವಿವಾದ ಶುರು ಆಯಿತು. ಎಂಥ ಅದ್ಭುತ ವಾದ ವಿವಾದ ಅದು. ಈ ಹುಡುಗ ಜೀವ ಗೋಸ್ವಾಮಿ ಆ ಪಂಡಿತರನ್ನು ಪೂರ್ತಿಯಾಗಿ ಸೋಲಿಸ್ಬಿಟ್ರು, ಪೂರ್ತಿಯಾಗಿ ಸೋಲಿಸ್ಬಿಟ್ರು. ಈಗ ಅವ್ರ ಮುಖಭಂಗ ಆಯ್ತಲ್ಲ ಕಾಶಿ ಪಂಡಿತರಿಗೆ, ತಾವೇ ಜೀವ ಗೋಸ್ವಾಮಿಗೆ ಜಯಪತ್ರ ಬರ್ಕೊಟ್ರು, ಅದೆಲ್ಲ ಹಿಂದಿನ ಜಯಪತ್ರ ಅಲ್ಲಿ ಇವರು ಕೊಟ್ಟರು, ನಮಸ್ಕಾರ ಮಾಡಿ ಹೊರಟರು. ಈ ತರುಣ ಇದನ್ನು ಸಂತಾನ ಗೋಸ್ವಾಮಿ ಶಿಷ್ಯ ಜೀವ ಗೋಸ್ವಾಮಿ ಅದೆಲ್ಲ ತೊಗೊಂಡ್ರಂತೆ, ಉಳಿದೆಲ್ಲ ಬರೆದ ಜಯಪತ್ರ ಹರಿದು ಹಾಕ್ಬಿಟ್ಟು ಕಾಶಿ ಪಂಡಿತರು ಬರೆದಿದ್ದಾರೆ ಅದೊಂದು ತೊಗೊಂಬಂದ್ರಂತೆ. ಮನೆಗೆ ಬಂದರು, ಬಂದು ಸೋದರ ಮಾವನ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಏನು ಮಾವ ನೀವು ಆ ದೊಡ್ಡ ಪಂಡಿತ ಅಂದ್ಕೊಂಡು ಜಯಪತ್ರ ಬರ್ಕೊಟ್ಬಿಟ್ರಿ ಸೋತಿದ್ದೀನಿ ಅಂಥೇಳಿ. ಆತನಿಗೆ ಭಾಳ ಗೊತ್ತಿಲ್ಲ, ನೋಡಿ ನಾನು ದಾರಿಯಲ್ಲಿ ಸಿಕ್ಕೊಂಡಾಗ ಅವನ ಜೊತೆ ವಾದ ವಿವಾದ ಮಾಡಿ ಅವ್ನು ಸೋಲಿಸ್ಬಿಟ್ಟಿದ್ದೀನಿ, ನೋಡಿ ಅವನ ಕಡೆ ಜಯಪತ್ರ ಬರ್ಸ್ಕೊಂಬಂದಿದ್ದೀನಿ, ಯಾಕೆ ಹಿಂಗೆ ಕೊಟ್ರಿ ನೀವು, ಇಷ್ಟು ದೊಡ್ಡ ಪಂಡಿತರು ನೀವು ಅಂತ. ಇವನು ಅಭಿಮಾನದಿಂದ ಹೇಳ್ಕೊಂಡು ತಾನೇ ನಾನು ಸೋಲ್ಸಿ ಬಂದಿದ್ದೀನಿ ಅಂತ. ಮಾವ ಮಾತೇ ಆಡಲಿಲ್ಲಂತೆ. ಸರ ಸರ ಹೋದರು, ಒಂದು ಕೈ ಚೀಲದಲ್ಲಿ ತಮ್ಮ ಬಟ್ಟೆಗಳನ್ನು ಹಾಕ್ಕೊಂಡ್ರು, ಇನ್ನೊಂದು ಕೈ ಚೀಲದಲ್ಲಿ ಪುಸ್ತಕ ಹಾಕ್ಕೊಂಡು ಮನೆಯಿಂದ ಹೊರಟಕ್ಕೂ ರೆಡಿಯಾದ್ರಂತೆ. ಅವಳಿಗೆ ಯಾಕೆ ಮಾವ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದಂತೆ. ಮಾವ ಹೇಳಿದ ಮಾತು ನೆನೆಸ್ಕೋಬೇಕು ಕೇಳುಗ್ರೆ, ನಾವು ನಿನಗೆ ನಾ ವಿದ್ಯೆ ಕಲಿಸಿದ್ನಪ್ಪ, ಆದರೆ ನಾನು ಸೋತು ಹೋದೆ ನಿನಗೆ ವಿದ್ಯೆ ಕಲಿಸಿ, ಯಾಕಂದರೆ ವಿದ್ಯೆ ಕಲಿಸಿದೆ ನಿನಗೆ ಆದರೆ ವಿನಯ ಕಲಿಸ್ಲಿಲ್ಲ, ಆದ್ದರಿಂದ ನಿನ್ನ ಗುರು ಆಗೋದಕ್ಕೆ ನಾನು ಅನರ್ಹ ಆಗಿದ್ದೀನಿ. ನಿನಗೆ ಯಾಕೆ ಬೇಕಾಗಿತ್ತು ಸರ್ಟಿಫಿಕೇಟ್, ಇದು ಪ್ರಶಸ್ತಿ ಯಾಕೆ ಬೇಕಾಗಿತ್ತು? ಮಗು ತಿಳ್ಕೊ, ನಾನು ಯಾಕೆ ಸಹಿ ಮಾಡಿಕೊಟ್ಟೆ ಗೊತ್ತಾ ಆತನಿಗೆ? ಅಧ್ಯಾತ್ಮದ ಸಾಧನೆಯ ದಾರಿಯೊಳಗೆ ಯಾರೂ ಗೆಲ್ಲೋದಿಲ್ಲ, ಯಾರೂ ಸೋಲೋದಿಲ್ಲ, ಎಲ್ಲರೂ ವಿದ್ಯಾರ್ಥಿಗಳೇ. ನಿನಗೆ ಯಾಕೆ ಅಹಂಕಾರ ಬೇಕು ಪ್ರಶಸ್ತಿ ಪತ್ರದ್ದು? ನಾನು ಪಂಡಿತರು ಬಂದಾಗ

ಅವ್ರಿಗೆ ಸ್ವಲ್ಪ ಅಹಂಕಾರ ಕಾಣಿಸ್ತು. ನಾನು ಗೆಲ್ಲಬೇಕು ಅಂತ ಬಂದಿದ್ದಾರೆ, ತೊಗೊಂಡೋಗ್ಲಿ ಅವ್ರು, ನನಗೇನು ಬೇಕಾಗಿಲ್ಲ, ನಾನು ಬರ್ಕೊಟ್ರೆ ನಾನು ಸಣ್ಣವನಾಗಲ್ಲ, ಅವ್ರು ತೊಗೊಂಡು ದೊಡ್ಡವರಾಗಲ್ಲ. ಆದ್ದರಿಂದ ಎಲ್ಲರೂ ವಿದ್ಯಾರ್ಥಿಗಳೇ, ನಾನು ಗೆಲ್ತೀನಿ ಗೆದ್ದೆ ಅನ್ನೋ ಅಹಂಕಾರ ಬಂದ ತಕ್ಷಣ ಸಾಧನೆ ನಿಂತೇ ಹೋಗುತ್ತೆ. ಮಗು ಅಳಿಯ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತೆ ಪ್ರಶಸ್ತಿ ಪತ್ರ ಹರಿದಾಕಿದ. ಅವನು ಹೇಳ್ತಾನೆ, ನಿನೆ ಇಲ್ಲದಂಥ ವಿದ್ಯೆ ಇದೆಯಲ್ಲ, ಅದು ಅಹಂಕಾರದ ಸದ್ದು, ಡಮರದು. ಡಮರು ಅಂತ ಬರೆಸ್ತಾರಲ್ಲ ಸಪ್ಪಳ, ಅಹಂಕಾರದ ಡಮರು ಇದ್ದ ಹಾಗೆ. ಎಲ್ಲಿ? ವಿನಯ ಇಲ್ಲದಂಥ ವಿದ್ಯೆ. ವಿದ್ಯೆಗೆ ಒಂದು ಸುಗಂಧ ಬರೋದೇ ಆ ವಿನಯದಿಂದ ಬರೋದು. ನಾವು ಮಕ್ಕಳಿಗೆ ಕಲಿಸ್ಬೇಕು, ಚೆನ್ನಾಗಿ ಮಾಡು ಮಗು, ಹೆಚ್ಚಿನ ಮಾರ್ಕ್ಸ್ ತಗೋ, ಸೊಕ್ಕ ಬರಬಾರ್ದು ಫಸ್ಟ್ ಬಂದಿದ್ದೀನಿ ಅಂತ. ರ್ಯಾಂಕ್ ಬಂದೇ ಅಂತ ಸೊಕ್ಕ ಬರಬಾರ್ದು, ಯಾಕಂದ್ರೆ ಸೊಕ್ಕ ಬಂದರೆ ಅದು ವಿದ್ಯೆ ಅಲ್ಲ, ಮಾರುಕಟ್ಟೆ ವಸ್ತು. ದಯವಿಟ್ಟು ವಿದ್ಯೆ ಜೊತೆಗೆ ವಿನಯ ಕಲಿಸಿದರೆ ಮಾತ್ರ ಆ ಮಗು ಒಂದು ಸಮರ್ಥ ವ್ಯಕ್ತಿಯಾಗಿ ತನ್ನ ಜೀವನ ಮತ್ತೊಬ್ಬರ ಜೀವನಕ್ಕೆ ಪ್ರಯೋಜನ ಆಗುವಂಥ ಬದುಕು ಸಾಲೋಕೆ ಸಾಧ್ಯ ಇದೆ. ಆದ್ದರಿಂದ ದಯವಿಟ್ಟು ಮಕ್ಕಳಿಗೆ ಹೇಳಿ, ಗೆಲ್ಲಬೇಕು ಅಂತ ಹುಚ್ಚಬೇಡ, ಚೆನ್ನಾಗಿ ಮಾಡು, ವಿನಯ ಕಲುಕು. ವಿದ್ಯೆ ಜೊತೆಗೆ ವಿನಯ ಸೇರಿಕೊಂಡ್ರೆ ಬದುಕಿಗೆ, ಅದು ಹೇಳ್ತಾರಲ್ಲ, ಬಂಗಾರಕ್ಕೆ ಸುಗಂಧ ಬಂದಂಗೆ ಆಗ್ತದೆ ಅಂತ. ಬಂಗಾರ ಒಳ್ಳೆಯದೇ, ಬಂಗಾರಕ್ಕೆ ಸುಗಂಧನೂ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ಹಾಗಾಗಲಿ ಅಂತ.

0: ಕೇಳುವರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸ್ಯಾರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಯುತ ನಟರಾಜ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
2: ಗುರು ಬ್ರಹ್ಮಾ

ಕೇಳುಗರ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಕೂರಿನ ಶ್ರೀಯುತ ನಟರಾಜ್ ರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಒಟ್ಟು ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನತ್ವನಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ,
3: ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ.

0: ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
4: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬ ವಿಷಯದ ಕುರಿತು ಮೊರಬ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಡರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನನ್ನ ಹೆಸರು ಮಂಜುನಾಥ್ ಕಾಲ್ ಅಂತೇಳಿ. ನಾನು ಕೂಡ ಮರದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ತಾ ಅಂದ್ರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಒಂದು 20 ವರ್ಷಗಳಾಯ್ತು. ಪಿ ಯು ಸಿ ಮುಗಿದ ನಂತರ 2 ವರ್ಷ ಒಂದು ಟ್ಯಾಕ್ಟರ್ ಕಂಪ್ನಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. ಅದಾದ ನಂತರ 2004 ಏನು ಪೂರ್ವಜರು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂತ ಕೃಷಿಯನ್ನೇ ಅವಲಂಬಿಸಿ ಅಂದ್ರೆ ಕೃಷಿನೇ ಮಾಡ್ಬೇಕು ಅಂತೇಳಿ 2004 ಕೃಷಿಯನ್ನ ಆ ಕೃಷಿ ಶುರು ಮಾಡಾಗ ನಾವು ಸಾಕಷ್ಟು ಚಾಲೆಂಜ್ ಗಳನ್ನ ಎದುರಿಸಿದ್ವಿ. ಆರ್ಥಿಕವಾಗಿ ಅಥವಾ ಸದೃಢರಲಿಕ್ಕೆ ಒಂದು ಕೃಷಿ ಶುರು ಮಾಡಿದಾಗ ಬರೀ ಕೃಷಿ ಮಾಡಿದ್ರೆ ಇದೇ ಬರ್ತಾ ಇದ್ವು, ಬರೀ ಕೃಷಿ ಅಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಅದ್ರ ಜೊತೆ ಜೊತೆಗೆ ಏನಾದ್ರೂ ಉಪಕಸ ಮಾಡ್ಬೇಕು ಕೃಷಿಯನ್ನ ಸಮಗ್ರವಾಗಿ. ಅಂದ್ರೆ ಸಮಗ್ರ ಅಂದ್ರೆ ಹೆಂಗಂದ್ರ ಈಗ ನಮ್ ಭಾಗದಾಗ ನಾವು ನವರಗುಂದ ತಾಲೂಕು ಭಾಗದಾಗ ನಾವು ಬಿಸಿ ಸಾಯಿಲ್ ಅಂದ್ರೆ ಏನು ಎರಿ ಮಣ್ಣು ಇರೋದ್ರಿಂದ ಆಮೇಲೆ ಮಳೆ ಆಶ್ರಿತನ ಜಾಸ್ತಿ ನಮ್ದು. ಮಲಪ್ರಭಾ ನೀರ್ ಬರ್ತೈತಿ, ಅದು ಏನು ಸೀಸನ್ ವೈಸ್ ಯಾವಾಗಾರ ಹೊಳಿ ತುಂಬಿದ್ರೆ ಸ್ವಲ್ಪ ಮಾತ್ರ ನೀರ್ ಬಿಡ್ತಾರ. ಅದು ನಮ್ದು 25% ಅಷ್ಟೇ ನೀರಾವರಿ ಇರೋದ್ರಿಂದ ನಾವು ಬರೇ ಕೃಷಿಯನ್ನೇ ಅವಲಂಬಿಸಿದ್ರೆ ಅದ್ರೊಳಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಮನಗೊಂಡು ಅವತ್ತಿನ ದಿವಸ ನಾವು 2004 ಗುಜರಾತ್ದ NDDBಗೆ ಹೋಗಿ 7 ದಿನ ತರಬೇತಿಯನ್ನ ಪಡೆದು ಏನು ಹೈನುಗಾರಿಕೆ ಬಗ್ಗೆ 7 ದಿನಗಳ ತರಬೇತಿಯನ್ನು ಪಡೆದು ಬಂದು ನಂತರ ನಾನು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಕೃಷಿ ಜೊತೆಗೆ ಅಂದ್ರೆ ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ಭಾಗದಾಗ ಜೋಳ ಗೋಧಿ ಕಡಿ ಈ ತರ ಎಲ್ಲ ಬೆಳೆಯೋದ್ರಿಂದ ಸಾಕಷ್ಟು ಮೇವುಗಳು ಸಿಗುತ್ತೆ ನಮ್ಗೆ. ಆ ಮೇವನ್ನ ಬಳಕೆ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಬಹುದು ಅಂತೇಳಿ ಮನಗೊಂಡು ಅವತ್ತಿನ ದಿವಸ ಹೈನುಗಾರಿಕೆ ತರಬೇತಿಯನ್ನು ಪಡೆದುಕೊಂಡು ಬಂದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಶುರು ಮಾಡ್ತೀವಿ. ಹೈನುಗಾರಿಕೆ ಕೃಷಿಯನ್ನು ಮಾಡ್ತಿರ್ಬೇಕಾದ್ರೆ ಹೈನುಗಾರಿಕೆ ಲಾಭದಾಯಕ ನಿಜ, ಆದ್ರೆ ಕೆಲಸ ಜಾಸ್ತಿ. ಹೈನುಗಾರಿಕೆ ಒಳಗೆ ಸಾಕಷ್ಟು ಕೆಲಸ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ ಬೇರೆ ಅದಕ್ಕೆ ಮತ್ತೆ ಅದಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ. ಅಂದ್ರೆ ಮತ್ತೇನಾದ್ರು ಮಾಡ್ಬೇಕಿದ್ರೆ ಕೃಷಿ ಜೊತೆಗೆ ಅಂದಾಗ ಹೈನುಗಾರಿಕೆ ಒಂದು 4 ಆಕಳ ಕಟ್ಕೊಂಡು ಸಾಕಾಣಿಕೆ ಮಾಡಿದಾಗ ಬೆಳಿಗ್ಗೆ ಎದ್ದು ಅದರದ್ದೆಲ್ಲ ಕೆಲಸ ಮಾಡಬೇಕು, ಹೆಂಡಿ ಕಸ ತೆಗಿಬೇಕು, ಮೈ ತೊಳಿಬೇಕು, ಹಿಂಕೋಬೇಕು, ಮತ್ತೆ ಸಾಯಂಕಾಲ ಆದ್ರೆ ಸಾಯಂಕಾಲವರೆಗೂ ಮೇಯಿಸ್ಬೇಕು, ಸಾಯಂಕಾಲ ಆದ್ರೆ ಸೇಮ್ ಪ್ರೊಸೀಜರ್. ಹಾಗಾಗಿ ಕೆಲಸ ಜಾಸ್ತಿ, ಹೈನುಗಾರಿಕೆದಲ್ಲಿ ಪ್ರಾಫಿಟ್ ಇದೆ ಆದ್ರೆ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಮಾಡ್ತಾ ಏನು ಹೈನುಗಾರಿಕೆ ಮತ್ತು ಈ ಕೃಷಿಯನ್ನು ಮಾಡ್ತಾ ಸುಮಾರು ವರ್ಷಗಳು ಕಳೆದ ನಂತರ ಈ 2020 ಕೊರೋನಾ ಅಂತೇಳಿ ಏನು ಬಂತಲ್ಲ ಆ ಸಂದರ್ಭದಲ್ಲಿ ಹೈನುಗಾರಿಕೆ ಜೊತೆ ಜೊತೆಗೆ ನಾವು ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ದು ಕೊರೋನಾ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಖಾಲಿ ಕೂತ್ಕೊಂಡು ಅಂತೇಳಿ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ನಾವು ಕುರಿಯ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆದ್ರೂ ಕೂಡ ಕುರಿ

ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಆವತ್ತಿನ ದಿವಸ ಒಂದು 4 ಕುರಿಯಿಂದ ಏನು ಕುರಿ ಸಾಕಾಣಿಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೈನುಗಾರಿಕೆ ಅಂತ ಹೇಳಿದೆ. ಹೈನುಗಾರಿಕೆ ಒಳಗೆ ಸಾಕಷ್ಟು ಹೇಳ್ಬಿಡಲ್ಲ, ಯಾಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅವತ್ತಿನ ದಿವಸ ಬಂದ್ ಆಗಿತ್ತು. ನಾವು ಹಾಲಿಗೆ ಕಳಿಸ್ಬೇಕು, ಹಾಲಿಗೆ ಮಾರುಕಟ್ಟೆ ಅಂದ್ರೆ KMF, ಹಾಲು ಉತ್ಪಾದಕರ ಸಹಕಾರದಿಂದ KMF ಹಾಲು ಹೋದಾಗ ಮಾತ್ರ ನಮ್ಗೆ ಅಂದ್ರೆ, ಯಾಕಂದ್ರೆ 2 ಹೊತ್ತು ದಿನನಿತ್ಯ ಮಾರುಕಟ್ಟೆ ಒಳ್ಳೆ ಒಂದು ಮಾರುಕಟ್ಟೆ ಇರೋದು KMF, ಅವರು ಒಳ್ಳೆ ಸರ್ವಿಸ್ ಕೊಡೋರು. ಅದೇ KMF ನ ಹಾಲು ಉತ್ಪಾದಕರ ಸಹಕಾರ ಸಂಘ ಮೊರದಲ್ಲಿ ಇರೋದು ಬಂದ್ ಆಗಿತ್ತು. ಆಗ ಏನ್ ಮಾಡ್ಬೇಕು ಅನ್ಕೊಂಡಾಗ, ನಾವು ಎಷ್ಟು ಹಾಲು ಬರ್ತಾವಲ್ಲ 7-10 ಲೀಟರ್ ಹಾಲು ಬಂದದನ್ನ 2 ಹೊತ್ತು ಹೋಗಿ ಶಿವಳ್ಳಿ ಪಕ್ಕದ 13 ಕಿಲೋಮೀಟರ್ ನಲ್ಲಿ ಇರುವಂತ ಶಿವಳ್ಳಿಗೆ ಹೋಗಿ ಹಾಲಿಟ್ಟು ಬರ್ತಿದ್ವಿ ನಾವು ಅವತ್ತಿನ ದಿವಸ. ಆ ಒಂದು ಸಂದರ್ಭದಲ್ಲಿ ಇದನ್ನ ಹೆಂಗಾರ ಮಾಡಿ ನಮ್ಗೆ ಒಬ್ಬಂದ ಪರಿಸ್ಥಿತಿ ಎಲ್ಲರದು ನಮ್ಮೂರಲ್ಲಿ ಇರುವಂತ ಎಲ್ಲ ಹಾಲು ಉತ್ಪಾದಕರದ ಸಮಸ್ಯೆನ ಬಗೆಹರಿಸ್ಬೇಕು ಅನ್ಕೊಂಡು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಅಂದ್ರೆ ಅದೇನು ಅವತ್ತಿನ ಬಂದ್ ಆಗಿತ್ತು, ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಇವತ್ತಿಗೆ ನಮ್ದು 3,000 ಲೀಟರ್ ಚಿಲ್ಲಿಂಗ್ ಸೆಂಟರ್ ಐತಿ ನಮ್ಮಲ್ಲಿ. ಅಷ್ಟು ದೊಡ್ಡ ಹಾಲು ಉತ್ಪಾದಕರ ಸ್ವಂತ ಕಟ್ಟಡ ಐತಿ, ಆಮೇಲೆ ಚಿಲ್ಲಿಂಗ್ ಸೆಂಟರ್ ಐತಿ. ನಾವು ಇವಾಗ ಸಾಕಷ್ಟು ಹಾಲು ಅಂದ್ರೆ ದಿನಕ್ಕೆ 1,000 ಲೀಟರ್ ಹಾಲು ನಮ್ಮಲ್ಲಿಂದ ಕಲೆಕ್ಷನ್ ಆಗತೈತಿ. ಅಂದ್ರೆ ಸಾಕಷ್ಟು ಜನ ಅಲ್ಲಿ ಅದಕ್ಕೆ ಮಾರುಕಟ್ಟೆ ಐತಿ ಅಂದ್ರೆ ಹೈನುಗಾರಿಕೆ ಮಾಡೇ ಮಾಡ್ತಾರ. ಒಂದು ಸದಸ್ಯ ಅವತ್ತಿನ ದಿವಸ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ, ಅಲ್ಲಿಂದ ಇಲ್ಲಿವರೆಗೆ 5ನೇ ಬಾರಿಗೆ ಹಾಲು ಉತ್ಪಾದಕರ ಸಂಘದ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ, ಮತ್ತು ಸಾಕಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗೈತಿ. ಮತ್ತ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ರೈತರ ಸ್ವಲ್ಪ ಏನು ಅಂದ್ರೆ ಖರ್ಚುಗಳು ಏನ್ ಇರ್ತಾವಲ್ಲ, ನಮ್ಮ ಹೊಲಕ್ಕ ಸಗಣಿ ಬೇಕಾಗತಿ, ಆಮೇಲೆ ಹೊಲದಾಗ ಬೆಳೆದಿರತಕ್ಕಂತ ಏನು ಮೇವು ಹೊಟ್ಟು ಇಂಥವೆಲ್ಲ ಮೇವು ಇರ್ತಾವಲ್ಲ, ಅವ್ನ ನಾವು ನಮ್ಮ ಭಾಗದಾಗ ಏನ್ ಮಾಡ್ತಾರ, ಗೊಂಜಾಳ ಮೇವು ಇಂಥವು ಜೋಳದ ಮೇವು ಉಳಿದದ್ದನ್ನ ಅಲ್ಲೇ ಸುಟ್ಟು ಬರುವಂತ ಪ್ರವೃತ್ತಿ ನಡೆದತಿ ತಿಂತೇವೆ ನಾವು. ಅದಕ್ಕೆ ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು. ಅದರಿಂದ ನಾವು ಮತ್ತೆ ಬೈಬೇಕಾಗಿ ಏನಾದ್ರು ಮಾಡ್ಬೇಕು ಅಂದಾಗ ಹೈನುಗಾರಿಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅವತ್ತು ನಮ್ಗೆ ಸಿಕ್ತು. ಅವತ್ತು ಹೈನುಗಾರಿಕೆ ಮಾಡಕ್ ಶುರು ಮಾಡಿದ್ವಿ. ಇವತ್ತು ನಮ್ಮೂರಲ್ಲಿ ಸಾಕಷ್ಟು ಜನ ಪರಿವರ್ತನೆಗೊಂಡು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಿಂದ ನಾವು ಹೈನುಗಾರಿಕೆ ಜೊತೆ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಚಲೋ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಪ್ಯಾಟ್ನಿಂಗಿಗೋಸ್ಕರ ಕುರಿ ಸಾಕಾಣಿಕೆ ಚಲೋ ಮಾಡಿದೆ. ಅಂದ್ರೆ ಏನು, ಮರಿ ತಗೊಂಬಂದು ಅದನ್ನ ಮೇಯಿಸಿ ತೂಕಕ್ಕೆ ಜಾಸ್ತಿ ವೇಟ್ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಅವತ್ತಿನ ದಿವಸ ಚಾಲೂ ಮಾಡಿದೆ. ಕೆಳಗಡೆನ ಮನೆ ಮುಂದ್ಗಡೆನ ಸ್ವಲ್ಪ ಜಾಗದಲ್ಲಿ ಒಂದು 4 ಮರಿಯಿಂದ ಶುರುವಾಗಿದ್ದ ನಮ್ಮ ಕುರಿ ಸಾಕಾಣಿಕೆಯನ್ನು ಇವತ್ತಿಗೆ ನಾನು 550 ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಅದು ಹೆಂಗಪ್ಪ ಅಂದ್ರೆ 4-8, 8-16 ಹೀಗೆ ಪ್ಲಸ್ ಆಗ್ತಾ ಹೋಗ್ತು. ಹಾಗೆ ಕೆಳಗಡೆ ಸಾಕಾಕ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಸಾಕೋದು ಬೇಡ, ಅಟ್ಟದ ಮಾದರಿ ಒಳಗೆ ಸಾಕಿದ್ರೆ ಇನ್ನೂ ಸ್ವಲ್ಪ ಈಸಿ ಆಕೈತಿ, ಅಂದ್ರೆ ಕೆಲಸ ಕಡಿಮೆ ಆಕೈತಿ, ನಮ್ಗೆ ಈಸಿಯಾಗಿ ಸಾಕಾಣಿಕೆ ಮಾಡ್ಬೋದು ಅಂತೇಳಿ ನಾವು ಒಂದು 30-40 ಸೈಜ್ನ್ಯಾಗ ಒಂದು 100 ಮರಿ ಸಾಕಾಣಿಕೆ ಮಾಡುವಷ್ಟು ಒಂದು ಅಟ್ಟದ ಮಾದರಿ ಒಳಗೆ ಕುರಿ ಸಾಕಾಣಿಕೆ ಶೆಡ್ ಅನ್ನ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿದ್ವಿ. ಅವತ್ತಿನ ದಿವಸ ಏನು ಆ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿ ಅಲ್ಲೇ ಕುರಿ ಸಾಕಾಣಿಕೆ ಅಂದ್ರೆ ಮರಿ ಸಾಕಾಣಿಕೆ ಏನ್ ಚಾಲೂ ಮಾಡಿದೀವಿ. ಅದು ಬರ್ತಾ ಬರ್ತಾ ನಾವೇನು ಸಾಕಷ್ಟು ಜನರ ಸಜೆಷನ್ ತಗೊಂಡು, ಅಂದ್ರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಕುರಿ ಸಾಕಾಣಿಕೆ ಮಾಡ್ಯಾರ ಅಲ್ಲಿ ಹೋಗಿ ನೋಡೋದಿರ್ಬೋದು, ಹಾಗೆ ನಮ್ಮ ಕಿವಿಗೆ ಧಾರವಾಡದವರು ಅಲ್ಲಿ ನಾನು ತರಬೇತಿಯನ್ನು ಪಡೆದೆ ಅಲ್ಲಿಂದ. ಇಲ್ಲ, ಕುರಿ ಮರಿ ಸಾಕಾಣಿಕೆ ಮಾಡೋದಕ್ಕಿಂತ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಐತಿ. ಒಂದ್ಸತಿ ಹಾಕಿದ್ರೆ 2-3 ಮರಿ ಹಾಕ್ತವು, ಹಾಗೆ 1 ವರ್ಷದಲ್ಲಿ 2 ಸಲ ಮರಿ ಹಾಕ್ತವು, ಅಂದ್ರೆ ನಮ್ಗೆ ಸಾಕಷ್ಟು ಲಾಭ ಐತಿ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳಾಗ ನಾನು ಆ 30-40 ಸೈಜಿನ ಶೆಡ್ ನಲ್ಲಿ ಒಂದು 100 ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಆಡು ಸಾಕಾಣಿಕೆ ಮಾಡೋದೇನು ನಿಜ, ಅದರಿಂದ ಲಾಭನೂ ಐತಿ. ಬಟ್ ನಮ್ಗೆ ಹೆಂಗಾತಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ಲಿಲ್ಲ. ಆಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಂದು ಮಾರುಕಟ್ಟೆ ನಮ್ಗೆ ಸಿಗ್ಲಿಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ ಅವತ್ತಿನ ದಿವಸ, ಆಡು ಸಾಕಾಣಿಕೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತೇಳಿ ಒಂದ್ ತೀರ್ಮಾನವನ್ನು ತೆಗೆದುಕೊಂಡಿವಿ. ಯಾಕಂದ್ರೆ ಅದು ಒಂದ್ ಮರಿ ಮಾರಾಟ ಆಗ್ಬೇಕಂದ್ರೆ 5-6 ತಿಂಗಳ ಸಮಯ ತಗೋತಾ ಇತ್ತು. ಹಾಗೆ ಆ ಮರಿ ನಮ್ ಭಾಗದಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಧಾರವಾಡ ಇರ್ಬೋದು, ಕೆರೂರು ಇರ್ಬೋದು, ಅಥವಾ ಕಿತ್ತೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಲ್ಲಿ ಎಲ್ಲಾರ ಮಾರುಕಟ್ಟೆ ಮಾಡ್ಬೇಕಂದ್ರ ಅದ್ರದ್ದು ಬಹಳ ಕಷ್ಟದ ಕೆಲಸ ಆಗತೈತಿ ನಮ್ಗೆ ಸುತ್ತಮುತ್ತ ಭಾಗದಾಗ. ಅದಕ್ಕ ಆ ಆಡು ಸಾಕಾಣಿಕೆಯನ್ನ ಅವತ್ ಬಿಟ್ಟು ನಾವು ಏನು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿವಿ. ಆ ಆಡುಗಳನ್ನೆಲ್ಲ ತೆಗೆದ್ಬಿಟ್ಟು ಕುರಿ ಸಾಕಾಣಿಕೆ ಶುರು ಮಾಡಿದ್ವಿ. ಈ ಕುರಿ ಸಾಕಾಣಿಕೆ ಶುರು ಮಾಡಿದ ಸಂದರ್ಭದಲ್ಲಿ ನಾವು
ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ಮಾಡಿದೆ.

ಆ ಕಂಪ್ನಿ ಬಗ್ಗೆ ನಿಮ್ಗೆ ನಂತರ ಹೇಳ್ತೀನಿ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಒಂದು ಮೀಟಿಂಗ್ ಅನ್ನು ನಮ್ಮ ಮನೆಯಲ್ಲೇನ ಅರೇಂಜ್ ಮಾಡಿದ್ವಿ. ನಮ್ದು ಹೊಲದಾಗನ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ. ಆ ಮನೆಯೊಳಗನ ಎಲ್ಲಾ ರೈತರನ್ನ ಕರೆದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಅಲ್ಲಿಗೆ ನಮ್ಮ ನಬಾರ್ಡ್ ಡಿಡಿ ಇಚ್ಛದೇ ಇರತಕ್ಕಂತ ಮಯೂರ್ ಕಮಲೇಶ್ವರ ಅವರು ಬಂದಿದ್ರು. ಇಲ್ಲಿ ಕೃಷಿ ಸಮೃದ್ಧಿ ಉತ್ಪಾದಕರ ಕಂಪ್ನಿ ಮೀಟಿಂಗ್ ಗೆ ಬಂದಿದ್ರು. ಅವ್ರು ಬಂದಾಗ ನೋಡಿ, ಏನು ಮಂಜುನಾಥ್ ಅವರೇ, ನೀವು ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಇದು NLM ಅಂತೇಳಿ ಒಂದು ಸ್ಕೀಮ್ ಇದೆ ಅಂತೇಳಿ ನನಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು. ಅದು ಅವಾಗ ಹೆಂಗಿತ್ತಂದ್ರೆ, NLM ಸ್ಕೀಮು ನಾವು ಮಿನಿಮಮ್ 1 crore ಮಾಡ್ಬೇಕಿತ್ತು ಅಂದ್ರೆ 500 ಕುರಿ 25 ತಗ ಸಾಕಾಣಿಕೆ ಮಾಡಬೇಕಾಗಿತ್ತು ಈ NLM ಸ್ಕೀಮ್ ಅಂದ್ರೆ. ಇಲ್ಲ ಸರ್, ನನಗೆ 1 crore ಪ್ರೊಜೆಕ್ಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಸಣ್ಣ ರೈತ ಇದೀನಿ, ನಂದು 12 acres ಹೊಲ ಇಷ್ಟೇ ಇದೆ, ನನಗೆ ಅಷ್ಟು ಲೋನು ಬ್ಯಾಂಕ್ ಕೊಡ್ತೈತಿ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ದೊಡ್ಡ ಧೈರ್ಯ ಮಾಡಕ್ ನಂಗೆ ಸಾಧ್ಯಲ್ಲ, ಹೆಂಗೋ 100 crore ಸಾಕಾಗಿ ಮಾಡ್ಕೊಂಡು ನಾನು ಇದೀನಿ, ಬಿಟ್ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಮಂಜುನಾಥ್ ಅವರೇ, ನಿಮ್ಮ ಕಡೆಯಿಂದ ಸಾಧ್ಯ ಐತಿ, ನೀವು ಮಾಡೇ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅವರೇ ಒಬ್ರು DRP ನಂಬರ್ ಕೂಡ ಕೊಟ್ರು, ಗೌತಮ್ ತುಮಕೂರ್ ಅಂತೇಳಿ, ಅವರು ರಿಟೈರ್ಡ್ KVG ಬ್ಯಾಂಕ್ ಮ್ಯಾನೇಜರ್. ಅವ್ರ ನಂಬರ್ ಅನ್ನ ಕೊಟ್ಟು ನನಗೆ, ಇಲ್ಲ ನೀವು ಕುರಿ ಸಾಕಾಣಿಕೆ ಇದ್ದು NLM ಯೋಜನೆ ಒಳಗಡೆ ಅಪ್ಲೈ ಮಾಡಿ, ಅದರಲ್ಲಿ 50% ಸಬ್ಸಿಡಿ ಐತಿ, ನೀವು 1 crore ಪ್ರೊಜೆಕ್ಟ್ ಮಾಡಿದ್ರೆ 50 lakh ಸಬ್ಸಿಡಿ ಆಗಿ ಬರ್ತೈತಿ. ಸರ್ ಸಬ್ಸಿಡಿ ಏನೋ ಬರ್ತೈತಿ ಸರ್, ನನಗೆ ಅಷ್ಟು ಮಾಡಕ್ ನೀವು ಬೇಕಲ್ರಿ, 100 crore ಸಾಕಾಣಿಕೆ ಮಾಡಕ್ ನಾ ಸ್ಯಾಟಿಸ್ಫೈಡ್ ಅದೇನಿ, ನನಗೆ ಅಷ್ಟು ತೃಪ್ತಿ ಐತಿ, ಸಾಕ್ಬಿಡ್ರಿ ಸರ್ ಅಂದ್ರು ಕೂಡ ನನಗೆ, ಇಲ್ಲ ನೀವು ಮಾಡ್ತೀರಿ ಮಾಡ್ರಿ, ಧೈರ್ಯ ಮಾಡಿ ಮಾಡ್ರಿ, ನೀವು ಏನಾರ ಸಾಧನೆ ಮಾಡ್ತೀರಿ ಅಂತೇಳಿ ಅವತ್ತಿನ ದಿವಸ ನನಗೆ NLM ಯೋಜನೆ ಒಳಗೆ 2022 ಫೆಬ್ರವರಿ ಒಳಗೆ ಅಪ್ಲಿಕೇಶನ್ ಹಾಕಕ್ಕೆ ಶ್ರೀ ನಬಾರ್ಡ್ DDM ಆಗಿರತಕ್ಕಂಥ ಶ್ರೀ ಮಯೂರ್ ಕಾಂಬ್ಳೇ ಸರ್ ಅವರು ಅವತ್ತಿನ ದಿವಸ ನಮಗೆ ಪ್ರಚೋದನೆ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಅದು ಸುಮಾರು 1 ವರ್ಷಗಳ ಕಾಲ ಅಂದ್ರೆ, ನನಗೆ NLM ಅಂದ್ರೆ ಏನು ಗೊತ್ತಿಲ್ಲ, ಅದೆಲ್ಲಿ ಹೋಗ್ಬೇಕು, NLM ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕಿದೀವಿ, ಯಾವ ಆಫೀಸಿಗೆ ಹೋಗಿ ಕೇಳಬೇಕು, ಏನೋ ಅದ್ರ ಬಗ್ಗೆ ಗೊತ್ತಿಲ್ದನ. 1 ವರ್ಷಗಳ ಕಾಲ ಅದು ಲೆಂದಿ ಪ್ರೊಸೆಸ್ ಅದು, ಅಂದ್ರೆ 7-8 steps ನಲ್ಲಿ NLM ಬಗ್ಗೆ ಅಂದ್ರೆ NLM ಅಲ್ಲಿ ಅದು ಪಾಸ್ ಆಗ್ತಾ ಹೋಗ್ತೈತಿ. ಮೊದಲಿಗೆ DD ಅವ್ರ ಕಡೆ ಹೋಗುತ್ತೆ, ಅಲ್ಲಿಂದ SIA, ಅಲ್ಲಿಂದ SLEC, ಅಲ್ಲಿಂದ CEC, ಆಮೇಲೆ ಬ್ಯಾಂಕು, ಆಮೇಲೆ ಡಿಸ್ಬರ್ಸ್ಡು, ಹಂಗೆ 7 steps ಆ NLM ಯೋಜನೆಯಿಂದ ಒಂದು ಇದು ಏನು ಅಂತೀವಿ ನಾವು, ಒಂದು NLM ಯೋಜನೆದ್ದು ಒಂದು 7 steps ಅದೆಲ್ಲ ಮುಗಿಬೇಕಂದ್ರೆ ಸುಮಾರು 1 ವರ್ಷಗಳ ಕಾಲ ಬಂತು. ಅಂದ್ರೆ 2023 ಫೆಬ್ರವರಿ ಒಳಗೆ ಒಂದು NLM ಯೋಜನೆ ಸ್ಯಾಂಕ್ಷನ್ ಆಗಿ ಬಂತು. ಆ ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದನ್ನ ಮಾಡ್ಬೇಕು ನಾನು, 500 ಕುರಿ ತರಬೇಕು, 25 ಟಗರ್ ತರಬೇಕು, ಅದಕ್ಕೆಲ್ಲ ಸುಸಜ್ಜಿತವಾದ ಒಂದು ಏನು ಶೆಡ್ ನಿರ್ಮಾಣ ಮಾಡಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇದೆಲ್ಲ ಕೂಡ ಒಂದು ನನಗೆ ಚಾಲೆಂಜ್ ಆಯ್ತಾವ. ದಿವಸ ಅಲ್ಲೇ ಊರು ನಾಲ್ಕೂವರೆ ಜಮೀನಲ್ಲಿ ಒಂದು ಸಣ್ಣ ಒಂದು ಬೋರ್ವೆಲ್ ಅಂದ್ರೆ ಒಂದು 2.5 inch ನೀರಿನ ಬೋರ್ವೆಲ್ ಕೂಡ ಐತಿ, ಅದ ಅಲ್ಲೇ ಒಂದ್ ನಿರ್ಮಾಣ ಮಾಡ್ಬೇಕು. ಏನ್ ಮೊದಲಿತ್ತ ಶೆಡ್ಡಿನ ಮೊದಲು ಇನ್ನೂ ಒಂದ್ ನಿರ್ಮಾಣ ಮಾಡ್ಬೇಕು ಅದನ್ನೇ ಅಂತೇನೆ ನಾನು ಆ ಪ್ರೊಜೆಕ್ಟ್ ಹೆಂಗೈತಲ್ಲ ಆ ತರ ಎಲ್ಲಾನು ಶೆಡ್ ರೆಡಿ ಮಾಡ್ಬೇಕು ಅಂತೇಳಿ ಅವತ್ತಿನ ದಿವಸ ನಾವೇ ಸ್ವತಃ ಅಂದ್ರೆ ಒಬ್ರು ಯಾರು ಕಾರ್ಪೆಂಟರ್ನ ಕರ್ಕೊಂಡು ಅಂದ್ರೆ ವೆಲ್ಡಿಂಗ್ ಮಾಡೋವನ್ನ ಮತ್ತೆ ಒಬ್ಬನ್ನ ಕಟ್ ಮಾಡೋವನ್ನ ಇಬ್ಬರನ್ನ ಲೇಬರ್ ಕರ್ಕೊಂಡು ನಾವೇ ಡಿಸೈನ್ ಮಾಡಿ ಅಂದ್ರೆ ಸಾಕಷ್ಟು ಕಡೆ ಹೋಗಿ ಅವ್ರನ್ನಿಬ್ಬರನ್ನು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದು ನಾವೇ ಡಿಸೈನ್ ಮಾಡಿ ಆ ಒಂದು ಶೆಡ್ ಅನ್ನ ಅಂತಿಮವಾಗಿ ಒಂದು ಏನು ಸೈಂಟಿಫಿಕ್ ಆಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ. 300 ಅಳತೆಯಲ್ಲಿ ಒಂದು ಶೆಡ್ ಅನ್ನ ಮಾಡಿದೀವಿ. ಅದಕ್ಕೆ ಬೇಕಾಗಿರತಕ್ಕಂತ ಪ್ರೋಟೀನ್ ಶೆಡ್ ಇರ್ಬೋದು ಅಂದ್ರೆ ಫೀಡ್ ಸ್ಟಾಕ್ ಶೆಡ್ ಅಂತ ಹೇಳ್ತೀವಿ, ಆಮೇಲೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಮಾಡ್ಬೇಕು ಶೆಡ್ಡು, ಅದು 34 size ನಲ್ಲಿ ಇರತಕ್ಕಂತ ಒಂದು ಶೆಡ್ ಅನ್ನು ಕ್ವಾರಂಟೈನ್ ಶೆಡ್ ಆಗಿ, ಹಾಗೆ ಲೇಬರ್ ಶೆಡ್ ಅಂತೇಳಿ ಒಂದು ಮಾಡ್ಬೇಕಾಗುತ್ತೆ ಅಂದ್ರೆ ಲೇಬರ್ಗಳಿಗೆ ಇಲ್ಲಕ್ಕೆ ಆ ಲೇಬರ್ ಶೆಡ್ ಅನ್ನ ಎಲ್ಲಾನು ಪ್ರೊಜೆಕ್ಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಸಕ್ಸಸ್ಫುಲ್ ಆಗಿ 3ನೇ ವರ್ಷ ಆಯ್ತು. ನಾವು ಇವತ್ತು ಸಕ್ಸಸ್ಫುಲ್ ಆಗಿ 550 ಕುರಿಗಳನ್ನು ಮಾತ್ರ ಸದ್ಯಕ್ಕಿಲ್ಲ, 50 ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಎಲ್ಲಿ ಅಂದ್ರೆ ನಾವು ಕೃಷಿ ಒಳಗೆ ಏನೇನು ಮಾಡೋಕ್ಕೆ ಸಾಧ್ಯ ಐತಿ, ನಾವು ಏನು ಮಾಡಿದ್ರೆ ಕೃಷಿ ಒಳಗೆ ಲಾಭದಾಯಕ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಯಿತು. ಅಂದ್ರೆ ಈ ಕೃಷಿ ಬರೀ ಅಗ್ರಿಕಲ್ಚರ್ ಬಿತ್ತುವುದು ಬೆಳೆಯುವುದು ಇದಷ್ಟೇ ಅಲ್ಲ, ಇದರ ಜೊತೆ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಸಾಕಷ್ಟು ನಮ್ಗೆ ಯಾವ್ದ್ಯಾವ್ದು ನಮ್ಗೆ ಕಂಫರ್ಟ್ ಅನ್ನಿಸ್ತತಿ ಅದನ್ನೆಲ್ಲಾನು ಮಾಡ್ಕೊಂತ ಹೋದಾಗ ಮಾತ್ರ ಕೃಷಿಯಲ್ಲಿ ನಾವು ಸಮಗ್ರವಾಗಿ ಕೃಷಿಯಲ್ಲಿ ಮಾಡಿದಾಗ ಮಾತ್ರ ಲಾಭವನ್ನು ಪಡೆದುಕೊಳ್ಬಹುದು ಅಂತೇಳಿ ಒಂದು ಭಾಗ. ಹಾಗೆ ಕೃಷಿಯ ಜೊತೆಗೆ

ಕುರಿ ಕೋಳಿ ಹೈನುಗಾರಿಕೆ ಕೂಡ ಅಂದ್ರೆ ನಾವು ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಗ ಏನಾಯ್ತು ಮೇವು ಬೆಳಿಬೇಕು, ಮೇವು ಬೆಳೆದ್ವಿ, ಮೇವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ವಿ ಅಂದ್ರೆ ಒಳಗೆ ಕೊಟ್ಟಿಗೆ ಮಾದರಿ ಒಳಗೆ ಒಳಗಡೆ ಕೂಡ ಹಾಕಿನ ಮೇವು ಹಾಕಿ ಅವನ್ನು ಮೇಯಿಸ್ತಾ ಇದ್ವಿ. ಬೆಳಿಗ್ಗೆ ಕುರಿ ಯಾವ ತರ ಮೇವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಒಂಥರ ಡ್ರೈ ಪೌಡರ್ ಅಂದ್ರೆ ಒಣ ಮೇವನ್ನ ಏನು ನಾವು ಕಡ್ಲಿ ಹೊಟ್ಟತೀವಿ ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೊಂಡದ್ದು ಇರ್ಬೋದು ಅಥವಾ ಇದು ಸೋಯಾಬೀನ್ ಹೊಟ್ಟೆ ಇರ್ಬೋದು ಶೇಂಗಾ ಹೊಟ್ಟೆ ಇರ್ಬೋದು ಎಲ್ಲ ಸಮತೋಲನವಾಗಿ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಆ ಮೇವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾರಿ ಅಂದ್ರೆ ಅದರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಒಣ ಮೇವನ್ನ ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದು ನಮ್ದು ಮೇವಿಂದ ಏನು ಫೀಡಿಂಗ್ ಸ್ಟಾರ್ಟ್ ಆತಂದ್ರೆ ನಂತರ 10 ಗಂಟೆಯಿಂದ ಹಸೆಮೇವನ್ನ 4 ಸಲ ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ 2.5 ತಾಸಿಗೆ ಯಾಕೆ ಕೊಡ್ತೇವೆ ಅಂತ ಅಂದ್ರೆ ಅದರದ ಏನು ತಿಂದದ್ದನ್ನ ಅದು ಅರಗಿಸ್ಕೊಳಕ್ಕೆ ಅಂದ್ರೆ ಡೈಜೆಷನ್ ಮಾಡ್ಕೊಳಕ್ಕೆ ನಮ್ಗೆ ಒಂದು 2.5 ತಾಸು ಅವಧಿ ಬೇಕಾಕತಿ. ಆ ಅವಧಿ ಒಳಗಡೆ ಅದು ಡೈಜೆಷನ್ ಮಾಡ್ಕೊಂಡಿರ್ತಿ, ಅದಕ್ಕೆ ಪ್ರತಿ 2.5 ತಾಸಿಗೆ ಒಂದ್ಸತಿ ಫೀಡಿಂಗ್ ಮಾಡಬಹುದು. ಅಂದ್ರೆ ಹಸೆಮೇವನ್ನ ನಾವು ಹಸೆಮೇವ ಅಂದ್ರೆ ಬಹುವಾರ್ಷಿಕ ಮೇವಿನ ಜೋಳ CO31 ಅಂತ ಹೇಳ್ತೀವಿ, ಅದು ನೇಪಿಯರ್ ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ ಅದು ಇರ್ಬೋದು. ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ ಮತ್ತೆ ಅದರ ಜೊತೆಗೆ ದ್ವಿದಳ ಧಾನ್ಯವಾಗಿ ಅಲಸಂದಿ ಈ ತರ ಗೋವಿಂದೋಳ ಇರ್ಬೋದು ಇವೆಲ್ಲವನ್ನು ಸಂಪೂರ್ಣವಾಗಿ ಸಮೀರವಾಗಿ ಕಟ್ ಮಾಡ್ಕೊಂಡು ಬೆಳಿಗ್ಗೆ ಅವನ್ನೆಲ್ಲರೂ ಸೇರಿಸಿ ಒಂದು ಮಾಡಿ ಎಲ್ಲರನ್ನು ಮಿಕ್ಸ್ ಮಾಡಿ ಪ್ರತಿ 2 ಸತಿ ಹಸಿ ಒಂದ್ಸತಿ ಏನೋ ಅವಕ್ಕೆ ಫೀಡಿಂಗ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಒಂದು ವರ್ಷದಿಂದ ನಾವು ಹೊರಗಡೆ ಏನಾರ ಮೇವು ಇದ್ದಾಗ ಗ್ರೇಜಿಂಗ್ ಕೂಡ ಅಂದ್ರೆ ಹೊರಗಡೆ ಮೇಯಿಸ್ಲಿಕ್ಕೆ ಕೂಡ ಬಿಡ್ತಾ ಇದ್ವಿ. ಅಂದ್ರೆ ಈಗ ಹೊರಗಡೆ ಎಲ್ಲ ಕಡಿರ್ತಾವೆ, ಹೆಸರು ಇರ್ಬೋದು, ಯಾವಾಗ ಕೂಲಕ್ಕೋ ಅಲ್ಲೆಲ್ಲ ಮೇಯಕ್ಕೆ ಅನುಕೂಲತೆ ಇದ್ದಾಗ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರುವಂತ ಪ್ರವೃತ್ತಿ ಅಂದ್ರೆ ಹೊರಗಡೆ ಹೋಗಿ ಬರುವುದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಹೊರಗಡೆ ಹೋಗಿ ಬರೋದ್ರಿಂದ ಅವು ಬಹಳ ಆರೋಗ್ಯವಂತವಾಗಿರ್ತಾವೆ. ಈ ಮಳೆಗಾಲ ಮತ್ತು ಜಾಸ್ತಿ ಮಳೆ ಇರುವಾಗ ಮತ್ತೆ ಎಲ್ಲ ಜಮೀನುಗಳಲ್ಲಿ ಬಿತ್ತನೆ ಆಗಿರುವ ಸಂದರ್ಭದಲ್ಲಿ ಅವನು ಒಳಗಡೆನ ಕೂಡ ಹಾಕಿ ಮೇಯಿಸುವಂತ ಕೆಲಸ ಮಾಡ್ತೀವಿ. ಎಲ್ಲಿ ಹೊರಗಡೆ ಮೇವು ಸಿಕ್ಕಾಗ ಅಂದ್ರೆ ಅಡ್ಡಾಡಕ್ಕೆ ಜಾಗ ಇದ್ದಾಗ ಮೇವು ಸಿಕ್ಕಾಗ ಮಾತ್ರ ಹೊರಗಡೆ ಹೋಗಿ ನಾವು ಫೀಡಿಂಗ್ ಮಾಡುವಂತ ಕೆಲಸ ಕೂಡ ಅಂದ್ರೆ ಗ್ರೇಜಿಂಗ್ ಮಾಡ್ಕೊಂಡ್ ಬರುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಅಂದ್ರ ನಾವು ಈ ಲೈಫ್ ಸ್ಟಾಕ್ ಇದು 500 ಕುರಿಗಳ ಜೊತೆ ಅಂದ್ರೆ 550 ಕುರಿಗಳ ಜೊತೆಗೆ ನಾವು ದಿನನಿತ್ಯ ನಮ್ಮ ಹೋರಾಟ ಹೆಂಗಿರ್ತೈತೆ ಅಂತೇಳಿ ಅಂದ್ರೆ ಒಂದ್ ಎಮ್ಮೆ ಆಕಳ ಇದ್ರೆ ಅದು ಬೇರೆ, ಎಮ್ಮೆ ಆಕಳದ ರೇಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ, ಮತ್ತೆ ಈ ಕುರಿ ಮತ್ತು ಆಡಿಂದು ರೇಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ. ಹೆಂಗಿರ್ತೈತೆ ಅಂದ್ರೆ ಒಂದ್ ಕುರಿಗೆ ಏನಾರ ಆರಾಮ ಇಲ್ತ ಒಂದ್ 3 ದಿನ ಕಳೀತೆ ಅಂದ್ರೆ ಅದು ಯಾವುದೇ ರೋಗ ಇರ್ಬೋದು 3 ದಿನ ಕಳೀತೆ ಅಂದ್ರೆ ಎಂಥ ಸರ್ಜನ್ ಕೂಡ ಬಂದ್ರು ಅದನ್ನು ಉಳಿಸ್ಕೊಳಕ್ ಆಗುದಿಲ್ಲ. ಯಾಕಂದ್ರೆ ಅದು ಪ್ರೈಮರಿ ಆಗಿ ಅದಕ್ಕೆ ಏನ್ ಬೇಕು ಡೇ 1 ದಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವು ಜಲ್ದಿ ಕ್ಯೂರ್ ಆಗ್ತಾವ, ಆಮೇಲೆ ಅದ ಹರಡುವಿಕೆ ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಪ್ರತಿಯೊಂದನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ಬೇಕು ನಾವು. ಈ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಈ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಇವು ಎಲ್ಲವನ್ನು ಮೊದಲ ನಾವು ತಿಳ್ಕೊಂಡಿರ್ಬೇಕು. ನಾವು ಎಲ್ಲಾರ ನಮ್ಮ ಕಡೆ ದುಡ್ಡು ಐತೆ ಅಂತೇಳಿ ನಾವು ಯಾರದರ ಮ್ಯಾಗ ಡಿಪೆಂಡ್ ಆಗಿ ಅಂದ್ರೆ ಆಳುಗಳ ಮೇಲೆ ನಾವು ಆಳ ರೊಕ್ಕ ಕೊಟ್ಬೇಕಾದಷ್ಟು ಆಳು ಇಡ್ಬೋದು. ಹಾಗೆ ಮಾಡಿದ್ರ ಇದರಲ್ಲಿ ಲಾಭ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಹೇಗೆ ಅಂತ ಕೂಡ ಹೇಳ್ಬಿಡ್ತೀನಿ. ಇವತ್ತ ನಾವೊಂದು 3 ಆಳು ತೊಗೊಂಬಂದಿಟ್ಟಿವಿ, ಒಂದ್ 4 ಆಳು ಕರ್ಕೊಂಬಂದೆ ಇಟ್ಟೇವಿ, ಅವ್ರಿಗೆ ಪೇಮೆಂಟ್ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರು ಕೂಡ ಅವ್ರಿಗೆ ಅವರ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಅದು ಹೆಂಗಾಕತ್ತ ಅಂದ್ರೆ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅವ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಲೇಬರ್ ಏನಿರ್ತಾನ ಅವ ನಮಗೆ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಇಲ್ರಿ ಸರ ನನಗೆ ನೀವು ಕೊಡ್ತಕ್ಕಂಥ ಪಗಾರ ಕಡಿಮೆ ಆಕತಿ ಅಂದ್ರೆ ಪೇಮೆಂಟ್ ಕಡಿಮೆ ಆಕತಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಯಾಕಂದ್ರೆ ನಾವೊಮ್ಮೆ ನಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಹೇಳ್ದಂಗ ಕೇಳ್ಬೇಕಾಗಿರ್ತೈತಿ. ಅವ ಹೊಂದ್ಕೊಂಡಾಗ ಇನ್ನೊಂದ್ ಬಂದ ಹೊಂದ್ಕೋಬೇಕಾದ್ರೆ ಅದಕ್ಕೆ ಟೈಮ್ ಹಿಡಿತೈತಿ. ಅದಕ್ಕೆ ನಾ ದಯಮಾಡಿ ಯಾರ ಕೂಡ ಈ ಕೃಷಿ ಒಳಗೆ ಇನ್ವಾಲ್ವ್ಮೆಂಟ್ ಐತಿ ಅಥವಾ ಮಾಡ್ತಾರೋ ಅಂದ್ರೆ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂತೀನಿ, ನೀವು ಅದರಲ್ಲಿ ಮೊದಲ ಇನ್ವಾಲ್ವ್ ಆಗ್ರಿ. ಅಂದ್ರೆ ನಿಮ್ಮನ್ನ ನೀವು ತೋರಿಸ್ಕೊರಿ ಅದ್ರೊಳಗೆ, ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ. ಉಳುಮೆ ಆ ಟೈಮ್ನಲ್ಲಿ ಮಾಡ್ತಾರ, ಉಳುಮೆ ಹೇಗೆ ಮಾಡ್ಬೇಕು, ಸಾಲಿಂದ ಸಾಲಿಗೆ ಅಂತರ ಎಷ್ಟಿರ್ಬೇಕು, 1 ಎಕರೆಗೆ ಯಾವ ಬೀಜ ಎಷ್ಟು ಹೋಗ್ಬೇಕು ಅನ್ನೋದು, ಅಥವಾ
ಈ ಕುರಿ

ಸಾಕಾಣಿಕೆ ಮಾಡ್ತಾರ ಅಂದ್ರ ಕುರಿ ಒಂದಿನಕ್ಕ ಎಷ್ಟ್ ಸಲ ಆಹಾರ ಹಾಕ್ಬೇಕು, ಅದಕ್ಕ ಒಂದ್ ವರ್ಷಕ್ಕೆ ಎಷ್ಟ್ ಸಲ ವ್ಯಾಕ್ಸಿನ್ ಮಾಡ್ಬೇಕು, ಡಿವಾರ್ಮಿಂಗ್ ಮಾಡೋದು ಯಾವಾಗ, ವ್ಯಾಕ್ಸಿನ್ ಮಾಡೋದು ಯಾವಾಗ, ಹಾಗೆ ಅವ್ರ ರೋಗಗಳು ಬಂದ್ರೆ ಅವನ್ನ ಹೆಂಗ್ ಗುರುತಿಸ್ಬೇಕು, ಅವಕ್ಕ ಯಾವ್ಯಾವ ರೀತಿ ಏನು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆಲ್ಲಾನು ಗೊತ್ತಿರ್ಬೇಕು. ಯಾಕಂದ್ರೆ ಅವು ಬಾಯಿಲ್ಲದ ಮೂಕು ಪ್ರಾಣಿಗಳು, ಅವಕ್ಕ ನನಗೆ ಜ್ವರ ಬಂದವು, ನನ್ ಹೊಟ್ಟೆ ಉಸಾತೈತಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡಿಡಿದು. ಈಗ ಕುರಿಗಾರೆಲ್ಲ ಹೊರಗಡೆ ಇರ್ತಾರಲ್ಲ, ಹೊರಗಡೆ ಮೇಯಿಸ್ತಿರ್ತಾರ, ಅವ್ರಿಗೆ ಎಲ್ಲಾನು ಗೊತ್ತಿರ್ತೈತಿ. ಅವ್ರು ಡಾಕ್ಟರ್ಗಿಂತ ಬಹಳ ಚೆನ್ನಾಗಿರ್ತಾರ. ಹೌದು, ನಾವು ಅದನ್ನ ಕಲ್ತಿಲ್ಲ, ನಾವು ಕಲಿಬೇಕು. ಆಮೇಲೆ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ಬೇಕು ನಾವು, ಬೆಳಿಗ್ಗೆ ಒಂದ್ ಟೈಮ್ ಅಥವಾ ಸಾಯಂಕಾಲ ಯಾವಾಗಾದ್ರೂ ಒಂದ್ ಟೈಮ್ ಹೋಗಿ ಹೆಂಗ್ ಮಾತಾಡ್ಬೇಕಂದ್ರೆ, ಪ್ರತಿನಿತ್ಯ ಮೇವು ಹಾಕುವಾಗ ನಾವು ಒಂದ್ ಟೈಮ್ ಮೇವು ಹಾಕುವಾಗ ಅದು ಅವ್ರ ಜೊತೆಗೆ ಇರ್ಬೇಕು. ಮೇವು ಹಾಕುವಂತ ಹೋದಾಗ ಅವೆಲ್ಲಾನು ಓಡ್ ಬಂದು ಈಸಿಯಾಗಿ ತಿನ್ನಾತವು. ತಿಂದಾದ ನಂತರ ಎಲ್ಲಾನು ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದವ ಇಲ್ಲ. ಈ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ನಮಗೆ ಅವಕ್ಕೆ ಏನಾಗೈತಿ, ಏನಿಲ್ಲ, ಯಾವ್ದು ಆರಾಮಿಲ್ಲ, ಯಾವ್ದು ಆರಾಮ್ ಐತಿ ಅನ್ನೋದು ಗೊತ್ತಾಗೈತಿ. ಇದು ನಮಗೆ ಎಲ್ಲ ಗೊತ್ತಿದ್ರೆ ಇವತ್ತು ಹೋಗ್ಕೇನಂದ್ರವ ನಾವ ಹೇಳ್ ಮಾಡಿಸ್ತಿರ್ಬೇಕು ಅವ್ರ ಕಡೆಯಿಂದ ಕೆಲಸ. ಇವತ್ತು ಹೋಗ್ಕೇನಂದ್ರೆ ಈಗ ನನ್ ಕಡೆ ಇರುವಾಗೆಲ್ಲ ಹಂಗಾಗತ್ತ, ನಾವ್ ಇವತ್ತು ನಾವು ಹೊಕ್ಕೇನೆ ಅಂದ್ರೆ ನೀವು ತಗೊಂಡಿನ ಪಗಾರ ಹೋಗ್ಬಿಡಪ್ಪ, ನಾವು ಮಾಡ್ಕೊಂತೇವೆ, ನಮ್ಗೆ ಸಾಧ್ಯ ಐತಿ ಅಂದಾಗ ಮಾತ್ರ ಈ ಕುರಿ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಕೋಳಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಮಾಡಕ್ ಸಾಧ್ಯ ಐತಿ. ನಾವ್ ಎಲ್ಲಾರ ಆಳಿನ ಮ್ಯಾಗ ಡಿಪೆಂಡ್ ಆದ್ರೆ ಈ ಎಲ್ಲ ಸಾಧನೆ ಅಥವಾ ಈ ಎಲ್ಲವನ್ನ ನಿರ್ವಹಿಸ್ಲಕ್ಕ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕುರಿಗೆ ವರ್ಷದಲ್ಲಿ ಒಂದ್ ನಾಲ್ಕು ಸಲ ಡಿವಾರ್ಮಿಂಗ್ ಮಾಡ್ತೇವೆ. ಡಿವಾರ್ಮಿಂಗ್ ಅಂದ್ರೆ ಜಂತು ಎಣ್ಣೆಗಳನ್ನ ನಾವು ನಾಲ್ಕು ಸತಿ ವರ್ಷದಲ್ಲಿ ನಾಲ್ಕು ಸತಿ ಹಾಕ್ತೇವೆ. ಯಾವಾಗ ಅಂದ್ರೆ ವ್ಯಾಕ್ಸಿನ್ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ ಬಿಫೋರ್ 8 ದಿವಸ, ವ್ಯಾಕ್ಸಿನ್ ಮಾಡೋದಕ್ಕಿಂತ 8 ದಿನ ಬಿಫೋರ್ ನಾವು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ 8 ದಿವಸಕ್ಕೆ ವ್ಯಾಕ್ಸಿನೇಷನ್ ಅನ್ನು ಮಾಡ್ತೀವಿ. ವ್ಯಾಕ್ಸಿನೇಷನ್ ಸೀಸನ್ ವೈಸ್ ನಾಲ್ಕು ಸತಿ ಮಾಡ್ತೀವಿ. ಇಟಿ, ಒಂದು PPR, ಒಂದು HS, ಒಂದು ಬ್ಲೂಟಂಗ್ ಅಂತೇಳಿ. ಇದನ್ನ ಸೀಸನ್ ವೈಸ್, ಮಳೆಗಾಲದಾಗ ಒಂದು ವ್ಯಾಕ್ಸಿನೇಷನ್ ಇರ್ತೈತಿ, ಆಮ್ಯಾಗ ಚಳಿಗಾಲದಾಗ ಒಂದು ಇರ್ತೈತಿ, ಆಮ್ಯಾಗ ಬೇಸಿಗೆ ಕಾಲದಲ್ಲಿ ಇರ್ತೈತಿ. ಇದೆಲ್ಲವನ್ನು ಮೀರಿ ಮೂರು ಕಾಲ ಆದ ನಂತರ ಒಂದು ಬ್ಲೂಟಂಗ್ ಅಂತೇಳಿ ಹೊಸದಾಗಿ ಬಂದೈತಿ. ಅದು ಯಾವಾಗ ಬರ್ತೈತಿ ಅಂತೇಳಿ ನಮಗ ಏನು ವೆಟರ್ನರಿ ಅವರು ನಮಗೆ ಬಿಫೋರ್ ಆಗಿ ಹೇಳ್ತಾರೆ, ಇಂಥ ಸಿ ಈಗ ಇನ್ನೊಂದು 15-20 ದಿವಸದಾಗ ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು, ಅಷ್ಟು ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಮಾತ್ರ ಬ್ಲೂಟಂಗ್ ಅನ್ನ ಎದುರಿಸ್ಬೇಕು, ಬ್ಲೂಟಂಗ್ ಆ ಭಾಗದಾಗಲಿ ಬಹಳ ಬರಾದೈತಿ, ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ರಿ ಅಂತೇಳಿ. ಈ ಎಲ್ಲಾ ವ್ಯಾಕ್ಸಿನೇಷನ್ ಕೂಡ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಫ್ರೀ ಆಗಿ ಕೊಡ್ತಾರೆ. ಇದು ಹೊರಗಡೆ ಎಲ್ಲಿ ಕೂಡ ಸಿಗುದಿಲ್ಲ. ವ್ಯಾಕ್ಸಿನೇಷನ್ ಎಲ್ಲಾನು ನಮ್ಗೆ ಎಷ್ಟು ಎನಿಮಲ್ ಅದಾವ ನಮ್ ಕಡೆ ಅವ್ನ ಕೌಂಟ್ ಮಾಡ್ಕೊಂತಾರೋ ಅಷ್ಟು ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಫ್ರೀ ಆಗಿ ಕೊಡುತ್ತೆ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ನಾವು ಡಾಕ್ಟರ್ ಅಲ್ಲ, ಹೆಚ್ಚಿನ ಏನಾರ ಆಗೈತೆ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು. ಇಂಥದೊಂದು ಆಗೈತಿ, ಯಾಕಂದ್ರೆ ಇದಕ್ಕ ನಾವು ಮನುಷ್ಯರಿಗೆ ಡಾಕ್ಟರ್ ಸಿಕ್ಕಂಗ ಎಲ್ಲ ಕಡೆನೂ ಡಾಕ್ಟರ್ ಸಿಗೋದಿಲ್ಲ. ಈಗ ಎಲ್ಲಿ ಎಷ್ಟೊತ್ತಿದ್ರು ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ, ನಾವು ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕು. ಅವರು ಏನು ವರ್ಕಿಂಗ್ ಡೇ, ವರ್ಕಿಂಗ್ ಅವರ್ ಮಾತ್ರ ಕೆಲಸ ಮಾಡ್ತಿರ್ತಾರ. ಈಗ ನೈಟ್ ಏನಾರ ಆಯ್ತು ಅಥವಾ ಇವತ್ತು ಸಂಡೇ ಐತಿ, ಹಾಲಿಡೇ ಐತಿ, ಏನೋ ಆಯ್ತು ಅಂದ್ರೆ ನಮಗೆ ಅವತ್ತು ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ. ಅದಕ್ಕೆ ನಮ್ಗೆ ಅಟ್ಲೀಸ್ಟ್ ಫಸ್ಟ್ ಏಡ್ ಮಾಡಕ್ಕಾರ ಬರ್ತಿರ್ಬೇಕಂದ್ರೆ ಕಾಮನ್ ಆಗಿ ಇಂಜೆಕ್ಷನ್ ಮಾಡೋದಿರ್ಬೋದು, ಏನಾರಾದ್ರೂ ಫಸ್ಟ್ ಏಡ್ ಮಾಡೋದಿರ್ಬೋದು, ಇವೆಲ್ಲ ಗೊತ್ತಿರ್ಬೇಕು. ಆಮ್ಯಾಗೆ ಜನರಲ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವ್ದಕ್ಕೆ ಯಾವ್ಯಾವ ಮೆಡಿಸನ್ ಮಾಡ್ಬೇಕು ಅವಕ್ಕೆ. ಆಮ್ಯಾಗೆ ಅದಾಗಿನೂ ನಮ್ಗೆ ಗೊತ್ತಾಗಿಲ್ಲ ಅದ್ರದ್ದು ಏನಾಗತೈತಿ ಸೀರಿಯಸ್ ಐತೆ ಅಂದ್ರೆ ಆ ಡಾಕ್ಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಿರ್ಬೋದು, ಫೋಟೋಸ್ ಹಾಕೋದಿರ್ಬೋದು, ಅವ್ರು ಏನ್ ಹೇಳ್ತಾರೆ ಅದನ್ನ ಟ್ರೀಟ್ಮೆಂಟ್ ಮಾಡುವಂತದ್ದು ನಮ್ಗೆ ಅಷ್ಟರ ಮಾಡುವಷ್ಟು ಕೆಪಾಸಿಟಿ ನಮ್ ಕಡೆ ಇರ್ಬೇಕು. ಅಂದಾಗ ಮಾತ್ರ ಇವೆಲ್ಲವನ್ನು ನಿರ್ವಹಿಸ್ಲಿಕ್ಕೆ ಸಾಧ್ಯ ಐತಿ. ಇದ್ರ ಜೊತೆಗೆ ಏನು ಈ ಕುರಿ ಕೋಳಿ ಹೈನುಗಾರಿಕೆ ಅಂದ್ರೆ ನಮಗೆ ಟೈಮ್ ಸಿಗಾಕತ್ತೆ ಜಾಸ್ತಿ. ಈ ಹೈನುಗಾರಿಕೆಯನ್ನ ನಾವು ಸಂಪೂರ್ಣವಾಗಿ ಕುರಿ ಸಾಕಾಣಿಕೆ ಮಾಡಿದ ನಂತರ ಬಿಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೂರ್ ಮಂದಿ ಲೇಬರ್ ಕೆಲಸ ಮಾಡ್ತಾರ. ಆ ಮೂರ್ ಮಂದಿ ಲೇಬರ್ ಮತ್ತೆ ನಾವು ಮನೆಯವರಿಬ್ರು ಜೊತೆಗೊಡ್ಕೊಂಡು ಒಂದ್ 5 ಜನ ಆಗಿ ಬೆಳಿಗ್ಗೆ 10 ಗಂಟೆವರೆಗೂ ಮೇವು ಹೋದ್ರೆ ಒಂದಿನಕ್ಕೆ ಆಗುವಷ್ಟು ಮೇವು ನಾವು ಸಾಕಾಗ್ಬಿಡ್ತೈತಿ. 10 ಗಂಟೆವರೆಗೂ ನಾವು ಎಲ್ಲ ಕೆಲಸ ಮುಗಿತ್ತು, ಮೇವು ಕೊಯ್ದು ಚಾಪಿಂಗ್ ಮಾಡೋದು ಎಲ್ಲ ಕೆಲಸ ಮುಗಿತ್ತು. ಆ ನಂತರ 2.5 ತಾಸಿಗೊಮ್ಮೆ ನಾವು ಫೀಡಿಂಗ್ ಮಾಡೋದು ಅಷ್ಟೇ ಕೆಲಸ. ಫೀಡಿಂಗ್ ಮಾಡೋದು ಎಷ್ಟು 10 ನಿಮಿಷದ ಕೆಲಸ, 500 ಕುರಿಗೆ 10 ನಿಮಿಷದಾಗ ಒಂದ್ 2-3 ಮಂದಿ ಇದ್ದವ್ರು ಫೀಡಿಂಗ್ ಮಾಡಿಬಿಟ್ರೆ ಮುಗಿತ 10 ನಿಮಿಷದಾಗ. ಮತ್ತೆ ನಾವು 2 ತಾಸು 20 ನಿಮಿಷ ಖಾಲಿನನ, ಅದಕ್ಕೆ ಖಾಲಿ ಟೈಮ್ನಾಗ ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡತ್ತಾಗ ನಮ್ಗೆ ಎತ್ತುಗಳಿರ್ಬೋದು, 2 ಎತ್ತು ತಂದಿದ್ವಿ, ಜವಾರಿ ಆಕಳ, ಜವಾರಿ ಬಾಯಿ ಹಾಕಿದೀವಿ ಅಂದ್ರೆ ಅದ್ರ ಗೋಮೂತ್ರದಿಂದ ಜೀವಾಮೃತ ಮಾಡೋದಿರ್ಬೋದು. ಈ ತರ ಅನೇಕ ಒಂದರಿಂದ ಒಂದು

ಈಗ ನಾವ್ ಒಂದ್ ಮಾಡಿ ಖಾಲಿ ಖಾಲಿ ಕುಂತೀವಿ, ಆ ಖಾಲಿ ಕುಡ್ರಬಾರ್ದು. ಆ ಸಮಯದಲ್ಲಿ ಏನಾದ್ರು ಮಾಡ್ಬೇಕು. ನಾನು ಅವಾಗ್ಲಿಂದ ಹೇಳತ್ತೀನಿ, ಕೃಷಿಯ ಜೊತೆಗೆ ಉಪಕಸಗಳನ್ನ ಮಾಡಿದಾಗ ಮಾತ್ರ ರೈತ ಇಲ್ಲಿ ಏನು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಅವಾಗ್ಲಿಂದ ಹೇಳತ್ತೀನಿ. ಹಂಗ ಅದ್ರ ಜೊತೆಗೆ ಕುರಿಯ ಜೊತೆಗೆ ಮತ್ತೆ ಹೈನುಗಾರಿಕೆಯನ್ನ ಚಾಲು ಮಾಡಿದ್ವಿ ನಾವು. ಅಂದ್ರೆ ಜವಾರಿ ಎಮ್ಮೆ ಇರ್ಬೋದು, ಈಗ ಹಳಿಕಾರ ಅಂತ ಏನ್ ಹೇಳ್ತೀವಿ, ಹಳಿಕಾರ ಆಕಳ, ಕಿಲಾರಿ, ಮೂಡ್ಲ, ಆಮೇಲೆ ಎರಡ್ ಹಳಿಕಾರ, ಎತ್ತು, ಈ ತರ ಎಲ್ಲವನ್ನ ಒಂದು 10 ಆಕಳಗಳನ್ನ ಆಕಳ ಮತ್ತು ಎತ್ತುಗಳನ್ನ ನಾವು ಇವತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವು ಕುರ್ದ ಚಾಕರಿ ಕೂಡ ಮಾಡ್ಬೋದು. ಅದು ಕೂಡ ಒಂದು ನಮಗ ಏನು ಅದರದ್ದು ಕೂಡ ಸಾಕಷ್ಟು ತಮಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸ ಎಲ್ಲರೂ ಜವಾರಿ ಅಂದ್ರೆ ಮಿಲೇಟ್ಸ್. ಈಗ ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗ ಈ ಅಮಾಸಿಗೆ ಹುಣ್ಣಿಮೆಗೆ ಅಷ್ಟೇ ಅಕ್ಕಿ ಅನ್ನ ಮಾಡ್ತಿದ್ರು. ನನಗೀಗ 42 ವಯಸ್ಸು, ನಾ ಸಣ್ಣವರಿದ್ದಾಗ ಇದನ್ನೆಲ್ಲ ನೋಡೇವು ನಾವು. ಅಕ್ಕಿ ಅನ್ನ ಆ ಟೈಮ್ನಾಗ ಅಷ್ಟೇ ಮಾಡ್ತಿದ್ರು, ಯಾವಾಗ ಅಮಾಸಿಗೆ ಮತ್ತು ಹುಣ್ಣಿಮೆಗೆ. ಇವತ್ತು 3 ಹೊತ್ತು ಅನ್ನ ಮಾಡ್ಕೊಂಡು ಉಣ್ಣುವಂಥ ಪರಿಸ್ಥಿತಿ ಇವತ್ತು ಬಂದೈತಿ. ಆದ್ರೆ ಅವತ್ತಿನ ದಿವಸ ಎಲ್ಲರ ಮನೆಯಾಗ ನವಣಿ ಅನ್ನ ಅಂತಿದ್ವಿ. ಸಾಕಷ್ಟು ಮಂದಿ ಮನೆಯಾಗ ಮಜ್ಜಿಗೆ ಹಾಕೊಂಡು ನವಣಿ ಅನ್ನ ಅಂತ. ಅವತ್ತಿನ ಆರೋಗ್ಯನ ಬೇರೆ ಐತಿ. ಇವತ್ತಿಗೂ 89 ವಯಸ್ಸಾದವ್ರ ಆರೋಗ್ಯ ಹೆಂಗದಾರ ಅಂದ್ರೆ ನಮ್ಗಿಂತ ಫುಲ್ ಹೆಲ್ದಿ ಅದಾರ ಅವ್ರು. ಇವತ್ತಿನ ನಮ್ಮ ಆಯಸ್ಸು ಎಷ್ಟಾಗೈತೆ ಅಂದ್ರೆ 40-50-60 ಲಾಸ್ಟ್ ಆಗಿಬಿಟ್ಟೈತಿ. ಅದಕ್ಕೆ ಎಲ್ಲರೂ ಜವಾರಿ ಕಡೆ ಇವತ್ತಿನ ದಿವಸ ಎಲ್ಲರೂ ದೇಶೀಯ ತಳಿಗಳಿರ್ಬೋದು, ದೇಶೀಯ ಆಹಾರ ಪದ್ಧತಿ ಇದನ್ನೆಲ್ಲರೂ ಕಡೆ ಮಿಲೆಟ್ಸ್ ಅಂತ ಏನು ಈಗ 7 ಸಿರಿಧಾನ್ಯಗಳನ್ನ ಏನ ನಾವು ಹೇಳ್ತೀವಿ ಅದೆಲ್ಲದ್ರ ಕಡೆ ನಮ್ಮ ದೇಶ ವಾಲಕತ್ತೈತಿ. ಕಾರಣ ಇಷ್ಟ, ನಮ್ಗ ಸದೃಢವಾದ ಶರೀರ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಜವಾರಿ ಕಡೆ ಹೊಂತೇವಿ. ಅದಕ್ಕೆ ಇದನ್ನೆಲ್ಲಾನು ಮಾಡ್ಕೊಂಡು ನಾವು ಈಗೇನು ಜರ್ಸಿ ಆಕಳ ಸಾಕಿ ದಬಾಸಿ ಹಿಂಡಿ ಹಾಲು ಹಾಕಿ ಲಾಭ ತಗೋದಕ್ಕಿಂತ ಜವಾರಿ ದನಗಳನ್ನ ನಮ್ಮ ಮನೆ ಒಳಗಡೆ ಸಾಕಿದ್ರೆ ನಮಗೆ ಕಡಿಮೆ ಖರ್ಚಿನಾಗ ಸಾಕಾಣಿಕೆನೂ ಕೂಡ ಆಕತಿ. ಯಾಕಂದ್ರೆ ಒಂದ್ ಜರ್ಸಿ ಆಕಳ ತಿನ್ನೋದನ್ನ 3 ಜವಾರಿ ಆಕಳ ತಿಂತಾವ. ಒಂದ್ ಹಾಕಿದ್ರು ಒಂದ್ ಜಲ್ಲಿ ಹೊಟ್ಟಬೇಕು ಜರ್ಸಿ ಆಕಳಿಗೆ. ಇವು 3 ದನಗಳು ತಿಂತಾವ. ನಮ್ಗೆ ಹಾಲಿನಿಂದ ಏನೂ ಉಪಯೋಗ ಇಲ್ಲ ಅಂದ್ರು ಕೂಡ ಅದ್ರದ್ದು ಗೋಮೂತ್ರ ಇರ್ಬೋದು. ಆಮ್ಯಾಗ ಕರು ಹಾಕಿದ್ರೆ ಇವತ್ತಿನ ದಿವಸ ಜವಾರಿಗೆ ಎಂತ ಡಿಮ್ಯಾಂಡ್ ಬಂದತ್ತಂದ್ರೆ ನಮ್ಮಲ್ಲಿ ಒಂದು ಹಳ್ಳಿ ಕರು ಆಕಳ ಕರ ತೊಗೊಂಡಿದ್ದೆ, ಅದು ಇವತ್ತು ಕರು ಹಾಕೈತಿ. ಆ ಕರುನನ 40,000 ರೂಪಾಯಿ ಕೇಳತ್ತಾರೆ. ಇವತ್ತು ಸಣ್ಣ ಕರು ಐತಿ, ಒಂದು 6 ತಿಂಗಳ ಕರು ಐತಿ. ಅಷ್ಟು ಡಿಮ್ಯಾಂಡ್ ಬಂದೈತಿ. ನಾವು ಹಾಲು ಹಾಕಿದ್ರು ಕೂಡ ಒಂದ್ ಸತಿ ಏನು ಪಿರಿಯಡ್ ಮಾಡ್ತೀವಿ, ಹಿಡಿದಿಂದಾಗ 3-4 ತಿಂಗಳು ನಾವು ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕಿದ್ರು ಕೂಡ ನಾವು 40,000-50,000 ರೂಪಾಯಿ ಪ್ರಾಫಿಟ್ ಮಾಡ್ಬೇಕಾದ್ರೆ ಮುಗಬೇಕೈತಿ. ಇಲ್ಲಿ ಕೆಲಸನೂ ಕಡಿಮೆ, ಹಿಂಗಂದ್ರೆ ಮೇವು ಕಡಿಮೆ ತಿಂತೈತಿ, ಅದರಿಂದ ಮೂತ್ರ ಸಿಗ್ತೈತಿ, ಸಗಣಿ ಗೊಬ್ಬರ ಸಿಗ್ತೈತಿ, ಆಮ್ಯಾಗೆ ಏನು ಹಿಂಡೋದು ಆ ತರ ಏನು ಕೆಲಸನೂ ಕಡಿಮೆ ಇರ್ತೈತಿ. ಅದ್ರ ಜೊತೆಗೆ ಕರುವಿಂದ ಅದ್ರದ್ದು ಎಷ್ಟು ಪ್ರಾಫಿಟ್ ಬರ್ಬೇಕು ಅಷ್ಟು ಪ್ರಾಫಿಟ್ ಕೂಡ ಬರ್ತೈತಿ. ಹಾಗಾಗಿ ಜವಾರಿ ಒಂದು 10 ಆಕಳಗಳನ್ನ, ಕೆಳಗಡೆ ಜವಾರಿ ಕೋಳಿಗಳನ್ನ ಕೂಡ ಸಾಕಿದೆ ನಾವು. ಮೊದಲೆಲ್ಲ ಒಂದ್ 200 ಕೋಳಿ ಇದ್ದು ನಮ್ಮ, ಈಗೀಗ ಒಂದ್ 50 ಕೋಳಿಗೆ ನಾವು ಬಂದಿದ್ವಿ. ಒಂದ್ 50 ಕೋಳಿ ಜವಾರಿ ಕೋಳಿಯನ್ನ ಸಾಕಿದ್ವಿ. ಈ 50 ಕೋಳಿ ಜವಾರಿ ಕೋಳಿಯಿಂದ ಬಂದಿರತಕ್ಕಂತ ತತ್ತಿಯನ್ನ ಈಗ ನಮ್ಮಲ್ಲಿ ಮೊದಲಿಗೆ ಸ್ವಲ್ಪ ಮಾರ್ಕೆಟಿನ ತೊಂದರೆ ಆಯ್ತು, ಅದಕ್ಕೆ ನಾ ಕೋಳಿ ಕಡಿಮೆ ಮಾಡಿದ್ದೆ. ಇವತ್ ನಮ್ಗೆ ಮಾರ್ಕೆಟ್ ಬಹಳ ಬೇಡಿಕೆ ಐತಿ. ಅದಕ್ಕೆ ಇವತ್ತಿನ ದಿವಸ ಅದ್ರದ್ದು ಮಾರ್ಕೆಟ್ ಹೆಂಗೈತೆ ಅಂದ್ರೆ ನಾಳೆ ತತ್ತಿ ಬೇಕಂತೇಳಿ ಇವತ್ತ ನಮ್ಮ ಮನೆಯಾಗ ರೊಕ್ಕ ಕೊಟ್ಟು ಕ್ಯೂಗೆ ಏನಾದ್ರು ಡಬ್ಬಿ ಈ ತರ ಇಟ್ಟೋಗಿರ್ತಾರೆ. ಆ ತರ ಒಂದು ಮಾರ್ಕೆಟ್ ಅನ್ನ ಅಂದ್ರೆ ಜವಾರಿಗೆ ಅಷ್ಟು ಜನ ಮೊರೆ ಹೋಗ್ತಾರೆ, ಇವತ್ತಿನ ದಿನ ಅದಕ್ಕೆ ಅಷ್ಟು ಬೇಡಿಕೆ ಬಂದೈತಿ. ಅದಕ್ಕೆ ಎಲ್ಲಾ ಮಾರ್ಕೆಟ್ ಇದಕ್ಕೆ ಎಲ್ಲದಕ್ಕೂ ಇದನ್ನೆಲ್ಲಾನು ಮಾಡ್ಬೋದು. ಇದಕ್ಕೊಂದು ಮಾರುಕಟ್ಟೆ ಬಹಳ ಮುಖ್ಯ ಪಾತ್ರ ವಹಿಸ್ತೈತಿ. ಯಾಕಂದ್ರೆ ಎಲ್ಲಾನು ನಾವು ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬಹುದು. ಇದಕ್ಕೊಂದು ಮಾರ್ಕೆಟ್ ಬೇಕಲ್ಲ. ಈಗೆಲ್ಲ ನಡೆಯತ್ತದ್ದು ಏನ್ ಹೆಂಗ್ ನಡೆದತ್ತ ಅಂದ್ರೆ ದಲ್ಲಾಳಿಗಳ ಹಾವಳಿ ನಡೆಯತ್ತದೆ. ಅದಕ್ಕೆ ಆ ಮಾರುಕಟ್ಟೆಯನ್ನ ನಾವ ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಮಗ್ ಮಾರುಕಟ್ಟೆ ಒದಗಿಸ್ಕೊಡುದಿಲ್ಲ ಅಷ್ಟು ಸರಳ. ಈಗ ನಾ ಹೇಳಿನಲ್ಲ, ಮೊದಲಿಗೆ ನಾನು ತತ್ತಿ ಮಾರಾಟ ಹಾಕಿದ್ದಿಲ್ಲ. ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಜ್ಯೋತಿ ತಾಲೀಮು ಮಾರುತಿ ತಾಲೀಮು ಅಡ್ಡಾಡಿ ತತ್ತಿ ಕೊಟ್ಟೋಗ್ತೀನಿ. ದಿನ 50-60 ತತ್ತಿ ಹೋಗ್ತಿದ್ವಿ. ಏನ್ ಮಾಡ್ಬೇಕು ನಾವು ಅಲ್ಲಿಗೆ ತಂದು ಕೊಟ್ಟೋಗಿದ್ನಿ. ಅವ್ರು ಹೆಂಗ್ ಮಾಡಾತ್ರು, ನಾನು 15 ರೂಪಾಯಿ ಮೊದಲು ಕೊಡ್ತಿದ್ದೆ, 12 ರೂಪಾಯಿ ಕೊಡ್ಬೇಕ್ರಿ ನೀವು ಅಂತ ಹೇಳಿದ್ರು. ಬಾಳ ತತ್ತಿ ನನ್ ಕಡೆ ಸಿಗ್ತಾವ್ ಅಂತ ಗೊತ್ತಾದ್ಮೇಲೆ 12 ಇದ್ದವ್ರು 10ಕ್ಕೆ ಬಂದ್ರು, 10 ಇದ್ದವ್ರು 8 ರೂಪಾಯಿ ಕೊಡು ಅಂತ ಕೇಳತ್ತರು. ಅವತ್ ನನಗೆ ಯಾಕೋ ಬೇಜಾರಾತ. ಜವಾರಿ ತತ್ತಿ 8 ರೂಪಾಯಿ ಎಲ್ಲಿ ಮಾರಾಟ ಮಾಡೋದು, 8 ರೂಪಾಯಿ ಕೇಳತ್ತಾರಲ್ಲ, ಬೇಜಾರಾಗಿ ನಾ ಏನ್ ಮಾಡಿದೆ, ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ನ ತಗೊಂಡ್ಬಂದು ಕೋಳಿನ ಕುಂಡ್ರಿಸಿ ಮರಿ ಮಾಡೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತಿ. ಮತ್ತು ತತ್ತಿ ಕೂಡ ಒಂದು 5-6 ತಿಂಗಳು ಅವ್ರು ತತ್ತಿನ ಹಾಕೋದ್ರು ಬಾಳ ಕೋಳಿ ಜವಾರಿ ಕೋಳಿಗಳು. ಅದಕ್ಕೆ ಅದನ್ನ ಬಿಟ್ಟು ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಇನ್ಕ್ಯೂಬೇಟರ್ನಿಂದ ಮರಿ ಮಾಡ್ಸಕತ್ತೆ ನಾನು ಸಂದರ್ಭ. ಅಂದ್ರೆ ನಮಗೆ ಪ್ರತಿಯೊಂದು ಗೊತ್ತಿರ್ಬೇಕಿಲ್ಲೇ, ನಮ್ಮ ಬೆಳೆದದ್ದು ಏನೇ ಇರಲಿ ಅಲ್ಲ
ನಮ್ಮ

ಹೊಲದಲ್ಲಿ ಬೆಳೆದಿರತಕ್ಕಂಥ ದವಸ ಧಾನ್ಯಗಳಿರಲಿ, ಕಾಯಿಪಲ್ಯ ಇರಲಿ, ಅಥವಾ ಇಂಥ ಏನು ಈಗ ನಾವು ಕೋಳಿ ತತ್ತಿ ಇರ್ಬೋದು ಅಥವಾ ಏನೇ ಇರಲಿ, ಅವು ಮೌಲ್ಯವರ್ಧನೆ ಆದಾಗ ಮಾತ್ರ ಅವಕ್ಕೆ ದೊಡ್ಡ ಬೇಡಿಕೆ ಬರ್ತದೆ. ಅದಕ್ಕೆ ನಮಗೆ ಗೊತ್ತಿರಬೇಕು ಮಾರ್ಕೆಟ್ ಹೆಂಗೆ ಮಾಡ್ಬೇಕಂತ ಗೊತ್ತಿರಬೇಕು. ಹಾಗೆ ನಮ್ಮ ಎಲ್ಲ ರೈತರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ನಾವು ಆಹಾರವನ್ನ ಈ ಧಾನ್ಯವನ್ನು ಏನು ಬೆಳಿತೀವಿ ಹಾಗೆ ಮಾರಾಟ ಮಾಡಿ ಬಂದ್ಬಿಡ್ತೀವಿ. ಅವತ್ತು

0: ಲೇಟ್ ಬಂದಾಗ ಮಾರಾಕ್ ಬರ್ತೈತಿ. ಆದ್ರೆ ಇವತ್ತಿನ ದಿವಸ ಹೆಂಗಾಗೈತಂದ್ರ, ಇಲ್ಲಿ ಕುತ್ಕೊಂಡ್ ಹೇಳೋದು ಸರಳ ಆಕತಿ, ಅಲ್ಲಿ ಪರಿಸ್ಥಿತಿ ಹೆಂಗಾಗಿರ್ತದ ಅಂದ್ರ, ಒಬ್ಬ ರೈತ ಒಂದ್ ವರ್ಷ ಅದನ್ನೆಲ್ಲ ಬೆಳೆದು ತೆಗಿಬೇಕಂದ್ರ ಅದನ್ನ ಮಾರಿದ್ರೆ ಹರಿಯಲಾರ್ದಷ್ಟು ಸಾಲ ಮಾಡಿರ್ತಾರ. ಅವತ್ತಿನ ದಿವಸ ಅದನ್ನೆಲ್ಲಾ ಮಾರಿದ್ರೆ, ನಾವು ಬೆಳೆದಿರತಕ್ಕಂತ ಎಲ್ಲಾ ಮಾಲು ಓದ್ ಮಾರಿದ್ರು ಕೂಡ ನಮ್ ಸಾಲ ಹರಿಯುದಿಲ್ಲ, ಅಷ್ಟು ಸಾಲನ ಮಾಡಿಬಿಟ್ಟಿರ್ತೀವಿ. ಕಾರಣ ಇಷ್ಟ, ಯಾಕಂದ್ರ ನಮಗ ಇವತ್ತ ಎಲ್ಲಾರು ಹೆಂಗಾಗಿಬಿಟ್ಟೆ ಅಂದ್ರೆ, ರೈತರ ನನ್ನ ಬಾಜು ಹೊಲ್ದವನ್ ನೋಡಿ ಅವನಿಗಿಂತ ಒಂದ್ ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ನನ್ನ ಹೊಲ ಬೆಳಿತೈತಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಸೆಟ್ ಆಗಿಬಿಟ್ಟಿವಿ ಇವತ್ತು. ಅದಕ್ಕೆ ದಯಮಾಡಿ ರೈತರಲ್ಲಿ ವಿನಂತಿ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕವನ್ನು ಬಳಸಿ ನಾವು ಇವತ್ತು ಏನ್ ಮಾಡಾಕತ್ತೀವಿ ಅಂದ್ರೆ, ಮಣ್ಣನ್ನು ಬಹಳ ಕಲುಷಿತ ಮಾಡಾಕ ಸಾವಿಡಾತೀವಿ, ಕೊಲ್ಲಾಕತ್ತೀವಿ ನಾವು ಇವತ್ತು ಮಣ್ಣನ್ನು. ಅದಕ್ಕೆ ದಯಮಾಡಿ ಎಲ್ಲ ರೈತರಲ್ಲಿ ವಿನಂತಿ, ಗೊಬ್ಬರ ಹಾಕಕ್ ಬೇಡ ಅನ್ನೋದಿಲ್ಲ, ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಪ್ರತಿಯೊಂದು ಹೊಲದ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅಲ್ಲೇ ಆಜುಬಾಜು ಅದಾವ ಅಂದ್ರೂ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೇರೆ ಬೇರೆ ಆಗಿರ್ತಾವು. ಅದಕ್ಕೆ ದಯಮಾಡಿ ಅದೇನ ಫ್ರೀ ಆಗಿನ ನಮ್ಮ ಅಗ್ರಿಕಲ್ಚರ್ ಆಫೀಸ್ನಾಗೆಲ್ಲ ಫ್ರೀ ಆಗಿನ ಮಣ್ಣು ಪರೀಕ್ಷೆ ಮಾಡಿಕೊಡ್ತಾರೆ. ಯಾವ ರೀತಿ ಆ ಮಣ್ಣನ್ನು ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ಯಾಂಪಲ್ ಅಂತ ತಕ್ಕೊಂಡು ಹೋಗಿ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ನಮ್ಗೆ ಸಾಯಿಲ್ ಟೆಸ್ಟ್ ಕಾರ್ಡ್ ಇತ್ತಂದ್ರೆ ನಮ್ಗೆ ಇದಕ್ಕೆ ಏನೇನು ಪೋಷಕಾಂಶ ಕಡಿಮೆ ಐತಿ ಅದನ್ನ ಮಾತ್ರ ಹಾಕೋದ್ರಿಂದ ನಾವು ಚೆನ್ನಾಗಿ ಬೆಳಿಬಹುದು. ಈಗ ನಮ್ಮ ಭಾಗದಾಗ ಚೆಕ್ ಮಾಡಿಸಿದಾಗ ಜಾಸ್ತಿ ಪೊಟ್ಯಾಶ್ ಬೇಕಾಕತಿ, ಮತ್ತು ಪೊಟ್ಯಾಶ್ ಬೇಕಾದಾಗ ನಾವು ಯೂರಿಯಾ ಯಾಕೆ ಹಾಕ್ಬೇಕು, ಡಿ ಎ ಪಿ ಯಾಕೆ ಹಾಕ್ಬೇಕು, ಬೇಕಾಗಿರೋದನ್ನ ಹಾಕಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಇಳುವರಿ ಬಂದು, ಬ್ಯಾಡಾಗಿದ್ದನ್ನ ಹಾಕಿದ್ರೆ ಅದು ಇಳುವರಿ ಇಲ್ಲಿ ಬರ್ಬೇಕು. ಬರೇ ಎಗ್ರೇಸು ಗೋಬಿ ಇಂಥವೆಲ್ಲ ತಿನ್ಕೊಂತ ಹೋದಾಗ ನಮ್ಮ ಆಹಾರ ರಕ್ತ ಎಲ್ಲದಿಂದ ಆಗ್ಬೇಕು. ಅದಕ್ಕೆ ಹಾಗೆ ಮಣ್ಣು ಕೂಡ ನಮಗ ಅನ್ನ ನೀಡುವಂತ ಭೂತಾಯಿ ಕೂಡ ಒಂದು ಜೀವನ, ಅದರ ಒಳಗಡೆ ಕೋಟ್ಯಾನು ಕೋಟಿ ಜೀವಾಣು ರಾಶಿಗಳು ಇರ್ತವೆ, ಅವನ್ನೆಲ್ಲರೂ ನಾವು ಇವತ್ತು ಸಾಯ್ಬಿಡಾತೀವಿ, ಕೊಲ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಅವಶ್ಯವಿರುವಂತ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡಿ, ಗೊಬ್ಬರ ಬಳಕೆ ಮಾಡ್ರಿ ಸಂಪೂರ್ಣವಾಗಿ ಬಿಡ್ರಿ ಅಂತ ನಾ ಹೇಳತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತದನ್ನ ಬಳಕೆ ಮಾಡ್ರಿ. ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದು ಆಗ್ಬೇಕು. ಅಂದ್ರೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ, ಕುರಿ ಕೋಳಿಯ ಅಥವಾ ಹಸು ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ, ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಅವು ಪೂರೈಕೆ ಮಾಡ್ತಾವ. ಅವನ್ನ ಹೋಗಿ ನಮ್ಮ ಹೊಲಗಡೆಗೆ ಹಾಕೋಬಹುದು. ಅಲ್ಲಿ ಬೆಳೆದಿರ್ತಕ್ಕಂಥ ವೇಸ್ಟೇಜ್ ಮೇವನ್ನ ತಂದು ಇವುಗಳಿಗೆ ಏನು ನಾವು ಮಾಡ್ತಾ ಇದೀವಿ, ಇವುಗಳಿಗೆ ನಾವು ಹಾಕೋಬಹುದು.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮಧುರಾಮನ ಬದ್ಧಿತ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 12ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಆದರೆ ನಾನು ಅವುಗಳಲ್ಲಿ ಇಲ್ಲ, ಅವುಗಳೆಲ್ಲವೂ ನನ್ನಲ್ಲಿವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕದ ಮೂಲಕ ನಮ್ಮ ಬದುಕಿನಲ್ಲಿ ಇರಬಹುದಾದಂತಹ ಮೂರು ಗುಣಗಳ ಬಗ್ಗೆಯೂ ಕೂಡ ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ. ಒಂದು ತಮಸ್ಸು, ಎರಡನೆಯದು ರಜಸ್ಸು, ಮೂರನೆಯದು ಸಾತ್ವಿಕ ಅಥವಾ ಸತ್ವ. ಈ ಮೂರೂ ಗುಣಗಳು ಕೂಡ ಭಗವಂತನಿಂದಲೇ ಬಂದಿರುವಂಥದ್ದು. ಒಂದು ದೃಷ್ಟಿಯಿಂದ ಇವೆಲ್ಲ ಒಂದೇ ಗುಣ. ಇವುಗಳನ್ನು ಬೇರೆ ಬೇರೆ ಮಾಡಿದರೆ ಮೂರು ಭಾಗವಾಗಿ ನಾವು ಮಾಡಬಹುದು. ಇವು ಒಂದೇ ಗುಣದ ಮೂರು ಬೇರೆ ಬೇರೆ ಸ್ವಭಾವ ಎಂತಲೂ ಕೂಡ ಹೇಳಬಹುದು. ನೀರು ಮೂರು ರೂಪದಲ್ಲಿದೆ. ಅಂದರೆ ನೀರು ಅನ್ನುವಂಥದ್ದು ಘನೀಭೂತವಾಗಿದ್ದಾಗ ಅದು ಕಲ್ಲು ಬಂಡೆಯಂತೆ ಹಿಮರಾಶಿಯಾಗಿ ಬಿದ್ದಿರುತ್ತದೆ. ಅದಕ್ಕೆ ಚಲನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಬಿಡಿ. ಶುದ್ಧ ತಮಸ್ಸು ಅದು, ತಮಸ್ಸಿನ ರೂಪ. ಯಾವಾಗ ನೀರು ಘನೀಭೂತವಾಗುತ್ತೋ ಅದು ತಮಸ್ಸಿನ ರೂಪ. ಯಾವಾಗ ಆ ಹಿಮಬಂಡೆಯಾಗಿದ್ದಂತಹ ಒಂದು ಘನೀಭೂತವಾದಂತಹ ನೀರು ಯಾವಾಗ ಕರಗಿ ನೀರಾಗುವುದೋ ಆಗ ಅದು ಹರಿಯುವುದಕ್ಕೆ ಆರಂಭವಾಗುತ್ತೆ. ಮೇಲಿನಿಂದ ಕೆಳಗೆ ಅದು ಹರಿದುಕೊಂಡು ಹೋಗ್ತಾ ಹೋಗುತ್ತೆ. ನೀರನ್ನ ಚೆನ್ನಾಗಿ ಮರಳಿಸಿದಾಗ ಅಥವಾ ತೀಕ್ಷ್ಣವಾದ ಸೂರ್ಯನ ರಶ್ಮಿ ಅದರ ಮೇಲೆ ಬಿದ್ದಾಗ ಅದು ಆವಿಯಾಗಿ ಕೆಳಗಿನಿಂದ ಮೇಲೆ ಹೋಗುತ್ತೆ. ಯಾವ ನೀರು ದ್ರವರೂಪದಲ್ಲಿರುವಾಗ ಮೇಲಿನಿಂದ ಕೆಳಕ್ಕೆ ಬರುವುದೋ ಅದೇ ನೀರು ಆವಿಯಾದಾಗ ಕೆಳಗಿನಿಂದ ಮೇಲೆ ಹೋಗುತ್ತದೆ. ಹಾಗೆಯೇ ಗುಣಗಳು ಕೂಡ. ತಮೋಗುಣಿ ಒಂದು ರೀತಿ ಜಡ ಇದ್ದಂತೆ. ಅವನು ಚಲಿಸುವಂಥದ್ದು ಬಹಳ ನಿಧಾನ. ನಿದ್ರೆ, ಆಲಸ್ಯ, ಅಜ್ಞಾನ, ಮೋಹ ಇವೆಲ್ಲ ತುಂಬಿ ತುಳುಕಾಡ್ತಾ ಇರುತ್ತೆ. ಅದೇ ರಜೋಗುಣಿಯ ಮನಸ್ಸು, ಅದು ಪಾದರಸದಂತೆ ಚಂಚಲ. ಯಾವಾಗಲೂ ಒಂದರಿಂದ ಮತ್ತೊಂದಕ್ಕೆ ನೆಗಿತಾ ಇರುತ್ತೆ. ಬೇಕಾದಷ್ಟು ಆಸೆ ಆಕಾಂಕ್ಷೆಗಳು ಕುದಿಯುತ್ತಲೇ ಇರುತ್ತೆ ಒಳಗೆ. ಅವನ್ನ ತೃಪ್ತಿಪಡಿಸಿಕೊಳ್ಳಲು ಧಾವಿಸುತ್ತಾನೆ ಹೊರಗಡೆ. ಹಾಗೆ ಪ್ರಯತ್ನ ಮಾಡುವಾಗ ಒಮ್ಮೆ ಸಂತೋಷ ಪಡ್ತಾನೆ, ಒಮ್ಮೆ ದುಃಖ ಪಡ್ತಾನೆ. ಹಲವಾರು ಪೆಟ್ಟುಗಳು ಬೀಳ್ತಲೇ ಹೋಗ್ತವೆ. ಬಿದ್ದಾಗ ಸ್ವಲ್ಪ ಕಾಲ ತೆಪ್ಪಗಿರ್ತಾನೆ, ನಂತರ ಪುನಃ ಶುರು ಮಾಡ್ತಾನೆ ವಿಷಯ ಸುಖದ ಬೇಟೆಗೆ. ಅನಂತರ ಬರುವವನೇ ಸಾತ್ವಿಕ ಪ್ರಕೃತಿಯ ಮನುಷ್ಯ. ಅವನಲ್ಲಿ ಜ್ಞಾನವಿದೆ, ಶಾಂತಿ ಇದೆ, ಸಮಾಧಾನವಿದೆ, ಹಾಗೆ ಗಾಂಭೀರ್ಯವಿದೆ. ಇಲ್ಲಿ ಚೈತನ್ಯ ವಿಷಯ ವಸ್ತುಗಳನ್ನು ಬಿಟ್ಟು ಭಗವಂತನ ಕಡೆಗೆ ಸದಾ ಮನಸ್ಸು ಹಾರ್ತಾ ಇರುತ್ತೆ. ಹಾಗಾಗಿ ಎಲ್ಲ ಗುಣಗಳು ಬಂದಿರುವುದು ಭಗವಂತನಿಂದಲೇ. ಮೊದಲು ಕಟ್ಟಿ ಹಾಕಿ ಅನಂತರ ಕಟ್ಟನ್ನು ಬಿಡಿಸ್ತಾ ಹೋಗ್ತಾನೆ. ಆದರೆ ಅವುಗಳಲ್ಲಿ ನಾನು ಇಲ್ಲ ಅಂತ ಇದ್ದಾನೆ. ಭಗವಂತನಾದರೂ ಈ ಮೂರು ಗುಣಗಳಿಗೆ ಬಂಧಿಯಲ್ಲ. ಇವನು ಅವುಗಳ ಯಾವ ಹಂಗಿಗೂ ಸಿಕ್ಕಿಲ್ಲ. ಆದರೆ ಈ ಗುಣಗಳಾದರೂ ತಾವು ಬೇರೆ ಇರುವುದಕ್ಕೆ ಆಗುವುದಿಲ್ಲ. ಭಗವಂತನ ಆಧಾರದ ಮೇಲೆಯೇ ಇರಬೇಕಾಗಿದೆ. ಅಲೆಗೆ ಸಾಗರದ ಆಧಾರ ಬೇಕು, ಸಾಗರಕ್ಕೆ ಅಲೆ ಬೇಕಿಲ್ಲ. ಹಾಗೆಯೇ ಭಗವಂತನಿಗೆ ಗುಣಗಳ ಆಧಾರ ಬೇಕಾಗಿಲ್ಲ. ಅವನು ಇವುಗಳನ್ನು ಅತಿಕ್ರಮಿಸಿದ್ದಾನೆ. ಹಾಗಾಗಿ ಎಲ್ಲವೂ ಕೂಡ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಸೂತ್ರದಲ್ಲಿ ಮಣಿಗಳಿದ್ದಂತೆ ಅಂಥೇಳಿ ಪರಮಾತ್ಮ ಇಲ್ಲಿ ಈ ಶ್ಲೋಕದಲ್ಲಿ ವ್ಯಾಖ್ಯಾನವನ್ನು ಆರಂಭಿಸ್ತಾ ಇದ್ದಾನೆ. ಮನಸ್ಸು ಬುದ್ಧಿಯಲ್ಲಿ ಈ ಮೂರು ಗುಣಗಳು ಆತ್ಮನ ಶಕ್ತಿಯನ್ನು ಪಡೆದೇ ತಮ್ಮ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತವೆ. ಹಿಂದೆ ಹೇಳಿದುದನ್ನೇ ಪರಮಾತ್ಮನು ಪುನರುಚ್ಚರಿಸುತ್ತಿದ್ದಾನೆ. ಪುರುಷನ ವಿನಃ ಪ್ರಕೃತಿಗೆ ಏನು ಮಾಡಲೂ ಕೂಡ ಸಾಧ್ಯವಿಲ್ಲ. ಸಮುದ್ರದಲ್ಲಿ ಅಲೆಗಳು ಉತ್ಪತ್ತಿಯಾಗಿ ಕೆಲವು ಕಾಲ ಇದ್ದು ಅಲ್ಲೇ ಅವು ಲಯವಾಗುವಂತೆ ಇದು. ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿವೆ ಎಂಬುದೇ ಪರಮಾತ್ಮನ ಹೇಳಿಕೆ. ಈ ಹೇಳಿಕೆಯನ್ನ ಓದುವಾಗ ಅದು ಅರ್ಥವಾಗುವುದಿಲ್ಲ, ಮಾತ್ರವಲ್ಲ ಹೇಳಿರುವ ರೀತಿಯೇ ಸರಿಯಲ್ಲ ಎಂದು ಧ್ವನಿಸುತ್ತದೆ. ಏಕೆಂದರೆ
ಎಯಲ್ಲಿ ಬಿ ಇರದಿದ್ದರೆ

ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಭಾವಗಳೆಲ್ಲ ನನ್ನಿಂದಲೇ ಹುಟ್ಟಿದವು ಎಂದು

0: ಬಿಯಲ್ಲಿ ಎ ಇರಲು ಸಾಧ್ಯವಿಲ್ಲ. ಅಂದರೆ ನಾನು ಅವುಗಳಲ್ಲಿ ಇಲ್ಲದಿದ್ದರೆ ಅವುಗಳೂ ನನ್ನಲ್ಲಿರಲು ಸಾಧ್ಯವಿಲ್ಲ ಅಂಥೇಳಿ ಒಂದು ಲೌಕಿಕವಾದಂಥ ಒಂದು ಮಾತಿದೆ. ಆದರೆ ಇಲ್ಲಿ ಪರಮಾತ್ಮನು ಹೇಳಿರುವಂತಹ ರೀತಿಯೇ ಬೇರೆ. ನಾನು ಅವುಗಳಲ್ಲಿಲ್ಲ, ಆದರೆ ಅವುಗಳು ನನ್ನಲ್ಲಿವೆ ಅಂತ ಹೇಳಿ ಈ ಹೇಳಿಕೆ ಪರಮಾತ್ಮನಿಗೂ ಮತ್ತು ಪ್ರಕೃತಿಗೂ ಇರುವಂತಹ ಒಂದು ಸಂಬಂಧವನ್ನು ಸ್ಪಷ್ಟವಾಗಿ ವಿವರಿಸ್ತದೆ. ಪುರುಷನಿಗೂ ಪ್ರಕೃತಿಗೂ ಕಾರ್ಯಕಾರಣ ಸಂಬಂಧವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಇದು ತೋರಿಸ್ತಾ ಇದೆ. ಇವರಿಬ್ಬರ ನಡುವಣ ಸಂಬಂಧ ಅದ್ಯಾವ ಸಂಬಂಧ ಅಂತಂದರೆ, ಭ್ರಾಂತಿಗೊಂಡವನಿಗೆ ಕತ್ತಲೆಯಲ್ಲಿ ಒಂದು ಕಂಬವೂ ಕೂಡ ಪುರುಷನಂತೆ ಕಾಣುವಾಗ ಆ ಕಂಬವು ಹೇಳಬಹುದು, ನಾನು ಪುರುಷನಲ್ಲಿಲ್ಲ, ಬದಲಿಗೆ ಪುರುಷನು ನಾನು.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು

0: ರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಈ ಖಾತಾ ಮತ್ತು ನಗರ ಅಭಿವೃದ್ಧಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
4: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and I have worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
0: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು

0: ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾಜಿಕ ಸವಲತ್ತು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ ಅವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ಅವರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
5: ನಮಸ್ಕಾರ
4: ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆಯ ಒಂದು ಪರಿಕಲ್ಪನೆ ಹಿನ್ನೆಲೆ ಕುರಿತು ಹಾಗೇನೆ ಇದು ಜಾರಿಯಾದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
5: ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವನ್ನು ಕೊಂಡೀಡಿ ಪ್ರೋತ್ಸಾಹ ಮಾಡೋದು. ಈ ಯೋಜನೆಯ ಒಂದು ಪರಿಕಲ್ಪನೆ ಏನಂದರೆ ಅವರು ಮುಖ್ಯವಾಹಿನಿಯಿಂದ ದೂರ ಆಗಬಾರ್ದು, ಅವರ ಒಂದು ಅಂಕಿಅಂಶ ಮಾಹಿತಿಗಳ ಒಂದು ದತ್ತಾಂಶ ನಮ್ಮ ಹತ್ರ ಇದ್ದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಅವರು ಸಹಾಯ ತೆಗೆದುಕೊಳ್ಳಿಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹಾಗೆ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳು ಆಗ್ಬೋದು ಅಂತೇಳಿ ಯೋಜನೆಯ ಒಂದು ಪರಿಕಲ್ಪನೆ ಬಂತು. ಆಗ ಎಲ್ಲ ಕಡೆಯೂ ದೇಶದಲ್ಲೊಂದು ಕೂಗಿತ್ತು, ಏನಂದರೆ ರೈತರಿಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ, ಆಮೇಲೆ MSP ಇಲ್ಲ, ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಯಾವುದೇ ಕಾರ್ಯಕ್ರಮಗಳು ಬಂದರೂ ನಮಗೆ ನೇರವಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗಿತ್ತು. ಆ ಸಂದರ್ಭದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಸೊ ಅದಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಇದೊಂದಿತ್ತು, ಅವರು 4,000 ರೂಪಾಯಿ ಮಾತ್ರ ಕೊಡೋರು ಪ್ರತಿಯೊಬ್ಬ ರೈತನಿಗೆ. ಸೊ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾಯಿತು, 6,000 ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡಿಕೊಂಡಿದೆ. ಅದು 3 ಕಂತಲ್ಲಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ಬರ್ತಾ ಇತ್ತು, ರೈತರಿಗೆ ಬೆಂಬಲ ಯೋಜನೆ ಅಂತ 4,000, ಒಟ್ಟು 10,000 ಕೊಡೋ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೊಡೋದು ಅದನ್ನು ನಿಲ್ಲಿಸಿದೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮಾತ್ರ ಮುಂದುವರೆದಿದೆ. ಇದು 100% ಕೇಂದ್ರ ಪುರಸ್ಕೃತ ಯೋಜನೆ. ಇದಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಸೊ ಇದು 1/12/2018 ಜಾರಿಗೆ ಬಂತು. ಆದರೆ ಅದು ರೈತರಿಗೆ ಸಹಾಯಧನ ವರ್ಗಾವಣೆ ಆಗಲಿಕ್ಕೆ ಶುರು ಆಗಿದ್ದು 1 February 2019. ಇದು ಪ್ರತಿ 4 ತಿಂಗಳಿಗೊಮ್ಮೆ ಅವರಿಗೆ 2,000 ರೂಪಾಯಿ ನೇರವಾಗಿ ಅವರ KYC ಇರುವ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಯಾಕಂದರೆ ಈ ಹಣ ಪಡ್ಕೋಬೇಕು ಅಂದರೆ

0: ಬ್ಯಾಂಕ್ ಜೋಡಣೆ ಆಗಬೇಕು, ಬ್ಯಾಂಕ್ ಸಂಪರ್ಕ ಆಗಬೇಕು. ಹಾಗಾಗಿ ಅದೊಂದು ಸಾಂಸ್ಥಿಕ ಇದಕ್ಕೆ ಅವರು ಸೇರ್ಕೊಂಡಂಗಾಯಿತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಯೋಜನೆಯಲ್ಲಿ ಅವರು ಕೊಡುವಂತಹ ನೆರವೇನಿದೆಯಲ್ಲ, ನಾನು ಆವಾಗಲೇ ಹೇಳಿದಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 1 ಹೆಕ್ಟರ್ 2.5 ಎಕರೆ ಜಮೀನು ಇರೋರಿಗೆ ಮಾತ್ರ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪ ಅಂದರೆ, ಕುಟುಂಬ ಒಂದು ಕುಟುಂಬಕ್ಕೆ ಒಂದೇ ಯೋಜನೆ, ಒಂದು ಸಹಾಯಧನ ಅಷ್ಟೇ, ಎಲ್ಲರಿಗೂ ಸಹಾಯಧನ ಬರೋದಿಲ್ಲ. ಪ್ರಾರಂಭದಲ್ಲಿ ಬೇರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಕೊಂಡು 2-3 ತಗೊಳ್ತಾ ಇದ್ದಂಥ ಉದಾಹರಣೆಗಳಿತ್ತು. ಅದೆಲ್ಲ ಕಿಸಾನ್ ಸಮ್ಮಾನ್ ಯೋಜನಾ ದಾಖಲಾತಿ 2.0 ಅಂತ ಏನೋ ಒಂದು ವೆಬ್ಸೈಟ್ ಮಾಡಿದ್ರು, ಅದರಲ್ಲಿ ಅವೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ನೇರವಾಗಿ ಯಾರು ಆ ಒಂದು ಕುಟುಂಬಕ್ಕೆ ಸಹಾಯ ಸಿಗಬೇಕೋ ಅದು ಈಗ ಒಂದೇ ಒಂದು ದೂರಿಲ್ಲದೆ, ಕಂಪ್ಲೇಂಟ್ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ.
1: ಸರ್, ಹಾಗಿದ್ರೆ ವಾರ್ಷಿಕವಾಗಿ ಕೇಂದ್ರ ಸರ್ಕಾರ ಪ್ರತಿ ರೈತ ಕುಟುಂಬಕ್ಕೆ 3 ಕಂತಿನಲ್ಲಿ 2,000 ರೂಗಳನ್ನು ಹಾಕೋದ್ರ ಜೊತೆಗೆ ವಾರ್ಷಿಕವಾಗಿ 6,000 ಕೊಡ್ತಾ ಇದೆ ಈ ಯೋಜನೆ ಮುಖಾಂತರ. ಏನು ಗುರಿ ಉದ್ದೇಶ ಇಟ್ಕೊಂಡು ಈ ಹಣವನ್ನು ಅವರ ಖಾತೆಗೆ ಕೊಡ್ತಾ ಇದೆ ಸರ್?
0: ಸಾಧಾರಣವಾಗಿ ನಾವು ನೋಡೋದೇನಪ್ಪ ಅಂದರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ, ಭೂ ಹಿಡುವಳಿದಾರರು, ಸಾಧಾರಣವಾಗಿ ಇವರೆಲ್ಲ ಹೆಚ್ಚಿನ ಜನ ಮಳೆ ಆಶ್ರಿತ ಜನ. ಈಗ ಮಳೆ ಬಂದಾಗ ಅವ್ರಿಗೆ ಭೂಮಿನ ಉಳುಮೆ ಮಾಡೋಕ್ಕಾಗಲ್ಲ, ಅಥವಾ ಕೂಲಿಗೆ ಯಾರನ್ನಾರು ಕರ್ಕೋಬೇಕಂದ್ರೆ ಅವ್ರ ಹತ್ರ ಹಣ ಇರಲ್ಲ. ಅದೇ ರೀತಿ ಎರಡನೇ ಹಂತದಲ್ಲಿ ಬಿತ್ತನೆ ಬೀಜ ತೊಗೊಳಕ್ಕಾಗೋದಿಲ್ಲ, ಗೊಬ್ಬರ ತೊಗೊಳಕ್ಕಾಗಲ್ಲ, ಅಥವಾ ಆಗೇನಾದ್ರು ಕೃಷಿ ಕೆಲಸ ಮಾಡೋಕ್ಕೆ 1-2 ಕೈಯಾಳುಗಳು ಬೇಕಂದ್ರೆ ಅವತ್ತು ಅವ್ರ ಹತ್ರ ಹಣ ಇಲ್ಲದೇ ಮುಂದಕ್ಕಾಗುವಂಥ ಸಂದರ್ಭಗಳು ಬರ್ತದೆ. ಮೂರನೇ ಹಂತದಲ್ಲಿ ಆ ಬೆಳೆಯ ಒಂದು ಕಟಾವು ಆಗುವ ಸಂದರ್ಭದಲ್ಲಿ ಸಹಿತ ರೈತನಿಗೆ ಆರ್ಥಿಕ ಅನುಕೂಲತೆ ಇರೋದಿಲ್ಲ ಅಂಶವನ್ನು ಗಮನಿಸ್ಕೊಂಡು, ಇದೊಂದು ಅವರಿಗೆ ಒಂದು ಬೆಂಬಲ ಪ್ರೋತ್ಸಾಹಕ ಅಷ್ಟೇ. ಇದರಿಂದನೇ ವ್ಯವಸಾಯ ಅಂತಲ್ಲ, ನೀನು ವ್ಯವಸಾಯ ಮಾಡ್ತಾ ಇದೀಯ, ಸೊ ನಮ್ಮದು ಒಂದು ಸಹಾಯಧನ ತಗೊಂಡು ಇನ್ನೂ ಉತ್ಸಾಹದಲ್ಲಿ ಮಾಡು. ಆ ಒಂದು ಸಂದರ್ಭದಲ್ಲಿ 2,000 ರೂಪಾಯಿ ಅಥವಾ ಒಂದು ನಗದು ತನ್ನ ಕೈನಲ್ಲಿ ಇಲ್ಲ ಅಂತ ಹೇಳಿ ಅವನು ಅಸಹಾಯಕ ಆಗಬಾರ್ದು. ಸೊ ನಿನ್ನ ಕೆಲಸ ಏನಿದೆ ಅದರಲ್ಲಿ ನೀನು ಮುಂದುವರಿಲಿಕ್ಕೆ ಬೇಕಾದ ಬೆಂಬಲ ನಾವು ಕೊಡ್ತೀವಿ ಅಂತ ಶುರು ಮಾಡಿದಂಥ ಯೋಜನೆ. ಕೆಲವು ರಾಜ್ಯಗಳಲ್ಲಿ ಆ ರಾಜ್ಯ ಸರ್ಕಾರಗಳು ಸ್ವಲ್ಪ ಹಣವನ್ನು ಸೇರಿಸಿ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 6,000 ರೂಪಾಯಿ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಯಾರ್ಯಾರ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂ ಹಿಡುವಳಿ ದಾಖಲೆಗಳು ಸರಿ ಇರಲಿಲ್ಲ, ಅದು ಸರಿ ಮಾಡಿಸ್ಕೊಳ್ಳಿಕ್ಕೊಂದು ಅವಕಾಶ ಆಯಿತು. ಅದಕ್ಕಾಗಿ ಭೂಸ್ವಾಮಿತ್ವ ಯೋಜನೆ ಅಂತ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾರು ಬುಡಕಟ್ಟು ಜನ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನ ಇದ್ದಾರೆ, ಭೂ ದಾಖಲೆಗಳನ್ನು ಅವರು ಅದನ್ನು ಕಾನೂನಾತ್ಮಕವಾಗಿ ಮತ್ತು ಔಪಚಾರಿಕವಾಗಿ ಅದನ್ನ ಡಿಜಿಟಲೈಸ್ ಮಾಡಿ ಕಾರ್ಡ್ಗಳನ್ನ ಕೊಡ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದರಿಂದ ಏನಾಯಿತು, ಅವ್ರ ಜಮೀನುಗಳು ಹದ್ದುಬಸ್ತಾಯಿತು. ಹದ್ದುಬಸ್ತಾದಾಗ ಅವ್ರಿಗೊಂದು ಪ್ರೇರಣೆ ಬರುತ್ತೆ, ಓ ಜಮೀನಿಗೆ ನನ್ನ ಹೆಸರಿನಲ್ಲಿ ಹದ್ದುಬಸ್ತಾಗಿದೆ, ಇದರಲ್ಲಿ ನಾವು ಉತ್ಪಾದನೆ ಮಾಡಿ ಜೀವನ ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ, ಒಳಗಡೆಯಿಂದ ಆಂತರಿಕ ಪ್ರೇರಣೆ ಬರ್ತದೆ ಅಲ್ವಾ. ಯಾಕಂದ್ರೆ ಆ ಒಂದು ಜಮೀನಂತ ಏನಿದೆಯಲ್ಲ ಅದೊಂದು ಆಸ್ತಿ ನಿರ್ಮಾಣ ಅವರಿಗೆ, ಮತ್ತು ಒಂದು ಸಾಮಾಜಿಕ ಭದ್ರತೆ ಕೂಡ. ಎರಡೂ ಆಯಾಮಗಳಲ್ಲಿ ನೋಡಿದಾಗ ಈ ಯೋಜನೆ ಈ ಹಂತದಲ್ಲಿ ತುಂಬ ಇದು ಪರಿಣಾಮ ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ತಳ ಸಮುದಾಯದ ಅನೇಕ ಕುಟುಂಬಗಳು ಇದರಿಂದ ಉತ್ತೇಜನಕಾರಿ ಪಡ್ಕೊಂಡಿದೆ, ಪ್ರಯೋಜನ ಆಗಿದೆ ಅನ್ನೋದು ನಾವು ಗಮನಿಸಬೇಕು. ಸೊ ಇದರಿಂದ ಏನಾಗುತ್ತೆ, ಎರಡನೇ ಹಂತದಲ್ಲಿ ಯಾವಾಗ ಭೂ ದಾಖಲೆಗಳು ಪಕ್ಕ ಆಯಿತು, ಅವ್ರ ಹೆಸರಿನಲ್ಲಿ RTC ಆಯಿತು, ಆಗ ಕೃಷಿ ಸಂಪರ್ಕ ಕೇಂದ್ರ ಏನಂತ ಈಗ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಅದರಿಂದ ಅನೇಕ ಯೋಜನೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಆ ಥರ 27 ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇವತ್ತು ರೈತರಿಗೆ ಲಭ್ಯ ಇದೆ. ಅದನ್ನು ಅವರು ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಪಡಿಬೇಕು, ಅದು ಅವ್ರಿಗಲ್ಲಿ ಸಿಗತ್ತೆ. ಗೊಬ್ಬರ ತಗೊಳ್ಬೇಕಾದರೂ ಅದ್ರ ಮುಖಾಂತರನೇ ತಗೋಬೇಕು. ಕೀಟನಾಶಕಗಳು ಬೇಕು ಅಥವಾ ಬೆಳೆ ಸಂವರ್ಧನೆ ವರ್ಧಕಗಳು ತಗೊಳ್ಳೋದಿದೆ ಅಂದರೆ ಬಯೋಫರ್ಟಿಲೈಸರ್ಸ್ ಏನಿದೆ ಅದು ತಗೊಳ್ಳೋಕ್ಕೂ ಅವ್ರು ಅಲ್ಲಿಂದನೇ ತಗೋಬೇಕು. ATM ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್, 80-90% ರೈತರಿಗೆ ರಿಯಾಯಿತಿ ಸಿಗ್ತದೆ. ಸೊ ಈಗ ಉದಾಹರಣೆಗೆ ಅವರು ನೀರು ಮತ್ತು ತೇವಾಂಶ ನಿರ್ವಹಣೆ ಅಂಶಗಳ ಬಗ್ಗೆ ತಂತ್ರಜ್ಞಾನ ಬಳಸ್ಕೊಳ್ತಾರೆ ಅಂದರೆ ಅದಕ್ಕೆ ಅವರಿಗೆ ಅಲ್ಲಿ ನೆರವು ಸಿಗ್ತದೆ. ಮುಖ್ಯವಾಗಿ ಯಾವುದು, ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಸೊ ಬೋರ್ವೆಲ್ಗೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ವಾಟರ್ ಪಂಪ್ ಮಾಡೋವಂಥದ್ದು ಇರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು. ಇದಲ್ದೇ ಕೃಷಿ ಯಂತ್ರೋಪಕರಣಗಳು ಪಡ್ಕೊಳ್ಳೋಕೆ ಸಹಿತ ರೈತರಿಗೆ ಅದರಲ್ಲಿ ಅವರಿಗೆ ರಿಯಾಯಿತಿ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಇದರೆಲ್ಲ ಏನಂದರೆ ನೋಡಲಿಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ದೊಡ್ಡದಾಗಿ ನಮಗೆ ಕಂಡ್ರೂ ಒಳಗಡೆಯ ರಸ್ತೆಗಳೇನಿದೆಯಲ್ಲ ಈ ಥರದ ಪೂರಕ ಬೆಂಬಲ ಕಾರ್ಯಕ್ರಮಗಳು

0: ಇದು ರೈತರಿಗೆ ವರದಾನ ಇರುವಂತದ್ದು. ಇಲ್ಲಿ ರೈತರಿಗೆ ಏನಾಗ್ತಾ ಇತ್ತು, ಹೆಚ್ಚು ಅವಕಾಶಗಳು ಸಿಗ್ತಾ ಇರಲಿಲ್ಲ, ಮತ್ತೆ ಉತ್ತೇಜಕಾರಿ ಅಂಶಗಳು ಇರಲಿಲ್ಲ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಆ ರೈತ ಏನ್ ಮಾಡ್ಬೇಕು, ಹೋಗಿ KYC ಮಾಡಿಸ್ಕೋಬೇಕು. ರೈತ ಸಂಪರ್ಕ ಕೇಂದ್ರದ KYC ಅಂತ ಕರೀತಾರೆ. ಅದಕ್ಕೊಂದು ನಂಬರ್ ಜನರೇಟ್ ಆಗತ್ತೆ, ಆ ನಂಬರ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡಬೇಕು. ಮುಂದೆ ಅವ್ರು ಏನೇ ಪ್ರಯೋಜನ ಪಡ್ಕೊಳ್ಳೋದಿರಲಿ, ಕಿಸಾನ್ ಸಮ್ಮಾನ ಯೋಜನೆ ಇರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇನ್ಯಾವುದೇ ಪ್ರಯೋಜನ ಅವ್ರು ಪಡ್ಕೊಳ್ತೀವಂದ್ರೂ ಸಹಿತ ಆ ನಂಬರ್ ನಮೂದಿಸಲೇಬೇಕು, ಅವ್ರನ್ನೇ ನೀವು ಫಲಾನುಭವಿ ಮಾಡಬೇಕಂತೇಳಿ ಈಗೊಂದು ನಿಯಮ ಮಾಡಿರೋದ್ರಿಂದ ರೈತರಿಗೆ ಅದೊಂದು ಗುರುತಿಸುವಿಕೆ ಮತ್ತು ಹೆಮ್ಮೆ ಸಹಿತ. ಮೊದಲು ಅಧಿಕಾರಿತವಾಗಿ ಹೋಗಿ ನನಗಿದನ್ನು ಕೊಡಿ ಅಥವಾ ಯಾಕೆ ನೀವು ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಯೋಜನೆ ಒಳಗಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಂಶವನ್ನು ಗಮನಿಸಬೇಕು. 2000 ಬರುತ್ತೆ ಹೋಗುತ್ತೆ ದೊಡ್ಡ ಪ್ರಚಾರ ಅಲ್ಲ ಅದು. ಇದರಿಂದ ನೈತಿಕವಾಗಿ ರೈತ ಎಲ್ಲರ ಸಮಕ್ಕೆ ತಾನು ತಲೆ ಎತ್ತಿ ಸ್ವಾಭಿಮಾನದಿಂದ ನಿಲ್ಲಿಕ್ಕೆ ಒಂದು ಪ್ರೇರಣೆ ಸಿಗತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಸಹಾಯ ತಗೊಂಡಿರೋ ರೈತರ ಮನೆಗಳಲ್ಲಿ ಹೋಗಿ ನಾವು ನೋಡಿದಾಗ ಎಷ್ಟೋ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಧನಾತ್ಮಕವಾಗಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಬದುಕಬಲ್ಲೆವು, ನಮಗೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಸೊ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನಕ್ಕೆ ಇಲ್ಲಿ ಪುಷ್ಟಿ ಸಿಗ್ತದೆ, ಬೇಕಾದ ನೈಪುಣ್ಯವನ್ನು ನಾವು ರೈತ ಸಂಪರ್ಕ ಕೇಂದ್ರಗಳಿಂದ ಪಡ್ಕೊಳ್ತೀವಿ ಅನ್ನೋ ಒಂದು ಸಾಂಸ್ಥಿಕವಾದ ಒಂದು ಬೆಂಬಲ ನಮಗೆ ದೊರೀತಾ ಇದೆ ಅನ್ನೋದು ತೃಪ್ತಿ ಇವತ್ತು ರೈತರಿಗಿದೆ. ಮೊದಲು ಇದು ಇರ್ತಿರಲಿಲ್ಲ, ನೆರವುಗಳು ಹೋಗ್ತಾ ಇತ್ತು, ಅದು ಯಾರಿಗೆ ನೆರವು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬರೀ ದಾಖಲಾತಿಗಳಲ್ಲಿ ಇರ್ತಾ ಇತ್ತು. ಈಗ ಹಾಗಿಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಳವಡಿಸಿರುವ ತಂತ್ರಾಂಶಗಳಿಂದಾಗಿ ಪ್ರತಿಯೊಂದು ಪಾರದರ್ಶಕವಾಗಿ ಕಾಣುತ್ತೀಗ, ಯಾರಿಗೆ ಹೋಗಿದೆ, ಯಾರಿಗೆ ಮುಟ್ಟಿದೆ, ಅವ್ರು ಬೆಳೆ ಮಾಡಿದ್ರ ಇಲ್ವಾ. ಈ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೆಲವರು ಎಷ್ಟೋ ವರ್ಷಗಳಿಂದ ಭೂಮಿನಲ್ಲಿ ವ್ಯವಸಾಯ ಮಾಡಿಲ್ದೇ ಇರೋರು ಸಹಿತ ಫಲಾನುಭವಿ ಆಗ್ಬಿಟ್ಟಿದ್ರು. ಆಗೇನಾಯ್ತು, 2.1 ಅಲ್ಲಿ ಹೊಸದಾಗಿ ದಾಖಲಾತಿ ಮಾಡಬೇಕಂದಾಗ ಒಬ್ಬರೊಂದು ಟೆಕ್ನಾಲಜಿ ಕಂಡುಹಿಡಿದ್ರು. ಏನಂದ ಅಂದ್ರೆ, ಆ ಭೂಮಿ ಹತ್ರ ಹೋಗಿ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ನೀವು ವಾಟ್ಸಪ್ ಮುಖಾಂತರ ಇದು ಮಾಡಿದ್ವಿ ಅಂದರೆ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೇನು ಇನ್ಪುಟ್ ಕೊಟ್ಟಿದ್ದಾರೆ, ಏನು ಇನ್ಪುಟ್ ಕೊಟ್ಟಿಲ್ಲ ಅಂತ. ಆ ಥರ 32% ರೈತರು ಏನು ಬೆಳೆ ಮಾಡ್ದೇ ಇದರ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನೆಲ್ಲ ನಿಲ್ಲಿಸಿದ್ರು. ಇದು ಗಮನಿಸ್ಬೇಕು. ಅದು ಕಳೆದ ಮೂರು ವರ್ಷದಲ್ಲಿ ಏನು ಬಿತ್ತನೆ ಮಾಡಿದ್ದಾರೆ, ಭೂಮಿಗೆ ಏನೇನು ವ್ಯವಸಾಯ ಮಾಡಿದ್ದಾರೆ ಅನ್ನೋದು ಮಾಹಿತಿ ಡೇಟಾ ಬರೋಕ್ಕೆ ಶುರು ಆಯಿತು. ಆಗ ಅವರು ತಪ್ಪಾಗ್ತಾ ಇರೋದು ಗೊತ್ತಾಯಿತು. ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ದಾಖಲಾತಿ ಮಾಡೋರೆಲ್ಲ ಕಂದಾಯ ಇಲಾಖೆಯವರು, RIs ಮತ್ತು ಗ್ರಾಮ ಲೆಕ್ಕಿಗರು. ಸೊ ಯಾರು ದಾಖಲೆ ಕೊಟ್ಟರು ಅವ್ರದ್ದೆಲ್ಲ ಸೇರಿಸಿದ್ರು ಅಷ್ಟೇ. ಅವರೇನಲ್ಲಿ ಹೋಗಿ ಬೆಳೆ ಮಾಡಿದಾರಾ ಇಲ್ವಾ ನೋಡ್ತಾ ಇಲ್ಲ. ಒಂದು ನಿಯಮನೂ ಇದೆ, ಪ್ರತಿ RTCನಲ್ಲಿ ಪ್ರತಿ ವರ್ಷಕ್ಕೆ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಿಗರು ಆ ಜಮೀನುಗಳಿಗೋಗಿ ಏನೋ ಅವರು ವ್ಯವಸಾಯ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಅಂತ ದಾಖಲಿಸ್ಬೇಕು ಅಂತ ನಿಯಮ ಇದೆ. ಬಟ್ ಅದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ಎಲ್ಲರೂ ಏನು ಮಾಡಿದರು, ಇಲ್ಲಿ ದುರುಪಯೋಗ ಮಾಡ್ಕೊಂಡಿದ್ರು. ಆಗ ಎಲ್ಲ ಕಡೆಯಿಂದ ಕೂಗ್ ಬರೋಕ್ಕೆ ಶುರು ಆಯಿತು. ನಿಜವಾಗ್ಲೂ ದುಡಿತಾ ಇರೋರಿಗೆ ಓಕೆ, ಏನೂ ಮಾಡದೆ ಆರಾಮಾಗಿರೋರಿಗೆಲ್ಲ, ಊರಿಂದ ವಲಸೆ ಹೋಗಿರೋರಿಗೆಲ್ಲ ನೀವು ಈ ಯೋಜನೆಯಲ್ಲಿ ನೆರವು ಕೊಡ್ತಾ ಇದ್ದಾರಲ್ಲ ಅಂತ ಕೂಗ್ ಬಂತು. ಆಗ ನಾವೆಲ್ಲ ಮತ್ತೆ ಅಧ್ಯಯನ ಮಾಡಿ ಆ ನೀತಿನ ಬದಲಾಯಿಸಬೇಕು ಅಂತ ಒತ್ತಾಯ ತಂದಿದ್ದಕ್ಕೆ ಈಗ ಆಲ್ಮೋಸ್ಟ್ 98% ಜನ ರೈತರು ಯಾರಿದ್ದಾರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನ್ಯಾಯಯುತವಾಗಿ ಸಿಗ್ತಾ ಇದೆ. ನೀವು ಕೇಳ್ಬೋದು, ಸೊ ಈಗ ಒಬ್ಬ ಜಮೀನ್ದಾರ ಅಂತ ಇರ್ತಾನೆ ಊರಲ್ಲಿ, ಅವ್ರಿಗೂ ಸಿಗ್ತಾ ಇದೆಯಲ್ಲ ಅಂತ, ಅವ್ರಿಗೊಂದು 10 ಎಕರೆ 12 ಎಕರೆ ಇರ್ಬೋದು, ಆದರೆ ಅವನು RTC ಕೊಟ್ಟರು ಅಂಥದ್ದು ಯಾಕಂದ್ರೆ ಬೇರೆ ಬೇರೆ RTC ನಂಬರಲ್ಲಿದೆ, 2.5 ಎಕರೆ 1 ಹೆಕ್ಟೇರ್ಗಿಂತ ಕಡಿಮೆ ಅವನು ದಾಖಲಾತಿ ಮಾಡ್ಕೊಂಡಿದ್ದಾನೆ. ಎಷ್ಟೋ ಕಡೆ ಅದು ನೆರವು ತಗೋಬೇಕು ಅಂತ ಹೆಂಡತಿ ಹೆಸರಿಗೆ ಜಮೀನು ಮಾಡಿ ಹೆಂಡತಿನ ದಾಖಲಾತಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಥವಾ ಮಕ್ಕಳಿಗೆ ಪಾಲು ಕೊಟ್ಟು ಅದು ಮತ್ತೆ ಫರ್ದರ್ ಚಿಕ್ಕ ಚಿಕ್ಕ ಒಡೆತನ ಬಂದಾದ್ಮೇಲೆ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ಜಮೀನನ್ನ ಪಾಳು ಬಿಡೋ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಬಂದಿರೋ ಕಳೆ ಕೀಳಕ್ಕಾದ್ರೂ ಹಣ ಸಾಕಾಗತ್ತೆ, ನಿರ್ವಹಣೆ ಮಾಡ್ಲಿಕ್ಕಾದ್ರೂ ಆಗತ್ತೆ, ಬದುಗಳನ್ನ ಸರ್ ಮಾಡ್ಕೊಳಕ್ಕಾದ್ರೂ ಈ ಹಣ ಸಾಕಾಗತ್ತೆ ಅಲ್ವಾ. ಈ ತರದ ಸೂಕ್ಷ್ಮ ಹಂತದಲ್ಲಿ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನು ಅಂತ.
1: ಖಂಡಿತ.
0: ಇದರ ಮುಖಾಂತರ ಏನಾಗತ್ತೆ, ಯೋಜನೆ ಒಳಗಡೆ ರೈತ ಸಂಪರ್ಕಕ್ಕೆ ಬರ್ತಾನೆ, ಮಲೆ ಕೃಷಿ ಯೋಜನೆಗಳಿಗೆ ಅವನು ಜೋಡಣೆ ಆಗ್ತಾನೆ. ಆಗ ಅವನಲ್ಲಿ ಒಂದು ಧನಾತ್ಮಕ ಚಿಂತನೆ ಬರುತ್ತೆ, ಓಹೋ ನಾನು ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು, ನಾನು ಏನು ಬೆಳಿಬೇಕು, ಆಹಾರ ಬೆಳೆ ಬೆಳಿಬೇಕಾ, ತೋಟಗಾರಿಕೆ ಬೆಳಿಬೇಕಾ, ತರಕಾರಿ ಬೆಳಿಬೋದಾ, ಅಥವಾ ರೇಷ್ಮೆ ಕೃಷಿ ಮಾಡ್ಬೋದಾ, ಮೀನು ಸಾಗಾಣಿಕೆ ಮಾಡ್ಕೋಬೋದಾ. ಈ ಥರ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲ ಮೂಲಗಳಿಂದ ಆತನಿಗೆ ಏನಾಗುತ್ತೆ, ಆದಾಯ ಬರುತ್ತೆ.
1: ಹೌದು,
0: ಆ ಆದಾಯ ಬಂದಾಗ ಮಾತ್ರ ರೈತನಿಗೆ ಆಸಕ್ತಿ ಇರುತ್ತೆ, ಇಲ್ಲಾಂದ್ರೆ ಅವನು ಆಸಕ್ತಿ ಇರಲ್ಲ.

0: ಜೊತೆಗೆ ಆ ಹಿಂದೆ ಏನಿತ್ತು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಹಸು ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಕುರಿ ಮತ್ತು ಆಡು ಕೊಟ್ಟಿಗೆಗಳು ಮಾಡ್ಕೋಬೋದಾಗಿತ್ತು, ನೀರ್ಗಾಲುವೆಗಳು ಮಾಡ್ಕೋಬೋದಾಗಿತ್ತು, ಬದುಗಳು ಮಾಡ್ಕೋಬೋದಾಗಿತ್ತು. ಆ ಹಣನೂ ಅವ್ರಿಗೆ ಸಿಗ್ತಾ ಇತ್ತಲ್ವ?
1: ಹೌದು.
0: ಈ ಹಣ ಹಣ ಎರಡು ಒಟ್ಟಿಗೆ ಸೇರಿಸಿದ್ರಿಂದ ಅನೇಕ ಜನ ರೈತರು, ನಾವು ನೋಡ್ತೀವಿ ಚಿಕ್ಕ ಹಿಡುವಳಿದಾರರು ಅತ್ಯಂತ ಸಂತೋಷವಾಗಿ, ನಾನು ನೋಡಿದ್ದೀನಿ ಎಷ್ಟೋ ರೈತರ ಮನೆಗಳಲ್ಲಿ ವರ್ಷದಲ್ಲಿ ಒಂದು ಬೆಳೆ ಬಂದರೂ ಸಾಕು, ಅವನಿಗೆ ಆಹಾರ ಭದ್ರತೆ ಇರ್ತದೆ.
1: ಹೌದು.
0: ಎರಡನೇ ಬೆಳೆ ಮೂರನೇ ಬೆಳೆ ಏನು ಬರ್ತದೆ ಅದು ಸಮಾಜಕ್ಕೆ ಆಹಾರ ಭದ್ರತೆ ಅಷ್ಟೇ. ಒಂದು ಬೆಳೆ ಚೆನ್ನಾಗಿ ಬಂದರೂ ಸಾಕು, ಮೂರುವರೆ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಲ್ಲಿ ಅವನು ಅತ್ಯಂತ ಧೈರ್ಯವಾಗಿ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕಾಗತ್ತೆ, ಮತ್ತು ಅವನ ಸಾಮಾಜಿಕ ಜೀವನ ಗಟ್ಟಿಯಾಗ್ತದೆ. ಅವರು ಅವರ ಆತನ ಮೇಲೆ ಅವಲಂಬನೆ ಆಗಿರುವ ಅವ್ರ ಮನೆ ಪಶುಸಂಗೋಪನೆ ಸಂಗತಿಗಳೇನಿದೆ, ದನ ಕುರಿ ಆಡು ಕೋಳಿ ಅದೆಲ್ಲನೂ ಅವನ ಕೈಗೆ ಬರ್ತದೆ. ಯಾಕಂದ್ರೆ ಅದಕ್ಕೆ ಫೀಡ್ ಮಾಡಕ್ಕೆ ಅವನ ಹತ್ರ ಏನಾದರೂ ಇರ್ತದೆ. ಒಂದು ಬೆಳೆ ಮಾಡಿದ್ರು ಸುಮ್ಮನೆ ಇರ್ತಾನ? ಖಂಡಿತ ಇನ್ನೊಂದು ಬೆಳೆ ಮಾಡೇ ಮಾಡ್ತಾನೆ ಅಲ್ವಾ. ಕಾಳುಗಳು ಬೆಳೆದೇ ಬೆಳಕ ಆಹಾರ ಭದ್ರತೆ ಅಲ್ಲೇ ಬಂದ್ಬಿಡ್ತಲ್ಲ ಅವನಿಗೆ.
1: ಹೌದು.
0: ಸಾಮಾಜಿಕ ಭದ್ರತೆನೂ ಬಂತು, ಸಾಮಾಜಿಕ ನ್ಯಾಯನೂ ಬಂತು, ಆಹಾರ ಭದ್ರತೆನೂ ಬಂತು. ಸೊ ಈ ತರ ಕನ್ವರ್ಜೆನ್ಸ್ನು ನಾವು ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದ್ರೆ ಇದು ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಒಗ್ಗೂಡಿಸಿಕೊವ ಒಂದು ಪ್ರಯತ್ನ ಅನ್ನೋದು ನಾವು ಮರಿಬಾರ್ದು.
1: ಖಂಡಿತ.
0: ಅದಕ್ಕಿದ ಸ್ಟೆಪ್ಪಿಂಗ್ ಸ್ಟೋನ್, ಈ ತರ ಯೋಚನೆ ಮಾಡಬೇಕು. ಇದು ರೈಟ್, ಯಾಕಂದ್ರೆ ಇದನ್ನು ಕಾಯ್ದೆ ಮಾಡಿದರೆ ಸರ್ಕಾರ ಅದಕ್ಕೆ ಕೊಡ್ತಾ ಇದೆ. ನನ್ನ ಪ್ರಕಾರ ಕೆಡದ ಅದು ಇನ್ನೂ ಜಾಸ್ತಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಅಂದರೆ ಈಗಿನ ಸರ್ಕಾರದ ನೀತಿ ಪ್ರಕಾರ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವ ಒಂದು ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಂಡ್ರೆ ಇನ್ನೂ ಒಂದು 10-15% ರೈತರು ದೂರ ಉಳಿತಾರೆ. ಯಾಕಂದ್ರೆ ಅವ್ರು ವ್ಯವಸಾಯನೇ ಮಾಡ್ತಾ ಇಲ್ಲ. ಇದೊಂಥರ ಲಾಟ್ರಿ ಟಿಕೆಟ್ ಹಣ ಬಂದಂಗೆ ಅಂತ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ ಅಂತ ತೆಗೆದಿಟ್ಕೊಳ್ತಾರೆ, ಈಗಲೂ ಇದ್ದಾರೆ. ಅಂಥದನ್ನು ಗುರುತಿಸಿ ನಾವು ಯಾವ ರೈತರು ಕಷ್ಟಪಡ್ತಾ ಇದ್ದಾರೆ ಅಥವಾ ಯಾವ ರೈತ ಮಹಿಳೆ ಕಷ್ಟಪಡ್ತಾ ಇದ್ದಾಳೆ ಅವ್ರ ಕುಟುಂಬ ಸಲುವಾಗಿ, ಅವ್ರಿಗೆ ಜಾಸ್ತಿ ನೆರವು ಕೊಡಿ. ಅಥವಾ ಯಾವ ಯುವಕರು ಮುಂದೆ ಬರ್ತಾರೆ, ವ್ಯವಸಾಯನ ನಾನು ಪ್ರಧಾನ ವೃತ್ತಿಯಾಗಿ ತಗೊಂಡು ಜೀವನ ಮಾಡ್ತೀನಿ ಅನ್ನೋರು ಯಾರು ಬರ್ತಾರೆ ಅವ್ರಿಗಿನ್ನೂ ಜಾಸ್ತಿ ಸಹಾಯ ಕೊಡಿ. ಆಗೇನಾಗತ್ತೆ, ಇದೊಂದು ಸ್ಥಿರವಾಗಿ ನಿಲ್ಲಿಕ್ಕೆ ನೆಲೆಗೊಳ್ಳಲಿಕ್ಕೆ ಗ್ರಾಮಗಳಲ್ಲಿ ಒಂದು ಅವಕಾಶ ಆಗ್ತದೆ.
1: ಖಂಡಿತ.
0: ಸೊ ಆ ನಿಟ್ಟಿನಲ್ಲಿ ಇದನ್ನು ನಾವು ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ.
1: ಸರ್, ಹಾಗಿದ್ರೆ 1 ಎಕರೆಯಿಂದ 2.5 ಎಕರೆ ಭೂಮಿಯನ್ನು ಹೊಂದಿರುವಂಥ ಸಣ್ಣ ಹಿಡುವಳಿ ರೈತ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಣಿಯನ್ನು ಮಾಡಿ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
0: ಯಾವುದೇ ವ್ಯಕ್ತಿ ಅವನ ಫೋನಿಂದನೂ ಮಾಡ್ಬೋದು, ಇಲ್ಲ CSE ಕೇಂದ್ರಗಳು ಸಾಮಾನ್ಯ ನಾಗರಿಕ ಕೇಂದ್ರಗಳಂತ ಏನು ಮಾಡಿದಾರೆ ಅಲ್ಲಿಂದ ಮಾಡ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಇರೋ ಬಾಪು ಸೇವಾ ಕೇಂದ್ರಗಳಿಂದ ಮಾಡ್ಬೋದು. ಆಯ್ತಾ? ಆಮೇಲೆ ಬೇಕಾದರೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಿತ ನೀವು ಮಾಡಿಸ್ಬೋದು. ಎಲ್ರಿಗೂ ಅವಕಾಶ ಇದೆ. OTP ಬರುತ್ತೆ, ಆ OTP ಹೇಳಾದ್ಮೇಲೆ ಮತ್ತೆ ದಾಖಲೆಗಳು ಮುಂದಕ್ಕೆ ತೊಗೊಳತ್ತೆ. ತೊಗೊಂಡಾದ್ಮೇಲೆ ನಿಮಗೊಂದು ನಂಬರ್ ಜನರೇಟ್ ಆಗತ್ತೆ, ಆ ನಂಬರ್ ನೀವು ಭದ್ರವಾಗಿ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಇದಕ್ಕೆ ಬ್ಯಾಂಕ್ KYC ತುಂಬ ಮುಖ್ಯ. ಯಾವುದು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಇದೆ ಅದೇ ದಾಖಲೆ ಕೊಡಬೇಕು, ಅದಕ್ಕೆ ಆಧಾರ್ ಸೀಡ್ ಆಗಿರಬೇಕು. ಯಾಕಂದ್ರೆ OTP ಬರೋದೇ ಆಧಾರ್ ನಂಬರ್ ಮೇಲೆ.
1: ಹೌದು.
0: ಸೊ ಹಾಗಾಗಿ ಅದನ್ನು ನಾವು ಮಾಡಬೇಕು. ಸೊ ಅಂಥವ್ರಿಗೆಲ್ಲ ಹಣ ಬರುತ್ತೆ. ಈಗ ಆ ಥರದೆಲ್ಲ ತಪ್ಪುಗಳು ಎಡವಟ್ಟುಗಳು ಆಮೇಲೆ ಯಾರೋ ಹೇಳಿದ ಹೇಳಿಕೆ ಮಾತುಗಳು ಕೇಳಿ ತಮ್ಮ ಮಾಡಿರೋ ತಪ್ಪುಗಳೆಲ್ಲ ಈಗ ತಿದ್ದಿದ್ದಾರೆ. ಈಗೇನಂತ ಕಂಪ್ಲೇಂಟ್ಗಳೇನಿಲ್ಲ. ಈಗ ದಿಲ್ಲಿನಲ್ಲಿ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರೆ ಸಾಕು, ರೀಜನ್ 6 ಪ್ರಾದೇಶಿಕ ವಲಯಗಳು ಮಾಡ್ಕೊಂಡಿದ್ದಾರೆ. ಆ ಪ್ರಾದೇಶಿಕ ವಲಯದಲ್ಲಿ ಬರೋ ಎಲ್ಲ ರೈತರಿಗೂ ಒಂದು 2 ನಿಮಿಷದಲ್ಲಿ ಅವ್ರವ್ರ ಖಾತೆಗೆ ನೇರವಾಗಿ ಹಣ ಜಮಾ ಆಗತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ರಿಜಿಸ್ಟರ್ಡ್ ಫೋನ್ ನಂಬರ್ ಅಂತ ಏನಿದೆ ರೈತರದು, ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಹಣ ಜಮಾ ಆಗಿದೆ, ಈ ವರ್ಷದ ಮೊದಲನೇ ಇನ್ಸ್ಟಾಲ್ಮೆಂಟು, 2ನೇ ಕಂತು, 3ನೇ ಕಂತು ಅಂತ ಹೇಳಿ ಮಾಹಿತಿ ಬರುತ್ತೆ. ರೈತರು ಹೋಗಿ ಅದನ್ನು ಚೆಕ್ ಮಾಡ್ಕೋಬಹುದು. ಅನವಶ್ಯವಾಗಿ ಬ್ಯಾಂಕಲ್ಲಿ ನಮ್ಮ ಹಣ ಜಮಾ ಆಗಿದೆಯಾ ಇಲ್ವಾ ಕೊಡಿ ಅಂತ ಇವ್ರೇನು ಕಾಯೋ ಅವಶ್ಯಕತೆನೂ ಇಲ್ಲ. ಅರ್ಥ ಆಯ್ತಾ? ಸೊ ಆ ಥರ ಮಾಹಿತಿ ಬಂದ್ಮೇಲೆ ಅವರು ವ್ಯವಹಾರ ಮಾಡ್ಕೋಬಹುದು. ಈಗೇನು ಎಲ್ಲದಕ್ಕೂ UPI ಆ್ಯಪ್ಗಳಿದೆ, ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅವರು ಅದನ್ನು ತಮ್ಮ ವ್ಯವಹಾರಕ್ಕೆ ಅವರು ಬಳಸ್ಕೊಳ್ಬೋದು. ನಾವು ಕೆಲವು ಈ ಹಣವನ್ನು ಬಳಸ್ಕೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಒಗ್ಗೂಡಿಸುವಿಕೆ ಮುಖಾಂತರ ವ್ಯವಸಾಯ ಮಾಡ್ತಾರೋ ಕೆಲವು ರೈತರನ್ನ ಹೋಗಿ ಅಧ್ಯಯನ ಮಾಡಿದ್ದೀವಿ. ಸೊ 4-5 ವರ್ಷದಲ್ಲಿದ್ದಂತಹ ಮಟ್ಟಕ್ಕೂ ಈಗಲೂ ಅವರ ಗುಣಮಟ್ಟ ಚೆನ್ನಾಗಾಗಿದೆ, ಆದಾಯ ಮೂಲ ಜಾಸ್ತಿಯಾಗಿದೆ, ಮತ್ತೆ ರೈತರ ಮನೆಯಲ್ಲಿ ಆಸ್ತಿ ನಿರ್ಮಾಣ ಆಗಿದೆ. ಇದು ಗಮನಿಸ್ಬೇಕು. ಅದಕ್ಕೊಂದು ಮೌಲ್ಯ ಬಂದಿದೆ. ಮೊದಲು ಅವ್ರೇನು ಬಂಜರು ಭೂಮಿ ಬಿಟ್ಟಿದ್ರು, ವ್ಯವಸಾಯ ಮಾಡದೆ ಭೂಮಿ ಬಿಟ್ಟಿದ್ರು, ಚಿಕ್ಕ ಪ್ಯಾಚ್ ಆದ್ರೂ ಅದಕ್ಕೆ ಬೆಲೆ ಇರಲಿಲ್ಲ. ಈಗ ವ್ಯವಸಾಯ ಅದ್ರ ಮೇಲೆ ಕೃಷಿ ಮಾಡಕ್ಕೆ ಅವರು ಶ್ರಮದಿಂದ ಮಾಡಕ್ಕೆ ಶುರು ಮಾಡೋದು

0: ಮೇಲೆ ಮತ್ತೆ ಈ ಹಿಂದೆ ಇದ್ದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಸಹಕಾರವನ್ನು ಪಡ್ಕೊಂಡವರು ಮಾಡಿಕೊಂಡಿದ್ದರಿಂದಾಗಿ ಇವತ್ತು ನಮ್ಗೇನು ಗೊತ್ತಾಗ್ತಾ ಇದೆ, ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನಿನ್ನೂ ನಾವು ಸುಸ್ಥಿರತೆಗೆ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಗಳಾಗಬೇಕು. ಅದಕ್ಕಿನ್ನೂ ಸಮಗ್ರ ಬೆಳೆ ಪದ್ಧತಿ ಇಂಥ ಸಂಗತಿಗಳ ಬಗ್ಗೆ ವ್ಯಾಪಕ ಚರ್ಚೆಯಾಗಿ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಿದ್ರೆ ಖಂಡಿತ ಅವ್ರು ಕೈ ಹಾಕ್ತಾರೆ. ಯಾಕೆ ಒಂದು ಸೀಬೆ ಗಿಡ ನೆಟ್ಟರೆ ಇವತ್ತು ಹಣ್ಣು ಕೊಡಕ್ 4 ವರ್ಷ ಬೇಕು, ಒಂದು ಪಪ್ಪಾಯಿ ಗಿಡ ಇವತ್ತು ನೆಟ್ಟರೆ ಹಣ್ಣು ಬರೋದಕ್ಕೆ 1 ವರ್ಷದ ಮೇಲಾಗತ್ತೆ, ಒಂದು ತುಳಸಿ ಗಿಡ ಹಾಕ್ಕೊಂಡ್ರೆ ಅದು ವಿಸ್ತಾರವಾಗಿ ಅರಳಿ ಅದರಿಂದ ಏನಾದ್ರು ನಾವು ಎಲೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ 8-9-10 ಒಂದು ತಿಂಗಳು ಬೇಕು ಅಲ್ವಾ. ಅಲ್ಲೋರು ಕಾಯ್ಕೊಂಡು ಅದಕ್ಕೆ ಉಪಚಾರ ಮಾಡಬೇಕಲ್ಲ, ಅವನು
1: ಹೌದು
0: ಉಪಚಾರ ಮಾಡಬೇಕಲ್ಲ, ನೋಡ್ಕೋಬೇಕು. ಮೊದಲ ರೈತನಿಗೆ ಅನೇಕ ಕಡೆ ಕಾಲುವೆ ನೀರಿದೆ, ಕೆಲವು ಕಡೆ ಅವ್ರದ್ದೇ ಬೋರ್ವೆಲ್ ನೀರಿದೆ, ಕೆಲವು ಕಡೆ ನದಿ ಬೆಡ್ಡಿಂದ ನೀರು ತಂದುಕೊಡೋವಂಥ ಏತ ನೀರಾವರಿ ಯೋಜನೆಗಳಿದೆ, ಅಥವಾ ಅವರೂರಲ್ಲಿರೋ ಕೆರೆಯ ಮುಂಭಾಗದಲ್ಲಿರೋ ಜಮೀನುಗಳಿಗೆ ವರ್ಷದಲ್ಲಿ 3-4 ತಿಂಗಳು ನೀರು ಕೊಡ್ತಾರೆ. ಆಮೇಲೆ ಕೆರೆ ನೀರು ತುಂಬಿಸುವ ಕಾರ್ಯಕ್ರಮಗಳು ಕೆಲವು ಕೆರೆಗಳನ್ನ ಈಗ ನಾವು ಕನೆಕ್ಟ್ ಮಾಡಿರೋದು ನಾವು ನೋಡ್ತೀವಿ. ಇದ್ರ ಜೊತೆಗೆ ಮಳೆನೂ ಆಗುತ್ತೆ. ಸೊ ಇಷ್ಟೆಲ್ಲ ನೀರಿನ ಮೂಲಗಳನ್ನ ಇಟ್ಕೊಂಡು ರೈತ ಸುಸ್ಥಿರ ಕೃಷಿ ಕಡೆಗೆ ಗಮನ ಕೊಟ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಮ್ಮ ಅಧ್ಯಯನಗಳು ಹೇಳ್ತಾ ಇದೆ.
1: ಸರ್, ಈಗ ಈ ಯೋಜನೆಗೆ ನೋಂದಣಿಯನ್ನು ಮಾಡಿಸಿ ಬಹಳಷ್ಟು ದಿನಗಳಾಗಿರುತ್ತೆ ಸರ್, ಆದರೂ ಕೆಲವೊಂದು ಬಾರಿ ಒಂದು 2-3 ಕಂತು ಹಣ ಜಮಾ ಆಗಿರುತ್ತೆ ಸರ್, ಮಧ್ಯದಲ್ಲಿ ಏನಾದರೂ ಹಣ ಜಮಾ ಆಗೋ ನಿಟ್ಟಿನಲ್ಲಿ ಏನಾದರೂ ಅಡೆತಡೆಗಳಾಯಿತು, ತೊಂದರೆ ಆಯಿತು ಅಂದರೆ ರೈತರು ಎಲ್ಲಿ ಮತ್ತು ಹೇಗೆ ಸಂಪರ್ಕ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ?
0: ಇಲ್ಲಿ ಒಮ್ಮೆ ಹಣ ಬರೋಕ್ಕೆ ಶುರು ಆದರೆ ಬರ್ತಾನೇ ಇರುತ್ತೆ. ಯಾಕಂದ್ರೆ ನೀವು ಪದೇ ಪದೇ ಬ್ಯಾಂಕ್ ಖಾತೆ ಚೇಂಜ್ ಮಾಡಲ್ಲ, KYC ಚೇಂಜ್ ಮಾಡಲ್ಲ, ಫೋನ್ ನಂಬರ್ ಚೇಂಜ್ ಮಾಡಲ್ಲ. ನೀವು ಯಾವ ಫೋನ್ ನಂಬರ್ OTPಗೆ ಕೊಟ್ಟಿದ್ದೀರಾ, ರಿಜಿಸ್ಟರ್ ಮಾಡಿದ್ದೀರಾ, ಆ ನಂಬರ್ನ ನೀವು ಮೇಂಟೈನ್ ಮಾಡಬೇಕು. ಕೆಲವರಲ್ಲಿ ಏನಿದೆ ಅಂದರೆ ಆ ಕಂಪ್ನಿದು ಈ ಕಂಪ್ನಿದು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಆಫರ್ ಇದೆ ಅಂತ 4-5 SIM ಇಟ್ಕೊಂಬಿಟ್ಟಿರ್ತಾರೆ. ಕೊನೆಗೆ ರೈತನಿಗೆ ಈ ದಾಖಲಾತಿ ಮಾಡುವಾಗ ಯಾವ ನಂಬರ್ನ ನೋಂದಾಯಿ ಮಾಡಿದ್ದೀವಿ ಅನ್ನೋದೇ ಅವ್ರಿಗೆ ಮರ್ತೋಗಿರುತ್ತೆ.
1: ಹೌದು,
0: ಇಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಆ ಒಂದು ದೂರವಾಣಿ ಚಾಲನೆಯಲ್ಲಿಲ್ಲ, ಕರೆನ್ಸಿ ಇಲ್ಲ, ಅದು ಚಲಾವಣೆಯಲ್ಲಿಲ್ಲ ಅಂದಾಗ ಮಾತ್ರ ನಿಮಗೆ ಮಾಹಿತಿ ಬರೋದು ಇಲ್ಲ. ಯಾವಾಗ ಅದು, ಈಗ ಒಂದು ಹೊಸ ನಿಯಮನೂ ಇದೆ, ಯಾವುದು ಸಿಮ್ಮು 2 ಅಥವಾ 3 ತಿಂಗಳು ನೀವು ರೀಚಾರ್ಜ್ ಮಾಡಲಿಲ್ಲ ಅಂದರೆ ಆ ಸಿಮ್ನ ಕಂಪ್ನಿಯವರು ನಿಮ್ಮ ಗಮನಕ್ಕೆ ತರದೇನೆ ಅದನ್ನು ವಿಡ್ರಾ ಮಾಡಿ ಬೇರೆ ಯಾರಿಗಾದ್ರೂ ಕೊಡ್ಬೋದಂತ ನಿಯಮ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅದೇ ನಂಬರ್ ಇನ್ಯಾರಿಗೋ ಹೊರಟೋಗಿದೆ ಬೇರೆಯವ್ರ ಹೆಸರಿನಲ್ಲಿ, ಅಲ್ಲೇನಾಗುತ್ತೆ ಅಂದರೆ ಆ ನಂಬರ್ಗೆ ಅವರು ಹಣ ಹಾಕೋಕ್ಕೆ ಹೊರಟಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಏನೋ ಆಗೇನಾಗುತ್ತೆ, ಅಂಥ ಹಣಗಳೆಲ್ಲ ಪಕ್ಕಕ್ಕೆ ಹೊರಟೋಗುತ್ತೆ.
1: ಹೌದು,
0: ನೀವು ಮತ್ತೆ ವಾಪಸ್ ಹೋಗಿ ಯಾಕೋ ನಂಗೆ ಹಣ ಬರ್ತಾ ಇಲ್ವಲ್ಲ ಅಂತ ಎಲ್ಲಿ ಚೆಕ್ ಮಾಡಿಸ್ಬೇಕು, ಮತ್ತೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ದಾಖಲೆಗಳೆಲ್ಲ ತೆಗೆಸಿ ಮತ್ತೆ ಅಲ್ಲಿ ನೀವು ನಿಮ್ಮ ಹೊಸ KYC ಕೊಟ್ಟು ಅಲ್ಲಿ ನಿಮ್ಮ ಯಾವ ಫೋನ್ನ ಬಳಸ್ತೀರಾ ಆ ನಂಬರ್ ನೀವು ಮತ್ತೆ ದಾಖಲು ಮಾಡಿಸಿ, ಅದೊಮ್ಮೆ KYC ಓಕೆ ಅಂತ ಬಂದಾದ ಮೇಲೆ ಮತ್ತೆ ನಿಮ್ಗೆ ಹಣ ಬರಕ್ಕೆ ಶುರು ಆಗತ್ತೆ. ಇದೇ ರೀತಿ LPGನಲ್ಲೂ ಇದೆ.
1: ಹೌದು,
0: ಈಗ 3 ತಿಂಗಳು ಅವ್ರು ಸಿಲಿಂಡರ್ ತಗೊಳ್ಳಿಲ್ಲ ಅಂದ್ರೆ ಅದು ಡೊಸೈಲ್ ಕೊಟ್ಟೋಗಿರುತ್ತೆ. 4ನೇ ತಿಂಗಳು ನೀವು ಬೇಕು ಅಂದ್ರೆ ನೀವು ಕಂಪ್ನಿ ಹತ್ರ ಹೋಗ್ಬಿಟ್ಟು ವೆಬ್ಸೈಟ್ನಲ್ಲಿ ಅದನ್ನ ಕ್ಲಿಕ್ ಮಾಡಿಸ್ಬೇಕು.
1: ಇಲ್ಲೂ ಅದೇ ತರನೇ.
0: ಹಾಗಾಗಿ ಆ ಹಣ ಯಾರು ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ ನಗದು ಅವರು ವಿತರಣೆ ಮಾಡ್ತಾ ಇಲ್ಲ. ಅದು ಬ್ಯಾಂಕಿಂದ ಬ್ಯಾಂಕ್ಗೆ ಫಂಡ್ ಬೇಸ್ ಅಕೌಂಟ್ ಸಿಸ್ಟಮ್ ಅಂತ ಒಂದಿದೆ, ಅದರಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. ಅದು ಯಾರು ದುರುಪಯೋಗನೂ ಮಾಡ್ಕೊಳಕ್ ಆಗಲ್ಲ, ಎತ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ, ನಿಮಗೆ ಅದು ಬರುತ್ತೆ. ಆದರೆ ಇಷ್ಟು ಕಂತುಗಳು ನೀವು ತೆಗೆದುಕೊಂಡಾದ್ಮೇಲೆ ರೈತ ಜಾಗೃತ ಆಗಬೇಕು.
1: ಖಂಡಿತ,
0: ನನ್ನ ಪ್ರಕಾರ ಯಾಕೆ ಬರಲಿಲ್ಲ ನನಗೆ ಅಂತ ಅವ್ರು 48 ಗಂಟೆಯಲ್ಲಿ ಅವ್ರು ಯೋಚನೆ ಮಾಡಿ ಕೂಡಲೇ ಅವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ನೋಡಿ ನನ್ನ ಜಮಾ ಆಗಿಲ್ಲ ಅಂತ ಮಾಹಿತಿ ಕೊಟ್ಟು ಅಲ್ಲೇನಾದ್ರು ಹೊಸ KYC ಕೊಡೋದಿದ್ರೆ ಕೊಟ್ಬಿಟ್ಟು ಅದನ್ನ ಪಕ್ಕ ಮಾಡ್ಕೊಳ್ಳಿ. ಇದೊಂದು ವ್ಯವಹಾರ ಪ್ರಜ್ಞೆ ರೈತರು ಇಟ್ಕೊಂಡ್ರು ಅಂದರೆ ಇದು ಸದಾ ಈ ಯೋಜನೆ ಇರೋರ್ಗು ಅವ್ರ ನೆರವು ಸಿಗ್ತಾನೇ ಇರುತ್ತೆ. ಸೊ ನನ್ನ ಕಾಳಜಿ ಏನಂದರೆ ಯೋಜನೆಯಿಂದ ವಂಚಿತರಾಗಬಾರ್ದು ನೀವು.
1: ಹೌದು,
0: ನಿಮ್ಮ ಒಂದು ಜಾಣ ನಡೆ ಒಂದು ಕೆಲವು ನೈಪುಣ್ಯತೆಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಇದು ನಿಮಗೆ ಲಾಭದಾಯಕ ಆಗತ್ತೆ ಅನ್ನೋದಾದರೆ ಯಾಕೆ ಮಾಡ್ಕೋಬಾರ್ದು? ರೈತರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು.
1: ಅಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಇತರ ಯಾವುದೇ ಸರ್ಕಾರದ ಯೋಜನೆಗಳು
0: OTP ಬೇಸ್ಡ್,
1: ಹೌದು
0: ಯಾವುದೇ ಯೋಜನೆ ಇರಲಿ, ನೀವು ಆಧಾರ್ ನಂಬರ್ ಅಲ್ಲಿ ಯಾವ ಫೋನ್ ನಂಬರ್ ಹಾಕಿದಿರಾ ಆ ನಂಬರ್ನ ನೀವು ಸದಾ ಚಾಲ್ತಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಹಣ ಹಾಕೋದಿಲ್ಲ, ರೀಚಾರ್ಜ್ ಮಾಡಲ್ಲ, ಅಥವಾ ಬಿಸಾಕ್ಬಿಟ್ಟು ಇನ್ನೊಂದು ನಂಬರ್ ತಗೊಳ್ತೀನಿ ಅಂದ್ರೆ ನಾವು ತೊಂದರೆನಲ್ಲಿ ಸಿಕ್ಕಾಕೊಂತೀವಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪರಿಕಲ್ಪನೆ ಆಗಿರ್ಬೋದು, ಇದು ಜಾರಿಯಾದ ಹಿನ್ನೆಲೆ ಆಗಿರ್ಬೋದು, ಹಾಗೆಯೇ ಈ ಯೋಜನೆ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ, ಈ ಯೋಜನೆ ಮುಖಾಂತರ ಸೌಲಭ್ಯವನ್ನು ಪಡ್ಕೊಳ್ಳೋ

0: ನಿಟ್ಟಿನಲ್ಲಿ ರೈತರುಗಳು ಅಗತ್ಯ ದಾಖಲಾತಿಗಳನ್ನ ಏನೇನೆಲ್ಲ ಹೊಂದಿರಬೇಕಾಗುತ್ತೆ. ಈ ಯೋಜನೆ ಚಿಕ್ಕದಾಗಿ ಶುರುವಾದ್ರೂ ಇದು ಏನೆಲ್ಲ ವ್ಯಾಪಕವಾಗಿ ತನ್ನ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿ.
1: ಇನ್ನೊಂದು ಅಂಶ ಇಲ್ಲಿ ನಾವು ಹೇಳ್ಬೇಕನ್ಸತ್ತೆ, ಯಾರ್ಯಾರನ್ನ ಹೊರಗಡೆ ಇಟ್ಟಿದೀವಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಳಕಾಗಲ್ಲ ಅಂತ. ಈಗ ಕೆಲವು ಜಮೀನುಗಳು ಮಾಡ್ತಾ ಇರ್ತಾರೆ, ಅದನ್ನ ಅವರು ಗುತ್ತಿಗೆ ತಗೊಂಡು ಮಾಡ್ತಾ ಇರ್ತಾರೆ, ಆ ರೈತರು ಮಾಡಕ್ ಬರಲ್ಲ. ಇನ್ ಕೆಲವರು ಮಠಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಯಾರ್ಯಾರದೋ ಜಮೀನುಗಳು ಇರುತ್ತೆ, ನೀವು ಕೋರಿಂಗ್ ಮಾಡ್ತಾ ಇರ್ತಾರೆ, ಏನೋ ಅಂತ ಜಮೀನುಗಳಿಗೆ ಬರೋದಿಲ್ಲ. ಮೇಲೆ ಎರಡನೇದು, ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ರೈತರು, ಆಯ್ತಾ, ಅವ್ರಿಗೆ ಇದು ಬರೋದಿಲ್ಲ. ಮೇಲೆ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಹಾಲಿ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಈ ತರದ ಸಾಂವಿಧಾನಿಕ ಹುದ್ದೆಗಳಲ್ಲಿ ಇದ್ದವರು ಅಥವಾ ಈಗ ಹಿಂದೆ ಇದ್ದವರು ಈಗಿದ್ದವರು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಅದೇ ರೀತಿ ಅಧಿಕಾರಿಗಳಿಗೆ ಬರೋದಿಲ್ಲ. ಡಿ ಗ್ರೂಪ್ಗಿಂತ ಮೇಲ್ಗಡೆ ಇರೋರು ಯಾರಿಗೂ ಬರೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಆದಾಯ ತೆರಿಗೆ ಯಾರು ಪಾವತಿಸ್ತಿದ್ದಾರೋ ಅವ್ರಿಗೆ ಬರೋದಿಲ್ಲ. ರೈತ ಮತ್ತು ರೈತನ ಯಾವುದೇ ಆದಾಯಕ್ಕೆ, ರೈತ ಕೃಷಿಯಿಂದ ಬರೋ ಆದಾಯಕ್ಕೆ, ಯಾಕಂದರೆ ಈಗ ಅನೇಕ ರೈತರು ಕೃಷಿ ಬಿಟ್ಟು ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಅದರಿಂದ ಬರೋ ಆದಾಯಕ್ಕೆ ಆದಾಯ ತೆರಿಗೆ ಇದೆ. ಅದೇ ಕೃಷಿ ಮೂಲದಿಂದ ಬರುವ ಆದಾಯಕ್ಕೆ
0: ಆದಾಯ ತೆರಿಗೆ ಇಲ್ಲ.
1: ಇಲ್ಲ, ಆ ತರ ಆದಾಯ ತೆರಿಗೆ ಯಾರ್ಯಾರು ಪಾವತಿ ಮಾಡ್ತಾ ಇದಾರೆ ಆ ರೈತರಿಗೆ ಬರೋದಿಲ್ಲ ಅಂತ ಒಂದು ನಿಯಮ ಮಾಡಿದ್ದಾರೆ. ಇಷ್ಟು ಜನನ ಹೊರತುಪಡಿಸಿದ್ರೆ ಮಿಕ್ಕವ್ರ ಎಲ್ರಿಗೂ ನಾವು ಈ ಯೋಜನೆಯಲ್ಲಿ ಸಹಾಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಕೆಲವರು ದೊರೆಯದೇ ಇರೋರು ಸ್ವಲ್ಪ ಅಸಮಾಧಾನವಾಗಿ ಮಾತಾಡ್ಬೋದು ಅಥವಾ ವ್ಯಕ್ತಿರತ್ವವಾಗಿ ಮಾತಾಡ್ಬೋದು, ಅಂಥವ್ರಿಗೆ ಈ ಒಂದು ನಮ್ಮ ರೇಡಿಯೋ ಕಾರ್ಯಕ್ರಮ ಒಂದು ಧನಾತ್ಮಕವಾದ ಮೇಲೆ ಅವರ ತಪ್ಪು ಗ್ರಹಿಕೆನ ಹೋಗಲಾಡಿಸ್ಲಿಕ್ಕೆ ಈ ಒಂದು ಚರ್ಚೆ ಕಾರಣ ಆಗಲಿ ಅನ್ನೋದು ನನ್ನ ಆಶೆ.
0: ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಒಂದು ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ನಮ್ಮ ಕೇಳುಗ ಸಮುದಾಯದ ರೈತರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೇನೆ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
7: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ

0: ನಧ್ವನಿಯ ಕಳಕಳಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವೀರ ಬಬ್ರುವಾಹನ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.

ಪ್ರಸಾದಾಯ ಪಿತಾಯ ವದಸ್ತನಯ ವಿಭೂರಿ ಸರ್ವಂ ಯತೇ ವನಿಯವೇನ ವಧನ್ವಯಾನಾಂ ಆದ್ಯಸ್ಯನ ಗುಣೇರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ ಶ್ರೀಶೈಲೇಶದಯಾಭಾತ್ರಂ ವಿಭಕ್ತಿಯಾದ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮುನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ.

ಕೀರ್ತನ ಆರಂಭ ಕಾಲದಲ್ಲಿ ಮಾನವನಿಗೆ ಮೊದಲನೇ ದೇವರು ಯಾರು ಎಂದು ಪ್ರಶ್ನಿಸಿದಾಗ, ಹಲವಾರು ದೇವರುಗಳಲ್ಲಿರುವಾಗ ಮೊದಲು ಕೊನೆ ಅಂತ ಇಲ್ಲಿ ಲೆಕ್ಕ ಹಾಕಲು ಸಾಧ್ಯವೇ? ಅಂದರೆ ಹಿರಿಯರ ಆದೇಶವಾಗಿದೆ, ತಾಯಿ ತಂದೆಗಳಿಗಿಂತಲೂ ಮಿಗಿಲಾದ ದೇವರಿನಂತೆ. ಶಾಸ್ತ್ರವೂ ಸಹ ಹೇಳುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲನೇ ಹೆಸರು ತಾಯಿ. ಎಳೆಯ ಮಗು ಕೂಡ ಮೊದಲೆತ್ತಿ ಬಾಯಿಬಿಟ್ಟು ಕರೆಯುವುದು ಅಮ್ಮ ಅಂತಲೇ. ಅಪ್ಪ ಅನ್ನುವುದುಂಟು, ಸ್ವಲ್ಪ ನಿಧಾನ. ಯಾಕೆಂದರೆ ಅಪ್ಪ ಅನ್ನೋ ಜಾಗದಲ್ಲಿ ಅಯ್ಯಯ್ಯಪ್ಪ ಅನ್ನೋ ಶಬ್ದವೂ ಇದೆ. ಆದ್ದರಿಂದ ಅಮ್ಮ ಎಂಬ ಶಬ್ದ ಬಹು ಚಂದವಾದ ಶಬ್ದ. ಅಮ್ಮ ಎಂಬ ಈ ಶಬ್ದ ಎಲ್ಲಿಂದ ಬಂತು ಅಂತ ನಾವು ಪ್ರಶ್ನಿಸಿದಾಗ, ಈ ಜಗತ್ತಿಗೆ ಮೊದಲನೇ ಅಕ್ಷರ ಪ್ರಣವಾಕ್ಷರ, ಅದಕ್ಕೆ ಓಂಕಾರ. ಓಂಕಾರಕ್ಕೆ ಅಕಾರ ಉಕಾರ ಮಕಾರಗಳ ಒಂದು ಸೇರಿಣಿಗೆ ಇದೆ. ಆ ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉತ್ಪನ್ನವಾದದ್ದೇ ಓಂಕಾರ. ಅಂದರೆ ಮೊದಲನೇ ಅಕ್ಷರ ಅಕಾರ, ಕೊನೆಯ ಅಕ್ಷರ ಮಕಾರ. ಈ ಮೊದಲು ಮತ್ತು ಕೊನೆ ಎರಡಕ್ಷರವನ್ನು ಸೇರಿಸಿ ನಮ್ಮ ಕನ್ನಡದ ಕವಿಗಳು ಅಮ್ಮ ಎಂದು ಕರೆದರು. ಕಾರಣ ಏನು ಅಂದರೆ, ಆದಿಯೂ ಅವಳೇ, ಅಂತ್ಯವೂ ಅವಳೇ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿಯೂ ಅವಳೇ. ಈ ತನುವಿನಿಂದ ಪ್ರಾಣ ಅಸವಳಿದು ಹೋದಾಗ ಜಗವೆಲ್ಲ ಇದನ್ನು ಹೆಣ ಎಂದು ದೂರೀಕರಿಸಿದಾಗ, ಬಾ ಮಗನೇ ಎಂದು ಕರೆದು ತನ್ನ ಒಡಲನ್ನು ಬಗೆದು ಒಡಲೊಳಗೆ ಅಡಗಿಸಿಕೊಳ್ಳುವ ಭೂತಾಯಿಯೂ ಅವಳೇ. ಅಂದಮೇಲೆ ಆ ತಾಯಿಗಿಂತಲೂ ಮಿಗಿಲಾದ ದೇವರುಂಟೆ. ಮಾರ್ಗದರ್ಶಕನಾಗಿ ಜಗತ್ತಿಗೆ ಮಾನವನಾಗಿ ಬರಲು ಕಾರಣಭೂತನಾಗಿರುವ ತಂದೆಯ ವಿಚಾರವನ್ನು ಸಹ ಎಷ್ಟು ಕೊಂಡಾಡಿದರೂ ಸಾಲದು. ಅದಕ್ಕಾಗಿ ಹಿರಿಯ

ಯಾವ ಪುಣ್ಯಾತ್ಮನು ತಾಯಿ ತಂದೆಗಳ ಸೇವೆಯನ್ನು ಮಾಡಿದನೋ ಆತನು ಸಕಲ ದೇವರುಗಳಿಗಿಂತಲೂ ಪೂಜಿತನಾಗುತ್ತಾನೆ. ಅಂಥವರ ಚರಿತ್ರೆಯನ್ನು ಹೇಳುವುದು ಕೇಳುವುದು ಇದು ಮೇಲ್ಮೆ ತರವೇ ಸರಿ. ಈ ತಾಯಿ ತಂದೆಗಳ ಸೇವೆಯಲ್ಲಿ ಮಾಡಿದ ಅಗ್ರಗಣ್ಯರಲ್ಲಿ ಒಬ್ಬರೆನಿಸಿದ ಮಹಾನುಭಾವನಾದ ವೀರ ಬಬ್ರುವಾಹನ ಚರಿತ್ರೆಯನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳುವುದು ಬಹಳ ಅತ್ಯಗತ್ಯ. ತಾಯಿ ತಂದೆಗಳ ತಾಯಿಯ ಮೇಲಿನ ಮಮತೆಯಿಂದಾಗಿ ವೀರಾಗ್ರಣಿಯಾಗಿ ಮೆರೆದ ಆ ಬಬ್ರುವಾಹನ ಚರಿತ್ರೆ ಎಷ್ಟು ಪುಣ್ಯತಮವೋ ಕೇಳಲು ಅಷ್ಟೇ ಅಪ್ಯಾಯಮಾನವು ಮತ್ತು ದೈವಿಕವೂ ಆಗಿದೆ ಎಂದ ಮೇಲೆ ಅದರ ಪ್ರಾರಂಭವನ್ನ ಹಿರಿಯರು ಈ ರೀತಿ ನಿರೂಪಣೆಯನ್ನು ಮಾಡುತ್ತಾರೆ. ನೆರೆ ಬಪುರದೊಳಗೆ

ಪಾರ್ವತೀಪತೆ ಹರ ಹರ ಮಹಾದೇವ. ದ್ವಾಪರಾಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂಥ ಪಾಂಡವರು ಎಂದೊಡನೆ ಬಹುಜನಗಳಿಗೆ ಅವರ ಹೆಸರನ್ನ ಪರಿಚಯ. ಸಣ್ಣ ಸಣ್ಣ ಮಕ್ಕಳನ್ನೂ ಸಹ ಪಾಂಡವರ ಹೆಸರನ್ನು ಹೇಳಪ್ಪ ಅಂದ್ರೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೇಳಿಬಿಡ್ತಾನೆ. ಇವರ ದಾಯಾದಿಗಳಿದ್ದರೂ 101 ಜನ ಕೌರವರು, ಅವರ ಹೆಸರು ದೊಡ್ಡ ದೊಡ್ಡವರಿಗೆ ಗೊತ್ತಿಲ್ಲ. ದುರ್ಯೋಧನ, ದುಶಾಸನ, ದುರ್ಮುಖ, ದುರ್ಜಯ, ದುರ್ಬಾಹು ಅಂತ ಬರೀ ದುರು ದುರು ದುರು ಅನ್ನೋ ಹೆಸರು ಹೆಚ್ಚಾಗಿದೆ. ಅಲ್ಲ, ಹೆಸರನ್ನು ಇಡುವಾಗಲೂ ದೊಡ್ಡವರು ಆಲೋಚನೆ ಮಾಡಿ ಹೆಸರಿಡ್ತಾರೆ. ಮಕ್ಕಳಿಗೆ ಈ ಹೆಸರನ್ನು ಇಡುವುದರಿಂದಾಗಿ ಆ ಮಕ್ಕಳನ್ನು ಕರೆಯುವ ನೆಪದಿಂದಲಾದರೂ ದೇವರ ಸ್ಮರಣೆ ಇವರ ನಾಲಿಗೆಯಲ್ಲಿ ಬರಲಿ. ಕಾಫಿ ಕುಡಿಬೇಕಾಯ್ತು, ನಾರಾಯಣ ಒಂದು ಲೋಟ ಕಾಫಿ ತಗೋಬಾರು ಅಂದ್ರೆ ಆ ಕಾಫಿಯ ನೆಪದಿಂದಲಾದರೂ ನಾರಾಯಣ ಅಂದ್ರಲ್ಲ. ಪೇಪರ್ ಓದಬೇಕಾಯ್ತು, ಪರಮೇಶ್ವರ ಪೇಪರ್ ಎಲ್ಲೋ ಅಂದಾಗ ಆ ಪೇಪರಿನ ನೆಪದಿಂದಲಾದರೂ ಪರಮೇಶ್ವರ ಅಂದ್ರಲ್ಲ. ಹಿರಿಯರು ಅಷ್ಟಿಲ್ಲದೆ ದೇವರ ಹೆಸರಿಡ್ತಾರೆಯೇ. ಬಹುಜನ ಆ ಹೆಸರನ್ನು ಚಿಕ್ಕದ್ ಮಾಡ್ಕೊಳ್ತಾರೆ. ನಾರಾಯಣ ಅಂತಿದ್ರೆ ನಾಣಿ ಅಂತ ಮಾಡ್ತಾರೆ, ಪರಮೇಶ್ವರ ಅಂತಿದ್ರೆ ಪರಿ ಅಂತಾರೆ. ಅಲ್ಲ, ಗಂಡಸರ ಹೆಸರು ಹಾಗಿದ್ರು ಹೆಣ್ಣು ಮಕ್ಕಳ ಹೆಸರು ಚಿಕ್ಕದ್ ಮಾಡ್ತಾರಲ್ರಿ. ಪಾರ್ವತಿ ಅಂತಿದ್ರೆ ಪಾತಿ ಅಂತ ಮಾಡ್ತಾರೆ, ಸರಸ್ವತಿ ಅಂತಿದ್ರೆ ಸಾತಿ ಅಂತ ಮಾಡ್ತಾರೆ. ಅಕಸ್ಮಾತ್ ಕೋಮಲವತಿ ಅಂತಿದ್ರೆ

ಕಾಲದಲ್ಲಿ ರಾಜ್ಯವನ್ನು ಗಳಿಸಿದ ಪ್ರತಿಯೊಬ್ಬ ಅರಸರೂ ಸಹ ಆಚರಿಸಲೇಬೇಕಾದ ಒಂದು ಯಾಗವಿದೆ, ಅದಕ್ಕೆ ಅಶ್ವಮೇಧ ಎಂದು ಹೆಸರು. ನೀನದನ್ನು ಆಚರಿಸಿ ಪುಣ್ಯಕ್ಕೆ ಭಾಗಿಯಾಗಬೇಕು ಎಂದಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ವೇದವ್ಯಾಸರಲ್ಲಿ ವಿನಂತಿ ಮಾಡಿಕೊಡ್ತಾನೆ, ಗುರುಗಳೇ ಆ ಮಹತ್ತರವಾದ ಯಾಗವನ್ನು ಮಾಡಲು ನಾನು ಸಮರ್ಥನೆ. ವೇದವ್ಯಾಸರ ನಕ್ಕರು, ಅಯ್ಯ ಹರಿವಲಿಮೆಗೆ ಪಡೆದವರಾರೂ ಸಾಮಾನ್ಯರಲ್ಲ, ಅವನ ಚಿತ್ತಕ್ಕೆ ಒಳಗಾದ ನೀವು ಸರ್ವದಾ ಜಯ ಮತ್ತು ಪ್ರಗತಿ ಪಥದಲ್ಲಿ ಮುನ್ನಡೆವರೇ ವಿನಃ ಹಿಂದುಳಿವರಲ್ಲ. ಆದ್ದರಿಂದ ತಮ್ಮಂದಿರ ಸಹಕಾರವನ್ನು ಪಡೆದು ಯಾಗ ಪ್ರಾರಂಭಿಸು ಎಂದಾಗ ಭೀಮದೇವ ಮತ್ತು ಅರ್ಜುನ ಇವರುಗಳ ಸಹಕಾರದಿಂದ, ಘಟೋದ್ಗದರೇ ಮೊದಲಾದ ವೃಷಕೇತುಗಳಿಂದ ಸಹಕಾರದಿಂದ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಅದ್ಭುತವಾದ ತುರಗವನ್ನು ಧರಿಸಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ಹಿರಿಯರಾಗಿರತಕ್ಕಂಥ ವೇದವ್ಯಾಸರ ಸಮ್ಮುಖದಲ್ಲಿ ಮಹಾನುಭಾವನಾಗಿರತಕ್ಕಂಥ ಧರ್ಮರಾಜ ಯಾಗ ಮಂದಿರವನ್ನು ನಿರ್ಮಾಣ ಮಾಡಿದ್ದಾನೆ. ಸಪತ್ನಿ ಸಮೇತನಾಗಿ ಕಂಕಣಬದ್ಧನಾಗಿ ತಾನು ಆ ಯಾಗ ಮಂದಿರದಲ್ಲಿ ಕುಳಿತಿದ್ದರೆ ಆ ವಿಪ್ರರು ಋತ್ವಿಕರು ವೇದ ಘೋಷಗಳನ್ನು ಮಾಡುತ್ತಿದ್ದ

ಕೊಪ್ಪರಿಕೆ ಕೊಪ್ಪರಿಕೆ ಗಟ್ಟಲೆ ತುಪ್ಪವನ್ನು ಸುರಿಯುತ್ತಿದ್ದರೆ ಆ ಧಗ ಧಗನ ಉರಿಯುವ ಧೂಮರಾಶಿಯು ನಭೋಮಂಡಲವನ್ನಡರಿ ಎಲ್ಲರ ಮನದಲ್ಲಿ ಮೂಡಿರಬಹುದಾದ ಕಲ್ಮಶಗಳನ್ನು ಹೋಗಲಾಡಿ ಸ್ವಚ್ಛತೆಯನ್ನು ಮೂಡುತ್ತಿದೆಯೋ ಎನ್ನುವಂತಿದೆ. ಯಾಗಮಂದಿರದಲ್ಲಿ ತರಿಸಿದರೂ ಆ ತುರಗವನ್ನ ಅದರ ಫಣೆಯೊಳಗೆ ಬರೆಸಿದರೂ ಬಂಗಾರದ ಫಲಕವಿಟ್ಟು ಅದರಲ್ಲಿ ಈ ರೀತಿ ಬರೆದರಂತೆ: ಇಂದು ಕುಲದಗ್ಗಳೆಯ ಪಾಂಡವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಪಾಂಡುವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಅಧ್ವರಹಯಮಿದಂ. ಇಂದು ಕುಲದಗ್ಗಳೆಯ ಧರ್ಮಜನ ಗೈವ ಯಾಗದ ಅಧ್ವರಮಿದು. ಧರೆಯೊಳಗೆ ಧೀರರಾರಾದ ನಿರ್ದೊಡೆ ತುರಗವಂ ಕಟ್ಟಿ ಸಡಸಲಹುದು ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆ ನೀಯುವುದು ಇತಿ ಧರ್ಮಜ ಎಂಬ ಲಲಾಟ ಫಲಕವನ್ನ ಆ ತುರಗಕ್ಕೆ ಕಟ್ಟಿ ದಶನಾಮದಿಂದ ಬೆರವ ಅರ್ಜುನನನ್ನು ಕಳುಹಿಸುತ್ತಿದ್ದಾರೆ. ಅರ್ಜುನನ ಹತ್ತ ಹೆಸರು: ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಸವ್ಯಸಾಚಿ, ಧನಂಜಯ, ಕೃಷ್ಣ ಎಂಬತಕ್ಕಂತಹ ದಶನಾಮ. ಈ ದಶನಾಮದಿಂದ ಬೆರವ ಅರ್ಜುನನು ಕುದುರೆಯನ್ನು ತೆಗೆದುಕೊಂಡಿದ್ದು ಹೊರಟಿದ್ದಾನೆ. ದೇಶ ದೇಶಗಳನ್ನೆಲ್ಲ ಸುತ್ತಾರದ ಹೊರಟಿದ್ದಾನೆ. ಸೈನ್ಯ: ಅನುಸಾಲ್ವ, ಸಾತ್ವಿಕಿ, ಪ್ರದ್ಯುಮ್ನ, ಕೃತವರ್ಮ, ಯೌವನಾಶ್ವ, ಅತಿಬಲ, ವೃಷಕೇತು, ಇನ್ನೂ ಅನೇಕಾನೇಕ ಜನ ವೀರರನ್ನೆಲ್ಲರನ್ನು ಕರೆದುಕೊಂಡಿದ್ದೆ. ಮಹಾನುಭಾವನಾದ ಪಾರ್ಥ ಕುದುರೆಯನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾನೆ. ಕುದುರೆ ಹೊರಟಿದೆ. ಹರಿಯ

0: ಪಾರ್ಥನು ಕುದುರೆ ಸಹಿತ ಹೊರಟಿದ್ದಾನೆ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪರ್ವದೇಶಗಳೇ ಮೊದಲಾದ ಚಪ್ಪನ್ನಾರ ದೇಶ. ಪೂರ್ವದಲ್ಲಿತ್ತು, ಈಗ ಅಖಂಡ ಭಾರತ ಒಂದೇ.
1: ಇದು ಹೀಗೆ ಒಮ್ಮೆಗೆ ಹೇಳಬೇಕಾದ್ರೆ ಅಭ್ಯಾಸ ಬೇಕು. ಮಕ್ಕಳು ಮಗ್ಗೆ ಓದೋದು ಹಾಗೆ
0: ಮನೆಯಲ್ಲಿ ಓದುವಾಗ ಎಂಟ ಎರಡದ್ನಾರು ಅಂತಿರ್ತಾರೆ. ಅವರ ತಾಯಿ ದೋಸೆ ಚೊಯ್ ಅಂದಾಗ ಎಂಟು ಅಂತಿರ್ತಾನೆ. ಉಪಾಧ್ಯಾಯರ ಪಾಠಶಾಲೆಯಲ್ಲೇ ಎಂಟ್ನಾಲ್ಕು ಎಷ್ಟು ಅಂದ್ರೆ ಎಂಟು ಎರಡದ್ನಾರು. ಅದು ಅಭ್ಯಾಸ ಬಲ ಅನ್ನುವಂತೆ ಕೀರ್ತನಕಾರರಿಗೆ ಇದೊಂದು ಅಭ್ಯಾಸ. ಊರುಗಳ ಹೆಸರನ್ನು ಹೇಳುವಾಗ ಹೀಗೆ ಸಾಗುತ್ತಿದೆ: ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪರ್ವದರ್ಭ ದೇಶಗಳೇ ಮೊದಲಾದ ದೇಶ. ಎಲ್ಲೆಲ್ಲಿಯೂ ಪಾರ್ಥನಿಗೆ ಜಯ, ವಿಜಯರಿಗೆ ಜಯವಲ್ಲದೆ ಸೋಲೆಂಬುದನ್ನೇ ಕಾಣದೆ ಎಲ್ಲೆಲ್ಲಿಯೂ ತಾನು ಜಯವನ್ನೇ ಗಳಿಸಿ ಬರುತ್ತಿರುವ ಅರ್ಜುನನ ತೊರಗ ಬರುತ್ತಾ ಎಲ್ಲಿಗೆ ಬಂದಿದೆ ಎಂದರೆ ವೇದಿಪ್ಯಮಾನವಾಗಿ ಬೆಳಗುತ್ತಿರುವ ಮಣಿಪುರದ ದ್ವಾರಬಾಗಿಲಿಗೆ ಬಂದಿದೆ. ಮಣಿಪುರದ ದ್ವಾರಬಾಗಿಲನ್ನು ಕಂಡೊಡನೆಗೆ ಪಾರ್ಥ ಕೇಳಿದ ಹಂಸಧ್ವಜ, ಯಾವುದೇ ನಗರಿ ರನ್ನ ಕಲಿಶಗಳಿಂದ ಕಂಗೊಳಿಸುತ್ತಿದೆ, ಆರ ಪಣೆಯೊಳಗೆ ನೋಡಿದರೂ ನಾಮಾಕ್ಷದ ಗಂಧ ತಿಲಕಗಳು ಮೆರೆಯುತ್ತಿದೆ, ಯಾರ ಮುಖವನ್ನು ಕಂಡರೂ ಪ್ರಸನ್ನ ವದನತೆಯಿಂದ ನಗುನಗುತ್ತಿದೆ,

0: ಸಂತೋಷ ಸಾಗರವೇ ತುಂಬಿ ತುಳುಕಾಡಬಹುದಾದ ಈ ನಗರ ಯಾರು? ಹಂಸಧ್ವಜ ಕರಗಳನ್ನು ಜೋಡಿಸಿ ಭಿನ್ನವಿಸಿದ ಒಡೆಯ ಪಾರ್ಥರಾಜ.
1: ಕರವರಿದನ ಮಣಿಪುರ ಎನ್ನುತ್ತ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ಧವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟ್ರೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣ ಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟ್ರದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣ ವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್

0: ಪ್ರಮಾಣ ವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣ ವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟ್ರೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2 ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4 ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಇವೊನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ, ರಾಷ್ಟ್ರೀಯ ಭದ್ರತೆಯ

ಅನ್ನು ಮರು ವ್ಯಾಖ್ಯಾನಿಸುತ್ತಿದೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸ್ವಾಮಿ, ಇದನ್ನ ಮಣಿಪುರ ಎಂದು ಕರೆಯುತ್ತಾರೆ. ಈ ಮಣಿಪುರಕ್ಕೆ ಒಡೆಯ ಎಂದರೆ ಬೊಬ್ರು ವಾಹನ. ಈತ ಮಹಾಪರಾಕ್ರಮಿ ಸ್ವಾಮಿ. ಆ ಪರಾಕ್ರಮಕ್ಕೆ ಬೆದರಿದ ನಾವುಗಳೆಲ್ಲರೂ ಪ್ರತಿ ದಿವಸ ಸಾವಿರಾರು ಗಟ್ಟಲೆ ರತ್ನ ಮುತ್ತುಗಳು ತುಂಬಿದ ಬಂಡಿ ಬಂಡಿಗಳನ್ನು ತಂದು ಕಪ್ಪ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ಈತನ ಹೆಸರು ಬೊಬ್ರು ವಾಹನ ಎಂದಿದ್ದರೂ ಲೋಕ ಈತನನ್ನು ವೀರ ಬೊಬ್ರು ವಾಹನ ಎಂದು ಕರೆಯುತ್ತೆ ಸ್ವಾಮಿ. ಮತ್ತೊಬ್ಬರನ್ನು ಹೊಗಳುತ್ತಿರುವಾಗ ಇನ್ನೊಬ್ಬರಿಗೆ ಸಾಮಾನ್ಯವಾಗಿ ಮತ್ಸರ ಹುಟ್ಟುವುದು ಸಹಜ. ತ್ರಿಲೋಕ ವೀರನಾದ ಪಾರ್ಥನಿಗೆ ಸಿಟ್ಟಾಯಿತು. ಸಾಕುಮಾರ ಹಂಸಧ್ವಜ, ಸಾಮಾನ್ಯ ಮಣಿಪುರವೆಂತೆಂಬ ಈ ಸಣ್ಣ ರಾಜ್ಯಕ್ಕೆ ಒಡೆಯನಾದ ಬೊಬ್ರು ವಾಹನನನ್ನು ನಂದಿದ್ರಿಗೆ ಕೊಂಡಾಡುತ್ತಿರುವೆಯ. ತ್ರಿಭುವನ ಮಲ್ಲನಾದ ನನ್ನೆದುರಿನಲ್ಲಿ ಈ ಸಾಮಾನ್ಯ ಕ್ಷುಲ್ಲಕ ಏನು ಮಾಡಬಲ್ಲ ಸ್ವಾಮಿ? ಹಾಗಂದರಲ್ಲ, ನೋಡಬೇಕು ಏನಾಗುತ್ತೋ ಅನ್ನುವಾಗ ಕುದುರೆಯು ನಗರದೊಳಗಡೆ ಪ್ರವೇಶ ಮಾಡಿದ ಕೂಡಲೇ ಸೇವಕರಿಬ್ಬರು ಕಂಡರು. ಓಡೋಡಿ ಬಂದು ಒಬ್ಬ ಸೇವಕ ಹಿಡಿದ, ಅದರ ಹಣೆಯ ಮೇಲಿರುವುದನ್ನು ಓದಿದ, ಇನ್ನೊಬ್ಬನನ್ನು ಕರೆದ. ಓಹೋಣ, ಇದರ ಹಣೆ ಮೇಲೆ ಏನು ಬರೆದಿದೆ? ಈ ವಿಚಾರವನ್ನ ನಾನು ನಮ್ಮ ಒಡೆಯನಾದ ಬೊಬ್ರು ವಾಹನಿಗೆ ತಿಳಿಸಿ ಬರ್ತೇನೆ, ಅದು ಪರಿಗಿತ್ತರೂ ಈ ತುರಗವನ್ನು ಗಟ್ಟಿಯಾಗಿ ಹಿಡಿದಿರು ಎಂಬುದಾಗಿ ಒಪ್ಪಿಸಿ ದಡ ದಡ ದಡ ದಡದಲ್ಲಿ ಓಡಿ ತಾನು ಅರಮನೆ ಒಳಗಡೆಗೆ ಬರುತ್ತಿದ್ದಾನೆ. ಬೊಬ್ರು ವಾಹನನ ಒಡ್ಡೂಲಗ ತುಂಬಿ ತುಳುಕಾಡುವ ಸಭೆ, ಹೊಳೆವ ನಕ್ಷತ್ರಗಳ ಮಧ್ಯದಲ್ಲಿ ಪ್ರಜ್ವಲಿಪ ಚಂದ್ರನಂತೆ ವಿಶಾಲ ಹೃದಯವುದನಾಗಿ, ನಡುನೆತ್ತಿಯಲ್ಲಿ ತಿದ್ದದ ತಿಲಕವನಿಟ್ಟವನಾಗಿ, ನಗು ನಗುತ ಹಿರಿಯರಿಗೆ ಕರಗಳನ್ನು ಜೋಡಿಸಿ ಎರಗುತಿಹನೋ ಎಂತೆಂಬ ರೀತಿಯಲ್ಲಿ ಮೆರೆಯುವ ಬೊಬ್ರು ವಾಹನ ಸಭಾ ಮಧ್ಯದಲ್ಲಿ ನಿಂತಿರುವಾಗ ಓಡಿ ಬಂದ ಸೇವಕ ಓಡಿ ಬಂದು ನಮಸ್ಕಾರವನ್ನು ಮಾಡಿದ. ಒಡೆಯ, ಏನು ಸೇವಕ,

ನಡೆಯ ಒಂದು ಕುದುರೆ ಬಂದಿದೆ, ಅದರ ಹಣೆಯ ಮೇಲೆ ಬಂಗಾರದ ಫಲಕವಿದೆ, ಅದರ ಹಿಂದೆಗಡೆ ಅಪಾರವಾದ ಸೈನ್ಯವಿದೆ. ಅದನ್ನು ಕಂಡು ಬೆರಗಾಗಿ ತಮ್ಮಲ್ಲಿ ಭಿನ್ನವಿಸಲು ಬಂದೆ. ಅದರ ಪಣೆಯಲ್ಲಿ ಏನು ಬರೆದಿದೆ, ಹಿರಿಯರಾದ ತಮಗರಿವಿಲ್ಲದ ರೀತಿಯಲ್ಲಿ ಏನಿದೆ ಸ್ವಾಮಿ, ತಾವೇ ತಿಳಿಯಬೇಕು. ಸಭಾ ಮಧ್ಯದ ವೀರ ಯೋಧನೋರ್ವನು ಬಂದು ಆ ಕುದುರೆಯ ಹಣೆಯ ಮೇಲೆ ಬರೆದಿರುವುದನ್ನು ಬಂದು ಬೊಬ್ರವಾಹನ ಬೆಳೆಗೆ ಭಿನ್ನವಿಸುತ್ತಿದ್ದಾನೆ. ಒಡೆಯ, ಅದರ ಹಣೆಯೊಳಗೆ ಹೀಗೆ ಬರೆದಿದೆ, ಇಂದು ಕುಲ ರಗ್ಗಳೆಯ ಧರ್ಮಜನ ಗೈವ ಯಾಗದ ಅದ್ವರಮಿದು, ಧರೆಯೊಳಗೆ ಧೀರರಾರಾದ ನಿರ್ದೊಡೆಯ ತುರಗವಂ ಕಟ್ಟಿ ಸೆಣಸಲಹುದು, ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆಯೇ ನೀಯುವುದು. ಬೊಬ್ರವಾಹನ ನಕ್ಕ, ಧೀರರಾರಾದ ನಿರ್ದೊಡೆ, ಈ ಪ್ರಶ್ನೆಯೂ ಬಹು ವಿಚಿತ್ರವಾಗಿದೆ. ಸಭಿಕರೇ, ಈಗೇನು ಮಾಡುವುದು, ದಯಮಾಡಿ ಅಪ್ಪಣೆಯನ್ನು ಕೊಡಿಸಿ. ಸಭಾ ಮಧ್ಯದಿಂದ ಒಬ್ಬ ಹಿರಿಯನೆದ್ದ, ಒಡೆಯ, ಲೋಕದಲ್ಲಿ ಸತ್ಯಕ್ಕೆ ಮತ್ತು ತತ್ವಕ್ಕೆ ನಿಜಗುಣಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕೇ ವಿನಃ ಅಹಂಕಾರಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವುದು ಧರ್ಮವಲ್ಲವಾದ್ದರಿಂದ ಕುದುರೆಯನ್ನು ಕಟ್ಟಾಕಿ ಯುದ್ಧ. ಅಯ್ಯ ಹಿರಿಯರೇ, ತಾವೇನು ಅಪ್ಪಣೆಯನ್ನು ಕೊಡಿಸುವಿರಿ. ಮತ್ತೊಬ್ಬ ಹಿರಿಯರೆದ್ದು ಹೇಳುತ್ತಿದ್ದಾರೆ, ಬೊಬ್ರವಾಹನ ಮಹಾರಾಜ, ಯಾವಾಗಲೂ ರಾಜಧರ್ಮ ಸಾರುತ್ತೆ, ನ್ಯಾಯಕ್ಕೆ ನ್ಯಾಯ, ಧರ್ಮಕ್ಕೆ ಧರ್ಮ, ಯುದ್ಧ ಎಂದು ಕೇಳಿದವರಿಗೆ ಯುದ್ಧವಾದ್ದರಿಂದ ಸಾರಬೇಕು ಕುದುರೆಯನ್ನು ಕಟ್ಟಿ ಯುದ್ಧ. ಮಹಾಮಂತ್ರಿ ಸುಬುದ್ಧಿ, ತಾವೇನಪ್ಪಳೆ ಕೊಡಿಸಿದಿರಿ. ಹಿರಿಯನಾದ ಸುಬುದ್ಧಿ ಎಂದು ಹೇಳುತ್ತಿದ್ದಾನೆ, ಒಡೆಯ, ಬಂದಿರುವ ಆತನನ್ನು ನಾವು ಹೋದರೆ ಹೋಗಲಿ, ಯಾಗದ ಕುದುರೆ ಎಂದು ಬಿಟ್ಟರೆ ಅಲ್ಲಿರುವ ಜನರು ಆಡಿಕೊಳ್ಳುತ್ತಾರೆ, ಈ ನಾಡಾಳುವ ದೊರೆ ಹೇಡಿ ಎಂದು ನಮ್ಮನ್ನು ಆಡಿಕೊಂಡರೆ ಆಡಿಕೊಳ್ಳಲಿ ಎಂದು.

ಗೆಲ್ಲುವುದಾದರೆ ಮತ್ತೊಬ್ಬನನ್ನಬಹುದು, ಈ ರಾಜನನ್ನು ಹೆತ್ತ ತಂದೆ ತಾಯಿಗಳು ಇನ್ನೆಂಥ ನಿರ್ಭಾಗ್ಯರು ಎಂದು. ಒಡೆಯ, ನಾಡಿನ ಧರ್ಮದ ಹಿರಿಯರ ಎಲ್ಲರ ನೀತಿ ಸಂರಕ್ಷಣಾರ್ಥವಾಗಿ ತುರಗವನ್ನು ಕಟ್ಟಾಕಿ ಯುದ್ಧ. ಮಹಾರಾಜ ಪಕ್ಕದಲ್ಲಿ ತಿರುಗಿದ ದ್ವಾರಪಾಲಕ, ಸೇವಕ ಹೋಗು ಕುದುರೆಯನ್ನು ಕಟ್ಟಾಕಿ ಈ ಯುದ್ಧವನ್ನು ಸಾರು. ಸೇವಕ ಆನಂದದಿಂದ ಉತ್ಸಾಹದಿಂದ, ಬಬ್ರುವಾಹನ ಮಹಾರಾಜನಿಗೆ ಜಯವಾಗಲಿ. ಬಬ್ರುವಾಹನ ಕೇಳಿದ, ಅಯ್ಯ ಈ ಉತ್ಸಾಹಕ್ಕೆ ಕಾರಣವೇನು? ಒಡೆಯ, ದಂಡನೋರ್ವನು ಬಂದು ಲೋಕದಲ್ಲಿ ಪ್ರಚಂಡ ತಾನೆಂದು ಸಾರುವಾಗ ನಿನ್ನ ಅನ್ನವನ್ನು ಉಂಡು ಬೆಳೆದಿರುವ ಮಾಂಸಖಂಡಗಳನ್ನು ಹೊತ್ತ ಈ ಭಂಡ ಪ್ರಚಂಡನಾಗಿರುವ ನಿನ್ನನ್ನು ಭಂಡನೆಂದೆರಿಸಿ ಷಂಡರೋರ್ವನನ್ನು ಪ್ರಚಂಡ ಎನ್ನುವುದಕ್ಕಿಂತಲೂ ಬಂದಿರುವ ಭಂಡರ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತವು ರಂಡೆ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸುವ ಕಾಲ. ಎಲ್ಲಿ ನೀನು ಯುದ್ಧ, ಎಲ್ಲಿ ಎಂದು ತಪ್ಪಿಸುವೆಯೋ ಎಂದು ನಾನು ಭಯದಿಂದ ಕಾದಿದ್ದೆ. ಯುದ್ಧವೆಂದೊಡನೆ ಹಬ್ಬದೂಟವನ್ನು ಮಾಡಿದಂತಾಯಿತು. ಬರುವ ಆ ಶತ್ರುಗಳ ಎದೆಯ ಮೇಲೆ ಇರಿದ ಕಠಾರಿಯಿಂದ ಈ ಮಣಿಪುರದವರು ವೀರರು ಎಂದು ಸಾರಿ ಕಳುಹಿಸುವ ಕಾಲ. ಯುದ್ಧ ಸಾರಿ ದಡ ದಡ ದಡ ದಡನು ಓಡಿ. ಮಹಾರಾಜ ಹೇಳಿದ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇಂದಿನ ರಾತ್ರಿ ಮಂತ್ರಾಲೋಚನ ಸಭೆಯನ್ನು ಮಾಡೋಣ ಎಂಬುದಾಗಿ ತಾನು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿರುವಾಗ ಸೇವಕಿ ಒಬ್ಬಳು ಓಡೋಡಿ ಬರುತ್ತಿದ್ದಾಳಂತೆ. ಎಲ್ಲಿಗೆ? ಅಂತಃಪುರದೊಳಗಡೆ ಪೂಜಾ ಮಂದಿರದಲ್ಲಿ ಕುಳಿತಿದ್ದಾಳೆ ತಾಯಿ ಚಿತ್ರಾಂಗದೆ, ಬಬ್ರುವಾಹನ ಮಹಾರಾಜನ ಮಾತೆ. ಸೇವಕಿ ಬಂದ, ಅಮ್ಮ ಅಮ್ಮ. ಈ ತಾಯಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪೂಜೆಯನ್ನು ಮುಗಿಸಿ ಕಣ್ತರದು ತಿರುಗಿ, ಸೇವಕಿ ನೀನು ಬಂದ ಕಾರಣವೇನು? ಅಮ್ಮ, ಒಂದು ಅತ್ಯವಸರವಾದ ವಿಚಾರವನ್ನು ತಿಳಿಸಲು ಬಂದಿದ್ದೇನೆ. ಏನು ಅತ್ಯವಸರವಾದ ವಿಚಾರ? ತಾಯೇ, ಬಬ್ರುವಾಹನ ಮಹಾರಾಜರು ಯುದ್ಧಕ್ಕೆ ಹೊರಟಿದ್ದಾರೆ. ಚಿತ್ರಾಂಗದ ನಕ್ಕಳು, ನನ್ನ ಮಗ ಅರಸ ಆವ ಕಾಲದಲ್ಲಿ ಯುದ್ಧ ಮಾಡಬೇಕೆಂಬುದು ಅವನರಿವನೇ ವಿನಃ ನಾನು ಅದರ ಮಧ್ಯದಲ್ಲಿ ಪ್ರವೇಶ ಮಾಡಲು ಕಾರಣ? ತಾಯಿ, ಕಾರಣ ಇಷ್ಟಿದೆ. ಅವರೀಗ ಯುದ್ಧಕ್ಕೆ ಹೊರಟಿರುವ ವಿಚಾರವನ್ನು ಕೇಳು. ಯಾಗದ ಕುದುರೆ ಒಂದು ಬಂದಿದೆ. ಅದು ಬಂದಿರುವುದು ಹಸ್ತಿನಾಪುರದಿಂದ. ಯಾಗವನ್ನು ಮಾಡುತ್ತಿರುವ ಆತ ಧರ್ಮರಾಜ. ಈ ಯಾಗದ ತುರಗದ ಸಂರಕ್ಷಣಾರ್ಥವಾಗಿ ಬಂದಿರುವನು ದಶನಾಮದಿಮ್ಮೆರುವ ಅರ್ಜುನ. ಬಬ್ರುವಾಹನ ಮಹಾರಾಜರು ಯುದ್ಧಕ್ಕೆ ಹೋಗುತ್ತಿರುವುದು ಆ ಅರ್ಜುನ ಮಹಾರಾಜರ ಮೇಲೆ. ಕುಳಿತಿದ್ದ ಚಿತ್ರಾಂಗದಿ ಹಾ ಎಂದ ಆಶ್ಚರ್ಯದಿಲ್ಲ. ಇಲ್ಲ, ನನ್ನ ಮಗ ಯುದ್ಧ ಮಾಡಲು ಹೊರಡಲು ಸಾಧ್ಯವಿಲ್ಲ. ಎಲ್ಲಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ ನನ್ನ ಮಗ? ಅಮ್ಮ, ನಾಳಿನ ಯುದ್ಧವನ್ನು ಮಾಡಲು ಇಂದು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿದ್ದಾರೆ ಸಭಾಮಂದಿರದಲ್ಲಿ. ಚಿತ್ರಾಂಗದೆಯು ದಿಕ್ಕೆಟ್ಟವಳಂತೆ ಎದ್ದು ಧಡಧಡನೆ ಧಾವಿಸಿ ಪೂಜಾ ಮಂದಿರದಿಂದ ಆ ಮಂತ್ರಾಲೋಚನ ಸಭೆಗೆ ಬರುತ್ತಿದ್ದರೆ ದ್ವಾರಪಾಲಕನೋರ್ವ ನೋಡಿದ. ಕೂಡಲೇ ತನ್ನ ಕೈಯಲ್ಲಿರುವ ಭರ್ಜಿಯನ್ನು ಹಿಂದಕ್ಕೆ ತೆರೆದವನಾಗಿ ಕೂಗಿ ಮತ್ತೊಬ್ಬರಿಗೆ ಹೇಳುತ್ತಿದ್ದಾನೆ, ಎಚ್ಚರಿಕೆ, ರಾಜಾಧಿರಾಜ ರಾಜ ಪರಮೇಶ್ವರ ಹರಿರಾಯರ ಗಂಡನ ಗುರುಗೊಂಡ ಆಶ್ರಯದ ಸಂಸೇವಿತ ಧೀರ ಸುಕುಮಾರ ಗಂಭೀರ ಮಣಿಪುರವರಾಧೀಶ್ವರ ಶ್ರೀ ಬಬ್ರುವಾಹನ ಮಹಾರಾಜರ ಮಾತ ಚಿತ್ರಾಂಗದಾದೇವಿ ಅರ್ಪಣೆ ಮಾಡುತ್ತಿರುವರು. ಎಚ್ಚರಿಕೆ, ಓಹೋ ಎಚ್ಚರಿಕೆ ಎಂದು ಎಚ್ಚರಿಕೆಯನ್ನು ಕೂಗುತ್ತಿದ್ದ. ಇದು ರಾಜರಿದ್ದ ಕಾಲ. ರಾಜ ಮಹಾರಾಜರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಸಾವಿರ ಜನ. ಏನಪ್ಪಣೆ, ಏನಪ್ಪಣೆ ಸ್ವಾಮಿ, ಮಹಾಸ್ವಾಮಿ ಏನಪ್ಪಣೆ ಅಂತಾರೆ. ಈಗ ಹರಿಕಥೆ ಮಾಡುವವರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಯಾರು ಇಲ್ಲ ಇಲ್ಲಿ ಅನ್ನೋ ಮಟ್ಟಕ್ಕಾಗಿದೆ. ಇದಕ್ಕಾಗಿ ಹೇಳ್ತಾರೆ, ಕಾಲಾಯತಸ್ಮಿನ್ ನಮಃ. ತಾಯಿ ಚಿತ್ರಾಂಗದೆ ಓಡೋಡಿ ಬರುತ್ತಿದ್ದಾಳೆ. ಓಡೋಡಿ ಬರುವಾಗ ಸೇವಕನೊಬ್ಬ ಬಂದ, ಮಹಾಪ್ರಭುಗಳಿಗೆ ದೇವಾಗಲಿ, ಬಬ್ರುವಾಹನ ತಿರುಗಿದ. ಏನದು ಮಾತೆ, ಚಿತ್ರಾಂಗದೆಯವರು ಬರುತ್ತಿದ್ದಾರೆ. ಹಾ, ನನ್ನ ತಾಯಿ ಬರುತ್ತಿರುವಳೆ, ನನ್ನನ್ನು ಕಾಡಲು ನನ್ನ ದೇವರು ಬರುತ್ತಿರುವನೆ. ಥಟ್ಟನೆ ತಾನೆದ್ದು ಸೇನಾಧಿಪತಿಗಳನ್ನ ಮಂತ್ರಿಗಳನ್ನ ದೂರವಿರಿಸಿ ತಾನೇ ಓಡೋಡಿ ಬಂದಿದ್ದೆ ತಾಯಿ ಪಾದಕ್ಕೆ. ಮಾತಾ ಎಂದು ಎರಡು ಕರಗಳನ್ನು ಜೋಡಿಸಿ ಪಾದಕ್ಕೆ ಎರಗಿ ನಮಸ್ಕರಿಸಿದನಂತೆ. ತಾಯಿ ಒಮ್ಮೆ ಕಣ್ಣನ್ನು ಮುಚ್ಚಿ ದೀರ್ಘಾಯುಷ್ಯಮಾನ್ ಭವ. ಕಣ್ ಮುಚ್ಚಿದಾಗ ಆ ಕಣ್ ತುಂಬ ತುಂಬಿಕೊಂಡಿದ್ದ ಕಣ್ಬನಿಗಳಲ್ಲಿ ಎರಡು ಅಶ್ರುಧಾರೆಗಳು ಥಟ ಥಟನೆ ಕೈ ಮೇಲೆ ಬಿದ್ದಿದೆ. ಬಬ್ರವಾಹನ ಆ ಕಣ್ಬನಿಗಳನ್ನು ಕಂಡು ತಲೆಗೆತ್ತಿದ. ಮಾತಾ, ನಿನ್ನ ಕಣ್ಣಲ್ಲಿ ನೀರೇ ಆರು, ನಿನ್ನ ಮನವನೋ ಇಷ್ಟ ಘಾತುಕರವರ ಹೆಸರು ಒಂದಕ್ಷರವನ್ನು ಬೇಳೆನ್ನ. ಮಾತಾ, ಮಾತೆಯ ಮನವ ನೋಯಿಸಿದ ಘಾತಕ ನಿಂತವನಾದರೂ ಸರಿಯೇ, ಪಿಡಿದವನೆಂದು ಧರ ಧರನೆ ಗೆಳ ತಂದು ನಿನ್ನಡಿದಾವರೆಯ ಈ ತಲೆಯೊಳಗೆ ಹುಟ್ಟಲಿಲ್ಲ ಅನಿಸಿಬಿಡುತ್ತೇನೆ. ಹೇಳು ಮಾತಾ, ಯಾರು? ತಾಯಿ ಬಹು ದುಃಖದಲ್ಲಿ ಹೇಳ್ತಾಳೆ. ಗಂಧ ಸಾಗರವ ಮತಿಸಿ ಅಮೃತವ ಬಯಸಿ ಕಾರ್ಕೋಟಕ ವಿಷ ಉಂಡಂತಾಯ್ತು ಮಗನೇ. ಸಮುದ್ರ ಮಥನವನ್ನು ಮಾಡಿ ಅಮೃತ ಬರುತ್ತೆ ಎಂದು ಕಾದರೆ ವಿಷ ಬಂದಂತಾಯ್ತಲ್ಲಪ್ಪ. ಬಬ್ರುವಾಹನ ಕೇಳಿದ, ಅಮ್ಮ ನನಗೆ ಅರಿವಾಗುತ್ತಿಲ್ಲ.

ದಯಮಾಡಿ ಹೇಳಿ ತಾಯಿ ಏನಾಯ್ತು? ವಾ ಬೆಳದಿಂಗಳಿಗಾಗಿ ಕಾದ ಚೆಕೋರಂಗೆ ಕಾರ್ಮೋಡ ಕತ್ತಲೆಯು ದೊರೆತಂತಾಯ್ತು ಮಗನೇ. ಅಪ್ಪ, ಬೆಳದಿಂಗಳಿಗಾಗಿ ಕಾದಿದ್ದ ಚಕೋರ ಪಕ್ಷಿಗೆ ಅಮಾವಾಸೆಯ ಕತ್ತಲೆ ದೊರೆತಂತಾಯ್ತಲ್ಲೋ. ಅಮ್ಮ, ಈ ಒಗಟನ್ನು ಹೇಳದೆ ದಯಮಾಡಿ ಅಪ್ಪಣೆಯನ್ನು ಕೊಡಿಸು, ಏನಾಗಿದೆ ಎಂಬುದನ್ನು ತಿಳಿಸು ತಾಯಿ. ಹಾಗಂದ ಕೂಡಲೇ ಈ ತಾಯಿ ಹೇಳುತ್ತಿದ್ದಾಳೆ, ಮಗನೇ, ಅಪ್ಪನನ್ನು ಕಂಡೊಡನೆ ತಪ್ಪದೇ ಎದ್ದೋಡಿ ಬಂದು ಅಪ್ಪನ ಪಾದವನ್ನು ತಬ್ಬುವ ಮಗನನ್ನು ಹೆರಬೇಕು ಎಂದು ನಾನು ಭಾವಿಸಿದರೆ, ಅಪ್ಪನನ್ನು ಕಂಡೊಡನೆ ತಪ್ಪದೇ ಅಪ್ಪನೊಡನೆ ಯುದ್ಧವನ್ನು ಮಾಡುವ ಬೆಪ್ಪನನ್ನು ಹೆತ್ತನಲ್ಲೋ. ಪಾದವನ್ನು ಹಿಡಿದಿದ್ದ ಬಬ್ರವಾಹನ, ಅಮ್ಮ, ಮಾ ತಂದೆಯೊಡನೆ ಯುದ್ಧಕ್ಕೆ ಹೋದ ಅವಿವೇಕಿ ಎಂದು ಸಾರುತ್ತಿರುವೆಯ ಅಮ್ಮ? ಹಾಗಲ್ಲವಮ್ಮ, ಅರಸುತನದ ಆಯುಧ ಕೈಯಲ್ಲಿ ಕುಳಿತ ರಾಜನಾದ ನಾನು ಪ್ರಜಾಹಿತ ಚಿಂತನೆಯನ್ನು ಕೋರಿ ಸಭಾಮಧ್ಯದಲ್ಲಿ ಹಿರಿಯರ ಅನುಮತಿಯನ್ನು ಪಡೆದು ಕುದುರೆಯನ್ನು ಕಟ್ಟಿದನಲ್ಲದೆ ಮತ್ತಲ್ಲ. ಅಮ್ಮ, ನೀ ನೆಲದ ಗೆರೆಯನ್ನು ದಾಂಟುವನಲ್ಲ ಈ ಕುವರ, ಅಪ್ಪಣೆಯನ್ನು ಕೊಡಿಸು, ಏನಾಗಬೇಕು? ಕುಮಾರ, ಏನೂ ಇಲ್ಲ ಮಗನೇ, ನಾನು ಬಹುಕಾಲದಿಂದಲೂ ನಿನ್ನ ತಂದೆಯನ್ನು ಕಾಣಬೇಕೆಂದಿದ್ದೆ. ನಿನ್ನ ತಂದೆಯು ಮನೆ ಬಾಗಿಲಲ್ಲಿ ನಿಂತಾಗ ಮುತ್ತಿನಾರತಿಯ ಬೆಳಗಿ ಇದಿಗೋ ನಿನ್ನ ಕುಮಾರ ಎಂದು ನಿನ್ನನ್ನಾತನಿಗೆ ಒಪ್ಪಿಸಬೇಕೆಂಬ ಆನಂದದ ಕನಸನ್ನು ಕಾಣುತ್ತಿದ್ದೆ. ಈ ಪ್ರಸಂಗದಲ್ಲಿ ಮನ ಹೊಡೆದೂ ಆಗಲೇ ದುಃಖವ ಆವರಿಸಿತಲ್ಲೋ. ಬಬ್ರುವಾಹನ ಹೇಳಿದ, ಅಷ್ಟೇ ಮಾತಾ, ಬಿಡು ಅದರ ಚಿಂತೆಯನ್ನ. ಈಗಿಂದೀಗಲೇ ಹೋಗಿ ಆ ಜನಕನ ಪದಾರವಿಂದದಲ್ಲಿ ತಲೆಯನ್ನೊಟ್ಟಿ ಕ್ಷಮಾಪಡೆಯನ್ನು ಬೇಡಿ ಕರತಂದು ನನ್ನ ತಂದೆಯನ್ನು ನಿನ್ನೊಡನೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನಾನು ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎಂದು ಸಾರುತ್ತೇನೆ ಎಂದು ಪಕ್ಕದಲ್ಲಿ ತೆರಿಗೆ, ಯಾರಲ್ಲಿ? ಸೇನಾಧಿಪತಿ. ಓಡಿ ಬಂದ ಸೇನಾಧಿಪತಿ, ಸ್ವಾಮಿ ಏನು, ನಾಳೆ ಏನೇನು ಸಿದ್ಧವಾಗಿದೆ? ಸ್ವಾಮಿ, ಸೈನ್ಯವೆಲ್ಲವೂ ಸಿದ್ಧವಾಗಿದೆ ಯುದ್ಧಕ್ಕಾಗಿ. ಇಲ್ಲ ಇಲ್ಲ, ನಾಳೆ ಯುದ್ಧವಿಲ್ಲ, ಎಲ್ಲವನ್ನು ಬದಲಾಯಿಸು. ನಾಳೆ ನನ್ನ ತಂದೆ ಬರುತ್ತಿದ್ದಾನೆ. ಯಾರು ಸ್ವಾಮಿ? ದಶರಾಮದಿಂದ ಬೆರೆವ ಅರ್ಜುನ ನನ್ನ ತಂದೆ. ಆತನನ್ನು ಕರೆತರುತ್ತೇನೆ. ನಾಡಿನ ಉದ್ದ ಬಗಲದಲ್ಲಿಯೂ ಕೂಡ ಅಲಂಕಾರವಾಗಲಿ, ತಳಿರು ತೋರಣ ಚಪ್ಪರದಿಂದ ಅಲಂಕೃತವಾಗಲಿ, ನಾನು ನಾಡು ನಾಡುಗಳಿಂದ ಜಯಿಸಿ ತಂದಿರುವ ಪಚ್ಚೆ ಮರಗದ ಹವಳ ಪುಷ್ಯರಾಗ ಬಂಗಾರ ಬೆಳ್ಳಿಗಳಲ್ಲಿ ನವರತ್ನ ಮಣಿಗಳನ್ನು ತಂದು ನನ್ನ ತಂದೆಯ ಉದ್ದಕ್ಕೂ ಬಡ ಬ್ರಾಹ್ಮಣರಿಗೆಲ್ಲರಿಗೂ ಚೆಲ್ಲಿ ನಾಳೆ ಯುದ್ಧವಿಲ್ಲ, ಹಬ್ಬ, ನಾಡು ಹಬ್ಬ, ನನ್ನ ತಂದೆಯನ್ನು ಕರೆತರುವ ಹಬ್ಬ, ಎಲ್ಲರೂ ಸಿದ್ಧರಾಗಿರಿ ಎಂದಾಗ ಮಹಾನುಭಾವನಾಗಿರ್ತಕ್ಕಂಥ ಬಬ್ರುವಾಹನ ದಿನ ಕಳೆದು ಮರುದಿನದಲ್ಲಿ ಆ ಶುಭೋದಯದ ಬೆಳದಿಂಗಳು ಕಳೆದು ಸೂರ್ಯೋದಯದ ಆ ತನ್ನ ಚಿಹ್ನೆಯನ್ನು ಕಂಡಡನೆಯೇ ಅನಿತ ಪರಿವಾರ ಸಹಿತನಾಗಿ ಸಮಸ್ತ ಭೂಸುರರಿಂದೊಡಗೂಡಿದವನಾಗಿ ತನ್ನ ಸೇನಾ ಸಮೇತನಾಗಿ ನೇರವಾಗಿ ಬರುತ್ತಿದ್ದಾನೆ ರಣರಂಗದ ಕಡೆಗೆ. ಆ ರಣರಂಗದಲ್ಲಿ ಬರುತ್ತಿರುವಾಗ ಮಂಗಳ ವಾದ್ಯಗಳು, ವೇದ ಘೋಷವನ್ನು ಭೂರ್ಗರ್ಭ ವಿಪ್ರರು, ಮಂತ್ರವನ್ನು ಹೇಳುತ್ತಿರತಕ್ಕಂಥ ಅವರ ಸಂಗಡ ಸುವಾಸಿನಿಯರು ಇವರನ್ನೆಲ್ಲರನ್ನು ಕಂಡೊಡನೆಯೇ ದೂರದಿಂದಲೇ ಬರುವ ಸೈನ್ಯ ಸಮೂಹವನ್ನು ಕಂಡೊಡನೆ ಪಾರ್ಥ ಪಕ್ಕದಲ್ಲಿರುವ ಹಂಸಧ್ವಜನನ್ನು ಕೇಳಿದರಂತೆ. ಹಂಸಧ್ವಜ, ಇದೇನು ಆಶ್ಚರ್ಯ, ಕದನದಲ್ಲಿ ಕಲಿ ಎಂದು ಸಾರಿದ ಆ ಬಬ್ರುವಾಹನ ಯುದ್ಧಕ್ಕೆ ಬರುವಾಗ ಮದುವೆಗೆ ಬರುವಂತೆ ಮಂಗಳ ವಾದ್ಯಗಳ ಸಹಿತ ಬರುತ್ತಿರುವನಲ್ಲ. ಅದರ ಹಿಂಭಾಗದಲ್ಲಿ ನೋಡು, ಸೈನ್ಯ ಸಾಲದೆ ಪುರೋಹಿತರನ್ನೆಲ್ಲ ಯುದ್ಧಕ್ಕೆ ಕರೆತರುತ್ತಿದ್ದಾನೆ. ಓಹೋ, ಮತ್ತೊಂದು ವಿಶೇಷ, ಅವನ ಹಿಂಬದಿಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಬರುತ್ತಿದ್ದಾರೆ. ಇದೆಯೋ ಇವನ ವೀರತನ? ನೀನು ಸಾರಿದ ಆ ಧೀರ ವೀರ ಇವನೇಯೋ? ಹಂಸಧ್ವಜನ ಹೇಳಿದ, ಒಡೆಯ, ನನ್ನ ಮಾತಿನ ಕಡೆಗೆ ತಮ್ಮ ಗಮನ ಸ್ವಲ್ಪ ಇರಲಿ. ಆತನು ಸಾಮಾನ್ಯನಲ್ಲ. ಆತನ ಸೈನ್ಯ ಸಮೂಹವು ಬಾರಿಸಿದ ರಣಭೇರಿಯಲ್ಲಿ ಶತ್ರುಗಳ ಹೃದಯವು ಥರಥರನೆ ತಲ್ಲಣಿಸಿ ಹೋದದ್ದು ಉಂಟು. ಅದು ಬರುತ್ತಿದ್ದಾನೆ, ಆತನ ಆರಂಭದನ್ನು ತಿಳಿದು ನೋಡೋಣ ಅನ್ನುವಾಗ ಸೈನ್ಯ ಸಹಿತನಾಗಿ ಬಂದಂಥ ಬಬ್ರುವಾಹನ ಹತ್ತಿರಕ್ಕೆ ಬಂದು ತನ್ನ ಸೈನ್ಯವನ್ನೆಲ್ಲವನ್ನು ನಿಲ್ಲಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ದೂರದಲ್ಲಿ ಸುತ್ತಲೂ ನೋಡಿದನಂತೆ. ಯಾವುದು ಕಪಿಧ್ವಜ ಎಂದು ಮಾರುತಿಯ ಧ್ವಜವಿರುವ ರಥವನ್ನು ಕಂಡು ತಾನು ದಡದಡನೆ ಧಾವಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ತನ್ನ ತಂದೆಯ ಬಳಿಗೆ ಬಂದವನಾಗಿ ದೂರದಲ್ಲಿ ನಿಂತು ತನ್ನ ತಂದೆಯನ್ನು ಎವೆ ಹಾಕದೆ ನೋಡುತ್ತಿದ್ದಾನೆ. ಆಹಾ, ಎಂತಹ ದಿವ್ಯ ರೂಪ, ಜಗದೇಕ ವೀರ,

ಲೋಕದಲ್ಲಿ ತಲೆ ಎತ್ತಿ ಇದ ನೋಡಿ ನನ್ನ ತಂದೆ ಎಂದು ಸಾರಲು ಇದು ಸದವಕಾಶ. ಚಿಕ್ಕಂದಿನಿಂದಲೂ ಕಾಣಬೇಕೆಂದಿದ್ದ ಈ ನನ್ನ ಮನದ ಬಯಕೆಯನ್ನ ಇಂದು ಆ ಪರಮಾತ್ಮ ನೆರವೇರಿಸಿದ ಎಂದ ಮೇಲೆ ನನ್ನ ಪುಣ್ಯಕ್ಕೆ ಎಡೆಯಿಲ್ಲ. ಆಹಾ, ಕರದಲ್ಲಿ ಪಿಡಿದಿರುವ ಆ ಗಾಂಧೀವದ ಠೀವಿ ಏನು, ನೋಡುವ ನೋಟದ ಆ ಒಲಿಮೆ ಏನು, ಈ ಚೆಲುವು ತ್ರಿಭುವನದಲ್ಲಿ ಮತ್ತಾರಿಗೂ ಇಲ್ಲ ಎಂದ ಮೇಲೆ ಈತನ ಮಗನೆಂದು ಎನಿಸಿಕೊಳ್ಳಲು ನಾನೇ ಭಾಗ್ಯಶಾಲಿ ಎಂದು ಕರದೊಳಗೆ ಪಿಡಿದಿರುವ ಪುಷ್ಪಗಳ ಸಹಿತ ಧಡಧಡನೆ ರಥದ ಬಳಿಗೆ ಧಾವಿಸಿ ಬಂದು ತನ್ನ ತಂದೆಯ ಚರಣಾರವಿಂದದ ಮೇಲೆ ಪುಷ್ಪಗಳನ್ನು ಎರಚಿ ಭಕ್ತಿಯಿಂದ ನಮಸ್ಕರಿಸಿ ತಲೆಯನೆತ್ತಿ ತಂದೆಯನ್ನೇ ತದೇಕ ಚಿತ್ತನಾಗಿ ನೋಡುತ್ತಿದ್ದಾನೆ ಬಬ್ರುವಾಹನ. ತಂದೆಯನ್ನೇ ಎವೆ ಹಾಕದೆ ನೋಡುತ್ತಿದ್ದ ಬಬ್ರುವಾಹನ ಕರಗಳನ್ನು ಜೋಡಿಸಿ ತಾತ ಎಂದ. ತಾತ ಎಂದರೆ ತಂದೆ ಎಂದರ್ಥ. ತಾತ ಎಂದೊಡನೆ ಅರ್ಜುನನು ಬಬ್ರುವಾಹನನನ್ನು ವೀಕ್ಷಿಸಿ ಹೇಳುತ್ತಿದ್ದಾನೆ, ಯಾರು ನೀನು? ಯಾರು ಎಂದೊಡನೆ ಬಬ್ರುವಾಹನನ ದೇಹವು ತರತರನ್ನಡಿಗೆ ಹೋಯಿತು. ಎಲ್ಲರನ್ನೊಮ್ಮೆ ನೋಡುತ್ತಿದ್ದಾನೆ, ಇದೇನಿದು? ತಂದೆ ಎಂದೊಡನೆ ಯಾರು ಎಂದು ಸಂಬೋಧಿಸಿದನಲ್ಲ, ಆಹಾ, ತಂದೆಗೆ ತಿಳಿಯದೇ ಇರಬಹುದೇನೋ ಎಂದು ಕರಗಳನ್ನು ಜೋಡಿಸಿ ತಾತ ಕರವರಲ್ಲ ಮಡಿಪುರಕ

ತಾತ, ಈ ಮಣಿಪುರಕ್ಕೆ ಅರಸನೆಂದು ಕರೆಯುವರು ನನ್ನನ್ನ. ಹೆಸರು ಬಬ್ರು ವಾಹನ. ತಾತ, ನಾನಿನ್ನ ಜಾತ. ಕೂಡಲೇ ಈ ಅರ್ಜುನ ಹೇಳಿದ ಏನಂದೇ, ನೀನು ನನ್ನ ಮಗನೇ. ನನ್ನ ಮಗನೆಂದು ಹೇಳಿಕೊಳ್ಳಲು ಧೈರ್ಯವಾದರೂ ಹೀಗೆ ಪ್ರಾಪ್ತವಾಯಿತು ನಿನಗೆ? ಎಲ್ಲವೋ ತುರಗವನ್ನು ಕಟ್ಟಿ ಸೆಣಸಲಾಗದೆ ಪದಕೆರೆಗೆ ಕ್ಷಮಾಪಣೆಯನ್ನು ಕೇಳುತ್ತಿರುವ ನೀನು ನನ್ನ ಮಗನೇ, ನೀನು ರಾಜನೇ, ನಾಟಕದ ಪುಟಾಟಿಕೆಯ ಅರಸ ನೀನಲ್ಲ, ನಾಟಕದ ಪುಟಾಟಿಕೆಯ ಅರಸ ನೀನಲ್ಲ. ಛತ್ರ ಚಾಮರಗಳೇ ರಥ ಗಜ ತುರಗ ಪದಾತಿಗಳೇಕೆ, ನಾಟಕದಲ್ಲಿ ವೇಷವನ್ನು ಧರಿಸುವ ಅರಸರಂತೆ ಬಂದಿರುವ ನಿನಗೆ ಈ ಛತ್ರ ಚಾಮರಗಳೇಕೆ, ಅರಸನೆಂದು ಹೇಳಿಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ? ಸರಿ ದೂರ. ಕರಗಳನ್ನು ಜೋಡಿಸಿ ಬಬ್ಬರು ವಾಹನ ವಿನಯದಿಂದ ಹೇಳುತ್ತಿದ್ದಾನೆ, ತಾತ, ನೀನಾಡುವ ಮಾತನ್ನ ನಾನು ಸಿಟ್ಟಿನಿಂದ ಸ್ವೀಕರಿಸುತ್ತೇನೆ ಎಂದು ಭಾವಿಸಬೇಡ. ಅರಿಯದಲೆ ತುರಗವನ್ನು ಕಟ್ಟಿದರೆಲ್ಲ ಅನುಯಾಯಿಗಳು ತಾತ, ಅರಿಯದಲೆ ಕಟ್ಟಿದರು ತುರಗವನ್ನ ಎಲ್ಲನುಯಾಯಿಗಳು ತಾತ, ಮನ್ನಿಸಪರಾಧವೆನುತ ಚರಣ ಕೆರಗಿದೆನು ತಾತ, ಕರುಣೆಯನ್ನು ತೋರೋ ಕರುಣಾಪೂತ. ತಿಳಿಯದೆ ಕುದುರೆ ಎಂದು ಕಟ್ಟಿದ ಕಾರಣಕ್ಕಾಗಿ ಕ್ಷಮಾಪಣೆಯನ್ನು ಕೇಳುತ್ತಿದ್ದೇನೆ ತಾತ, ನನ್ನ ಅಪರಾಧವನ್ನು ಮನ್ನಿಸು. ಅರ್ಜುನ ಸಿಟ್ಟಿನಿಂದ ಹೇಳಿದ, ಎಲ್ಲವೋ ಮಾತಿಗೆ ಮಾತಿಗೆ ತಾತ ತಂದೆ ತಂದೆ ಎಂದು ಹೇಳುತ್ತಿರುವನು ನೀನು ನನ್ನ ಮಗನಾಗಲು ಸಾಧ್ಯವೇ? ಅದು ಹೇಗೆ ಸಾಧ್ಯ? ಅಸಂಭವ. ಸಿಂಗದುದರದಲ್ಲಿ ಜಂಬು ಕವು ಜನಿಪುದೇ, ಸಿಂಗದ ಉದರದಲ್ಲಿ ಜಂಬು ಕವು ಜನಿಪುದೇ, ಹೆಂಬೇಡಿ ಬಂದಿನಿ ಮೇಲ ಸುತನೋರ್ವನೆಗೆ ವೀರ ಅಭಿಮನ್ಯು, ಚಕ್ರಯೂಹದಲ್ಲಿ ಹರಣವನ್ನು ತೊರೆದ ತುರಗವನ್ನು ಕಟ್ಟಿ ಪೆದರಿ ಪಿಲ್ ಜರವ, ಹೆಂಬೇಡಿ ಸರೆಯಲು ತನ್ನ ಪಾದದಿ ಒದೆಯಲ. ನೀನು ನನ್ನ ಮಗನೇನು? ಸಿಂಗದುದರದಲ್ಲಿ ಜಂಬು ಕವ ಜನಿಪುದೇ, ಹೆಂಬೇಡಿ ಪಂದಿ ನೀನಲ ಸುತನೋರ್ವನೆ ಎನೆಗೆ ವೀರ ಅಭಿಮನ್ಯು, ಚಕ್ರ ಯೂಹದಲ್ಲಿ ಹರಣವನ್ನು ನೀಗಿದ, ರಣಕ್ಕೆ ಹೆದರಿದ ಹೇಳಿ ಸರೆಗೆಂದು ಎಡಗಾಲಿನಿಂದ ಒದ್ದ. ಕೆಳಗುರುಳಿದ ಬೊಬ್ಬರು ವಾಹನ ಅಪಮಾನವನ್ನು ಸಹಿಸಿ ದುಗುಡದ ಮನದೊಳಗಡೆ ತಾನೇ ಯೋಚಿಸುತ್ತಿದ್ದಾನೆ, ಯಾರು ಒದ್ದದ್ದು? ನನ್ನ ತಂದೆಯಲ್ಲವೇ? ಚಿಕ್ಕಂದಿನಲ್ಲಿ ಮಾಡುವ ಅಪರಾಧಗಳಿಗೆ ತಿದ್ದಿ ಹೀಗೆ ನಡೆಯಬೇಕೆಂದು ಹೇಳಿಕೊಡಬೇಕಾದ ತಂದೆ ಈ ಪ್ರೌಢಾವಸ್ಥೆಯಲ್ಲಿ ಬಂದು ತಿದ್ದುತ್ತಿದ್ದಾನೆ ಎಂದರೆ ತಂದೆ ಒದ್ದದ್ದಲ್ಲ ಅಪರಾಧವೇನು ಎಂದು ಮೆಲ್ಲನೆ ತಂದೆಯ ಬಳಿಗೆ ಬಂದು ಕರಗಳನ್ನು ಜೋಡಿಸಿ, ತಾತ ತಾತ.

ಮಾತ, ನಿನ್ನನ್ನು ಕರೆತರದೆಯೇ ಎಂದರುತ್ತ ಮಾತನ್ನು ಕೊಟ್ಟಿದ್ದೇನೆ ಎನ್ನ ತಾಯಿಗೆ. ಮುತ್ತಿನ ಆರತಿಯ ಪಿಡಿದು ಕಾದಿರುವಳು ಮನೆ ಬಾಗಿಲಲ್ಲಿ. ಕರುಣೆಯನ್ನು ತೋರು ತಾತ, ದಯಮಾಡಿ ಬಾರೋ. ಪಾರ್ಥ ಕೇಳಿದ, ತಾಯಿ? ಯಾರೋ ನಿನ್ನ ತಾಯಿ? ಪಪ್ರವಾಹನ ಹೇಳುತ್ತಿದ್ದಾನೆ, ತಂದೆ ಮರ್ತು ಹೋಯಿತೆ? ಹಾಗಾದ್ರೆ ಸ್ವಲ್ಪ ಸ್ವಲ್ಪ ನೆನಪು ಮಾಡುತ್ತಿದ್ದೇನೆ ಕೇಳು. ನೀನು ಜೈತ್ರ ಯಾತ್ರೆಗೋಸ್ಕರವಾಗಿ ಬಂದಾಗ ವಿವಾಹವಾದಿಯಲ್ಲ, ಗಂಧರ್ವ ಕನ್ಯೆಯಾದ ಚಿತ್ರಾಂಗದೆ, ಅವಳು ನನ್ನ ತಾಯಿ. ಹೆತ್ತವಳು ಚಿತ್ರಾಂಗದ, ಸಲಹಿದಳೆಲ್ಲ ಉಲೂಪಿತ. ನನ್ನ ಹೆತ್ತ ತಾಯಿ ಚಿತ್ರಾಂಗದೆ, ನನ್ನನ್ನು ಸಾಕಿ ಸಲಹಿ ಎಲ್ಲ ರೀತಿಯಲ್ಲೂ ಪೋಷಣೆಯನ್ನು ಮಾಡಿದವಳು ಉಲೂಪಿ. ಅವರಿರುವರೂ ಕೂಡ ನಿನ್ನ ಪತ್ನಿಯರಲ್ಲವೇ? ನನ್ನ ತಾಯಿ ಗಂಧರ್ವ ಕನ್ಯೆ, ನನ್ನ ಆ ಉಲೂಪಿ ತಾಯಿಯು ನಾಗಲೋಕದ ನಾಗಕನ್ಯೆ, ಅವರಿಬ್ಬರು ನಿನ್ನ ಪತ್ನಿಯರಲ್ಲವೇ? ಪಾರ್ಥ ಗಹಿಗಹಿಸಿದಕ್ಕ ಏನಂದೇ, ಚಿತ್ರಾಂಗದೆ ಚಿತ್ರಾಂಗದೆಯೋ ನಿನ್ನ ಮಾತ? ಪಾದ ಹಿಡಿದಿರುವ ಆ ಬಬ್ರವಾಹನ ಕಣ್ಣು ಕೆರಳಿ ತಂದೆಯನ್ನೇ ನೋಡುತ್ತಿದ್ದಾನೆ. ಬಾಯಿನಲ್ಲಿ ಇನ್ನಾವ ಅಪಶಬ್ದಗಳು ಹೊರಬರುವುದೋ ಎಂದು ಪಾರ್ಥ ಮುಂದುವರೆದ. ಮಿಂಚಿನಂತಹ ಕೊಂಚಮತಿಯ ಮಾತುಗಳು ಹೊರಡಿತು ಪಾರ್ಥನ ಬಾಯಿನಲ್ಲಿ. ಏನಂದೇ, ನಿನ್ನ ತಾಯಿ ಚಿತ್ರಾಂಗದೆ, ಅವಳಾರು ಬಲ್ಲೆಯ? ಗಂಧರ್ವರ ಮನವೊಲಿಸುವ ನರ್ತಕಿಯಲ ನಿನ್ನ ಮಾತ, ಗಂಧರ್ವರ ಒಲಿಸುವ ನರ್ತಕಿಯಲ ನಿನ್ನ ಮಾತ. ಭಾವಿಸಲು ನರ್ತಕಿಯ ಸುತ, ವಿವೇಚಿಸಲು ವೇಷ ಸುತ. ಗಂಧರ್ವರ ಮನವೊಲಿಸುವ ನರ್ತಕಿಯಲ್ಲವೇ ನಿನ್ನ ತಾಯಿ? ಆ ನರ್ತಕಿಯ ಮಗ ನೀನು, ನನ್ನ ಮಗನೆಂದು ಹೇಳಬಹುದೇ? ವಿಚಾರಿಸಿರೋಳಲು ನೀನು ವೇಷ್ಯಾಸುತ. ಪಾದವನ್ನು ಹಿಡಿದಿರುವ ಬಬ್ರುವಾಹನ ಒಮ್ಮೆಗೆ ಸಿಟ್ಟಿನಿಂದ ಲಂಬರಿಸಿದರಂತೆ, ಪಾರ್ಥ ಮಾತ ಎನ್ನವಳ ವೇಷ್ಯ ಎಂದು ಜರಿದವನೇ, ಗೀರ್ವಾಣರಿದಕ್ಕೆ ಸಾಕ್ಷಿ ಇರಲಿ. ಮಾತ ಎನ್ನವಳ ಜರಿದವನ ಶಿರವಂ ತರೆದು ತಲೆಗುರುಳಿಸದಿದ್ದೊಡೆ ಯಾಂ ಚಿತ್ರಾಂಗದೆಯ ಸುತನೆ, ಸಿದ್ಧರಾಗು ಯುದ್ಧಕ್ಕೆ. ಸೈನಿಕರೇ ತೆರಳಲಿ, ಈ ಅಪಾರವಾದ ಐಶ್ವರ್ಯವನ್ನು ಮಣಿಪುರವನ್ನು ಸೇರಿಸಿ ಅಲ್ಲಿಂದ ಅಪಾರವಾದ ಸೈನ್ಯ ಬಲವನ್ನೆಲ್ಲವನ್ನು ತೆಗೆದುಕೊಂಡು ಬನ್ನಿ ಎಂದು ಹಿಂತಿರುಗಿ ತನ್ನ ಸಮಸ್ತ ಸೈನ್ಯವನ್ನೆಲ್ಲವನ್ನು ತಂದರಂತೆ. ಇದನ್ನೆಲ್ಲವನ್ನು ನೋಡುತ್ತಿದ್ದ ಹಂಸಧ್ವಜ ಹೇಳಿದ, ನಾರಾಯಣ ನಾರಾಯಣ ನಾರಾಯಣ, ಇನ್ನಾಯಿತು ನಮ್ಮ ಕೆಲಸ. ಆ ಮಹಾನುಭಾವನಾದ ಬಬ್ರುವಾಹನನ್ನು ಸೆಣಸಾಡಲು ಸಾಧ್ಯವೇ ಅಲ್ಲ ಅಪ್ಪ ಅಂತ ಬಂದು ಕಾಲಿಗೆ ನಮಸ್ಕಾರ ಮಾಡಿದಾಗ, ಬಾರೋ ಮಗನೇ ಅಂತ ತಬ್ಬಿದ್ರೆ ಇವರಪ್ಪನ ಮನೆ ಗಂಟೆಯನ್ನು ಹೋಗ್ತಿತ್ತು. ಈಗ ಯುದ್ಧಕ್ಕಾಗಿ ನಮ್ಮನ್ನೆಲ್ಲರನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾದ್ರೆ, ಅದೋ ಅದೋ ಬಂದ ಬಂದ ಅನ್ನುವಾಗ ಬಬ್ರುವಾಹನ ರಥವೇರಿ ಬಂದನಂತೆ. ಬಾ ಕಲಿಪಾರ್ಥನೇ, ನಿನ್ನ ಪೌರುಷವೇನಿದೆ ಎಂಬುದನ್ನು ನೋಡಲೀಗ ಸದವಕಾಶವಾಗಿದೆಯಾದ್ದರಿಂದ ಬಾ. ಅರ್ಜುನನೊಮ್ಮೆ ಕಣ್ಣನ್ನು ಕೆಕ್ಕರಿಸಿ ನೋಡುತ್ತ ಹೇಳಿದರು, ಎಲಹೋ ಕ್ಷುಲ್ಲಕ, ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮರೆ ಮೊದಲಾದ ಮಹಾಪ್ರಭುಜಗಳನ್ನು ಸೆರೆಸಾರಿದ ಈ ಪಾರ್ಥನ ಸಮ್ಮುಖದಲ್ಲಿ ಕ್ಷುಲ್ಲಕ ಬಾಲಕನಾದ ನೀನೋರ್ವನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯಾ ನೋಡು ಅನ್ನುವಾಗ ಪಕ್ಕದಲ್ಲೇ ಇದ್ದ ಸೈನಿಕರು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯುದ್ಧಕ್ಕೆ ಬರುವಾಗ ಒಬ್ಬರಲ್ಲದೆ ನೋಡಲು ಅಸಾಧ್ಯವಾಗುವ ತರದೊಳಗೆ ಅಪಾರವಾದ ಸೈನ್ಯ ಸೇರಿದೆ. ಈ ಸೈನ್ಯವನ್ನು ಕಂಡು ಯುದ್ಧ ವರ್ಣನೆಯನ್ನ ಈ ರೀತಿ ಮಾಡುತ್ತಿದ್ದಾರೆ. ಕಲಿಕಿತಾಪ

ಆಶ್ಚರ್ಯವನ್ನು ಸೂಚಿಸುವಂತಹ ಯುದ್ಧ ಪ್ರಾರಂಭವಾದೊಡನೆ ದೇವತೆಗಳೆಲ್ಲರೂ ಸಹ ಆಶ್ಚರ್ಯವನ್ನು ತೋರುತ್ತಿದ್ದಾರೆ ಎಂದರೆ ಮಹಾನುಭಾವನಾದ ಬಬ್ರು ವಾಹನದಿಂದ ಕರದಿಂದ ಹೊರಟಂತಹ ಅಸ್ತ್ರಗಳನ್ನೊಂದು ಕೋಟಿ ಸಿಡಲು ಪ್ರಕಾಶವಾಗಿ ಧರ ಧರ ಧರ ಧರದೆ ಹೊರಡಿಸುತ್ತದೆ.

ಒಬ್ಬೊಬ್ಬರಾಗಿ ಎದುರಾದರು ಅನುಸಾಲ್ವ, ಹಂಸಧ್ವಜ, ಯವ್ವನಾಶ್ವ, ಅನಿರುದ್ಧ ಇವರನ್ನೆಲ್ಲರನ್ನು ಕೆಳಕ್ಕೆ ಕಳುಹಿದ ಮೇಲೆ ಅರ್ಜುನ ನೋಡಿದ ತನ್ನ ಕಡೆಯಲಾಗುತ್ತಿರತಕ್ಕಂತಹ ಅಪಜಯವನ್ನ. ಮಗನನ್ನು ಕರೆದನಂತೆ ವೃಷಕೇತುವನ್ನ. ಕುಮಾರ, ಯುದ್ಧ ಪ್ರಾರಂಭಕ್ಕೆ ಮೊದಲೇ ನನ್ನ ಕಿರೀಟದ ಮೇಲೆ ಹದ್ದು ಒಂದು ಬಂದು ಕುಳಿತಾಗಲೇ ತಿಳಿದೇ ಇದು ಅಪಜಯದ ಸಂಕೇತ ಎಂದು. ವೃಷಕೇತು, ಈಗ ನಮ್ಮ ವಂಶಕ್ಕೆ ಉಳಿದಿರುವನು ನೀನೊಬ್ಬನೇ. ಬೇಗ ಹಿಂತಿರುಗು ಗಜಪುರಕ್ಕೆ, ಹಸ್ತಿನಾಪುರಕ್ಕೆ ಹೋಗಿ ಧರ್ಮರಾಜನಿಗೆ ಭಿನ್ನವಿಸು ಇಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಸ್ಥಿತಿಯನ್ನ. ವೃಷಕೇತ ಹೇಳಿದ, ಚಿಕ್ಕಪ್ಪ, ಚಿಕ್ಕ ತಂದೆಯನ್ನು ರಣರಂಗದಲ್ಲಿ ಒಬ್ಬನನ್ನಾಗೆ ಬಿಟ್ಟು ರಣರಂಗದಿಂದ ಓಡಿ ನಾನು ಊರನ್ನು ಸೇರಿದೆವೆಂದರೆ ಎನ್ನ ತಂದೆಯಾದ ದಾನಶೂರ ಕರ್ಣನ ಕೀರ್ತಿಗೆ ಕಳಂಕ ತಂದಂತಲ್ಲವೇ. ಇಲ್ಲ ಇಲ್ಲ, ಇದ ನೋಡು, ನಾನು ಹೋಗಿ ಅವನೊಂದೆ ಸೆಣಸಾಡುತ್ತೇನೆ ಎಂಬುದಾಗಿ ರಥವನೇರಿ ವೃಷಕೇತು ಬಬ್ರುವಾಹನ ಸಮ್ಮುಖದಲ್ಲಿ ಬಂದು ನಿಂತಿದ್ದಾನೆ. ಆ ವೃಷಕೇತು ಬಬ್ರುವಾಹನ ವೀರ್ವರಿಗೂ ಸಹ ಯುದ್ಧವೆಂಬುದು ಅಮೋಘವಾಗಿ ನಡೆಯುತ್ತಿದ್ದರೆ ಬಹುಕಾಲ ಹೋರಾಡಿದಾಗ ಬಬ್ರುವಾಹನ ಹೇಳುತ್ತಿದ್ದಾನೆ, ಅಯ್ಯ ನೀನು ನನಗೇನಾಗಬೇಕು ಗೊತ್ತೇ, ನಾನು ನಿನಗೇನಾಗಬೇಕು ಗೊತ್ತೇ, ನೀನು ನನಗೆ ನಮ್ಮ ದೊಡ್ಡಪ್ಪನ ಮಗ, ನಾನು ನಿನಗೆ ನಿಮ್ಮ ಚಿಕ್ಕಪ್ಪನ ಮಗ. ನಿಮ್ಮಪ್ಪ ನಮ್ಮ ಎಂಬಪ್ಪ ಸಮರದಲ್ಲಿ ಕೊಲ್ದ, ನಿಮ್ಮಪ್ಪ ಮಗ ನಿನ್ನಂ ಎನ್ನಪ್ಪ ಮಗ ಎನ್ನ ಮುಂಗಡಗೆ ತಂದ ಕೊಲ್ಲಲು ಕರ ತಂದ. ನಿಮ್ಮ ತಂದೆಯಾದ ದಾನಶೂರ ಕರ್ಣನನ್ನ ನನ್ನ ತಂದೆಯಾದ ಅರ್ಜುನ ಸಮರಾಂಗಣದಲ್ಲಿ ಸಂಹರಿಸಿ ಆ ಕರ್ಣನ ಮಗನಾದ ನಿನ್ನ ಅರ್ಜುನನ ಮಗನಾದ ನನ್ನ ಸಮ್ಮುಖದಲ್ಲಿ ತಂದು ನಿಲ್ಲಿಸಿದ್ದಾನೆ. ಕಾರಣ ನಾನು ನಿನ್ನನ್ನು ಕೊಂದೆ ಎಂದರೆ ಕೀರ್ತಿ ಉಳಿಯಲಿ ಎಂದು. ವೃಷಕೇತು, ನಿನಗೇನಾದರೂ ನಿಮ್ಮಪ್ಪನ ಮೇಲೆ ಅಭಿಮಾನವಿದ್ದರೆ ನನ್ನ ಸಂಗಡ ಸೇರು, ನಾವಿಬ್ಬರೂ ಸೇರಿ ಆ ಅರ್ಜುನನ್ನು ಹೊಡೆದಾಕಿ ಬಿಡೋಣ. ವೃಷಕೇತು ನಗುತ್ತಾನೆ, ಯಾರ ಮಗನೆಂಬುದನ್ನು ಬಲ್ಲಯ್ಯಾ ನನ್ನನ್ನ? ಹೆತ್ತವಳು ಬಂದು ಇತ್ತಬಾ ಮಗನೇ ಎಂದು ಕರೆದಾಗ ಒಡಲು ಎನ್ನ ಒಡೆಯರಿಗೆ, ಹರಣ ಸಿರಿ ರಮಣನ ಚರಣಕ್ಕೆ, ಧನವು ದೀನ ಜನರಿಗೆ ಎಂದು ಸಾರಿ ಸಮರಾಂಗಣದಲ್ಲಿ ಹೋರಾಡಿ ಅಮರನಾಗಿ ಮೆರೆದ ದಾನಶೂರ ಕರ್ಣನ ಮಗನಾದ ನನ್ನನ್ನ ಈ ಒಳಸಂಚಿನ ಮಾತಿಗೆ ಒಳಪಡಿಸಲು ನೋಡುತ್ತಿರುವೆಯಾ? ನಿಲ್ಲು ಯುದ್ಧಕ್ಕೆ ಎಂದು ಘೋರ ಯುದ್ಧ ನಡೆಯುತ್ತಿದೆ. ಬಹುಕಾಲ ಯುದ್ಧ ನಡೆದಾಗ ಬಬ್ರುವಾಹನ ತನ್ನ ಕರದಿಂದ ಶರವನ್ನು ತೆಗೆದು ಜಯ ಮಾತಾಂತೆಳೆದು ಧಮ್ಮನೆ ಹೊಡೆದನಂತೆ. ಆ ಬಾಣಕ್ಕೆ ಎದೆ ಕೊಟ್ಟು ವೃಷಕೇತು ನಾರಾಯಣ ಗೋವಿಂದ ಎಂದು ತಲೆಹಾರಿದೆ ಕೆಳಗುರುಳಿದೆ. ಓಡಿ ಬಂದ ಅರ್ಜುನ ಶೋಕದ ಕಣ್ಣೀರನ್ನು ಸುರಿಸುತ್ತಿದ್ದಾನೆ. ಮಗನೇ, ಅಭಿಮನ್ಯು ಹೋದ ಮೇಲೆ ನಿನ್ನನ್ನು ನೋಡಿ ಸಮಾಧಾನ ಪಡುತ್ತಿದ್ದ ನಾನು, ಈಗ ನಿನ್ನನ್ನು ಕಳೆದುಕೊಂಡು ಬಾಳುವುದಾದ್ರೆ ಹೇಗೆ? ವೃಷಕೇತು, ನಾನು ಬಾಳುವುದು ಹೇಗೆ? ಕಂಡ ಬಬ್ರವಾಹನ ನಕ್ಕ. ಇದೆಯೋ ಕಲಿಪಾರ್ಥದ ಪರಾಕ್ರಮ. ಮುರಹರ ಮುಕ್ಕಣ್ಣನೊಡನೆ ಹೋರಾಡಿ ಪಾಶುಪತ ಅಸ್ತ್ರವನ್ನು ತಂದೆನೆಂದೆಂದೆಲ್ಲೆಯೂ ಸಾರಿದೆಯಲ್ಲ, ಇದೆಯೋ ನಿನ್ನ ಶೌರ್ಯ? ಏನಾಗಿತ್ತು ಸಮರಾಂಗಣದಲ್ಲಿ ತರಳರ ಕೊರಳನ್ನು ಕೊರೆಯುವಾಗ ಅವರ ತಂದೆ ತಾಯಿಗಳ ಕರುಳು ಈ ರೀತಿಯಾಗಿ ಅಳುತ್ತಿತ್ತೆಂಬುದಾಗಿ ಯೋಚಿಸಿದೆಯಾ? ಇಂದು ನಿನ್ನ ಕರುಳಿನ ಕುಡಿಯೊಂದು ನೆಲಕುರುಳಿದಾಗ ಅದಕ್ಕಾಗಿ ಕಣ್ಣೀರ ಕರೆವ ಹೇಳಿಯೇ ಬಾ ಯುದ್ಧರಂಗಕ್ಕೆ. ಮಾತೆ ಎನ್ನವಳ ವೇಷ ಎಂದು ಜನದವರ ಬಾ ಯುದ್ಧರಂಗಕ್ಕೆ. ಸಿಂಗದು ದರದಲ್ಲಿ ಜಂಬುಕವು ಜರಿಪುದೇ ಹೆಬ್ಬೇಡಿ ಪಂದಿ ಎಂದೆನ್ನ ಸಾರಿದವನೇ, ಯಾಮ್ ಸಿಂಗದ ಮರಿಯೋ ಜಂಬುಕದ ಮರಿಯೋ ತೋರಲು ಅವಕಾಶವನ್ನು ನೀಡಲು ಬಾ ಯುದ್ಧಕ್ಕೆ ಎಂದಾಗ ಪಾರ್ಥ ಸಹಿಸಲಾರದೆ ಏಕಕಾಲದ ರಥವರೇರಿ ಬಬ್ರುವಾಹನ ಎದುರಿನಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ತಂದೆ ಮಕ್ಕಳ ಯುದ್ಧ ಪ್ರಾರಂಭವಾಯಿತು. ಅಂಬರದಲ್ಲಿ ನಲಿವ ಸುರನು ಆನಂದದಲ್ಲಿ ಮತ್ತೆಂದು ಕಾಣದ ಕದನವಿದು ಎನ್ನುತ್ತ ನೋಡುತ್ತಿದೆ. ಇನ್ನಿಂಥ ಯುದ್ಧ ನೋಡಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಂತೆ ಬಹುಕಾಲ ಹೋರಾಡಿದ ಮೇಲೆ ತಂದೆಯನು ನೋಡಿದ ಈ ಬಬ್ರುವಾಹನ ತಾಯನ್ನು ಜರಿದವನಲ್ಲವೇ ಎಂದು ಬತ್ತಳಿಕೆಯಿಂದ ಮಹಾಸ್ತ್ರವನ್ನು ತೆಗೆದವನಾಗಿ ಆಕರಣಾಂತವಾಗಿ ಧನುಸಿನಲ್ಲಿ ಮೂಡಿ ಅದನ್ನು ಸೆಳೆದು ಪಾರ್ಥನ ಶಿರಕ್ಕೆ ಗುರಿಯಿಟ್ಟು ಧಮ್ಮನೆ ಹೊಡೆದಂತೆ. ವಿಧಿವಶಕ್ಕೆ ಸಿಕ್ಕಿದ ಪಾರ್ಥ, ಗಂಗಾದೇವಿಯ ಶಾಪಕ್ಕೆ ತುತ್ತಾಗಿದ್ದ ಪಾರ್ಥ ಮತ್ತೇನು ತೋರದೆ ನಿಂತಿದ್ದಂತೆಯೇ ಆತನ ತಲೆಯು ಢಮ್ಮನೆ ಹಾರಿದೆ. ನಭೋಮಂಡಲವರೆಗೂ ಸಾರಿ ನೆಲಕುರುಳಿತಂತೆ. ಜಯಕಾರವನ್ನು ಮಾಡುತ್ತ ಬಬ್ರುವಾಹನನು ನಾಡಿಗೆ ಹಿಂತಿರುಗಿದ. ಆರತಿಯ ತಟ್ಟೆಯನ್ನು ಹಿಡಿದಿದ್ದ ತಾಯಿ ಮಗನನ್ನು ನೋಡುವಾಗ ಪಕ್ಕದಲ್ಲಿದ್ದವರು ಹೇಳುತ್ತಿದ್ದಾರಮ್ಮ, ಪಾರ್ಥನನ್ನು ಜಯಿಸಿದ ವೀರ, ತ್ರಿಭುವನ ಮಲ್ಲನನ್ನು ಗೆದ್ದ ಮಲ್ಲ. ತಾಯಿ ಕೇಳಿದ ಏನಂದೆ, ನನ್ನ ಪತಿಯು ಇವನೊಡನೆ ಹೋರಾಡಿ ಪ್ರಾಣವನ್ನು ಬಿಟ್ಟರೆ? ನಾರಾಯಣ ಎಂದು ಕೈಯಲ್ಲಿದ್ದ ತಟ್ಟೆಯನ್ನು ಢಮ್ಮನೆ ಕೆಳಗೆ ಹಾಕಿದರಂತೆ. ತಂಗಿಯಾದ ಉಲೂಪಿಯೊಡನೆ ಅರಮನೆಗೆ ಬಂದು ಪತಿಯು ಗುರುತಿಗಾಗಿ ಕೊಟ್ಟಿದ್ದ ದಾಳಿಂಬರೆ ಗಿಡವನ್ನು ಕಂಡು ಅದು

0: ಹಾರಿ ಹೋದ ಕಾರಣ ಏನೋ ಅನಾಹುತವಾಗಿದೆ ಎಂದು ಓಡೋಡಿ ಸಮರಾಂಗಣಕ್ಕೆ ಬಂದು ನೋಡುತ್ತಾಳೆ. ಅಲ್ಲಿ ರುಂಡವಿಲ್ಲದೆ ಬಿದ್ದಿರುವ ಪಾರ್ಥನನ್ನು ಕಂಡು ಎರಡು ಕೈಗಳಿಂದ ಆತನ ಪಾದವನ್ನು ತನಗಡೆ ಹತ್ತಿ ಗಳಗಳನೆ ಅಳುತ್ತಿದ್ದಾಳೆ. ಅಳುತ್ತಾ ಪಕ್ಕದಲ್ಲಿ ತಿರುಗಿ ತನ್ನ ಮಗನನ್ನು ಕುರಿತು ಹೇಳಿದರಂತೆ, ಸಾರ್ಥಕವಾಯಿತು ಮಗನು. ಎಷ್ಟು ಕಾಲದಿಂದ ನೀ ಮನದಲ್ಲಿ ಈ ಮಾತನ್ನು ಬಚ್ಚಿಟ್ಟಿದ್ದೆ? ನಾವು ಮುತ್ತೈದೆಯರಾಗಿ ಬಾಳುವುದು ನಿನಗೆ ಇಷ್ಟವಿಲ್ಲಬೇಕಂತ. ಮಗನೇ, ಒಂದು ಉಪಕಾರವನ್ನು ಮಾಡು. ಬಬ್ಬರು ವಾಹನ ಕೇಳಿದ ಏನು ಮಾತ ಕಂದ?
1: ಆವಶರದಿಂದ ನಿನ್ನ ಪಿತನ ಶಿರವ ತರಿದೆಯೋ, ಮತ್ತದೇ ಶರದಿಂ ನಂಬೀರ್ವರ ಶಿರವ ತರಿದು ಧರೆಯೊಳಗೆ ಮಾತಾ ಪಿತರ ಕೊಂದ ಧೀರನಿಲ್ದೆನಿಸಿ ಮೆರೆಯೋ. ತಂದೆ ತಾಯಿಗಳಿಬ್ಬರನ್ನು ಕೊಂದ ಧೀರ ಎಂಬ ಕೀರ್ತಿಗೆ ಭಾಜನನಾಗು ಮಗನೇ.
0: ಬಬ್ಬರು ವಾಹನ ತಾಯಿ ಕಡೆ ತಿರುಗಿ ನೋಡಿ ಹೇಳುತ್ತಿದ್ದನಮ್ಮ, ನನ್ನ ತಂದೆಯೇ ಒಂದು ಮಾತನ್ನು ಕೇಳು, ಆ ನಂತರದಲ್ಲಿ ನೀನು ನಿನ್ನಿಚ್ಛೆ ಬಂದಂತಮ್ಮ. ಮಾತಾ, ಯಾರಿಗೂ ಬಾಗದಿದ್ದ ಈ ಶಿರವನ್ನು ತಂದು ಓಡೋಡಿ ಬಂದು ತಂದೆ ಎಂದು ಪಾದ ಕೆರೆಗೆ ನಮಸ್ಕರಿಸಿದರೆ ಎಲ್ಲರ ಎದುರಿನಲ್ಲಿ ಯಾರು ನೀನು ಎಂದು ಪ್ರಶ್ನಿಸಿದ. ಮಾ, ಆ ಅಪಮಾನವನ್ನು ಮನದೊಳಗಡಗಿಸಿಕೊಂಡು ಮತ್ತೆ ಎದ್ದು, ತಂದೆ ನಾನು ನಿನ್ನ ಮಗ, ನಾನು ನಿನ್ನ ಕುಮಾರ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು ಎಂದು ಬೇಡಿದರೆ, ನೀನು ಮಗನೇನು, ನನ್ನ ಮಗನೆಂದರೆ ಅಭಿಮನ್ಯು ಓರ್ವನೇ, ಸಿಂಗದುದರದಲ್ಲಿ ಜಂಬುಕವು ಜರಿಪುದೇ ಹೆಬ್ಬೇಡಿ ಪಂದಿ ನೀನೆಂದನ್ನ ಎಡಗಾಲಿನಿಂದೊದ್ದ. ಅಲ್ಲಿಗೂ ಸೈರಿಸಿ ಪದ ಕೆರಗಿ ಹೊಟ್ಟಿಯಿಂದಲೇ ಬೇಡಿದೆ, ಅಪ್ಪ ಮನೆ ಬಾಗಿಲಲ್ಲಿ ಮಾತೆ ಕಾದಿರುವಳು, ಮುತ್ತಿನಾರತಿಯ ಪಡೆದು ಬಾ ಎಂದು. ಅಮ್ಮ, ಮಾತೆಯ ಮಾತ ಕೇಳಿದೊಡನೆ ಆಡಿದ ನುಡಿಯ ಕಿಡಿಯೊಂದು ಎನ್ನ ಹೃದಯವನ್ನು ದಹಿಸಲಾರಂಭಿಸಿತು ಮಾತ. ಆರು ನನಗೆ ತಾಯಿ ತಂದೆ ಗುರು ದೈವ ಸರ್ವಸ್ವ ಎಂದು ಭಾವಿಸಿರುವನು ಅಂತಹ ತಾಯನ್ನು ವೇಶ್ಯ ಎಂದು ಜರಿದೊಡನೆ ರೋಮ ರೋಮಗಳೆದ್ದು ಕುಡಿಯಲಾರಂಭಿಸಿತು ಮಾತ. ಮಾತ ಎನ್ನವಳ ವೇಶ್ಯ ಎಂದು ಜರಿದವನ ಶಿರವನ್ನು ತೊರೆದು ಧರೆಗುರುಳಿಸುವಳಾಗಿ ಶರದವನು ತೊಟ್ಟೆ ಶರವನ್ನನ್ನು ಅಕ್ರಾಣಿಸಿ ತೊರೆದೆ ಏಕ ಶರದಿಂದಲೇ ಶಿರವಂ ತರಿಸಿದೆ ಧಳ ಧಳನೆ ಹರಿವ ಆ ನೆತ್ತರನ್ನು ಕಂಡು ಆಗ ಮನದೊಳಗೆ ಮೂಡಿತು, ತಂದೆಯನ್ನು ಕೊಂದ ಪಾಪಿ ನಾನಲ್ಲದೆ. ಅಮ್ಮ, ನಾಳಿನ ಇತಿಹಾಸ ಬರೆಯುವರು ಇವನೇ ತಂದೆಯನ್ನು ಕೊಂದವನೆಂದು ಬೆರಳಿಟ್ಟು ತೋರುವ ಮುನ್ನ ಹೆತ್ತವ್ವ ನೀನು ಕಣ್ಣೀರು ಸುರಿಸಿ ಅಯ್ಯೋ ಪಾಪಿ ಎಂದೆನ್ನ ಶಪಿಸುವ ಮುನ್ನ ಇದ ನೋಡು, ಈಗಲೇ ಅಗ್ನಿ ಪ್ರವೇಶವನ್ನು ಮಾಡಿ ನನ್ನ ದೇಹವನ್ನ ಆ ಅಗ್ನಿಗಾಹುತಿಯನ್ನು ಮಾಡುತ್ತೇನೆ. ನಾರಾಯಣ ಮುಂದುಗ್ಗಿದನಂತೆ ಇನ್ನೂಟಿ ಓಡಿ ಬಂದು ಕೈ ಹಿಡಿದಿದ್ದಾನೆ. ಮಗನೇ, ತಾಳು ತಾಳು ತಾಳು, ನಾನು ನಾಗಕನ್ನಿಕೆ, ಪಾತಾಳ ಲೋಕದಲ್ಲಿ ನನ್ನ ತಂದೆಯಾದ ನಾಗರಾಜನಲ್ಲಿ ಜೀವ ಚಿಂತಾಮಣಿ ಇದೆಯಾದ್ದರಿಂದ ಅದನ್ನು ತರಿಸಿ ಎಲ್ಲರನ್ನು ಜೀವಂತರನ್ನಾಗಿ ಮಾಡೋಣ ಎಂದು ನಿಂತೆಡೆಯಲ್ಲೇ ಕೈಗಳನ್ನು ಜೋಡಿಸಿ ತನ್ನ ಆಪ್ತನೂ ಮತ್ತು ಬಹಳ ಪ್ರೀತಿಯಿಂದ ಈತನನ್ನು ಚಿಕ್ಕಂದಿನಲ್ಲಿ ಸಾಕಿರತಕ್ಕಂಥ ಸೇವಕನಾದ ಪುಂಡರೀಕನನ್ನು, ಪುಂಡರೀಕ ಆ ನಾಗದೂತ ಪಾತಾಳದಿಂದ ಬಂದನಂತೆ. ಏನು ತಾಯಿ, ನನ್ನ ಪತಿಯ ಸ್ಥಿತಿಯು ಹೀಗಿರುವುದರಿಂದ ದಯಮಾಡಿ ಆ ಸುಧಾಮಣಿಯನ್ನು ತೆಗೆದುಕೊಂಡು ಬಾ. ಪುಂಡರೀಕ ಪಾತಾಳಕ್ಕೆ ಹೋದ. ನಾಗರಾಜನ ಬಳಿ ಕರಗಳನ್ನು ಜೋಡಿಸಿ ಭೂತಳದಲ್ಲಿ ನಡೆದಿರುವ ರಣರಂಗದ ವಿವರಗಳನ್ನೆಲ್ಲವನ್ನು ಹೇಳಿ ಅಳಿಯನು ಬದುಕಬೇಕಾಗಿರುವುದರಿಂದ ಸುಧಾಮಣಿಯನ್ನು ದಯಪಾಲಿಸು ಎಂದರೆ ಆ ನಾಗರಾಜ ಕೊಡಲು ಆತುರದಿಂದ ಹುಡುಕಾಡುತ್ತಿದ್ದನಂತೆ. ಅಲ್ಲೊಬ್ಬನಿದ್ದ ಧೃತರಾಷ್ಟ್ರ ಅನ್ನೋ ಮಂತ್ರಿ, ಸಾಧ್ಯವಿಲ್ಲ, ಮಾನವ ಲೋಕದ ಜನರು ಕೃತಜ್ಞರು, ಮಾಡಿದ ಉಪಕಾರವನ್ನು ಮರೆಯುವವರಾದ್ದರಿಂದ ಈ ಸುಧಾಮಣಿಯು ಭೂತಳವು ಸೇರಿದರೆ ಮತ್ತೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ, ಆದ್ದರಿಂದ ಕಳಿಸಲಾಗುವುದಿಲ್ಲ. ಖಿನ್ನ ವದನನಾಗಿ ಪುಂಡರೀಕ ಹಿಂತಿರುಗಿ ಬಂದು ಉಲೂಪಿಯಲ್ಲಿ ಈ ಮಾತನ್ನು ಹೇಳಿದ. ಅಮ್ಮ, ನಿಮ್ಮ ತಂದೆ ಕೊಡಲು ಒಪ್ಪಿದರೂ ಅಲ್ಲೊಬ್ಬ ಪಾಪಿ ಧೃತರಾಷ್ಟ್ರ ಮಂತ್ರಿ ಕೊಡಲೀಸಲಿಲ್ಲಮ್ಮ. ತಾಯಿ ತಲೆ ತಗ್ಗಿಸಿದಳಂತೆ, ಇನ್ನು ನಾವು ಈ ಕ್ಷಿತಿಯೊಳಗೆ ಉತ್ತಮರಾಗಿ ಬಾಳಲು ಸಾಧ್ಯವಿಲ್ಲ ಅಂದಾಗ ಮಗ ಹೇಳಿದ ಮಾತ, ಪರಚಿಂತೆಯನ, ಪಾತಾಳವನ್ನು ಭೇದಿಸಿ ಎದುರಾಗಿ ಬರುವರನ್ನೆಲ್ಲರನ್ನೂ ಧೂಳೀ ಪಡದಂತೆ ಅವರನ್ನು ತತ್ತರಿಸುವಂತೆ ಗೈದು ಆ ಸುಧಾಮಣಿಯನ್ನು ತಂದು ಎನ್ನ ತಂದೆಯನ್ನು ಬದುಕಿಸದಿರದೊಡೆ ಪೃಥ್ವಿಯೊಳಗೆ ಯಾಂ ಚಿತ್ರಾಂಗದೆಯ ಸುತನೇ ಮೇನ್ ಹರಿಕಿಂಕರನೆಂದು ಬೆರವ ಈ ಪಾರ್ಥನಂಶದಿಂದ ಜನಿಸಿದವನೇ, ನನಗನುಮತಿಯರ ಕೊಡು ಎಂದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಬತ್ತಲಕಿಯಿಂದ ಬಾಣವನ್ನು ತೆಗೆದು ಧರೆಗೆ ಗುರಿಗಿಟ್ಟು ನಾರಾಯಣಂತೆ ಹೇಳಲು ಢಮ್ಮನೆ ಹೊಡೆದರಂತೆ. ಅದು ಸರ ಸರ ಸರ ಸರ ಸರ ಕೊರೆದು ಪಾತಾಳಕ್ಕೆ ದಾರಿ ಮಾಡಿ

ಬೊಬ್ಬರವಾಹನ ಸೈನ್ಯ ಸಮೇತನಾಗಿ ನೇರವಾಗಿ ಹೊರಟನಂತೆ ಪಾತಾಳಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಈ ನಾಗಸೇವಕರು ಕಂಡು ಓಡೋಡಿ ಬಂದು ಹೇಳಿದರು, ಧೃತರಾಷ್ಟ್ರಪ್ಪ ಅದ ನೋಡು ಬೊಬ್ಬರವಾಹನ ಬರ್ತಿದ್ದಾನೆ, ಆತ ಬರುತ್ತಿದ್ದಾನೆ. ಮಂತ್ರಿ ಹೇಳಿದ, ಹೋಗರ ಎಲ್ಲ ಸೇರ್ಕೊಂಡವನು ಕಚ್ಚಿಬಿಡಿ. ಸಾವಿರಾರು ಹಾವುಗಳು ಬರುತ್ತಿತ್ತು. ದೂರದಿಂದ ಕಂಡ ಬೊಬ್ಬರವಾಹನ ನಕ್ಕ ನೋಡೆಂಬುದಾಗಿ ಬತ್ತಲಿಕೆಯಿಂದ ಬಾಣವನ್ನು ತೆಗೆದು ಅಭಿಮಂತ್ರಿಸಿ ಕೃಷ್ಣ ಎಂದು ಢಮ್ಮನೆ ಹೊಡೆದನಂತೆ. ಆ ಮಂತ್ರಶಕ್ತಿಯಿಂದ ಗರುಡ ಪಕ್ಷಿಗಳು, ಮುಂಗೂಸಿಗಳು, ಕಟ್ಟಿರುವೆಗಳು, ಕೋಳಿಗಳು, ನವಿಲುಗಳೇ ಮೊದಲಾದ ಪ್ರಾಣಿಗಳು ಸೃಷ್ಟಿಯಾಯಿತು. ಈ ಬರುತ್ತಿರುವ ಪ್ರಾಣಿಯನ್ನು ಕಂಡು ಈ ಹಾವುಗಳೆಲ್ಲ ಮುಂದೆ ಹೋಗುತ್ತಿದ್ದವೆಲ್ಲ ದಡ ದಡ ದಡ ದಡ್ಡನ್ನು ಹಿಂದಿಕ್ತಿರಿ. ಓಡಿ ಬಂದು ಧೃತರಾಷ್ಟ್ರ ಮೇಲೆ ದಡ ದಡ ದಡ್ಡ ಬಿದ್ದರು. ಧೃತರಾಷ್ಟ್ರ ನೋಡಿದ್ರೆ, ಯಾಕೋ ಸಾಯ್ತಾ ಇದ್ದೀರಾ? ಅವರಂದ್ರು ಸ್ವಲ್ಪ ಹೊತ್ತಿರು, ನೀನು ಸಾಯ್ತೀಯ, ಯಾಕೋ ಹಾಗಂತೀಯ. ಬಂದ ಯಾರು ಬಂದ? ಅದ ನೋಡು ಬೊಬ್ಬರವಾಹನ ಬಂದ. ಬೊಬ್ಬರವಾಹನ ಸಭೆಯೊಳಗೆ ಪ್ರವೇಶ ಮಾಡಿದ, ಯಾರ ಧೃತರಾಷ್ಟ್ರ? ಧೃತರಾಷ್ಟ್ರ ಎದ್ದೆ. ನಾನೇ ಮಂತ್ರಿ. ಬರಬೇಕು ಬರಬೇಕು ಚಿಕ್ಕ ಮಹಾರಾಜರು, ನಾವೇ ನಿಮ್ಮನ್ನು ಕರೆಸಬೇಕು ಅಂತಿದ್ದೀವಿ, ನೀವೇ ಬಂದು ಬಿಟ್ರಲ್ಲ. ಅಯ್ಯೋ ಏನು ಆನಂದ, ಏನು ಬೇಕಾಗಿತ್ತು? ಆ ಜೀವ ಚಿಂತಾಮಣಿ, ಅಯ್ಯೋ ಹೇಳಿ ಕರೆಸಿದ್ರೆ ಕೊಟ್ಟು ಬಿಡ್ತಿದ್ವಲ್ಲ, ಚಿಂತೆ ಇಲ್ಲ ಕೊಡು ಎಂಬುದಾಗಿ ಜೀವ ಚಿಂತಾಮಣಿಯನ್ನು ತೆಗೆದುಕೊಂಡಿದ್ದೆ. ಬೊಬ್ಬರವಾಹನ ತಾನು ರಣರಂಗಕ್ಕೆ ಬರುತ್ತಿದ್ದರೆ ಹಸ್ತಿನಾಪುರಕ್ಕೆ ವಿಚಾರ ಮುಟ್ಟಿತಂತೆ. ಅರ್ಜುನನು ಈ ರೀತಿಯಾಗಿ ರಣರಂಗದಲ್ಲಿ ಉರುಳಿರುವನು ಎಂದು ಕೂಡಲೇ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಧರ್ಮರಾಜನನ್ನು, ಭೀಮನನ್ನು, ಕುಂತಿಯನ್ನು ಕರೆದುಕೊಂಡಿದ್ದೆ. ತಾನು ನೇರವಾಗಿ ಮಣಿಪುರದ ಕಡೆಗೆ ಬರ್ತಾ ಇದ್ದಾನೆ. ಬಂದು ಆ ರಣರಂಗದಲ್ಲಿ ಬಿದ್ದಿರುವನೆಲ್ಲರನ್ನು ನೋಡಿ ಕೃಷ್ಣ ನಾಟಕವಾಡಲಾರಂಭಿಸಿದ. ಪಾರ್ಥ, ನನ್ನನ್ನು ಬಿಟ್ಟು ಹೋದಿಯಪ್ಪ, ನನ್ನನ್ನು ಕಾಪಾಡು ಕಾಪಾಡು ಎಂದು ಕೇಳುತ್ತಿದ್ದವರು ಇನ್ನಾರು ನನ್ನನ್ನು ಆ ರೀತಿ ಕರೆಯುವರಿಲ್ಲವಲ್ಲ ಎಂದು ಚಿಂತೆ ಪಡುತ್ತಿರುವಾಗ ಭೀಮ ಕೈಯಲ್ಲಿ ಗದೆ ಹಿಡಿದ. ಯಾರು ಕೃಷ್ಣ? ನನ್ನ ತಮ್ಮನ ತಲೆಯನ್ನು ತೆಗೆದವರು ಯಾರು ಹೇಳು, ಈಗಲೇ ಅವರ ತಲೆಯನ್ನು ತೆಗೆದು ಬಿಡುತ್ತೇನೆ. ಕೃಷ್ಣ ಹೇಳಿದ, ಅಯ್ಯ ಸದ್ಯ ಪಾರ್ಥ ಬದುಕೋದು ನೋಡು ಎಂದರೆ ಇವನ ತಲೆಯನ್ನು ತೆಗೆದು ಅವನ ತಲೆಯನ್ನು ತೆಗೆದು ನಮಗಾದದ್ದಾದರೂ ಏನೇ, ಏನು ಮಾಡುವುದು, ಈಗೇನು ಮಾಡುವುದು ಎನ್ನುತ್ತಿದ್ದರೆ ಬೊಬ್ಬರವಾಹನ ಆ ಮಹಾನುಭಾವನಾದ ಪಾತಾಳ ಲೋಕೇಶ ನಾಗರಾಜನ ಸಹಿತವಾಗಿ ಸುಧಾಮಣಿಯೊಡನೆ ತಾನಿತ್ತ ಬರುತ್ತಿದ್ದಾನೆ. ಅಲ್ಲಿ ಧೃತರಾಷ್ಟ್ರನ ಮಕ್ಕಳಿಬ್ಬರಿದ್ದರು. ಅವರ ತಂದೆ ನೋಡಿ ಹೇಳ್ತಾರಪ್ಪ, ನೀನೇನು ಭಯಪಡಬೇಡ, ಪಾರ್ಥ ಉಳಿಯಬಾರದು ಅಷ್ಟೇ ತಾನೆ ಇದೋ ಎಂಬುದಾಗಿ ಬೊಬ್ಬರವಾಹನ ಬರುವುದಕ್ಕೆ ಮುಂಚಿತವಾಗಿಯೇ ಬಂದು ರಣರಂಗದಿಂದ ಪಾರ್ಥನ ಶಿರವನ್ನು ಕದ್ದು ಪಾತಾಳದಲ್ಲಿ ಕಪಿಲ ಮಹರ್ಷಿಗಳ ಹಿಂದೆಗಡೆ ಹೋಗಿ ಅವತ್ತು ಕೂತಿದ್ದಾರೆ. ಬೊಬ್ಬರವಾಹನ ನೇರವಾಗಿ ಬಂದರಂತೆ. ಬಂದಿದ್ದೇ ಕೃಷ್ಣನ ಪಾದಕ್ಕೆ ನಮಸ್ಕರಿಸಿ, ಕೃಷ್ಣ ಇದೋ ಜೀವ ಚಿಂತಾಮಣಿ, ಎಲ್ಲರನ್ನು ಜೀವಂತರನ್ನಾಗಿ ಮಾಡಿ ನನ್ನನ್ನು ಕಾಪಾಡು ಎಂದರೆ ಮಹಾನುಭಾವನಾದ ಕೃಷ್ಣ ಅದನ್ನ ಮೊದಲು ವೃಷಕೇತುವಿಗೂ, ಅನುಸಾಲ್ವರಿಗೂ, ಪ್ರದ್ಯುಮ್ನನಿಗೂ, ಅನಿರುದ್ಧನಿಗೂ ಎಲ್ಲರನ್ನು ಸೋಕಿಸಿ ಅವರೆಲ್ಲರನ್ನೂ ಜೀವಂತರನ್ನಾಗಿ ಮಾಡಿದ ಮೇಲೆ ಪಾರ್ಥನ ಬಳಿಗೆ ಬಂದ. ಪಾರ್ಥನ ಶಿರವಿಲ್ಲ. ಬೊಬ್ಬರವಾಹನ ಪಾದ ಹಿಡಿದ. ಹರಿಯೇ, ಅರಿವಾಯಿತು ನನಗೆ ನಿನ್ನನುಮತಿಗಿಲ್ಲದೆ ಜಗದಲ್ಲಾರು ಬಾಳಲಾರರು ಎನ್ನುವುದಕ್ಕೆ ಸ್ಥಿರವಾಯಿತು ಈ ಮಾತು. ನನ್ನ ತಂದೆಯನ್ನು ಉಳಿಸುವ ಭಾರ ನಿನ್ನದು ಎಂದು ಪಾದಕ್ಕೆ ನಮಸ್ಕಾರ ಮಾಡಿದ. ಕೃಷ್ಣ ತನ್ನ ಬೆರಳನ್ನು ಹೀಗಂದನಂತೆ. ಆ ಬೆರಳನ್ನು ಹೀಗನ್ನುವಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಕೃಷ್ಣನ ಚಕ್ರ ಭರ್ರನೆ ತಿರುಗಲಾರಂಭಿಸಿದೆ. ಚಕ್ರವೇ ಧರ್ಮವನ್ನು ಉದ್ಧಾರ ಮಾಡಲು ಅವತರಿಸಿದ ಚಕ್ರವೇ. ಹೋಗಿ ಬಾ ಬೇಗ, ಧರ್ಮವ ಕೆಡಿಸಲು ಅವತರಿಸಿದ ಅಧರ್ಮಿಗಳಿಗೆ

0: ದೇವರ ಆಜ್ಞೆಯನ್ನು ಪಡೆದ ಸುದರ್ಶನ ಚಕ್ರವು ನೇರವಾಗಿ ಪಾತಾಳಕ್ಕೆ ಬಂದಿದೆ. ಆ ಪಾತಾಳಕ್ಕೆ ಬರುವಾಗ ಕಪಿಲ ಮಹರ್ಷಿ ಹಿಂದುಗಡೆ ಈ ಧೃತರಾಷ್ಟ್ರನ ಮಕ್ಕಳಿಬ್ಬರು ತಲೆ ಹಿಡ್ಕೊಂಡು ಕೂತಿದ್ರು.
1: ಇನ್ನು ಅರ್ಜುನ ಬದುಕೋದೆಲ್ಲೋ ಒಬ್ಬ ಅಂದಲೋ ಏನೋ ಸರ ಸರ ಸರ ಅಂತ ಶಬ್ದ ಆಗ್ತಿದ್ದೀನೋ,
0: ಏನು ಶಬ್ದವಾಗ್ತಾ ಇದೆಯಲ್ಲೋ ಅನ್ನುವಾಗ ತಲೆ ಎತ್ತಿ ನೋಡುವುದರಲ್ಲಿ ಎದುರುಗಡೆಗೆ ಬರುತ್ತಿದ್ದಾರೆ ಸುದರ್ಶನ. ಓ ಅಂತ ನೇರವಾಗಿ ಬಂದು ಈ ದುರ್ಮಾರ್ಗಿಗಳಿಬ್ಬರ ತಲೆಯನ್ನು ಢಮ ಢಮ ಢಮನೆ ಹಾರಿಸಿ ಪಾರ್ಥನ ತಲೆಯನ್ನು ತೆಗೆದುಕೊಂಡಿದ್ದೆ. ಓಂತ ಓಂಕಾರವನ್ನು ಝೇಂಕರಿಸುತ್ತ ಬರುತ್ತಿದೆ. ಓಂಕಾರವನ್ನು ಝೇಂಕರಿಸುತ್ತಲಿ ರಣರಂಗಕ್ಕೆ ತಾನಾಗಮಿಸಲಾಗ ಹರಿಯು ಕರದಿ ನರನ ಶಿರವ ಪಿಡಿದು ಧರೆಗೆ ಎರಗಿಸಿದನು ಬೇಗ. ಆ ತಲೆಯನ್ನು ತಂದು ರುಂಡ ಗುಂಡೆಗಳನ್ನು ಒಂದಾಗಿ ಸೇರಿಸಿ ಒಮ್ಮೆ

ಆ ಜೀವಸುಧಾಮಣಿಯನ್ನ ಮುಟ್ಟಿಸಿದನಂತೆ, ರಕ್ತ ಕಲೆಗಳೆಲ್ಲವೂ ಗಂಧದಂತೆ ಮಾಯವಾಗಿದೆ. ಥಟ್ಟನ ಮೇಲೆ ಕೆದ್ದ ಅರ್ಜುನ, ಎಲ್ಲಿಯ ಹುಡುಗ? ಕೃಷ್ಣ ಕೈ ಹಿಡಿದ, ಸುಮ್ಮನೆ ನಿಂತ್ಕೊಳ್ಳಯ್ಯ, ಇಷ್ಟೊತ್ತು ನೆಮ್ಮದಿಯಾಗಿ ಮಲಗಿದ್ದೆ, ಎದ್ದಿದ್ದೇ ಆ ಹುಡುಗ ಎಲ್ಲಿ? ಅರ್ಜುನ ಹತ್ತಿರ ಬಂದು ಹೇಳ್ತಾನೆ, ಕೃಷ್ಣ ನ್ಯಾಯವಾಗಿ ಹುಡುಗನ ಕೈನಲ್ಲಿ ಸೋತೋದನಲ್ಲೋ, ಕೃಷ್ಣ ಮಗನ ಕೈನಲ್ಲಿ ಸೋತವನಾದನಲ್ಲೋ. ಕೃಷ್ಣ ನಕ್ಕು ಹೇಳಿದ, ಅಪ್ಪ ನೀನು ಒಬ್ಬನೇ ಅಲ್ಲ ಕಾಣೋ, ನಾನು ಸಹ. ಆವಾಗ ಕೃಷ್ಣ, ಹಿಂದೆ ತ್ರೇತಾಯುಗದಲ್ಲಿ ನಾನು ರಾಮನಾಗ ಅವತರಿಸಿದ್ದಾಗ ನನ್ನ ಮಕ್ಕಳಾದ ಕುಶಲವರಿಬ್ಬರ ಕೈಯಿಂದ ಸೋತು ಬಿದ್ದವನು ನಾನೇ ಅಲ್ಲವೇ? ಅಂದಮೇಲೆ ನಿನಗೆ ವಿಷಯ ತಿಳಿಯಿದು, ಕೇಳು. ತಂದೆಯನ್ನು ಮೀರಿಸುವ ಮಗನಾಗಬೇಕು, ಗುರುವನ್ನ ಮೀರಿಸುವ ಶಿಷ್ಯನಾಗಬೇಕು. ಅಂದರೆ ಯಾವ ವಿದ್ಯೆಯಲ್ಲಿ? ಒಳ್ಳೆ ವಿದ್ಯೆಯಲ್ಲಿ. ಶಿಷ್ಯರು ಯಾವಾಗಲೂ ಗುರುಗಳನ್ನು ಮೀರಿಸುವುದು ಒಳ್ಳೆ ವಿದ್ಯೆಯಲ್ಲೇ ಇರಬೇಕೇ ವಿನಃ, ಗುರುಗಳಿಗೆ ದುರಭ್ಯಾಸವಿದ್ದು ಅದನ್ನು ಮೀರಿಸುವಂತಹ ಶಿಷ್ಯರಾದರೆ ಆ ಗುರುವಿಗೆ ಅಪಕೀರ್ತಿ. ಅಯ್ಯ, ನಿನ್ನ ಮಗನೆಂಥವನು ಎಂದರೆ ದೇವಾದಿ ದೇವತೆಗಳೆಲ್ಲ ಕೊಂಡಾಡುವಂತಹ ಮಗನಾಗಿದ್ದಾನೆ ಇತ್ತ ನೋಡು ಆ ನಿನ್ನ ಮಗನನ್ನ ಎಂದಾಗ, ಅಪ್ಪಾ ಎಂದ. ಪಾರ್ಥನು ತನ್ನ ಎರಡು ಕರಗಳಿಂದ ಅವನನ್ನು ತಬ್ಬಿದನಂತೆ. ಆಗ ಬಬ್ರುವಾಹನ ಪದಕೆರೆಗೆ ಹೇಳುತ್ತಿದ್ದಾನೆ, ಅಪ್ಪ ನಾನು ತಂದೆಯನ್ನು ಕೊಂದ ದ್ರೋಹಿಯಾದ್ದರಿಂದ ನಾನು ಬೇಡ, ವಿಷ್ಣು ದ್ರೋಹಿಯಾದ ನಾನು ಈ ಧರೆಯೊಳಗೆ ಬಾಳುವುದು ಬೇಡ. ಇದೋ ನನ್ನ ನಾಡನ್ನೆಲ್ಲ ನಿನ್ನ ಪಾದಾರವಿಂದ ಕರ್ತಿಸಿದ್ದೇನೆ, ನನಗನುಮತಿಯನ್ನು ಕೊಟ್ಟರೆ ನಾನು ಹೋಗಿ ಹಿಮಾಲಯ ಪರ್ವತದಲ್ಲಿ ತಪವನಾಚರಿಸಿ ಹಾಗೆಯೇ ನನ್ನ ಈ ದೇಹ ತ್ಯಾಗ ಮಾಡ್ತೇನೆ. ಪಕ್ಕದಲ್ಲೇ ಇದ್ದ ಭೀಮಸೇನ ಓಡಿ ಬಂದಿದ್ದೆ, ತನ್ನ ತಮ್ಮನ ಮಗನನ್ನು ಬಾಚಿ ತಬ್ಬಿ, ಅಯ್ಯೋ ಹುಚ್ಚನೆ, ಏನು ಮಾತನಾಡುತ್ತಿರುವೆ? ನೋಡು, ಲೋಕದಲ್ಲಿ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರರಾದವರು ಪಾಪಗಳನ್ನೆಲ್ಲವನ್ನು ಆತನ ನಾಮಸ್ಮರಣೆ ಮಾತ್ರದಿಂದಲೇ ಪರಿಹಾರ ಮಾಡಿಕೊಡುತ್ತಾರೆ. ನಾವು ಯುದ್ಧರಂಗದಲ್ಲಿ ಎಂಥೆಂಥ ಪ್ರಭೃತಿಗಳೊಡನೆ ಹೋರಾಡಿ ಅವರನ್ನೆಲ್ಲರೂ ಸಂಹಾರ ಮಾಡಿದ್ದೆವು, ಆದರೆ ಹರಿಯು ತನ್ನ ಅನುಗ್ರಹದಿಂದ ನಮ್ಮನ್ನು ಪಾಪಮುಕ್ತರನ್ನಾಗಿ ಮಾಡಿ ಕ್ಷಿತಿಯೊಳಗೆ ಬಾಳುವಂತೆ ಮಾಡಿಲ್ಲವೆ. ನಡೆ ನಡೆ ಎಂದು ಕರೆತರುವಾಗ ಅಲ್ಲಿ ಪಕ್ಕದಲ್ಲಿರೋ ಸೈನಿಕರನ್ನೆಲ್ಲ ನೋಡಿ ಭೀಮ ನಗಿತ ಹೇಳ್ತಾನೆ, ನೋಡಿದ್ರ ನನ್ನ ತಮ್ಮನ ಮಗ ಎಂಥೆಂಥ ಏಟ್ ಹೊಡೆದ. ಪರಾಕ್ರಮಿಗಳೆಂದರೆ ಇಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯರಲ್ಲವೇ, ನಡೀರಿ ಎಂದಾಗ ಮಹಾನುಭಾವನಾದ ಬಬ್ರು ವಾಹನನು ಎಲ್ಲರನ್ನೂ ಕರತಂದು ತನ್ನ ರಾಜ್ಯದಲ್ಲಿ ಇರಿಸಿದ್ದಾನೆ. 5 ದಿವಸಗಳ ಕಾಲ ಅಲ್ಲಿ ಇದ್ದಂಥ ಅರ್ಜುನ ಆ ರಾಜ್ಯದಲ್ಲಿ 5 ದಿವಸಗಳ ಸಂಭ್ರಮದ ಉತ್ಸವವನ್ನೆಲ್ಲವನ್ನು ಕಂಡು ಆನಂದ ಪರವಶನಾದ ಕೃಷ್ಣನು ಉಲೂಪಿ ಚಿತ್ರಾಂಗದೆಯರನ್ನು ಮತ್ತು ಅಲ್ಲಿ ಉಳಿದಿರತಕ್ಕಂಥ ಕುಂತಿ ಧರ್ಮರಾಜಾದಿಗಳನ್ನೆಲ್ಲರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದ. ನಂತರದಲ್ಲಿ ತಾನು ಅಶ್ವಕ್ಕೆ ರಕ್ಷಕನಾಗಿ ಪಾರ್ಥನೆದ್ದೊಡಗೂಡಿ ಮುಂದಕ್ಕೆ ಹೊರಟಿದ್ದಾನೆ. ಹಂಸಧ್ವಜ, ಋಷಿಕೇತು, ಅನಿರುದ್ಧ, ಸಾಂಭ ಇವರೇ ಮೊದಲಾದ ಸೈನಿಕರ ಸಂಗಡ ತನ್ನ ಮಗನಾಗಿರುವ ಬಬ್ರುವಾಹನನನ್ನು ಕರೆದುಕೊಂಡು ಮುಂದೆ ತಾನು ಪ್ರಯಾಣವನ್ನು ಮಾಡಿದ್ದಾನೆ. ಎಲ್ಲೆಡೆಗಳಲ್ಲಿ ಸುತ್ತಾಡಿ ಅಶ್ವವು ಹಿಂತಿರುಗಿ ಹಸ್ತಿನಾಪುರಕ್ಕೆ ಬಂದು ಧರ್ಮರಾಜರ ಯಾಗವನ್ನು ನಿರ್ವಿಘ್ನವಾಗಿ ನೆರವೇರಿಸುತ್ತಿರುವಾಗ ಎಲ್ಲರೂ ಲೋಕದಲ್ಲಿ ಹೇಳಿದರಂತೆ, ತಾಯಿ ತಂದೆಗಳ ಸೇವೆಯನ್ನು ಮಾಡಿದ ಮಕ್ಕಳು ಲೋಕದಲ್ಲಿ ಪುಣ್ಯಾತ್ಮರು. ಅದಕ್ಕೆ ಕೀರ್ತನಾರಂಭದಲ್ಲಿ ಒಬ್ಬ ಹಿರಿಯ ಕವಿಗಳು ಸಾರಿದರು, ಜನ

ಯಾರು ತಾಯಿ ತಂದೆಗಳ ಸೇವೆಯನ್ನು ಮಾಡಿದರೋ ಅವರೇ ಪುಣ್ಯಾತ್ಮರು ಎಂದಾಗ ಈ ಕಥೆಯನ್ನು ಬರೆದ ಹಿರಿಯರು ನಿರೂಪಣೆಯನ್ನು ಮಾಡಿದರು. ಆರು ಈ ರೀತಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ ಚರಿತೆಯನ್ನು ಕೇಳುವರು, ಓದುವರು, ಪಠನಗೈವರು, ಅವರಿಗೆ ಅನಿತ ಸುಖಭೋಗಗಳು ಪ್ರಾಪ್ತವಾಗಲಿ ಎಂದು ಗೀರ್ವಾಣರು ಹರಿಸಿದಂಥ ಈ ಬಬ್ರುವಾಹನ ಚರಿತ್ರೆಯನ್ನು ಕೇಳಿ ನಾವು ಧನ್ಯರಾದವು ಎಂದ ಮೇಲೆ ಸಮಸ್ತರಿಗೂ ಪರಮಾತ್ಮನು ಸಕಲ ವಿಧವಾದ ಸುಖ ಸಂಪದಗಳನ್ನು ನೀಡಲಿ ಎಂಬುದಾಗಿ ಎಲ್ಲರಿಗೂ ಮಂಗಳವನ್ನು ಕೋರುತ್ತಾ ದೇವಾದಿ ದೇವನಾಗಿರತಕ್ಕಂಥ ಪರಮಾತ್ಮನಿಗೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ.

ಜನಿಸಿ ಮೆರೆದ ಶ್ರೀ ರಾಘವೇಂದ್ರ ಗುರು ರಾಯರಿಗೆ ಮಂಗಳವಾಗಲಿ ಸರ್ವರಿಗೆ. ದೇವ ದೇವ ತಿರುಜಾತವ ನೆನೆಸಿದ ದೇವ ದೇವ ತಿರುಜಾತವ ನೆನೆಸಿದ ಅನಿತ ಭುವನ ಬ್ರಹ್ಮಾಂಡ ನಾಯಕ ಪರಿಪರಿ ದಿನದಲ್ಲಿ ಮೆರೆಯುತ್ತ ಧರೆಯೊಳು ತಾನಾಗಿ ಮೆರೆ

ಕೇಳುಗರ, ಇದುವರೆಗೂ ವೀರ ಬಬ್ರುವಾಹನ ಅರಿಕತೆ ಕುರಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.